ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948ನೇ ರಾಷ್ಟ್ರೀಯ ಶಕವರ್ಷ, ಜ್ಯೇಷ್ಠ ಮಾಸದ 28ನೇ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 18ನೇ ತಾರೀಕು ಗುರುವಾರ. ಈಗ ಸಮಯ 5:56:57. ನಮ್ಮ ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಪುದಿಯ ನೆರವನ ಸ್ವಾತಿ ರಿಷಿತ್ ಹಾರೈಸುವ ಶುಭೋದಯ. ಶುಭ ನುಡಿ. ಯಾರಿಗೆ ಸೇವೆಯ ಅಗತ್ಯವಿದೆಯೋ ಅವರಿಗೆ ಅದನ್ನು ಪ್ರಾಮಾಣಿಕವಾಗಿ ಮಾಡು, ಆದರೆ ಅವರು ಅದನ್ನು ಪ್ರಶಂಸೆ ಮಾಡಲಿ ಎಂದು ಬಯಸಬೇಡ. ಹೀಗೆಂದವರು ರವೀಂದ್ರನಾಥ ಠಾಕೂರ್.

ಆಕಾಶವಾಣಿ ಮಡಿಕೇರಿ ಪ್ರಿಯ ಶ್ರೋತೃಗಳೇ, ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಈ ಬೆಳಗ್ಗೆ 6:10 ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30 ಚಿಂತನ, ಪ್ರಸ್ತುತಿ ಡಾ ಕೋರನ ಸರಸ್ವತಿ ಪ್ರಕಾಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ, 7:15 ಭಾವಗೀತೆಗಳನ್ನು ಕೇಳುವಿರಿ, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡಾಯಿ, 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ, 8:35 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, 9:05 ಭಾವಗೀತೆಗಳು, 9:30 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಇಂದು ಬೆಳಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಅಭಿಷೇಕ್ ರಘುರಾಮ್ ಅವರ ಹಾಡುಗಾರಿಕೆ, 10:30 ಗಾನ ಭಜಾನ, 11:00 ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827222288, ನಿರ್ವಹಣೆ ಶಕುಂತಲಾ ಎಂ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆಯಾದಂತಹ ಶಿವಮೊಗ್ಗ ಜಿಲ್ಲೆಯ ಈಸೂರಿನ ಶ್ರೀಮತಿ ರೇಣುಕಾ ಓಂಕಾರಪ್ಪ ಅವರೊಡನೆ ಸಂದರ್ಶನ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಲ್ಬಿನಿಸಂ ಹಾಗೂ ವಿಟಲಿಗೋ, ಈ ಕುರಿತು ಕಲಬುರಗಿಯ ಶಶಿಕಾಂತ್ ಮೇಲ್ಕೋಡ್ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿ ಪಥ, ಇದರಲ್ಲಿ ಪಿಎಂ ಕುಸುಮ ಯೋಜನೆ ಬಗ್ಗೆ ಮಾಹಿತಿ. 1:20 ಭಾವಗೀತೆಗಳು. 1:30 ಕೇಂದ್ರ ಸರ್ಕಾರಕ್ಕೆ 12 ತುಂಬಿರುವ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಡಾ ಜಿ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಇಂದು ಸಂಜೆಯ ಪ್ರಸಾರದಲ್ಲಿ 4:00 ಕೊಡಗಿನ ಜನಪದ ಸಂಗೀತ ಕಾರ್ಯಕ್ರಮ, 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳು, 5:00 ಕೊಡವ ಸಿರಿ, ಎಳ್ತಕಾರ ಚಿಂತಕ ಪತ್ರಿಕೋದ್ಯಮಿ ಐತಿಚಂಡ ರಮೇಶ್ ಉತ್ತಪ್ಪ ಐಂಗಡಕೂಡೆ ನಟನ ತಕ್ಕಬಾಕ್ ನಡೆಸಿಕೊಡುವವರು ಬಾಳೆಯಡ ದಿವ್ಯಾ ಮಂದಪ್ಪ, 5:30 ಚಿತ್ರಕಾವೇರಿ, 6:30 ಜಿಲ್ಲಾ ವಾರ್ತಾ ಪತ್ರ. ಇಂದು ಸಂಜೆ 6:50 ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಏಲಕ್ಕಿ ಮತ್ತು ಕರಿಮೆಣಸು ಬೆಳೆಗಳ ನಿರ್ವಹಣೆ ಕುರಿತು ಡಾ ಜಿಎ ರಾಜಣ್ಣ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ದೇರಾಜೆ ಶ್ರೀ ಬಿದ್ದಪ್ಪ ಮತ್ತು ಸಂಸಾರ ಮುತ್ತಾರ್ಮುಡಿ ಗ್ರಾಮ. 7:30 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಸಿರಿಗಂಧ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 9:30 ಆಕಾಶವಾಣಿಗೆ 90 ಪೂರೈಸಿದ ಸಂದರ್ಭದಲ್ಲಿ ಬೆಂಗಳೂರು

ಆಕಾಶವಾಣಿ ಕೇಂದ್ರವು ಮೇ 20ರಂದು ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ ಸ್ವರಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ. 10 ಗಂಟೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಪಿಸಿಒಡಿ, ಪಿಸಿಒಎಸ್ ಮತ್ತು ಪಿಎಂಒಎಸ್ ನಡುವಿನ ವ್ಯತ್ಯಾಸ ಕುರಿತು ಡಾಕ್ಟರ್ ಹರಿಚರಣ್ ಟಿಕೆ ಅವರಿಂದ ಮಾಹಿತಿ. ಬಳಿಕ ಬೊಜ್ಜು ಮತ್ತು ಡಯಾಬಿಟಿಸ್ ನಡುವಣ ಸಂಬಂಧ ಕುರಿತು ಡಾಕ್ಟರ್ ಗಾನವಿ ಅವರೊಂದಿಗೆ ಮಾತುಕತೆ. 10:30ಕ್ಕೆ ಕೇಂದ್ರ ಸರ್ಕಾರದ 12 ವರ್ಷಗಳ ಸಾಧನೆ ಕುರಿತು ವಿಶೇಷ ಧ್ವನಿ ಮುದ್ರಿತ ಸರಣಿ ಕಾರ್ಯಕ್ರಮ. ಶ್ರೋತೃಗಳೇ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:05 ಆಗಲಿವೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಸಮಯ 6:10:19. ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಬಸವಣ್ಣನವರ ವಚನ. ಕುಲಮದ ವಳಿಯದನಕ ಶರಣಾಗಬೇಕೆ. ಹಾಡಿದ್ದಾರೆ ಶಶಿಧರ್ ಕೋಟೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಮೊಗೇರನ ಭೋಜಮ್ಮ ಶಿವಯ್ಯ ಅವರ ರಚನೆ ದೇವಿ ಶ್ರೀ ಮೂಕಾಂಬೆ ರಕ್ಷಿಸಮ್ಮ. ಹಾಡಿದ್ದಾರೆ ನಂದಿತಾ.

ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಸಮಯ 6:30 ಆಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಕಿರುವಾಣಿ ಚಿಂತನ ಪ್ರಸ್ತುತಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್.
1: ಈ ಜಗತ್ತನ್ನು ಕಣ್ಣು ತೆರೆದು ನೋಡಿದಾಗ ಎಲ್ಲವೂ ಸಂಪತ್ಭರಿತ ಸಂಪನ್ಮೂಲಗಳಾಗಿ ನಮಗೆ ಕಾಣುತ್ತದೆ. ಮನುಷ್ಯನ ಅಗತ್ಯಗಳನ್ನು ಪೂರೈಸಲು ಪರಿಸರದಲ್ಲಿ ಲಭ್ಯವಾಗುವ ಪ್ರತಿಯೊಂದು ವಸ್ತುವನ್ನು ಸಂಪನ್ಮೂಲ ಎಂದು ಕರೆಯಲಾಗಿದೆ. ಇದು ನೈಸರ್ಗಿಕವಾಗಿ ದೊರೆಯಬಹುದು ಅಥವಾ ಮಾನವನ ಸೃಷ್ಟಿಯೂ ಆಗಿರಬಹುದು. ಇವನ್ನು ಹೊರತುಪಡಿಸಿ ಕಾಣುವ ಕೇಳುವ ಎಲ್ಲವೂ ಸಂಪನ್ಮೂಲಗಳಾಗುತ್ತವೆ. ಶಬ್ದಗಳು, ಮಾತುಗಳು, ಪುಸ್ತಕಗಳು, ಹಿರಿಯರ ಅನುಭವಗಳು ಎಲ್ಲವೂ ಸಂಪನ್ಮೂಲಗಳೆಂದೇ ಪರಿಗಣಿಸಬಹುದಾಗಿದೆ. ಸಾಮಾನ್ಯವಾಗಿ ನಾವು ಪ್ರಕೃತಿಯಿಂದ ನೇರವಾಗಿ ಪಡೆದು ಯಾವುದೇ ರೀತಿಯಲ್ಲಿ ಅದನ್ನು ಸಂಸ್ಕರಿಸದೆ ಬಳಸುವ ಸಂಪನ್ಮೂಲಗಳನ್ನು ಸ್ವಾಭಾವಿಕ ಸಂಪನ್ಮೂಲಗಳೆಂದು ಪರಿಗಣಿಸುತ್ತೇವೆ. ಗಾಳಿ, ಬೆಳಕು, ನೀರು, ಅರಣ್ಯ, ಖನಿಜಗಳು, ಹೀಗೆ ಇವು ಅಪಾರವಾಗಿ ನಮಗೆ ದೊರಕುತ್ತದೆ. ಕೆಲವು ಬಳಸಿದಷ್ಟು ಹೇರಳವಾಗಿ ಪ್ರಕೃತಿಯಲ್ಲಿ ಮತ್ತೆ ಮತ್ತೆ ಉತ್ಪತ್ತಿಯಾಗುತ್ತದೆ. ಇನ್ನು ಕೆಲವು ಸಂಪನ್ಮೂಲಗಳು ಪ್ರಮಾಣದಲ್ಲಿ ಸೀಮಿತವಾಗಿರುತ್ತದೆ. ಇವುಗಳನ್ನು ಒಮ್ಮೆ ಬಳಸಿದರೆ ಮರಳಿ ಪಡೆಯಲು ಅಥವಾ ಸೃಷ್ಟಿಯಾಗಲು ಲಕ್ಷಾಂತರ ವರ್ಷಗಳು ಬೇಕಾಗುತ್ತದೆ. ಪೆಟ್ರೋಲಿಯಂ ಮೊದಲಾದವನ್ನು ಇಲ್ಲಿ ಗಮನಿಸಬಹುದು. ಮಾನವ ಸಂಪನ್ಮೂಲಗಳು ನಮ್ಮಲ್ಲಿ ಬಹಳಷ್ಟಿದೆ. ವ್ಯಕ್ತಿಗಳ ಜ್ಞಾನ, ಕೌಶಲ್ಯ, ಪ್ರತಿಭೆ, ಪದವಿ, ಅವರ ವೃತ್ತಿ ಅನುಭವಗಳು, ಜೀವನಾನುಭವಗಳು, ಬುದ್ಧಿವಂತಿಕೆಗಳು ಅಮೂಲ್ಯವಾದ ಸಂಪನ್ಮೂಲಗಳು. ಏಕೆಂದರೆ ಮಾನವರು ತಮ್ಮ ಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಸಮಾಜ ಹಾಗೂ ದೇಶದ ಅಭಿವೃದ್ಧಿಗೆ ಕೊಡುಗೆಯಾಗುತ್ತಾರೆ. ಮನುಷ್ಯರು ತಮ್ಮ ಆವಿಷ್ಕಾರ ಮತ್ತು ಸಂಶೋಧನೆಗಳಿಂದ ಬದುಕನ್ನು ಸುಲಭವಾಗಿ ನಿರ್ವಹಿಸುವಲ್ಲಿ ಕೊಡುಗೆ ನೀಡಿರುತ್ತಾರೆ. ಗ್ರಂಥಾಲಯಗಳು, ಬೋಧಕರು, ಶಿಕ್ಷಣ ಸಂಸ್ಥೆಗಳು ಶೈಕ್ಷಣಿಕ ಸಂಪತ್ತಾಗುತ್ತದೆ. ಭೂಮಿ, ಕಾರ್ಮಿಕರು, ರೈತರು, ಬಂಡವಾಳ, ಉದ್ಯಮಶೀಲತೆ, ಇವು ಆರ್ಥಿಕ ಸಂಪನ್ಮೂಲಗಳಾಗುತ್ತವೆ. ಇದರಿಂದ ಉತ್ಪಾದನೆ ಹೆಚ್ಚುತ್ತದೆ, ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುತ್ತವೆ, ದೇಶದ ಆರ್ಥಿಕ ಬೆಳವಣಿಗೆ ಉತ್ತಮವಾಗುತ್ತದೆ. ಕಲೆ, ವಿಜ್ಞಾನ, ಸಾಹಿತ್ಯ, ಸಂಸ್ಕೃತಿ, ತಂತ್ರಜ್ಞಾನ, ಸಂಶೋಧನೆಗಳು, ಪ್ರಯೋಗಗಳು ಎಲ್ಲವೂ ಸಂಪನ್ಮೂಲಗಳಾಗುವ ಈ ಹೊತ್ತಿಗೆ ಅವೆಲ್ಲವುಗಳನ್ನು ಯೋಗ್ಯ ರೀತಿಯಲ್ಲಿ ಬಳಸುವ ವಿವೇಚನೆಯು ನಮ್ಮದಾಗಬೇಕು. ಅದು ಸ್ವಾಭಾವಿಕವಾಗಿರಬಹುದು ಅಥವಾ ಮಾನವ ನಿರ್ಮಿತವಾಗಬಹುದು. ನಮ್ಮೆಲ್ಲಾ ಸಂಪತ್ತುಗಳು ಇಂದಿನ ಅಗತ್ಯಗಳನ್ನು ಮಿತಿಯಲ್ಲಿ ಪೂರೈಸಿಕೊಳ್ಳುವುದರ ಜೊತೆಗೆ ಭವಿಷ್ಯದ ಪೀಳಿಗೆಗೂ ಉಳಿಸುವ ಗುರುತರ ಜವಾಬ್ದಾರಿ ಎಲ್ಲರ ಮೇಲಿದೆ. ಅತಿಯಾದ ಬಳಕೆ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಹಾಗೆ ನೋಡುವುದಾದರೆ ಪ್ಲಾಸ್ಟಿಕ್, ಕಾಗದ ಮತ್ತು ಗಾಜಿನ ವಸ್ತುಗಳನ್ನು ಮರುಬಳಕೆ ಮಾಡುವ ಮೂಲಕ ಕಚ್ಚಾ ವಸ್ತುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದು, ವಿದ್ಯುತ್, ನೀರು ಮತ್ತು ಇಂಧನಗಳ ಅನಗತ್ಯ ಬಳಕೆಯನ್ನು ಕಡಿಮೆ ಮಾಡುವುದು, ಮಳೆ ಕೊಯ್ಲು, ಹನಿ ನೀರಾವರಿ ಪದ್ಧತಿ ಮುಖಾಂತರ ನೀರಿನ ಮಿತಬಳಕೆ ಮಾಡುವುದು, ಅರಣ್ಯ ನಾಶ ಕಡಿಮೆ ಮಾಡುವುದು, ಗಿಡಗಳನ್ನು ನೆಡುವುದು, ಕಲ್ಲಿದ್ದಲು ಮತ್ತು ಪೆಟ್ರೋಲ್ನಂತಹ ಇಂಧನಗಳನ್ನು ಉಳಿಸಲು ಸೌರಶಕ್ತಿ, ವಾಯುಶಕ್ತಿಯಂತಹ ಪರ್ಯಾಯ ನವೀಕರಿಸಬಹುದಾದ ಇಂಧನಗಳ ಬಳಕೆ ಮಾಡಬೇಕು. ಸಂಪನ್ಮೂಲಗಳ ವಿವೇಚನಾತ್ಮಕ ಬಳಕೆಯಿಂದ ಮಾಲಿನ್ಯವನ್ನು ತಡೆಗಟ್ಟಬಹುದು. ಪರಿಸರಕ್ಕೆ ಹಾನಿಕಾರಕವಾದ ಪದಾರ್ಥಗಳು ಅಥವಾ ಶಕ್ತಿಗಳು ಸೇರಿ ಜೀವಿಗಳ ಆರೋಗ್ಯ ಮತ್ತು ಪ್ರಕೃತಿಗೆ ಹಾನಿ ಮಾಡುವ ಸ್ಥಿತಿ ಮಾಲಿನ್ಯವಾಗುತ್ತದೆ. ವಾಹನಗಳು, ಕಾರ್ಖಾನೆಗಳು ಹೊರಸೂಸುವ ಹೊಗೆ ವಾಯುಮಾಲಿನ್ಯವನ್ನುಂಟು ಮಾಡಿದರೆ ನದಿಗಳು, ಕೆರೆಗಳು, ಸಮುದ್ರಗಳಿಗೆ ತ್ಯಾಜ್ಯಗಳು, ರಾಸಾಯನಿಕಗಳು ಸೇರಿ ಜಲಮಾಲಿನ್ಯವನ್ನುಂಟು ಮಾಡುತ್ತದೆ. ಹಾಗೆಯೇ ಪ್ಲಾಸ್ಟಿಕ್ ತ್ಯಾಜ್ಯಗಳಿಂದ, ಅತಿಯಾದ ಕಟ್ಟಡಗಳ ನಿರ್ಮಾಣದಿಂದ ಮಣ್ಣು ಮಾಲಿನ್ಯಗೊಳ್ಳುತ್ತಿದೆ. ಕರ್ಕಶವಾದ ಶಬ್ದಗಳು ಶಬ್ದ ಮಾಲಿನ್ಯವನ್ನುಂಟು ಮಾಡುತ್ತದೆ. ಹಾಗೆಯೇ ಅಣುಶಕ್ತಿಗಳಿಂದ ವಿಕಿರಣ ಮಾಲಿನ್ಯ ಉಂಟಾಗಿ ಆರೋಗ್ಯ ಸಮಸ್ಯೆಗಳು, ಪರಿಸರ ಹಾನಿ, ಪ್ರಾಣಿ ಮತ್ತು ಸಸ್ಯಗಳ ನಾಶ ಉಂಟಾಗುತ್ತದೆ. ಹವಾಮಾನ ಬದಲಾವಣೆ ಉಂಟಾಗುತ್ತದೆ. ಪ್ರಕೃತಿಯು ನಮ್ಮ ಎಲ್ಲಾ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುತ್ತದೆಂದು ನಮಗೆಲ್ಲರಿಗೂ ಗೊತ್ತು. ಆದರೆ ನಾವು ಅದನ್ನು ಅತಿಯಾಗಿ ದುರುಪಯೋಗಪಡಿಸಿಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿ ಶೋಷಣೆ ಮಾಡುತ್ತಿದ್ದರೆ ಭವಿಷ್ಯದಲ್ಲಿ ಯಾವುದೇ ಸಂಪನ್ಮೂಲಗಳು ಲಭ್ಯವಿರುವುದಿಲ್ಲ. ಹಾಗಾಗಿ ನೈಸರ್ಗಿಕ ಸಂಪನ್ಮೂಲಗಳ, ಮಾನವ ಸಂಪನ್ಮೂಲಗಳ, ಆರ್ಥಿಕ ಸಂಪನ್ಮೂಲಗಳ, ಶೈಕ್ಷಣಿಕ ಸಂಪನ್ಮೂಲಗಳ ಸುಸ್ಥಿರ ಮತ್ತು ವ್ಯವಸ್ಥಿತ ನಿರ್ವಹಣೆಯಿಂದ

0: ವರ್ತಮಾನ ಮತ್ತು ಭವಿಷ್ಯ ಎರಡೂ ಸುಂದರವಾಗಿರುತ್ತದೆ.
1: ಇದುವರೆಗೆ ಡಾಕ್ಟರ್ ಕೋರನಾ ಸರಸ್ವತಿ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:35:07. ಈಗ ಕೇಳೋಣ ರೈತರಿಗೆ ಸಲಹೆ.
2: ಕಾಫಿ ಬೆಳೆನಲ್ಲಿ ನಾವು ಉತ್ತಮವಾದಂಥ ಇಳುವರಿಯನ್ನು ಪಡಿಬೇಕಾದರೆ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯವಾದಂಥದ್ದು. ಜೂನ್ ತಿಂಗಳಿನಲ್ಲಿ ನಾವು ಹವಾಮಾನ ಪರಿಸ್ಥಿತಿಯನ್ನು ನೋಡಿಕೊಂಡು ಪೋಷಕಾಂಶಗಳ ನಿರ್ವಹಣೆಯನ್ನು ಪ್ರಾರಂಭಿಸಬೇಕಾಗತ್ತೆ. ಮಣ್ಣು ಪರೀಕ್ಷೆ ಫಲಿತಾಂಶದ ಆಧಾರದ ಮೇಲೆ ನಾವು ಪೋಷಕಾಂಶಗಳನ್ನು ಪೂರೈಕೆ ಮಾಡಬೇಕಾಗತ್ತೆ. ಈಗ ಮುಖ್ಯವಾಗಿ ಎಕರೆಗೆ 400 ಕಿಲೋಗ್ರಾಂನಷ್ಟು ಶುದ್ಧ ಕಾಫಿಯನ್ನು ನೀಡುವಂಥ, ಹಾಗೆಯೇ 5 ಅಡಿ ಅಂತರದಲ್ಲಿ ಈ ಸಸಿಗಳನ್ನು ನಾಟಿ ಮಾಡಿರುವಂಥ ಅರಬಿಕಾ ತೋಟಗಳಿಗೆ ಪ್ರತಿ ಎಕರೆಗೆ ನಾವು 65 ಕಿಲೋಗ್ರಾಂನಷ್ಟು ಯೂರಿಯಾ, 150 ಕಿಲೋಗ್ರಾಂನಷ್ಟು ಶಿಲಾರಂಜಕ ಮತ್ತು 50 ಕಿಲೋಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಇವುಗಳನ್ನು ಮಿಶ್ರಣ ಮಾಡಿ ಪ್ರತಿ ಗಿಡಕ್ಕೆ 150 ಗ್ರಾಂನಷ್ಟು ಈ ಪೋಷಕಾಂಶ ಮಿಶ್ರಣವನ್ನು ಕೊಡಬೇಕಾಗತ್ತೆ. ಅದೇ ಅರೇಬಿಕಾದಲ್ಲೇ ಪ್ರತಿ ಎಕರೆಗೆ 600 ಕಿಲೋಗ್ರಾಂನಷ್ಟು ಶುದ್ಧ ಕಾಫಿಯನ್ನು ನೀಡುವಂತಹ, ಹಾಗೆಯೇ 5 ಅಡಿ ಅಂತರದಲ್ಲಿ ಈ ಗಿಡಗಳನ್ನು ನಾಟಿ ಮಾಡಿರುವಂಥ ತೋಟದಲ್ಲಿ ನಾವು ಪ್ರತಿ ಎಕರೆಗೆ 87 ಕಿಲೋಗ್ರಾಂನಷ್ಟು ಯೂರಿಯಾ, 194 ಕಿಲೋಗ್ರಾಂನಷ್ಟು ಶಿಲಾರಂಜಕ ಮತ್ತು 67 ಕಿಲೋಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಈ ಗೊಬ್ಬರಗಳನ್ನು ಮಿಶ್ರಣ ಮಾಡಿ ಪ್ರತಿ ಗಿಡಕ್ಕೆ 200 ಗ್ರಾಂನಷ್ಟು ನಾವು ಗೊಬ್ಬರದ ಮಿಶ್ರಣವನ್ನು ಕೊಡಬೇಕಾಗತ್ತೆ. ರೋಬಸ್ಟಾದಲ್ಲಾದರೆ ಪ್ರತಿ ಎಕರೆಗೆ 500 ಕಿಲೋಗ್ರಾಂನಷ್ಟು ಶುದ್ಧ ಕಾಫಿಯನ್ನು ನೀಡುವಂತಹ, 8 ಅಡಿ ಅಂತರದಲ್ಲಿ ಗಿಡಗಳನ್ನು ನಾಟಿ ಮಾಡಿರುವಾಗ ಮೊದಲನೇ ಸುತ್ತಿನ ಗೊಬ್ಬರವನ್ನು ಕೊಡುವಾಗ 75 ಕಿಲೋಗ್ರಾಂನಷ್ಟು ಯೂರಿಯಾ, 175 ಕಿಲೋಗ್ರಾಂನಷ್ಟು ಶಿಲಾರಂಜಕ ಅಥವಾ ರಾಕ್ ಫಾಸ್ಫೇಟು, 59 ಕಿಲೋಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷ್, ಇವುಗಳ ಮಿಶ್ರಣವನ್ನು ಪ್ರತಿ ಎಕರೆಗೆ ಕೊಡಬೇಕಾಗತ್ತೆ. ಪ್ರತಿ ಗಿಡಕ್ಕೆ 400 ಗ್ರಾಂನಷ್ಟು ಈ ರಸಗೊಬ್ಬರದ ಮಿಶ್ರಣವನ್ನು ನಾವು ನೀಡಬೇಕಾಗತ್ತೆ. ರೋಬಸ್ಟಾದಲ್ಲೇ ಪ್ರತಿ ಎಕರೆಗೆ 700 ಕಿಲೋಗ್ರಾಂನಷ್ಟು ಶುದ್ಧ ಕಾಫಿಯನ್ನು ನೀಡುವಂತಹ, 8 ಅಡಿ ಅಂತರದಲ್ಲಿ ಗಿಡಗಳನ್ನು ನಾಟಿ ಮಾಡಿರುವಂಥ ತೋಟದಲ್ಲಿ ಎರಡನೇ ಸುತ್ತಿನ ಗೊಬ್ಬರವನ್ನು ಕೊಡುವಂಥವರು ಪ್ರತಿ ಎಕರೆಗೆ 65 ಕಿಲೋಗ್ರಾಂನಷ್ಟು ಯೂರಿಯಾ, 144 ಕಿಲೋಗ್ರಾಂನಷ್ಟು ಶಿಲಾರಂಜಕ ಅಥವಾ ರಾಕ್ ಫಾಸ್ಫೇಟು, 50 ಕಿಲೋಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಮಿಶ್ರಣ ಮಾಡಿಕೊಂಡು ಪ್ರತಿ ಕಾಫಿ ಗಿಡಕ್ಕೆ 350 ಗ್ರಾಂನಷ್ಟು ಈ ರಸಗೊಬ್ಬರದ ಮಿಶ್ರಣವನ್ನು ನೀಡಬೇಕಾಗತ್ತೆ. ಎಳೆಯ ಅಥವಾ ಚಿಕ್ಕ ಕಾಫಿ ಗಿಡಗಳಿಗೆ ಈ ಮುಂಗಾರಿನ ಪ್ರಾರಂಭದಲ್ಲಿ ಗೊಬ್ಬರವನ್ನು ಹವಾಮಾನ ಪರಿಸ್ಥಿತಿಯನ್ನು ನೋಡಿಕೊಂಡು ಕೊಡಬೇಕಾಗತ್ತೆ. ವಿಶೇಷವಾಗಿ ನಾವು ಸಂಕೀರ್ಣ ಗೊಬ್ಬರಗಳನ್ನು ಬಳಸ್ಕೋಬಹುದು. ಅವುಗಳಲ್ಲಿ 20-20-0-13, 19-19-19 ಅಥವಾ 17-17-17 ಈ ಗೊಬ್ಬರಗಳಲ್ಲಿ ಯಾವುದಾದ್ರೂ ಒಂದನ್ನು ಬಳಸ್ಕೋಬಹುದು. ಅರಿಬೇಕಾಗಾದರೆ ಪ್ರತಿ ಗಿಡಕ್ಕೆ 50-75 ಗ್ರಾಂನಷ್ಟು ಈ ಸಂಕೀರ್ಣ ರಸಗೊಬ್ಬರವನ್ನು ಕೊಡಬೇಕಾಗತ್ತೆ. ರೋಬಸ್ಟಾಗಾದರೆ ಪ್ರತಿ ಗಿಡಕ್ಕೆ 100-125 ಗ್ರಾಂನಷ್ಟು ಸಂಕೀರ್ಣ ಗೊಬ್ಬರವನ್ನು ಕೊಡಬೇಕಾಗತ್ತೆ. ರಸಗೊಬ್ಬರಗಳನ್ನು ಕೊಡೋದಕ್ಕಿಂತ ಮೊದಲು ಕೆಲವು ಅಂಶಗಳನ್ನು ಗಮನಿಸಬೇಕು. ಕಳೆ ಮತ್ತು ಕಂಬ ಚಿಗರುಗಳನ್ನು ತೆಗೆಯುವಂಥ ಕೆಲಸವನ್ನು ನಾವು ಪೂರ್ಣ ಮಾಡಿರಬೇಕಾಗತ್ತೆ. ಕಾಫಿ ಗಿಡದ ಕೆಳಗಿರುವಂಥ ತರಗೆಲೆಯನ್ನು ಅದರ ಬುಡದ ಕಡೆಗೆ ಗುಡಿಸಬೇಕು. ಇನ್ನು ಫೋರ್ಕನ್ನು ನಾವು ಬಳಸಿ ಮುಖ್ಯ ಕಾಂಡದಿಂದ ಸುಮಾರು 1.5-2 ಅಡಿಯಷ್ಟು ದೂರದಲ್ಲಿರುವಂಥ ಮಣ್ಣನ್ನು ನಿಧಾನವಾಗಿ ಕೆದಕಬೇಕು. ಗೊಬ್ಬರವನ್ನು ಗೊತ್ತುಪಡಿಸಿದಂಥ ಪ್ರದೇಶದೊಳಗೆ ವಿಶಾಲವಾದ ವೃತ್ತಾಕಾರದ ಒಂದು ಪಟ್ಟಿ ರೀತಿಯಲ್ಲಿ ನಾವು ಒಂದೇ ಸಮನಾಗಿ ಹರಡಬೇಕಾಗತ್ತೆ. ರಸಗೊಬ್ಬರವನ್ನು ಕೊಟ್ಟ ನಂತರ ಮಣ್ಣನ್ನು ಎಚ್ಚರಿಕೆಯಿಂದ ಪುನಃ ಕೆದಕಬೇಕಾಗತ್ತೆ. ಮತ್ತು ಮಣ್ಣಿನ ಜೊತೆಯಲ್ಲಿ ರಸಗೊಬ್ಬರ ಚೆನ್ನಾಗಿ ಮಿಶ್ರಣ ಆಗಿದೆ ಅನ್ನೋದನ್ನು ನಾವು ಖಚಿತಪಡಿಸ್ಕೋಬೇಕು. ಕೊನೆಯದಾಗಿ ಈ ರಸಗೊಬ್ಬರವನ್ನು ನೀಡಿರುವಂಥ ಪ್ರದೇಶವನ್ನು ತರಗೆಲೆಯಿಂದ ಒಂದು ರೀತಿ ಪದರನ್ನು ನಾವು ಅದರ ಮೇಲೆ ಹಾಕಬೇಕಾಗತ್ತೆ, ಮುಚ್ಚಬೇಕಾಗತ್ತೆ. ಈ ರೀತಿ ರಸಗೊಬ್ಬರ ನೀಡುವಂಥ ವಿಧಾನ ಹೆಚ್ಚು ಪರಿಣಾಮಕಾರಿ, ಏಕೆಂದರೆ ಇದು ಪೋಷಕಾಂಶಗಳ ಕೊಚ್ಚಣೆಯನ್ನು ಕಡಿಮೆ ಮಾಡುತ್ತೆ. ಪೋಷಕಾಂಶಗಳು

0: ಗಿಡಗಳಿಗೆ ಲಭ್ಯವಾಗುವ ರೀತಿಯಲ್ಲಿ ಈ ಒಂದು ವಿಧಾನ ಮಾಡುತ್ತೆ. ಕಡಿದಾದ ಇಳಿಜಾರನ್ನು ಹೊಂದಿರುವಂಥ ಪ್ರದೇಶದಲ್ಲಿ ನಾವು ಈ ಗೊಬ್ಬರವನ್ನು ಕೊಡುವಾಗ ಕೆಲವು ಮಾರ್ಪಾಡುಗಳನ್ನು ಮಾಡ್ಕೋಬೇಕಾಗತ್ತೆ. ಅಂದರೆ ಎತ್ತರದ ಭಾಗದಲ್ಲಿ ಕಾಂಡದ ಸುತ್ತಲೂ ಕುದುರೆ ಲಾಳಾಕಾರದಲ್ಲಿ ಈ ರಸಗೊಬ್ಬರಗಳನ್ನು ಹಾಕಬೇಕಾಗತ್ತೆ. ಇನ್ನು ಕಾಫಿ ಗಿಡಗಳಿಂದ ವಿಶೇಷವಾಗಿ ಆ ರೆಕ್ಕೆಗಳಿಂದ ನೀರು ತೊಟ್ಟಿಕ್ಕುವಂಥ ವೃತ್ತದ ವಿಧಾನವನ್ನು ಅನುಸರಿಸಿ ನಾವು ಸಮತಟ್ಟಾದ ಭೂಮಿನಲ್ಲಿ ಸ್ವಲ್ಪ ಇಳಿಜಾರಿರುವಂಥ ಭೂಮಿನಲ್ಲಿ ರಸಗೊಬ್ಬರಗಳನ್ನು ಕೊಡ್ಬೋದು. ಅದೇ ಸ್ವಲ್ಪ ಇಳಿಜಾರಾಗಿರುವಂಥ ಪ್ರದೇಶದಲ್ಲಿ ನಾವು ಈ ಕುದುರೆ ಲಾಳಾಕಾರದ ರೀತಿಯಲ್ಲಿ ಪಟ್ಟಿಯಲ್ಲಿ ಗೊಬ್ಬರವನ್ನು ಹಾಕಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಕಾಫಿ ಮಂಡಳಿಯ ಕಚೇರಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳೇ, ಗಮನಿಸಿ, ಇಂದು ಮಧ್ಯಾಹ್ನ 1:30 ಕೇಂದ್ರ ಸರ್ಕಾರಕ್ಕೆ 12 ವರ್ಷ ತುಂಬಿರುವ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಡಾ ಜಿ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ. ಇಂದು ಸಂಜೆ 6:50 ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಏಲಕ್ಕಿ ಮತ್ತು ಕರಿಮೆಣಸು ಬೆಳೆಗಳ ನಿರ್ವಹಣೆ ಕುರಿತು ಡಾ ಜಿಎ ರಾಜಣ್ಣ ಅವರೊಂದಿಗೆ ಸಂದರ್ಶನ.
2: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
3: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
2: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
4: ಹಿಂಗ್ಯಾಕ ಯವ್ವ, ನಿಮ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
5: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ? ಎಂಥ ತಪ್ಪು ಮಾಡ್ಲಿಕತ್ತಿದಿ?
4: ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು. ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ಸಮಯ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ.
2: ಈಗ ಮಾದಕ ವಸ್ತುಗಳ ಸೇವನೆ ವಿಷಯವಾಗಿ ನಮ್ಮ ದೇಶದಲ್ಲಿ ಯಾವ ಕಾನೂನು ಇದೆ ಇದನ್ನ ನಾವು ತಿಳ್ಕೊಳ್ಬೇಕು, ಮತ್ತೆ ವಿದ್ಯಾರ್ಥಿಗಳಲ್ಲಿ ಇದರ ಸೇವನೆ ಹೆಚ್ಚಾಗ್ತಾ ಇದೆ, ಪೊಲೀಸರಿಗೆ ಸಿಕ್ಕಿಬಿದ್ರೆ ಏನಾಗ್ತದೆ ಅಂತ ಅನ್ನೋದು ಕೂಡ ಗೊತ್ತಿಲ್ಲ. ಮೊದಲು ಬಾರಿ ತಪ್ಪಾಡಿದ್ದಾರೆ ಎಂಬ ಕಾರಣಕ್ಕೆ ಬಿಡುಗಡೆ ಮಾಡುವಂತಹ ಅವಕಾಶ ಏನಾದ್ರೂ ಇರುತ್ತಾ ಅಂತ ಕೂಡ ನಾವು ತಿಳ್ಕೊಳ್ಬೇಕಾಗಿದೆ. ಸರ್ ಇದ್ರ ಬಗ್ಗೆ ತಿಳಿಸಿ.
3: ಖಂಡಿತ ಸರ್. ಮಾದಕ ವಸ್ತುಗಳ ಸೇವನೆಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ NDPS ಆಕ್ಟ್ ಅಂತ ಹೇಳ್ತೀವಿ, ಅಂದ್ರೆ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆಕ್ಟ್ ಅಂತ ಹೇಳಿ, ಇದರ ಸೆಕ್ಷನ್ 27 ಅಡಿಯಲ್ಲಿ ಮಾದಕ ವಸ್ತು ಸೇವಿಸಿದ್ದಕ್ಕೆ ಸುಮಾರು 1 ವರ್ಷ ಜೈಲು ಅಥವಾ ದಂಡ ಅಥವಾ 2 ದಂಡ ಮತ್ತೆ ಜೈಲು ವಾಸ ಎರಡೂ ಇರ್ತದೆ. ಈ ಕಾಯ್ದೆ ಅಡಿಯಲ್ಲಿ ಮೊದಲ ಬಾರಿಗೆ ಅಪರಾಧ ಮಾಡಿದ್ದೀರಾ, ಹಲವು ಬಾರಿಗೆ ಅಪರಾಧ ಮಾಡಿದ್ದೀರಾ ಎಂಬುದು ತಪ್ಪಿಸ್ತಾರೆ ಅಲ್ವೇ ಎಂದು ನಿರ್ಧರಿಸುವಾಗ ವ್ಯತ್ಯಾಸ ಏನು ಬರುವುದಿಲ್ಲ.
2: ಬೇಲ್ ಸಿಗುತ್ತಾ?
3: ಇದು ಬೇಲ್ ಸಿಗುವ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಎಷ್ಟು ಪ್ರಮಾಣದ ಮಾದಕ ವಸ್ತು ಸಿಕ್ಕಿದೆ ಎಂಬುದರ ಮೇಲೆ ನ್ಯಾಯಾಲಯ ನಿರ್ಧಾರವನ್ನು ಮಾಡುತ್ತೆ. ಕಮರ್ಷಿಯಲ್ ಕ್ವಾಂಟಿಟಿ ಅಂತ ಹೇಳ್ತೇವೆ, ಅದರಲ್ಲಿ ಬೇಲ್ ಸಿಗುವಂತದ್ದು ತುಂಬಾ ಕಷ್ಟ. ಅಪರಾಧಿ ಅಥವಾ ಆರೋಪಿ ನಿರಪರಾಧಿ ಇರಬಹುದು ಎಂದು ತೋರುತ್ತದೆ ಎನ್ನುವುದು, ಬೇಲ್ ಮೇಲೆ ಬಿಟ್ಟರೆ ಮತ್ತೆ ಅಪರಾಧ ಮಾಡಬಹುದಾ ಮಾಡ್ಲಿಕ್ಕಿಲ್ವಾ ಅನ್ನುವಂಥದ್ದು, ಈ ಎರಡೂ ಸಾಬೀತಾದ್ರೆ ಮಾತ್ರ ಬೇಲ್ ಸಿಗುವಂಥದ್ದು ಅಥವಾ ಬೇಲ್ ಕ್ಯಾನ್ಸಲ್ ಆಗುವಂಥದ್ದು. ಇದು ತುಂಬಾ ಕಠಿಣ ವಿಷಯ. ಮತ್ತೆ ಸಣ್ಣ ಅಥವಾ ಮಧ್ಯಮ ಪ್ರಮಾಣದ ಮಾದಕ ವಸ್ತುಗಳು ಸಿಕ್ಕಿದ್ರೆ ಕೆಲವು ಸಂದರ್ಭಗಳಲ್ಲಿ ನ್ಯಾಯಾಲಯ ಬೇಲನ್ನ ಜಾಮೀನು ಮಂಜೂರು ಮಾಡುವಂತ ಸಾಧ್ಯತೆಗಳಿವೆ.
2: ಆ ಸಮಯದಲ್ಲಿ ಮೊದಲ ಬಾರಿ ಅಪರಾಧಿಗೆ ಏನಾದರೂ ಬೇರೆ ದಾರಿ ಇದೆಯಾ ಅಂತಂದ್ರೆ, ಏನೋ ಸಿಕ್ಬಿಡ್ತಾನೆ ಅವಾಗ ತಪ್ಪಿಸ್ಕೋಬೇಕು, ಇಲ್ಲೋ ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ಒಂದು ಪಶ್ಚಾತ್ತಾಪ ಆಗತ್ತೆ, ಇದ್ರ ತಂಟೆಗೆ ನಾ ಹೋಗಲ್ಲ ಅಂತ ಹೇಳ್ತಾರೆ.
3: ಬಹಳ ಗಾಬರಿ ವಿಷಯ ಏನಂದ್ರೆ, ಇವತ್ತು ಭಾರತದಲ್ಲಿ ಸಾಕಷ್ಟು ಸಂಖ್ಯೆಯ ಯುವಜನತರು ಮಾದಕ ದ್ರವ್ಯಗಳ ವ್ಯಸನಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ, ಮತ್ತು ಇದು ಬಹಳ ದೊಡ್ಡ ದುರಂತ ಕೂಡ. ಇದನ್ನು ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಅದರ ಪರಿಹಾರಕ್ಕೆ ಸಾಕಷ್ಟು NGOಗಳು ಮತ್ತೆ ವಕೀಲರು ಬೇರೆ ಬೇರೆ ಸಂಘ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಂದು ಪ್ರೊಬೇಷನ್ ಆಫ್ ಅಫೆಂಡರ್ಸ್ ಆಕ್ಟ್ ಅಲ್ಲಿ ಕೋರ್ಟ್ ಈ ಸಣ್ಣ ಪ್ರಾಯದ ಯುವಕರನ್ನ ಜೈಲಿಗೆ ಕಳಿಸದೆ ಒಂದು ನಿಗದಿತ ಅವಧಿ ಒಳಗಡೆ ಒಳ್ಳೆ ನಡವಳಿಕೆಗೆ ತೋರಿಸುವಂಥದ್ದು ಅಥವಾ ಅವರಿಗೆ ಸೂಕ್ತ ಮಾನಸಿಕವಾದ ಚಿಕಿತ್ಸೆಯ ಮೂಲಕ ಕೌನ್ಸಿಲಿಂಗ್ ಮೂಲಕ ಅವರನ್ನು ಮತ್ತೆ ಸರಿದಾರಿಗೆ ತರುವಂಥ ಪ್ರಯತ್ನಗಳು ಖಂಡಿತವಾಗಿಯೂ ಆಗ್ತವೆ. ಒಳ್ಳೆ ಗುಡ್ ಬಿಹೇವಿಯರ್ ಬಾಂಡ್ ಅನ್ನುವಂಥದ್ದು, ಅಂದರೆ ಒಳ್ಳೆಯ ನಡತೆಯನ್ನು ಮತ್ತೆ 1 ವರ್ಷ 2 ವರ್ಷ ತೋರಿಸಿದಲ್ಲಿ ಯಾವುದೇ ತಪ್ಪು ಮಾಡುವುದಿಲ್ಲ ಎಂದು ಒಪ್ಪಂದ ಮಾಡಿಕೊಂಡರೂ ಕೂಡ ಈ ನ್ಯಾಯಾಲಯದಿಂದ ಈ ಅಪರಾಧಗಳಲ್ಲಿ ಆತನ ಶಿಕ್ಷೆಯನ್ನ ಕಡಿಮೆಗೊಳಿಸಬಹುದು. ಇದು ಆದ್ರೆ ಇದು ಮಾರಾಟಕ್ಕೆ ಸಂಬಂಧಿಸದ ನಾನ್ ಕಮರ್ಷಿಯಲ್ ಅಥವಾ ಚಿಕ್ಕ ಪ್ರಕರಣಗಳಲ್ಲಿ ಮಾತ್ರ, ದೊಡ್ಡ ಪ್ರಕರಣಗಳಲ್ಲಿ ಖಂಡಿತವಾಗಿಯೂ ಈ ರೀತಿಯ ಅವಕಾಶಗಳು ಇಲ್ಲ
2: ಅಲ್ವಾ. ಈಗ ಯಾವುದೇ ರೀತಿಯಾದಂತಹ ಅದು ದೊಡ್ಡದಿರಲಿ ಸಣ್ಣದಿರಲಿ, ಬಟ್ ಇದರ ತಂಟೆಗೆ ನಾವು ಹೋಗಲೇಬಾರದು ಅಂತ.
3: ಹೌದು,
2: ಇಂತಹ ಈ ಚಟ ಸಾವಕಾಶವಾಗಿ ಮೊದಲು ನಮಗೆ ಒಂದಿಷ್ಟು ಆರಂಭದಲ್ಲಿ ಏನೋ ಒಂದು
3: ಯುವಕರ
2: ಒಂದು ಸ್ನೇಹ ವಲಯದಲ್ಲಿ ಏನೋ ಅಂಟ್ಕೊಂಡ್ಬಿಡುತ್ತೆ, ಆಮೇಲೆ ಬಿಡ್ಲಿಕ್ಕೆ ಆಗದೆ ಇರುವಷ್ಟು ಕಠಿಣವಾದಂತಹ ಚಟ.
3: ಜೀವನ ಮತ್ತೆ ಜೀವ ಎರಡನ್ನೂ ಮತ್ತೆ ಕೌಟುಂಬಿಕವಾಗಿ ಕೂಡ ಬಹಳಷ್ಟು ಸಮಸ್ಯೆಗಳನ್ನ ಸಣ್ಣ ಮಟ್ಟದ ಪ್ರಾಯದಲ್ಲಿ ಯುವಕರು ಇವತ್ತು ಮಾಡ್ಕೊಳ್ತಾ ಇರುವಂತದ್ದನ್ನು ಕಾಣಬಹುದು. ಇದಕ್ಕೆ ಸಮಾಜ ಎಲ್ಲ ಒಗ್ಗಟ್ಟಾಗಿ ಇದರ ಬಗ್ಗೆ ಕಾರ್ಯನಿರ್ವಹಿಸಬೇಕಂತ ಅವಶ್ಯಕತೆ ಇವತ್ತಿದೆ.
2: ಆಯ್ತು, ಕೃಷ್ಣ ಪ್ರಸಾದ್ ನಡಸಾರ್ ಅವರೇ, ನಮ್ಮ ಕೇಳುಗರಿಗೆ ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ, ನಿಮಗೆ ಧನ್ಯವಾದ. ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 6:50.05.
1: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೆಚ್ಚು ಹೃದಯವಂತರು ಅಂಗಾಂಗದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಹಲೋ
6: ಹಲೋ
5: ರಮ್ಯಾ, ಎಲ್ಲೇ ಕಾಲೇಜ್ಗೆ ಬರ್ತಾನೆ ಇಲ್ಲ, ಏನಾಯ್ತು?
6: ನನ್ಗೆ ಮನೆಯಿಂದ ಹೊರಗೆ ಬರೋಕೆ ಇಷ್ಟನೇ ಆಗ್ತಾ ಇಲ್ಲ ಕಣೆ. ನನ್ ಮುಖದಲ್ಲಿರುವ ಪಿಂಪಲ್ಸ್, ಬ್ಲಾಕ್ ಮಾರ್ಕ್ಸ್ ತುಂಬಾನೇ ಜಾಸ್ತಿ ಆಗಿದೆ.
5: ನೀನು ನಾಗಾರ್ಜುನ ಅವರ ರಕ್ತ ಚಂದನದ ಆಯುರ್ವೇದಿಕ್ ಸೋಪ್ ಯೂಸ್ ಮಾಡು. ಪಿಂಪಲ್ ಹಾಗೆ ಬ್ಲಾಕ್ ಮಾರ್ಕ್ ಗೆ ಗುಡ್ ಬೈ ಹೇಳು.
7: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
8: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
9: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
10: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
9: ಹಾಗಾದ್ರೆ ಇವತ್ತೇ ಹೋಗೋಣ ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
11: ಜೂನ್ 12 ಮರಣಪಟ್ಟ ಕಡೆತ್ತೂರು ನರಿಯಂದಡ ಊರರ ಬುವೇರಿ ಎಂಡ ರಾಜಾ ಸುಬ್ಬಯ್ಯ ಎಂಡ ಮಾದ ಕಾರ್ಯತ್ನ ಒಕ್ಕತ್ಲು ಮಂಗಲ ಉಳ್ಳಾನ ಉಂಡು ಬೆರಿಯ ಅಣಚೆಂಗಿ ಇಂದು ಬ್ಯಾಳಾಚ ಪೊಲಕ 11 ಅಂಡ ಸ್ವಂತ ಮನೆಯನ್ನು ನಡತ್ವ. ಒಕ್ಕಕಾರ ಊರುಕಾರ ಬೆಂದು ಚೆಂಗಾದಿಯಲ್ಲ ಇದನ್ನ ಆಹ್ವಾನ ಗಾನ ಮಾಡಿದ ಬರೋಣಂದು ಅಂಡ ಪೊಣ್ಣು ಗೊಂಬೆ ಸೀತಮ್ಮ, ಮಕ್ಕಳಾನ ನಯನ್ ಕಾರ್ಯಪ್ಪ, ನದಿನ್ ಕುಟ್ಟಪ್ಪ, ನಿಶಾನ್ ಅಯ್ಯಪ್ಪ, ನಿತಿನ್ ಅಪ್ಪಯ್ಯ, ಮೈಮಕ್ಕ, ಕರ್ಮಕ್ಕ, ಪಿಂಜ ಒಕ್ಕಕಾರ ಕಟ್ಟಣಿತ.
12: ನಿತ್ಯ ವಾಕಿಂಗ್ ಮಾಡಿ, ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
13: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
12: ಕೀಲುಗಳ ಸವಕಳಿ ಕಡಿಮೆ ಆಗಬೇಕೆ, ಮೂಳೆಗಳು ಶಕ್ತಿಯುತವಾಗಬೇಕೆ, ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.

ಶ್ರೋತೃಗಳೇ, ಗಮನಿಸಿ, ಇಂದು ಮಧ್ಯಾಹ್ನ 1:30 ಕೇಂದ್ರ ಸರ್ಕಾರಕ್ಕೆ 12 ವರ್ಷ ತುಂಬಿರುವ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ. ಸಂಜೆ 5 ಗಂಟೆಗೆ ಕೊಡವ ಸೇರಿ ಎಲ್ತಕಾರ ಚಿಂತಕ ಪತ್ರಿಕೋದ್ಯಮ

0: कोटिशः जनाः दुर्भिक्षस्य गर्ते पतिष्यन्ति। हॉकी क्रीडायां नीदरलैंड देशस्य राइडरहेम नगरे प्रचल्यमाणायाः FIH प्रो लीग स्पर्धा मालिकायाः द्वन्द्वे भारतीय पुरुष हॉकी दलेन जर्मनी दलं 3-1 इत्यंकांतरालेन पराजितम्। इति वार्ताः।
1: आकाशवाणी मडिकेरी
2: ಸುಮತಿ ರಕ್ಷಣೆಗಳನ್ನು ಅವಿಸ್ಮರಣೀಯಗೊಳಿಸಲು 100% VAS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ।
2: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗುಣಿಕೊಪ್ಪಲು। ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ಗೆ 18,500 ರೂಪಾಯಿ ಮಾತ್ರ। ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ।
1: ನಿಧನ ಸುದ್ದಿ। ಕೋಪಟ್ಟಿ ಗ್ರಾಮದ ಸೂದನ ಮನು ಕಾರ್ಯಪ್ಪ ಅವರು ನಿನ್ನೆ ನಿಧನರಾಗಿದ್ದಾರೆ। 70 ವರ್ಷ ಪ್ರಾಯದ ಸೂದನ ಮನು ಕಾರ್ಯಪ್ಪ ಅವರ ಅಂತ್ಯಕ್ರಿಯೆ ಇಂದು ಬೆಳಗ್ಗೆ 10:30 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ। ಮೂಲತಃ ನಾಲ್ಕೇರಿ ಹೆಮ್ಮಾಡು ಗ್ರಾಮದ, ಪ್ರಸ್ತುತ ಮಡಿಕೇರಿಯಲ್ಲಿ ವಾಸವಿರುವ ಕುಂಬಾರರ ದಿವಂಗತ ಸುಬ್ಬಯ್ಯ ಅವರ ಮಗ ಕೆಎಸ್ ರಮೇಶ್ ಅವರು ನಿನ್ನೆ ನಿಧನರಾಗಿದ್ದಾರೆ। 62 ವರ್ಷ ಪ್ರಾಯದ ಕೆಎಸ್ ರಮೇಶ್ ಅವರ ಅಂತ್ಯಕ್ರಿಯೆ ನಾಲ್ಕೇರಿ ಹೆಮ್ಮಾಡು ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ।

0: 7:05ಕ್ಕೆ ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ
1: ಕೇಳುಗರೆ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ ಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ June 19 ಸಾಯಂಕಾಲ 6:50ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
4: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
5: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
4: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
6: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು

0: ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ, ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
1: ಹೌದಾ?
2: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
1: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ, ಅದು ಸೈಬರ್ ಮೋಸದ ಜಾಲವಿರಬಹುದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಇಂದು ಚುನಾವಣೆ. ಬೆಳಿಗ್ಗೆ 9 ಸಂಜೆ 4 ಮತದಾನ. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರ ಆರೋಗ್ಯ ರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಭರವಸೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ನಿರ್ಮಾಣ. ವೈದ್ಯಕೀಯ ಶಿಕ್ಷಣ ಸಚಿವರಿಂದ ಮಾಹಿತಿ. ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಾಣ ಸರ್ಕಾರದ ಮೊದಲ ಆದ್ಯತೆ, ಗೃಹ ಸಚಿವರ ಹೇಳಿಕೆ. ಈಗ ವಾರ್ತೆಗಳ ವಿವರ. ರಾಜ್ಯ ವಿಧಾನಸಭೆಯ ಸದಸ್ಯರಿಂದ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆ ಇಂದು ನಡೆಯಲಿದೆ. ಬೆಳಿಗ್ಗೆ 9 ಸಂಜೆ 4 ಮತದಾನ ನಡೆಯಲಿದ್ದು, ಸಂಜೆ 5 ಮತಗಣಿಕೆ ಕಾರ್ಯ ಆರಂಭವಾಗಲಿದೆ. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದು, ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಸ್ಪರ್ಧಿಸಿದ್ದರೆ, ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕಿಳಿದಿದ್ದಾರೆ. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರ ಆರೋಗ್ಯ ರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಕೈಗೆಟಕುವ ದರದಲ್ಲಿ ಗುಣಮಟ್ಟದ ವೈದ್ಯಕೀಯ ಸೇವೆಗಳು ದೊರೆಯುವಂತೆ ಮಾಡಲು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆಯಡಿ ದರ ಪರಿಷ್ಕರಣೆಗೆ ಅನುಮೋದನೆ ನೀಡಲಾಗಿದ್ದು, ಇದರಿಂದ ಉತ್ತಮ ಆರೋಗ್ಯ ಸೇವೆಗಳ ಸೌಲಭ್ಯ ಪಡೆಯಬಹುದು ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ನಿರ್ಮಿಸುವ ಸರ್ಕಾರದ ಕನಸು ಶೀಘ್ರದಲ್ಲೇ ನನಸಾಗಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಭರವಸೆ ನೀಡಿದ್ದಾರೆ. ಮೈಸೂರಿನ ಜಯದೇವ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಜಯದೇವ ಆಸ್ಪತ್ರೆಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಕಾರ್ಯಕ್ಷಮತೆ ಹೆಚ್ಚಿಸಲು ಆಡಳಿತವನ್ನು ಬೆಂಗಳೂರಿನಿಂದ ವಿಕೇಂದ್ರೀಕರಣಗೊಳಿಸಿ ಮೈಸೂರು ಮತ್ತು ಕಲಬುರಗಿ ಆಸ್ಪತ್ರೆಗಳಿಗೆ ಸ್ವಾಯತ್ತತೆ ಹಾಗೂ ಹೆಚ್ಚಿನ ಆರ್ಥಿಕ ಸ್ವಾತಂತ್ರ್ಯ ನೀಡಲಾಗುವುದು ಎಂದರು. ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಕೊರತೆ ನೀಗಿಸಲು ಈಗಾಗಲೇ ಬೆಂಗಳೂರು ಮೈಸೂರಿಗೆ 10 ಮತ್ತು ಕಲಬುರಗಿಗೆ 6 ಕಾರ್ಡಿಯಾಲಜಿಸ್ಟ್ ಸೇರಿದಂತೆ ಹಲವು ಹುದ್ದೆಗಳ ಭರ್ತಿಗೆ ಸರ್ಕಾರ ಮುಂದಾಗಿದೆ. ಇಡೀ ರಾಜ್ಯದಲ್ಲಿ 50

6,000 ಹುದ್ದೆಗಳ ಭರ್ತಿಗೆ ಕಾಲಮಿತಿ ನಿಗದಿಪಡಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಿಸಿ ಯುವಜನರನ್ನು ಮಾದಕ ವಸ್ತು ಬಳಕೆಯ ವಿನಾಶಕಾರಿ ಪರಿಣಾಮಗಳಿಂದ ರಕ್ಷಿಸುವುದು ಸರ್ಕಾರದ ಮೊದಲ ಆದ್ಯತೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಬೆಂಗಳೂರು ನಗರ ಪೊಲೀಸರು ನಡೆಸಿದ ಸಂಘಟಿತ ಮಾದಕ ವಸ್ತುಗಳ ವಿರೋಧಿ ಕಾರ್ಯಾಚರಣೆಯಲ್ಲಿ ಮಾದಕ ವಸ್ತುಗಳ ಕಳ್ಳಸಾಗಣೆ ಮತ್ತು ನಿಷೇಧಿತ ವಸ್ತುಗಳ ಅಕ್ರಮ ಮಾರಾಟದ ಮೇಲೆ ದಾಳಿ ನಡೆಸಿ ಇಬ್ಬರು ವಿದೇಶಿ ಪ್ರಜೆಗಳು ಸೇರಿದಂತೆ 23 ಆರೋಪಿಗಳನ್ನು ಬಂಧಿಸಿದ್ದಾರೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಸುಮಾರು 8 ಕೋಟಿ ರೂಪಾಯಿ ಮೌಲ್ಯದ ನೈಸರ್ಗಿಕ ಮಾದಕ ವಸ್ತುಗಳು, ಸಿಂಥೆಟಿಕ್ ಸೈಕೋಸ್ಟಿಮ್ಯುಲೆಂಟ್ಸ್ ಹಾಗೂ ನಿಷೇಧಿತ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಆಗಸ್ಟ್ 21 ರಿಂದ 23 ರವರೆಗೆ

0: ನಡೆಸಿದ ಸಂಘಟಿತ ಮಾದಕ ವಸ್ತುಗಳ ವಿರೋಧಿ ಕಾರ್ಯಾಚರಣೆಯಲ್ಲಿ ಮಾದಕ ವಸ್ತುಗಳ ಕಳ್ಳಸಾಗಣೆ ಮತ್ತು ನಿಷೇಧಿತ ವಸ್ತುಗಳ ಅಕ್ರಮ ಮಾರಾಟದ ಮೇಲೆ ದಾಳಿ ನಡೆಸಿ ಇಬ್ಬರು ವಿದೇಶಿ ಪ್ರಜೆಗಳು ಸೇರಿದಂತೆ 23 ಆರೋಪಿಗಳನ್ನು ಬಂಧಿಸಿದ್ದಾರೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಸುಮಾರು 8 ಕೋಟಿ ರೂಪಾಯಿ ಮೌಲ್ಯದ ನೈಸರ್ಗಿಕ ಮಾದಕ ವಸ್ತುಗಳು, ಸಿಂಥೆಟಿಕ್ ಸೈಕೋಸ್ಟಿಮ್ಯುಲೆಂಟ್ಸ್ ಹಾಗೂ ನಿಷೇಧಿತ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಆಗಸ್ಟ್ 21-23 ಸುಪ್ರೀಂ ಕೋರ್ಟ್ ಹಮ್ಮಿಕೊಂಡಿರುವ ಸಮಾಧಾನ ಸಮಾರೋಹ ವಿಶೇಷ ಲೋಕಅದಾಲತ್ ರಾಜ್ಯಕ್ಕೆ ಸಂಬಂಧಿಸಿದ ಪ್ರಕರಣಗಳನ್ನು ಬಗೆಹರಿಸಿಕೊಳ್ಳಲು ಉತ್ತಮ ಅವಕಾಶವಾಗಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅಭಿಪ್ರಾಯಿಸಿದ್ದಾರೆ. ವಿಶೇಷ ಲೋಕಅದಾಲತ್ ಕುರಿತಂತೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸರ್ಕಾರದ ಎಲ್ಲಾ ಇಲಾಖೆಗಳ ಕಾರ್ಯದರ್ಶಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರತಿಯೊಂದು ಇಲಾಖೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಪ್ರಕರಣಗಳನ್ನು ಮುಖಾಮುಖಿಯಾಗಿ ಬಗೆಹರಿಸಿಕೊಳ್ಳಲು ಮುಂದಾಗಬೇಕು. ಲೋಕ ಅದಾಲತ್ನಲ್ಲಿ ಸರ್ಕಾರಕ್ಕೆ ಆಗುವ ಪ್ರಯೋಜನಗಳ ಕುರಿತು ಇಲಾಖಾ ಮಟ್ಟದಲ್ಲಿ ಕೂಲಂಕಷವಾಗಿ ಚರ್ಚಿಸಿ ಬಹಳ ವರ್ಷಗಳಿಂದ ಬಗೆಹರಿಯದ ಪ್ರಕರಣಗಳಿಗೆ ಮುಕ್ತಿ ನೀಡಬೇಕು ಎಂದರು. ಸುಪ್ರೀಂ ಕೋರ್ಟ್ ಸಹ ಈಗಾಗಲೇ ಬಗೆಹರಿಸಬಹುದಾದ ಪ್ರಕರಣಗಳ ಪಟ್ಟಿ ಮಾಡಿದ್ದು, ಪಟ್ಟಿ ಮಾಡಲಾದ ವಿಷಯಗಳನ್ನು ಬಿಟ್ಟು ಉಳಿದ ಪ್ರಕರಣಗಳಿದ್ದಲ್ಲಿ ಸಹ ಅವುಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವ ಮೂಲಕ ಸಂಬಂಧಿಸಿದ ವಕೀಲರೊಂದಿಗೆ ಚರ್ಚೆ ನಡೆಸುವಂತೆ ಅವರು ಸೂಚನೆ ನೀಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇದೇ 21 ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆಗೆ ಸಿದ್ಧತೆಗಳು ಭರದಿಂದ ನಡೆದಿದ್ದು, ಬೆಳಗಾವಿ ಜಿಲ್ಲಾಡಳಿತ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅದ್ದೂರಿಯಾಗಿ ಆಚರಿಸಲು ಸರ್ವ ರೀತಿಯ ಸಿದ್ಧತೆಗಳನ್ನು ಮಾಡಲಾಗಿದೆ. ದೈಹಿಕ ಶಿಕ್ಷಕರ ನೇತೃತ್ವದಲ್ಲಿ ಆಯಾ ತಾಲೂಕು ಕೇಂದ್ರಗಳಲ್ಲಿ ಈಗಾಗಲೇ ಯೋಗ ಪ್ರದರ್ಶನ ನಡೆಸಲಾಗುತ್ತಿದೆ. 21 ಸುವರ್ಣ ವಿಧಾನಸೌಧದ ಎದುರು ಕಾರ್ಯಕ್ರಮ ಆಯೋಜಿಸಲು ನಿರ್ಧರಿಸಲಾಗಿದೆ. ಈ ನಿಮಿತ್ತ ಇದೇ 19 ಬೆಳಗಾವಿ ನಗರದಲ್ಲಿ ಯೋಗ ನಡಿಗೆ ಬೃಹತ್ ಜಾಥಾ ಆಯೋಜಿಸಲಾಗಿದೆ ಎಂದು ಬೆಳಗಾವಿ ಜಿಲ್ಲಾ ಆಯುಷ್ ಇಲಾಖೆ ಅಧಿಕಾರಿ ಶ್ರೀಕಾಂತ್ ಸುಣದೋಳಿ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
4: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಸಹಯೋಗದಲ್ಲಿ ಈ ಬಾರಿ ವಿಶೇಷವಾಗಿ ಆಚರಣೆ ಮಾಡ್ಬೇಕಂತಂದ್ಬಿಟ್ಟು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೀವಿ. ಈ ವರ್ಷದ ಘೋಷವಾಕ್ಯ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಒಂದು ಆ ಘೋಷವಾಕ್ಯವನ್ನ ಪ್ರಕಾರ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೀವಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ನಾವು ಬೆಳಗಾವಿ ಜಿಲ್ಲೆಯಲ್ಲಿ 19ನೇ ತಾರೀಕಿಗೆ ಬೆಳಗ್ಗೆ 9:00 ಒಂದು ಯೋಗ ನಡಿಗೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಆವರಣದಿಂದ ಬೊಗಾರೆಸ್ವರ್ವರೆಗೂ ಜಾಥಾವನ್ನು ಹಮ್ಮಿಕೊಂಡಿದ್ವಿ. ಅದೇ ರೀತಿ June 21 ಸುವರ್ಣ ವಿಧಾನಸೌಧ ಬೆಳಗಾವಿಯಲ್ಲಿ ಬೆಳಗ್ಗೆ 6:00 to 8:00 ಸಂಭ್ರಮದಿಂದ ಆಚರಿಸಲು ಕೂಡ ತಯಾರಿ ಮಾಡಿಕೊಳ್ಳಲಾಗಿದೆ.
0: ವಿವಿಧ ಇಲಾಖೆಗಳಲ್ಲಿರುವ ಅಭಿವೃದ್ಧಿ ಕಾರ್ಯಗಳ ಸಂಪೂರ್ಣ ಪ್ರಯೋಜನವನ್ನು ಅಲ್ಪಸಂಖ್ಯಾತ ಸಮುದಾಯದ ಜನತೆಗೆ ಸಮರ್ಪಕವಾಗಿ ತಲುಪಿಸುವಂತೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ಸೂಚಿಸಿದ್ದಾರೆ. ಕಾರವಾರದ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ನಡೆದ ಪ್ರಧಾನಮಂತ್ರಿಗಳ ಹೊಸ 15 ಕಾರ್ಯಕ್ರಮ ಅನುಷ್ಠಾನದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯಾವುದೇ ಮಗು ಶಿಕ್ಷಣದಿಂದ ವಂಚಿತವಾಗದಂತೆ ಎಚ್ಚರ ವಹಿಸಬೇಕು, ಅಲ್ಪಸಂಖ್ಯಾತ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು, ಶಾಲೆಗಳಲ್ಲಿ ಶೌಚಾಲಯ, ಕುಡಿಯುವ ನೀರಿನ ಸೌಲಭ್ಯ ಸೇರಿದಂತೆ ಅಗತ್ಯ ಮೂಲಸೌಕರ್ಯ ಒದಗಿಸಬೇಕು, ಕಳೆದ 10 ವಿದ್ಯಾರ್ಥಿಗಳ ದಾಖಲಾತಿ, ಶಾಲೆ ಬಿಟ್ಟವರ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾದವರ ವಿವರಗಳನ್ನೊಳಗೊಂಡ ವರದಿಯನ್ನು 10 ದಿನಗಳಲ್ಲಿ ಸಲ್ಲಿಸುವಂತೆ ನಿರ್ದೇಶನ ನೀಡಿದರು.

ಕಾರ್ಮಿಕರ ಕುಟುಂಬಗಳ ಆರೋಗ್ಯಕ್ಕಾಗಿ ಸರ್ಕಾರ ಜಾರಿಗೊಳಿಸಿರುವ ಆರೋಗ್ಯ ವಿಮೆ ಯೋಜನೆಯನ್ನು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳಿ ಅಶೋಕ್ ಸಾಲಪ್ಪ ಮನವಿ ಮಾಡಿದ್ದಾರೆ. ಚಿಕ್ಕಮಗಳೂರು ನಗರಸಭೆ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಪೌರ ಕಾರ್ಮಿಕರ ಆರೋಗ್ಯ ಭದ್ರತೆಗೆ ರಾಜ್ಯ ಸರ್ಕಾರ ಬದ್ಧವಾಗಿದ್ದು ಇದಕ್ಕಾಗಿ 5 ಲಕ್ಷ ಮೌಲ್ಯದ ವಿಶೇಷ ಆರೋಗ್ಯ ವಿಮೆ ಯೋಜನೆ ಜಾರಿಗೆ ತರಲಾಗಿದೆ. ಈ ಯೋಜನೆ ಮೂಲಕ ತುರ್ತು ಸಂದರ್ಭದಲ್ಲಿ ಉಚಿತವಾಗಿ ಚಿಕಿತ್ಸೆ ಪಡೆಯಬಹುದು ಎಂದು ಅವರು ಹೇಳಿದರು. ಕೊಪ್ಪಳ ಜಿಲ್ಲೆಯ ಎಲ್ಲಾ ಗ್ರಾಮಗಳಲ್ಲಿನ ನೀರು ಸಂಗ್ರಹ ಮತ್ತು ನೀರಿನ ಮೂಲಗಳ ಸ್ವಚ್ಛತೆಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವರ್ಣಿತ್ ನೇಗಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಮಿಷನ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರಸ್ತುತ ಮಳೆಗಾಲ ಆರಂಭವಾಗಿದ್ದು ಈ ಅವಧಿಯಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಸಂಭವ ಹೆಚ್ಚಿರುತ್ತದೆ. ಹಾಗಾಗಿ ನೀರಿನ ಮೂಲಗಳ ಸ್ವಚ್ಛತೆ ಮತ್ತು ಶುಚಿತ್ವ ಕಾಪಾಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಇಂದು ಚುನಾವಣೆ. ಬೆಳಿಗ್ಗೆ 9:00 ಸಂಜೆ 4:00 ಮತದಾನ. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರ ಆರೋಗ್ಯ ರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಭರವಸೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ, ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ನಿರ್ಮಾಣ, ವೈದ್ಯಕೀಯ ಶಿಕ್ಷಣ ಸಚಿವರ ಭರವಸೆ. ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಾಣ ಸರ್ಕಾರದ ಮೊದಲ ಆದ್ಯತೆ, ಗೃಹ ಸಚಿವರ ಹೇಳಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:17:20.
1: ಅಲ್ವೇ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ, ನಿನ್ನ ಫೇಸ್ ನಲ್ಲಿ ಸಖತ್ ಚೇಂಜಸ್ ಕಾಣ್ತಾ ಇದೆ. ನಿನ್ನ ಸೌಂದರ್ಯದ ಗುಟ್ಟೇನು?
2: ನಾನು ಪ್ಯೂರ್ ರಕ್ತ ಚಂದನದ ಆಯಿಲ್ ಇರೋ ನಾಗಾರ್ಜುನ ರಕ್ತ ಚಂದನ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ನೀನು ಅದನ್ನೇ ಯೂಸ್ ಮಾಡು, ಗ್ಲೋ ಆಗಿ ಕಾಣ್ತೀಯ.
3: ಪೊನ್ನಂಪೇಟೆಯ ಸಬ್ ರಿಜಿಸ್ಟ್ರಾರ್ ಕಚೇರಿ ಸಮೀಪವಿರುವ ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರವು ಪುನರಾರಂಭಗೊಂಡಿದ್ದು ಬೆಳಿಗ್ಗೆ 9:00 ಅಪರಾಹ್ನ 2:00 ತೆರೆದಿರುತ್ತದೆ. ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಕೋರಲಾಗಿದೆ.
4: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
5: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
4: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪ್ಟನ್ಸ್ ವ್ಯಾಲಿ, ಮಡಿಕೇರಿ.
6: ಫೋನ್ 2255571.
7: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
8: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರೆಸ್ ರೋಡ್, ಮೈಸೂರು.
9: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
10: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
11: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
12: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ
13: ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
14: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
15: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
16: ನಾನು ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
17: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
18: ಸ್ವಿಸ್ ಗೋಲ್ಡ್ ನಲ್ಲಿ ಮಾನ್ಸೂನ್ ಆಫರ್, ಸೆಲೆಕ್ಟೆಡ್ ಚಿನ್ನಾಭರಣಗಳ ಖರೀದಿಯ ಮೇಲೆ ಪಡೆಯಿರಿ 0% ವೇಸ್ಟೇಜ್, 0% ಮೇಕಿಂಗ್ ಚಾರ್ಜ್. ಈ ಆಫರ್ June 30ರವರೆಗೆ ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
19: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
20: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
18: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
21: ಅಲ್ವೇ,

0: ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ. ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
1: ಎಲ್ಲೇ ಅದು? ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
2: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್ ಇರಿಟ್ಟಿ.
3: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
4: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
0: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
5: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
0: ಹಾಗಾದ್ರೆ ಇವತ್ತೇ ಹೋಗೋಣ.
2: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
0: ಅಲ್ವೇ, ನಿಮ್ ಲೇ ಲಡಾಖ್ ಟ್ರಿಪ್ ಪ್ಲಾನ್ ಏನಾಯ್ತು? ಕ್ಯಾನ್ಸಲ್ ಆಯ್ತಾ?
6: ಇಲ್ವಲ್ಲ, ನಾವು ಫ್ರೀ ಆಗಿ ಹೋಗ್ತಾ ಇದ್ದೀವಿ.
0: ಅದೇಗೆ, ನಾವು ಕೂಡ ಬರ್ತಿದ್ದೋ.
6: ಪುತ್ತೂರ್ ಟೌನ್ ಹತ್ರ ಮುಳಿಯಾ ಪ್ರಾಪರ್ಟೀಸ್ ಅವರ ಸೈಟ್ ಬುಕ್ ಮಾಡಿದೆ. ಆಫರ್ ನಲ್ಲಿ ಲೇ ಲಡಾಖ್ ಮತ್ತು ಸ್ಪಿಟಿ ವ್ಯಾಲಿಗೆ ಫ್ರೀ ಟ್ರಿಪ್ ಕೊಟ್ರು. 15 ಲಕ್ಷದಿಂದ 55 ಲಕ್ಷದೊಳಗೆ ಸೈಟ್ ಸಿಗ್ತಾ ಇದೆ. ಮಂಗಳೂರಿಗೆ ಹತ್ತಿರನೂ ಅವರ ಸೈಟ್ ಇದೆ.
0: ನೀನು ಸೈಟ್ ತಗೋ, ಒಟ್ಟಿಗೆ ಟ್ರಿಪ್ ಹೋಗೋಣ.
6: ವಾವ್, ಸೂಪರ್! ಈ ಆಫರ್ June 30ರವರೆಗೆ ಮಾತ್ರ ಇರೋದು.
0: ಬುಕಿಂಗ್ ಹಾಗೂ ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 6364-913-916. ನಿಮ್ಮ ಕನಸಿನ ಮನೆಗೆ ರೆಕ್ಕೆ ಮೂಡಿಸುತ್ತಿದೆ ಮುಳಿಯಾ ಪ್ರಾಪರ್ಟೀಸ್.
7: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
8: SGRMS ಟ್ರಾವೆಲ್ಸ್, ಕುಶಾಲನಗರ. ಕುಶಾಲನಗರದಿಂದ ತಿರುಪತಿ ಬಾಲಾಜಿ ದರ್ಶನ, ಪದ್ಮಾವತಿ ದೇವಸ್ಥಾನ, ಕಾಳಹಸ್ತಿ ದೇವಸ್ಥಾನ ದರ್ಶನಕ್ಕೆ ವಿಶೇಷ ಪ್ಯಾಕೇಜ್ ಅನ್ನು ಆಯೋಜಿಸಿದೆ. ಬಸ್ June 22ರಂದು ಹೊರಡಲಿದ್ದು 3 ರಾತ್ರಿ 2 ದಿನಗಳ ಟ್ರಿಪ್ ಇದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 9448071307 ಅಥವಾ 9483645777 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ.
9: ಪುತ್ತೂರಿನಲ್ಲಿ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಹಾಗೂ ವೈಫೈ ಯೊಂದಿಗೆ ಗರ್ಲ್ಸ್ PG ಲಭ್ಯವಿದೆ. ಮಾಹಿತಿಗೆ ಕಾಲ್ ಮಾಡಿ 7338599112.
10: ಅಲ್ವೇ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ, ನಿನ್ನ ಫೇಸ್ ನಲ್ಲಿ ಸಖತ್ ಚೇಂಜಸ್ ಕಾಣ್ತಾ ಇದೆ. ನಿನ್ನ ಸೌಂದರ್ಯದ ಗುಟ್ಟೇನು?
0: ನಾನು ಪ್ಯೂರ್ ರಕ್ತ ಚಂದನದ ಆಯಿಲ್ ಇರೋ ನಾಗಾರ್ಜುನ ರಕ್ತ ಚಂದನ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ನೀನು ಅದನ್ನೇ ಯೂಸ್ ಮಾಡು, ಗ್ಲೋ ಆಗಿ ಕಾಣ್ತೀಯ.
11: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
12: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
11: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, BN ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ ಸಪ್ಲೈ.
13: ಹಲೋ, ಇಲ್ಲಿ ಕೇಳಿ, ಅಭಿಲಾಷ್ ನಲ್ಲಿ ಇವಾಗ ಮಾನ್ಸೂನ್ ಮೆಗಾ ಎಕ್ಸ್ಚೇಂಜ್ ಆಫರ್ ಶುರುವಾಗಿದೆ. ನಿಮ್ಮಲ್ಲಿರುವ ಹಳೆಯ ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಮೈಕ್ರೋ ಓವನ್, LED TV ತನ್ನಿ. ಹೊಸ ಫೀಚರ್ಸ್ ನ ಹೋಮ್ ಅಪ್ಲಯನ್ಸಸ್ ನೊಂದಿಗೆ ಎಕ್ಸ್ಚೇಂಜ್ ಮಾಡಿ ಅಪ್ಗ್ರೇಡ್ ಆಗಿ, ಅದು ಆಕರ್ಷಕ ಡಿಸ್ಕೌಂಟ್ ಆಫರ್ ನೊಂದಿಗೆ ಸುಲಭ ಕಂತಿನ EMI ಮೂಲಕ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
14: June 12ರಂದು ಮರಣಪಟ್ಟ ಕಡಿಯತ್ತೂರು ನರಿಯಂದಡ ಊರರ ಬುವೇರಿ ಎಂಡ ರಾಜಾ ಸುಬ್ಬಯ್ಯ ಎಂಡ ಮಾದ ಕಾರ್ಯತ್ನ ಒಕ್ಕತ್ಲು ಮಂಗಲ ಉಳ್ಳಾನ ಉಂಡು ಬೆರಿಯ ಅಣ್ಚೆಂಗಿ ಇಂದು ಬ್ಯಾಳಾಚ ಪೊಲಕ 11 ಗಂಟೆಗೆ ಅಂಡ ಸ್ವಂತ ಮನೆಯನ್ನು ನಡತ್ವ. ಒಕ್ಕಕಾರ ಊರುಕಾರ ಬೆಂದು ಚಂಗಾದಿಯಲ್ಲ ಇದನ್ನ ಆಹ್ವಾನದ ಗಾನ ಮಾಡಿದ ಬರೋಣಂದು ಅಂಡ ಪೊಣ್ಣು ಗೊಂಬೆ ಸೀತಮ್ಮ, ಮಕ್ಕಳಾನ ನಯನ್ ಕಾರ್ಯಪ್ಪ, ನದಿನ್ ಕುಟ್ಟಪ್ಪ, ನಿಶಾನ್ ಅಯ್ಯಪ್ಪ, ನಿತಿನ್ ಅಪ್ಪಯ್ಯ, ಮೈಮಕ್ಕ, ಕರ್ಮಕ್ಕ, ಪಿಂಜ ಒಕ್ಕಕಾರ ಕಟ್ಟಣಿತು.
15: ಪೊನ್ನಿಮಾನೀಸ್ ನಲ್ಲಿ ಕಾಫಿ ಬ್ಯಾಗಿಂಗ್ ಹಾಗೂ ಕ್ಲೀನಿಂಗ್ ಮಿಷಿನ್, ಕಾಫಿ

0: ಅಲಾಡುವ ಹಾಗೂ ಗುಟ್ಟಿ ಮಾಡುವ ಮಿಷಿನ್ ಲಭ್ಯ. ಕಾಫಿ ಹಾಗೂ ಗೊಬ್ಬರ ಸಾಗಿಸಲು ಮೋಟರೈಸ್ಡ್ ಟ್ರಾಲಿ. ಕಾಫಿ ಬೋರ್ಡ್ನ ಸಬ್ಸಿಡಿಯಲ್ಲಿ ನೀರಾವರಿ ಪಂಪ್ಸೆಟ್, ಟ್ರಾಕ್ಟರ್ ಚಾಲಿತ ಪಂಪ್ಸೆಟ್, ಅಲ್ಯೂಮಿನಿಯಂ HDPE ಪೈಪ್, ಫ್ಲೆಕ್ಸಿ ಹೋಸ್ ಪೈಪ್, ಐಪಿ ಸೆಟ್, ರೆಡಿಮೇಡ್ ಪ್ಲಾಟ್ ಸಿಸ್ಟಮ್, ಚೈನ್ಸಾ, ವೀಡ್ ಕಟರ್, ಸ್ಪ್ರೇಯರ್, 3 KVA 300 KVA ಪೆಟ್ರೋಲ್ ಅಂಡ್ ಡೀಸೆಲ್ ಜನರೇಟರ್, ಲಿಥಿಯಂ ಬ್ಯಾಟರಿ ಚಾಲಿತ 300 ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸೇಲ್ಸ್ ಅಂಡ್ ಸರ್ವಿಸ್ಗಾಗಿ ಪೊನ್ನಿಮಾನೀಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
1: ಕೆಎನ್ಸಿಯಿಂದ ಮಾನ್ಯತೆ ಪಡೆದ ನಿರ್ಮಲಾ ರಮಣಾ ನರ್ಸಿಂಗ್ ಸ್ಕೂಲ್ ಮಗ್ಗುಲ, ವಿರಾಜಪೇಟೆ. ಇಲ್ಲಿ ಸೆಕೆಂಡ್ ಪಿಯುಸಿ ಪಾಸ್ ಆದ ಅಭ್ಯರ್ಥಿಗಳಿಂದ ಜಿಎನ್ಎನ್ ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 08274256883, ಮೊಬೈಲ್ ನಂಬರ್ 9880995502 ಅಥವಾ 9591595370.
2: ಚಿಟ್ಟಿಮಾನಿ ಸಿಂಗತ್ತೂರು ಗ್ರಾಮದ ಶ್ರೀ ಮಹಾವಿಷ್ಣು ಹಾಗೂ ಗಣಪತಿ ದೇವರ ಬಿಂಬ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಇದೇ ತಾರೀಕು 21-24 ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಊರ ಕೂಡ ಕಟ್ಟಿನ ಯಜಮಾನತ್ವದಲ್ಲಿ ಪ್ರತಿದಿನ ವಿವಿಧ ಪೂಜಾ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಸರ್ವ ಭಕ್ತಾದಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಿ ದೇವರ ತೀರ್ಥ ಪ್ರಸಾದ ಸ್ವೀಕರಿಸಬೇಕಾಗಿ ತಕ್ಕ ಮುಖ್ಯಸ್ಥರು, ಗ್ರಾಮಸ್ಥರು, ಅಧ್ಯಕ್ಷರು ಹಾಗೂ ಸಮಿತಿ ಸದಸ್ಯರು ಶ್ರೀ ಮಹಾವಿಷ್ಣು ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಕೋರಿದೆ.
3: ಸಾರ್ವಜನಿಕ ಹಿತರಕ್ಷಣಾ ಸಮಿತಿ ಕೊಡಗು ಜಿಲ್ಲೆ, ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 19 ಶುಕ್ರವಾರ ಪೂರ್ವಾಹ್ನ 10 ಪೊನ್ನಂಪೇಟೆ ತ್ಯಾಗರಾಜ ರಸ್ತೆಯಲ್ಲಿರುವ ಇಗ್ಗುತ್ತಪ್ಪ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಅಜ್ಜಮಾಡ ಎಸ್ ಕಟ್ಟಿ ಮಂದಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಮಹಾಸಭೆಯಲ್ಲಿ ಸರ್ವ ಸದಸ್ಯರು ಪಾಲ್ಗೊಳ್ಳುವಂತೆ ಸಮಿತಿಯ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ನಿಮ್ಮ ನೆಚ್ಚಿನ ಮುಳಿಯಾದಲ್ಲಿ ಇದೀಗ ಮೆಗಾ ವಿನಿಮಯ ಮೇಳ June 8-30. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಪ್ರತಿ ಗ್ರಾಮಿಗೆ 250 ರೂಪಾಯಿ ಬೋನಸ್ ಪಡೆಯಿರಿ. ವಿಶೇಷ ಲೈಟ್ ವೇಟ್ ಆಭರಣಗಳ ಅಮೋಘ ಸಂಗ್ರಹ, ಸಂತೋಷದ ವೈವಿಧ್ಯಮಗಳ ಮಿನುಗುವ ಚಿನ್ನದ ಹಬ್ಬ. ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
3: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರಿಂದ. ಡಾಕ್ಟರ್, ಈಗಿನ ಟೈಮ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಫ್ಯಾಟಿ ಲಿವರ್ ಪ್ರಾಬ್ಲಮ್ ತುಂಬಾನೇ ಜಾಸ್ತಿ ಆಗಿದೆ, ಏನ್ ರೀಸನ್ ಇರಬಹುದು?
4: ಈ ಫ್ಯಾಟಿ ಲಿವರ್ ಗೆ ಮುಖ್ಯವಾದ ಕಾರಣಗಳಂತ ಹೇಳಿದ್ರೆ ನಮ್ಮ ಲಿವರ್ ಅಲ್ಲಿ ನಾರ್ಮಲ್ ಗಿಂತ ಜಾಸ್ತಿ ಫ್ಯಾಟ್ ಡೆಪಾಸಿಷನ್ ಆಗುವಂತದ್ದು. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಒಬೆಸಿಟಿ, ಇದಲ್ಲದೆ ಡಯಾಬಿಟಿಸ್ ಇರುವಂತದ್ದು, ಥೈರಾಯ್ಡ್ ಕಾಯಿಲೆ ಇರುವಂತದ್ದು, ಇದೆಲ್ಲ ಕಾರಣದಿಂದ ನಮ್ಮ ಲಿವರ್ ಅಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗಬಹುದು. ಆಲ್ಕೋಹಾಲ್ ತೆಗೆದುಕೊಳ್ಳುವರಲ್ಲಿ ಸಹ ಫ್ಯಾಟ್ ಡೆಪಾಸಿಷನ್ ಆಗಬಹುದು. ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಡಿವೈಡ್ ಮಾಡ್ತೀವಿ. ಇದೊಂದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಲಿವರ್ ಅಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗ್ತಾ ಹೋದಾಗ ಲಿವರ್ ಡ್ಯಾಮೇಜ್ ಆಗುತ್ತೆ, ಲಿವರ್ ಗಟ್ಟಿ ಆಗುತ್ತೆ, ಮುಂದೆ ಹೋಗಿ ಇದು ಸಿರೋಸಿಸ್ ಅಂತ ಕಾಯಿಲೆಗೆ ಒಂದು ಟರ್ನ್ ಔಟ್ ಆಗುತ್ತೆ. ಸಿರೋಸಿಸ್ ಆದ್ಮೇಲೆ ಕೆಲವೊಮ್ಮೆ ಲಿವರಿಗೆ ಸಂಬಂಧಪಟ್ಟ ಹಾಗೆ ಲಿವರ್ ಕ್ಯಾನ್ಸರ್ ಸಹ ಇಂಥವರಲ್ಲಿ ಬರಬಹುದು. ಆದ್ರಿಂದ ಇದನ್ನು ಮುಂಚಿತವಾಗಿ ಪತ್ತೆ ಹಚ್ಚುವುದರಿಂದ ಮೇಜರ್ ಕಾಯಿಲೆಗಳಾಗುವಂತದ್ದು ತಪ್ಪಿಸಬಹುದು. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳಿದ್ರೆ ನಾವು ಹೆಚ್ಚಾಗಿ ಈ ಪ್ರೊಸೆಸ್ಡ್ ಫುಡ್ ಗಳನ್ನು ಅವಾಯ್ಡ್ ಮಾಡಬೇಕು. ಎರಡನೇದಾಗಿ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಬೇಕು. ಇದನ್ನು ಲಿವರ್ ಅಲ್ಲಿರುವ ಫ್ಯಾಟ್ ಸಹ ಕಡಿಮೆ ಆಗಿ ಫ್ಯಾಟಿ ಲಿವರ್ ಅನ್ನು ನಾವು ತಪ್ಪಿಸಬಹುದು.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್, ಮೈಸೂರು. ಲೈಫ್ ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 08213503500. ಸೇವ್ ದ ನಂಬರ್, ಸೇವ್ ಲೈಫ್.
5: ಕೊಡಗಿನ ಚಿನ್ನ ಮರ್ತ್ಯಾ ನನ್ನ
6: ನನ್ನ ಎದೆಯ ಹಾಡು,
7: ನನ್ನ ಹೃದಯ, ನನ್ನ ಹೃದಯ ಕುವಿ ಕುವಿ ಅನ್ನೋ ಸಮಯ.
8: ಹಲೋ,
9: ಪ್ರತಿ ಮಂಗಳವಾರ ಹಾಗೂ ಗುರುವಾರ ಬೆಳಗ್ಗೆ 11-12 ಗಂಟೆಯವರೆಗೆ ನಿಮ್ಮಿಷ್ಟದ ಹಾಡನ್ನ ಮಡಿಕೇರಿ ಆಕಾಶವಾಣಿಗೆ ಕರೆ ಮಾಡಿ
10: ಹಲ್ಲೋ ಹಲ್ಲೋ ಹಲ್ಲೋ ನನ್ನ ಮನ್ಸು ಇಲ್ಲೇ ಎಲ್ಲೋ ಕಳೆದೊಯ್ತ ಚಮ್ಮಕ್ ಚಂದು ಕೇಳು.
9: 2285558 ಮತ್ತೊಂದು ದೂರವಾಣಿ ಸಂಖ್ಯೆ 2281129 ಕೋಡ್ ಸಂಖ್ಯೆ 08272. ಕರೆ ಮಾಡ್ತಿರಲ್ಲ,
11: ನನ್ನೆದೆಯ ಮಾತು ಇದೆ.
9: ನೆನಪಿನ ದೋಣಿಯಲ್ಲಿ ಸಾಗುವಾಗ ಮನಸ್ಸಿಗೊಂದು ಹಿತವಾದ ಹಾಡು ಬೇಕೆನಿಸಿದಾಗ ಟ್ಯೂನ್ ಮಾಡಿ FM 103.5

0: 1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಹಲೋ,
1: ಹಲೋ, ನಮಸ್ತೆ.
0: ಹಲೋ,
2: ಹಲೋ, ಮಡಿಕೇರಿ ಆಕಾಶವಾಣಿನ?
0: ನನ್ನ ನೆನೆಯ ಹಾಡು,
2: ನನಗೊಂದು ಹಾಡು ಬೇಕಾಗಿತ್ತು.
0: ಹಲೋ.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಆಲ್ಬಿನಿಸಂ ಹಾಗೂ ವಿಟಲಿಗೋ ಈ ಕುರಿತು ಕಲಬುರಗಿಯ ಶಶಿಕಾಂತ್ ಮೇಲ್ಕೋಡ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಮಧ್ಯಾಹ್ನ 1:30 ಕೇಂದ್ರ ಸರ್ಕಾರಕ್ಕೆ 12 ವರ್ಷ ತುಂಬಿರುವ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಡಾ ಜಿ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ.

0: ಸಮಾಜದಲ್ಲಿ ಕಾನೂನು ಹಾಗೂ ಸುವ್ಯವಸ್ಥೆಗಾಗಿ ಹಗಲಿರುಳೆನ್ನದೆ ಅವಿರತವಾಗಿ ದುಡಿಯುವ ಪೊಲೀಸ್ ಸಮುದಾಯದ ಸೇವೆ ಅನನ್ಯವಾದುದು, ಗೌರವಾರ್ಹವಾದುದು.
1: ನಾಗರಿಕರ ಗೌರವ ರಕ್ಷಣೆ, ಆಸ್ತಿ ಪಾಸ್ತಿ ರಕ್ಷಣೆ, ಪ್ರಾಣ ರಕ್ಷಣೆ, ಅಪರಾಧ ತಡೆ ಮತ್ತು ತನಿಖೆ ಮತ್ತು ಸಂಚಾರ ನಿರ್ವಹಣೆಯ ಕೈಂಕರ್ಯ ಗುರುತರವಾದುದು.
0: ಸಮಾಜಘಾತುಕ ಶಕ್ತಿಗಳ ವಿರುದ್ಧದ ಪೊಲೀಸರ ಕೆಲಸ ಅವರ ಧೈರ್ಯ, ಸಾಹಸ, ಸೇವೆ ಮತ್ತು ತ್ಯಾಗವನ್ನು ಪ್ರಜ್ಞಾವಂತ ಸಮಾಜ ಸದಾ ಗೌರವದಿಂದ ಕಾಣಬೇಕು.

ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ಎಳ್ತುಕಾರ, ಚಿಂತಕ, ಪತ್ರಿಕೋದ್ಯಮಿ ಐತಿಚಂಡ ರಮೇಶ್ ಉತ್ತಪ್ಪ ಐಂಗಡಕೂಡೆ ನರ್ತನ ತಕ್ಕಬಾಕು ನಡೆಸಿಕೊಡುತ್ತಾರೆ ಬಾಳೆಯಡ ದಿವ್ಯ ಮಂದಪ್ಪ. ಸಂಜೆ 6:50ಕ್ಕೆ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಏಲಕ್ಕಿ ಮತ್ತು ಕರಿಮೆಣಸು ಬೆಳೆಗಳ ನಿರ್ವಹಣೆ ಕುರಿತು ಡಾ ಜಿಎ ರಾಜಣ್ಣ ಅವರೊಂದಿಗೆ ಸಂದರ್ಶನ.

0: ಇಂದು ರಾತ್ರಿ 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡ ಭಾರತಿ, ಇದರಲ್ಲಿ ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರವು May 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮದ ಧ್ವನಿಮುದ್ರಣ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34. ಇನ್ನು ಮುಂದೆ ಪ್ರಕಟಣೆ, ಬಳಿಕ ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.
1: ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
2: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
3: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
2: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
2: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
2: ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಫ್ರಾನ್ಸ್ನ ಪ್ಯಾರಿಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ ಇಂದು ವಿವಾಟೆಕ್ 2026 ಕಾರ್ಯಕ್ರಮದಲ್ಲಿ ಭಾಗಿ. G7 ಶೃಂಗಸಭೆ. ಜಾಗತಿಕ ಸ್ಥಿರತೆ ಮತ್ತು ಸುಸ್ಥಿರ ಬೆಳವಣಿಗೆಗಾಗಿ 3 ಪ್ರಮುಖ ಘೋಷಣಾ ಪತ್ರಗಳಿಗೆ ಸದಸ್ಯ ರಾಷ್ಟಗಳ ಅಂಗೀಕಾರ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಜುಲೈ 15 ಜಾರಿ. ರಫ್ತು ವಲಯಕ್ಕೆ ಹೆಚ್ಚಿನ ಉತ್ತೇಜನ. ಜಾರ್ಖಂಡ್ನ 2 ರಾಜ್ಯಸಭಾ ಸ್ಥಾನಗಳು ಹಾಗೂ ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇಂದು ಚುನಾವಣೆ. ಮತ್ತು ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್. ನೆದರ್ಲೆಂಡ್ಸ್ ವಿರುದ್ದ ಭಾರತಕ್ಕೆ 95 ರನ್ ಜಯ. ವಾರ್ತೆಗಳ ವಿವರ. G7 ಶೃಂಗಸಭೆಯನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಫ್ರಾನ್ಸ್ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ನಿನ್ನೆ ತಡರಾತ್ರಿ ಪ್ಯಾರಿಸ್ ತಲುಪಿದ್ದಾರೆ. ಪ್ಯಾರಿಸ್ಗೆ ಆಗಮಿಸಿದ ಪ್ರಧಾನಿಯವರನ್ನು ಅಲ್ಲಿನ ಭಾರತೀಯ ಸಮುದಾಯ ಆತ್ಮೀಯವಾಗಿ ಸ್ವಾಗತಿಸಿತು. ಪ್ರಧಾನಿ ನರೇಂದ್ರ ಮೋದಿ ಇಂದು ಫ್ರಾನ್ಸ್ ಅಧ್ಯಕ್ಷ ಅಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ಯುರೋಪಿನ ಅತಿದೊಡ್ಡ ತಂತ್ರಜ್ಞಾನ ಮತ್ತು ನವೋದ್ಯಮ ಸಮಾವೇಶವಾದ ವಿವಾಟೆಕ್ 2026 ಭಾಗವಹಿಸಲಿದ್ದಾರೆ. ಈ ಬಾರಿಯ ಶೃಂಗಸಭೆಯಲ್ಲಿ ಭಾರತವು ಅತಿದೊಡ್ಡ ಮಳಿಗೆಯನ್ನು ಹೊಂದಿದ್ದು ಇದು ಭಾರತ ಮತ್ತು ಯುರೋಪ್ ನಡುವಿನ ತಾಂತ್ರಿಕ ಸಹಭಾಗಿತ್ವದ ಬಲವಾದ ಸಂಕೇತವಾಗಿದೆ. ಇಲ್ಲಿ ಪ್ರಧಾನಿಯವರು ಭಾರತದ ಡಿಜಿಟಲ್ ಕ್ರಾಂತಿ ಮತ್ತು ಜಾಗತಿಕ ತಾಂತ್ರಿಕ ಪ್ರಗತಿಯ ಕುರಿತು ಭಾಷಣ ಮಾಡಲಿದ್ದಾರೆ. ಇನ್ನು ನಿನ್ನೆ ನಡೆದ G7 ಶೃಂಗಸಭೆಯಲ್ಲಿ ಪ್ರಧಾನಿ ಜಾಗತಿಕ ಆಡಳಿತ ಮತ್ತು ನೀತಿ ನಿರೂಪಣೆಯಲ್ಲಿ ಭಾರತದ ನಿಲುವನ್ನು ಸ್ಪಷ್ಟಪಡಿಸಿದರು. ಜಾಗತಿಕ ಏಳಿಗೆಗಾಗಿ ಜಾಗತಿಕ ದಕ್ಷಿಣ ರಾಷ್ಟಗಳ ಜೊತೆ ನಿಕಟವಾಗಿ ಕೆಲಸ ಮಾಡುವ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ಅಲ್ಲದೆ ವೆಸ್ಟ್ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಅಭಿವೃದ್ಧಿಶೀಲ ರಾಷ್ಟಗಳ ಮೇಲಾಗುತ್ತಿರುವ ಪರಿಣಾಮಗಳ ಕುರಿತು ಕಳವಳ ವ್ಯಕ್ತಪಡಿಸಿದ ಅವರು G7 ದೇಶಗಳು ಮತ್ತು ಜಾಗತಿಕ ದಕ್ಷಿಣ ರಾಷ್ಟಗಳ ಸಾಮರ್ಥ್ಯವನ್ನು ಜೋಡಿಸುವ ಮೂಲಕ ವ್ಯಾಪಾರ ಹಾಗೂ ಸಂಪರ್ಕವನ್ನು ವೃದ್ಧಿಸುವ ಹೊಸ ಚೌಕಟ್ಟನ್ನು ಪ್ರಸ್ತಾಪಿಸಿದರು. ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿಯವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮನ್, ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಸೇರಿದಂತೆ ಹಲವು ಜಾಗತಿಕ ನಾಯಕರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ವಿಶೇಷವಾಗಿ ಅಧ್ಯಕ್ಷ ಟ್ರಂಪ್ ಅವರೊಂದಿಗಿನ ಭೇಟಿಯಲ್ಲಿ ಇರಾನ್ ಜೊತೆಗಿನ ವಾಷಿಂಗ್ಟನ್ ಶಾಂತಿ ಒಪ್ಪಂದದ ಅನುಷ್ಠಾನದ ಸಮಯದಲ್ಲಿ ಭಾರತೀಯ ನಾವಿಕರ ಸುರಕ್ಷತೆಗೆ ಅತ್ಯುನ್ನತ ಆದ್ಯತೆ ನೀಡಬೇಕೆಂದು ಪ್ರಧಾನಿ ಮನವಿ ಮಾಡಿದರು. ಫ್ರಾನ್ಸ್ನ ಏವಿಯನ್ನಲ್ಲಿ ನಡೆದ G7 ಶೃಂಗಸಭೆಯಲ್ಲಿ ಜಾಗತಿಕ ಸ್ಥಿರತೆ ಮತ್ತು ಸುಸ್ಥಿರ ಬೆಳವಣಿಗೆಗೆ ಪೂರಕವಾದ 3 ಪ್ರಮುಖ ಘೋಷಣಾ ಪತ್ರಗಳನ್ನು ಅಂಗೀಕರಿಸಲಾಗಿದೆ. ಸಮತೋಲಿತ ಆರ್ಥಿಕ ಪ್ರಗತಿ, ಸ್ಥಿರ ಇಂಧನ ಮಾರುಕಟ್ಟೆ ಹಾಗೂ ಪೂರೈಕೆ ಸರಪಳಿಯ ಬಲವರ್ಧನೆಗೆ ಶೃಂಗಸಭೆಯಲ್ಲಿ ಒತ್ತು ನೀಡಲಾಗಿದ್ದು ಜಾಗತಿಕ ಆರ್ಥಿಕ ಸಂಸ್ಥೆಗಳ ಸುಧಾರಣೆಗೆ ಕರೆ ನೀಡಲಾಗಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಸುರಕ್ಷಿತ ನೌಕಾಯಾನ ಮರುಸ್ಥಾಪನೆ ಹಾಗೂ ಅನಿಯಂತ್ರಿತ ರಫ್ತು ನಿರ್ಬಂಧಗಳ ನಿವಾರಣೆಗೆ ಆಗ್ರಹಿಸಿರುವ ನಾಯಕರು ಕೃತಕ ಬುದ್ದಿಮತ್ತೆ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಿದ್ದತೆಯ ಅಗತ್ಯತೆಯನ್ನು ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಅಪ್ರಾಪ್ತ ವಯಸ್ಕರಿಗೆ ಸುರಕ್ಷಿತ ಡಿಜಿಟಲ್ ಜಾಗವನ್ನು ನಿರ್ಮಿಸುವ G7 ಘೋಷಣೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನ್ಯಾ ಮತ್ತು ದಕ್ಷಿಣ ಕೊರಿಯಾ ದೇಶಗಳು ಸಂಪೂರ್ಣ ಬೆಂಬಲ ಸೂಚಿಸಿವೆ. ಡಿಜಿಟಲ್ ವೇದಿಕೆಗಳಲ್ಲಿ ಕಟ್ಟುನಿಟ್ಟಿನ ವಯಸ್ಸಿನ ದೃಢೀಕರಣ, ಪೋಷಕರ ನಿಯಂತ್ರಣ ಹಾಗೂ ಡೀಪ್ ಫೇಕ್ ಮತ್ತು ಕೃತಕ ಬುದ್ದಿಮತ್ತೆಯ ಅಪಾಯಗಳಿಂದ ಮಕ್ಕಳನ್ನು ರಕ್ಷಿಸುವ ಕ್ರಮಗಳಿಗೆ G7 ಕರೆ ನೀಡಿದೆ. ಆನ್ಲೈನ್ನಲ್ಲಿ ಮಕ್ಕಳ ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ಧ ಶೂನ್ಯ ಸಹಿಷ್ಣುತೆಯ ನೀತಿಯನ್ನು ಒಕ್ಕೂಟವು ಪುನರುಚ್ಚರಿಸಿದೆ. ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಇದೇ ವರ್ಷದ ಜುಲೈ 15 ಅಧಿಕೃತವಾಗಿ ಜಾರಿಗೆ ಬರಲಿದೆ ಎಂದು ಉಭಯ ದೇಶಗಳು ಜಂಟಿಯಾಗಿ ಘೋಷಿಸಿವೆ. ಇದರ ಜೊತೆಗೆ ಉದ್ಯೋಗಿಗಳ ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿದ ಡಬಲ್ ಕಾಂಟ್ರಿಬ್ಯೂಷನ್ ಕನ್ವೆನ್ಷನ್ DCC ಒಪ್ಪಂದವೂ ಸಹ ಏಕಕಾಲದಲ್ಲಿ ಅನುಷ್ಠಾನಕ್ಕೆ ಬರಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಈ ಒಪ್ಪಂದದ ಅಡಿಯಲ್ಲಿ ವಿನಾಯಿತಿ ಅವಧಿಯನ್ನು 3-5 ವರ್ಷಗಳಿಗೆ ಹೆಚ್ಚಿಸಲಾಗಿದ್ದು ಇದು ಯುಕೆಯಲ್ಲಿರುವ ಭಾರತದ ತಾತ್ಕಾಲಿಕ ಉದ್ಯೋಗಿಗಳಿಗೆ ಅನುಕೂಲ ಕಲ್ಪಿಸಲಿದೆ. ಈ ಜಂಟಿ ಒಪ್ಪಂದವನ್ನು ಆರ್ಥಿಕ ರಾಜತಾಂತ್ರಿಕತೆಯ ಮಹತ್ವದ ವಿಜಯ ಎಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಶ್ಲಾಘಿಸಿದ್ದಾರೆ. ಈ ಮೈತ್ರಿಯಿಂದಾಗಿ ಭಾರತ ಯುಕೆ ಮಾರುಕಟ್ಟೆಯಲ್ಲಿ 99% ಸುಂಕದ ಶ್ರೇಣಿಗಳ ಮೇಲೆ ತಕ್ಷಣದ ಸುಂಕ ಮುಕ್ತ ಪ್ರವೇಶವನ್ನು ಪಡೆದುಕೊಂಡಿದೆ.

0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾರ್ಖಂಡ್ನ ಎರಡು ರಾಜ್ಯಸಭಾ ಸ್ಥಾನಗಳಿಗೆ ಇಂದು ಮತದಾನ ನಡೆಯಲಿದೆ. ಚುನಾವಣಾ ಕಣದಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ, ಜೆಎಂಎಂ ಪಕ್ಷದ ಅಭ್ಯರ್ಥಿ ಬೈದ್ಯನಾಥ್ ರಾಮ್, ಕಾಂಗ್ರೆಸ್ ಅಭ್ಯರ್ಥಿ ಪ್ರಣವ್ ಝಾ ಮತ್ತು ಪಕ್ಷೇತರ ಅಭ್ಯರ್ಥಿ ಪರಿಮಳ್ ನತ್ವಾನಿ ಸ್ಪರ್ಧೆಯಲ್ಲಿದ್ದಾರೆ. ಬೆಳಿಗ್ಗೆ 9:00 ಸಂಜೆ 4:00 ಮತದಾನ ಪ್ರಕ್ರಿಯೆ ಜರುಗಲಿದ್ದು, ಸಂಜೆ 5:00 ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ. ಮತ ಎಣಿಕೆ ಪೂರ್ಣಗೊಂಡ ತಕ್ಷಣ ಫಲಿತಾಂಶ ಅಧಿಕೃತವಾಗಿ ಪ್ರಕಟಿಸಲಾಗುವುದು ಎಂದು ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ. ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇಂದು ಚುನಾವಣೆ ನಡೆಯಲಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಕಾಂಗ್ರೆಸ್ನ 4 ಹಾಗೂ ಬಿಜೆಪಿಯ 2 ಅಭ್ಯರ್ಥಿಗಳು ಸರಾಗವಾಗಿ ಗೆಲುವು ಸಾಧಿಸಲಿದ್ದಾರೆ. 7 ಸ್ಥಾನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಗೋವಿಂದರಾಜು ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕಿಳಿದಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ 5 ದಿನಗಳ ಭೇಟಿಗಾಗಿ ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಭೇಟಿಯ ಮೊದಲ ದಿನದಂದು ರಾಷ್ಟಪತಿ ಮಧ್ಯಪ್ರದೇಶದ ಬೆತುಲ್ನಲ್ಲಿ ಆಯೋಜಿಸಲಾಗಿರುವ ಆಧ್ಯಾತ್ಮಿಕ ಜಾಗೃತಿಯ ಮೂಲಕ ಬುಡಕಟ್ಟು ಸಮಾಜದ ಸಬಲೀಕರಣ ಎಂಬ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 2 ದಿನದಂದು ಅವರು ಓಂಕಾರೇಶ್ವರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಸಿಕಲ್ ಸೆಲ್ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತದನಂತರ ಒಡಿಶಾದ ರಾಯ್ ರಂಗ್ಪುರಕ್ಕೆ ಭೇಟಿ ನೀಡಲಿರುವ ಅವರು ಏಮ್ಸ್ ಭುವನೇಶ್ವರ ವತಿಯಿಂದ ಆಯೋಜಿಸಲಾದ ವೈದ್ಯಕೀಯ ಶಿಬಿರವನ್ನು ಉದ್ಘಾಟಿಸಲಿದ್ದು, ಇದೇ ವೇಳೆ ಕುಸಿಮಿ ಬ್ಲಾಕ್ ವ್ಯಾಪ್ತಿಯ ಗಣಿಗಾರಿಕಾ ಪೀಡಿತ ಗ್ರಾಮಗಳಿಗೆ ಹಮ್ಮಿಕೊಳ್ಳಲಾಗಿರುವ ಬೃಹತ್ ಸಂಯೋಜಿತ ಗ್ರಾಮೀಣ ಕೊಳವೆ ನೀರು ಸರಬರಾಜು ಯೋಜನೆಯನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ 21 ರಾಷ್ಟಪತಿ ಜಬಲ್ಪುರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ 5 ದಿನಗಳಾದ್ಯಂತ ರಾಷ್ಟಪತಿಯವರು ಇತರ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದರ್ಶಿ ನಾಯಕತ್ವದಡಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ ತತ್ವಗಳೊಂದಿಗೆ ಭಾರತ ಕಳೆದ 12 ವರ್ಷಗಳಲ್ಲಿ ಅಭೂತಪೂರ್ವ ಪರಿವರ್ತನೆಗೆ ಸಾಕ್ಷಿಯಾಗಿದೆ. ಕೇಂದ್ರ ಸರ್ಕಾರದ ಸಮನ್ವಯ ಮತ್ತು ಬಹುಮುಖ್ಯ ಕಾರ್ಯತಂತ್ರ ದೇಶವನ್ನು ನಕ್ಸಲಿಸಂ ಮತ್ತು ಮಾವೋವಾದಿ ಭಯೋತ್ಪಾದನೆಯಿಂದ ಮುಕ್ತಗೊಳಿಸುವಲ್ಲಿ ಯಶಸ್ವಿಯಾಗಿದೆ. ಕಟ್ಟುನಿಟ್ಟಿನ ಭದ್ರತಾ ಕಾರ್ಯಾಚರಣೆ, ಆರ್ಥಿಕ ಸಂಪನ್ಮೂಲಗಳ ತಡೆ ಹಾಗೂ ತ್ವರಿತ ಅಭಿವೃದ್ದಿ ಯೋಜನೆಗಳ ಅನುಷ್ಠಾನ ಈ ಪ್ರಮುಖ ಬದಲಾವಣೆಗೆ ಕಾರಣವಾಗಿದೆ. ಆಪರೇಷನ್ ಆಕ್ಟೋಪಸ್, ಆಪರೇಷನ್ ಡಬಲ್ ಬುಲ್, ಆಪರೇಷನ್ ಥಂಡರ್ಸ್ಟಾಮ್, ಆಪರೇಷನ್ ಬ್ಲಾಕ್ ಫಾರೆಸ್ಟ್ನಂತಹ ಅನೇಕ ಕಾರ್ಯಾಚರಣೆಗಳು ಮಾವೋವಾದಿಗಳನ್ನು ಹತ್ತಿಕ್ಕುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಲೀಡ್ಸ್ ಎಡಿಂಗ್ಲೆಯಲ್ಲಿ ನಿನ್ನೆ ರಾತ್ರಿ ನಡೆದ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ಎ ಗುಂಪಿನ ಪಂದ್ಯದಲ್ಲಿ ಭಾರತೀಯ ವನಿತಾ ತಂಡ ನೆದರ್ಲ್ಯಾಂಡ್ಸ್ ತಂಡವನ್ನು 95 ರನ್ಗಳಿಂದ ಮಣಿಸಿದೆ. ಸ್ಮೃತಿ ಮಂದಾನಾ ಅವರ 74 ಹಾಗೂ ಶೆಫಾಲಿ ವರ್ಮಾ ಅವರ 55 ರನ್ಗಳ ನೆರವಿನೊಂದಿಗೆ ಭಾರತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 209 ರನ್ ಗಳಿಸಿತು. 210 ರನ್ಗಳ ಗುರಿ ಬೆನ್ನತ್ತಿದ ನೆದರ್ಲ್ಯಾಂಡ್ಸ್ 17.3 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 114 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಸ್ಮೃತಿ ಮಂದಾನಾಗೆ ಪಂದ್ಯಶ್ರೇಷ್ಠ ಆಟಗಾರ್ತಿ ಪ್ರಶಸ್ತಿ ನೀಡಲಾಯಿತು. ಲಕ್ನೋನಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ 2 ಪಂದ್ಯದಲ್ಲಿ ಭಾರತ ತಂಡ ಅಫ್ಘಾನಿಸ್ತಾನ ತಂಡವನ್ನು 170 ರನ್ಗಳಿಂದ ಮಣಿಸಿದೆ. ಈ ಮೂಲಕ ಸರಣಿಯಲ್ಲಿ 2-0 ಅಂತರದ ಮುನ್ನಡೆ ಸಾಧಿಸಿ ಸರಣಿ ಕೈವಶ ಮಾಡಿಕೊಂಡಿದೆ. ಮೊದಲು ಬ್ಯಾಟ್ ಮಾಡಿದ ಭಾರತ 49.5 ಓವರ್ಗಳಲ್ಲಿ ಶುಭ್ಮನ್ ಗಿಲ್ ಹಾಗೂ 125 ರನ್ಗಳೊಂದಿಗೆ ಇಶಾನ್ ಕಿಶನ್ ತಂಡದ ಬೃಹತ್ ಮೊತ್ತಕ್ಕೆ ಕಾರಣರಾದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನ ಪ್ಯಾರಿಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಇಂದು ವಿವಾಟೆಕ್ 2026 ಕಾರ್ಯಕ್ರಮದಲ್ಲಿ ಭಾಗಿ. G7 ಶೃಂಗಸಭೆ, ಜಾಗತಿಕ ಸ್ಥಿರತೆ ಮತ್ತು ಸುಸ್ಥಿರ ಬೆಳವಣಿಗೆಗಾಗಿ 3 ಪ್ರಮುಖ ಘೋಷಣಾ ಪತ್ರಗಳಿಗೆ ಸದಸ್ಯ ರಾಷ್ಟಗಳ ಅಂಗೀಕಾರ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ

0: ಒಪ್ಪಂದ ಜುಲೈ 15ರಿಂದ ಜಾರಿ, ರಫ್ತು ವಲಯಕ್ಕೆ ಹೆಚ್ಚಿನ ಉತ್ತೇಜನ. ಜಾರ್ಖಂಡ್ನ 2 ರಾಜ್ಯಸಭಾ ಸ್ಥಾನಗಳು ಹಾಗೂ ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇಂದು ಚುನಾವಣೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ನೆದರ್ಲ್ಯಾಂಡ್ಸ್ ವಿರುದ್ಧ ಭಾರತಕ್ಕೆ 95 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮೂಲತು ಮೈತಾಡಿ ಕಾರಳನ ಮುಂಡಚಾಡಿರ ಪೌತಿ ಬಿದ್ದಪ್ಪಂಡಮೋವ ಕಾವೇರಿ ಕಾವೇರಪ್ಪ ಇಂದು ಮರಣಪಟ್ಟಿತು. 69 ವಯತ್ತರ ಮುಂಡಚಾಡಿರ ಕಾವೇರಿ ಕಾವೇರಪ್ಪ ಎಂಡ ಆಕಿರಿ ಕಾರ್ಯ ಇಂದು ಮೂದುಗಟ್ಟಿಗೆ ಒಕ್ಕ ಕ್ಯಾಕೊಳತ್ಲು ನಡಪ. ಕೋಪಟ್ಟಿ ಗ್ರಾಮದ ಸೂದನ ಮನು ಕಾರ್ಯಪ್ಪ ಅವರು ನಿನ್ನೆ ನಿಧನರಾದರು. 70 ವರ್ಷ ಪ್ರಾಯದ ಸೂದನ ಮನು ಕಾರ್ಯಪ್ಪ ಅವರ ಅಂತ್ಯಕ್ರಿಯೆ ಇಂದು ಬೆಳಗ್ಗೆ 10:30 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮೂಲತಃ ನಾಲ್ಕೇರಿ ಹೆಮ್ಮಾಡು ಗ್ರಾಮದ, ಪ್ರಸ್ತುತ ಮಡಿಕೇರಿಯಲ್ಲಿ ವಾಸವಿರುವ ಕುಂಬಾರರ ದಿವಂಗತ ಸುಬ್ಬಯ್ಯ ಅವರ ಮಗ ಕೆಎಸ್ ರಮೇಶ್ ಅವರು ನಿನ್ನೆ ನಿಧನರಾಗಿದ್ದಾರೆ. 62 ವರ್ಷ ಪ್ರಾಯದ ಕೆಎಸ್ ರಮೇಶ್ ಅವರ ಅಂತ್ಯಕ್ರಿಯೆ ನಾಲ್ಕೇರಿ ಹೆಮ್ಮಾಡು ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.

0: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
1: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
0: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
2: ನೆಕ್ಸಾ
3: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
4: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
3: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
4: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
5: ಭಾರತ್ ಎಲೆಕ್ಟ್ರಾನಿಕ್ಸ್ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ನ ಸೇಲ್ಸ್ ಅಂಡ್ ಸರ್ವಿಸ್ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
6: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
7: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
8: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕು, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
9: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
10: ಗಮನಿಸಿ, ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. ಪ್ರೀಮಿಯಂ ಫರ್ನಿಚರ್ ಗಳಿಗೆ ಆಕರ್ಷಕ ಆಫರ್ ಗಳು. ಪ್ರತಿ ಬುಕಿಂಗ್ ಗೆ ಗಿಫ್ಟ್ ಫ್ರೀ. 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2-ಡೋರ್ ಅಲ್ಮೆರಾ ಗೆಲ್ಲುವ ಸುವರ್ಣಾವಕಾಶ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
11: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
12: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
10: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲ ನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
13: ಸುದ್ದಿ ಸಮಾಚಾರ ಓದೇಂಡುಳ್ಳ ತೇಲಪ್ಪಂಡ ಕವನ್ ಕಾರ್ಯಪ್ಪ. ಸುದ್ದಿ ವಿವರ, ಮಳೆಗಾಲದ ಸಂದರ್ಭದ ರಸ್ತೆ ಅಪಘಾತ ತಡೆಪು ಉದ್ದೇಶದಲ್ಲಿ ಪ್ರತಿ ಒರೊಬ್ಬಳು ರಸ್ತೆ ಸುರಕ್ಷತಾ ನಿಯಮದ ಪಾಲನೆ ಮಾಡೋಣದು ಜಿಲ್ಲಾಧಿಕಾರಿ SJ ಸೋಮಶೇಖರ್ ಮನವಿ ಮಾಡಿದ್ದು. ಜಿಲ್ಲಾಧಿಕಾರಿ ಕಚೇರಿ ಸಭಾವಾಡಿಯಲ್ಲಿ ನಿನ್ನಂದು ನಡೆದಿನ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಸಭೆಯ ಕೊರವು ಕಾರ್ಯಕ್ರಮ ವಹಿಸುವಂಚಿ ಅವತಕ್ಕ ಬಂದದ್ದು. ಜಿಲ್ಲೆಯಲ್ಲಿ ಅಪಘಾತ ಅಪನ್ನತ ಜಾಗತ್ನ ಗುರುತು ಮಾಡೋಂಡು ಅವಶ್ಯವುಳ್ಳಲ್ಲಿ ಬ್ಯಾರಿಕೇಡ್ ಇಡುವಂಚಿ ರಸ್ತೆ ಸಂಚಾರ ನಿಯಮದ ಎಲ್ಲರೂ ಪಾಲನೆ ಮಾಡೋಣ ಕ್ಯಾಂಡ್ ಒಂದು.

0: ಎಣ್ಣಿಚೆ. ಮಡಿಕೇರಿ ಕಾಟಕೇರಿ ರಸ್ತೆ, ಗೋಣಿಕೊಪ್ಪ ಮುಖ್ಯ ರಸ್ತೆ ಪಿಂಜ ಬೈಪಾಸ್ ರಸ್ತೆ, ವಿರಾಜಪೇಟೆ ಟೌನ್ ಕೂಡದನಕ್ಕೆ ಮುಖ್ಯ ರಸ್ತೆ ದಂಡಬರಿಲು ಪ್ರವಾಸಿ ತಂಗಡ ವಾಹನ ತಂದಿಪಿಚಿಡುವ ಇದನ್ನುಂಡು ಸಾರ್ವಜನಿಕ ತೊಂದರೆ ಆಗಿನುಂಡು ಸಭೆಗೆ ಅರಿವಿಕೆ ಕೊಡ್ತದೆ. ಈ ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ಎನ್ ಬಿಂದುಮಣಿ, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಸತೀಶ್, ಉಪಾರಣ್ಯ ಸಂರಕ್ಷಣಾಧಿಕಾರಿ ಸುನೀಲ್ ಕೂಡದನಕ್ಕೆ ರಸ್ತೆ ಸುರಕ್ಷತಾ ಸಮಿತಿಯ ಸದಸ್ಯಂಗ ಕೂಡಿಯಾಡಿ ತಿಂಚಿತು. ಇದೇ ತಿಂಗಳ 21ನೇ ತಾರೀಕರಂದು ನಡೆಪಕೊಳ್ಳ ನೀಟ್ ಯುಜಿ ಪರೀಕ್ಷರ ಮುಪ್ಪಡೆ ತಯಾರಿರ ಬಗ್ಗೆ ಜಿಲ್ಲಾಧಿಕಾರಿ ಸೋಮಶೇಖರ್ ಸಂಬಂಧಪಟ್ಟ ಅಧಿಕಾರಿಗಳೊಂದು ಮಾಹಿತಿ ಪಡೆದದ್ದು. ಪುನಾದಿಯ ನಡೆದನುಳ್ಳ ನೀಟ್ ಯುಜಿ ಸಿ ಪರೀಕ್ಷೆಯಲ್ಲಿ ಏದೇ ತೊಂದರೆ ಆಕತನಕ್ಕೆ ಎಚ್ಚರ ಎಡ್ತುಂಡು. ಪರೀಕ್ಷೆ ಎಡಪನತ ಎಲ್ಲ ರೂಮ್ಲು ಸಿಸಿಟಿವಿ ಇಡಿಚಿಡುಂಡು. ಮಕ್ಕಕ್ಕ ಕುಡಿಪ ನೀರಿನ ವ್ಯವಸ್ಥೆ, ಕರೆಂಟ್ ವ್ಯವಸ್ಥೆ, ಅವಶ್ಯವುಳ್ಳ ವಾಹನ ಹತ್ರ ಸೌಲಭ್ಯದನ್ನ ಮಿನ್ನೆಲೆ ಏರ್ಪಾಡು ಮಾಡಿತಿರುಂಡು ಎಣ್ಣಿಚೆ. ಪರೀಕ್ಷರ ಕೇಂದ್ರದಲ್ಲಿ ಪರೀಕ್ಷಾ ಪ್ರಾಧಿಕಾರ ಹತ್ರ ಎಲ್ಲ ನಿಯಮದನ್ನ ಕಡ್ಡಾಯ ಐತೆ ಪಾಲನೆ ಮಾಡೋದು ಹಿಂಗ ಮಾಹಿತಿ ಕೊಡ್ತದೆ. ಪರೀಕ್ಷಾ ಕೇಂದ್ರ ಹತ್ರ ನೋಡೆಲ್ ಅಧಿಕಾರಿಯನ್ನು ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ವಿಜಯ್ ತಕ್ಕಪರಿವಂಜೆ. ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಅನ್ವಿಟ 16 ವಿದ್ಯಾರ್ಥಿಯ ಪರೀಕ್ಷೆ ಹಿಡಿದಿನುಂಡು. 20 ದಂಡ ರೂಮ್ಲು ಪರೀಕ್ಷೆ ಹಿಡಿದೋಕೆ ಅವಕಾಶ ಮಾಡಿಕೊಡ್ತಿತ್ತು. ಓರು ಪರೀಕ್ಷಾ ಕೇಂದ್ರದಲ್ಲಿ ದಂಡ ಮೇಲ್ವಿಚಾರಕಂಗ ಇಪ್ಪ ಅಂದು ಎಣ್ಣಿಚೆ. ಅನ್ನನೆ ಜೂನ್ 21ನೇ ತಾರೀಕರಂದು ಪರೀಕ್ಷಾ ಕೇಂದ್ರ ಹತ್ರ 200 ಮೀಟರ್ ವ್ಯಾಪ್ತಿಯಲ್ಲುಳ್ಳ ಜಾಗತಿನ ನಿರ್ಬಂಧಿತ ಜಾಗ ಅಂದು ಜಿಲ್ಲಾಧಿಕಾರಿ ಆದೇಶ ಪೊಡ್ಚಿಟ್ಟಿದೆ. ಪೊಲಾಕ 10 ಗಂಟೆಂಜ ಉಯ್ಪತ್ತು 5:30 ಗಂಟೆಗೆ ತನ್ನ ಈ ಆದೇಶ ಜಾರಿಲಿಪ್ಪ ಅಂದು ಜಿಲ್ಲಾಧಿಕಾರಿ ಸೂಚನೆ ಕೊಡ್ತಿತ್ತು. ಕೊಡಗು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ರಾದ ನೆಲೆ ಇದೇ ಆದ್ಯ ಆಯ್ತು. ಈ ತಿಂಗಳ 23ನೇ ತಾರೀಕರಂದು ಕುಶಾಲನಗರ ಹತ್ರ ರೈತ ಸಹಕಾರ ಭವನದಲ್ಲಿ ಜಿಲ್ಲಾ ಮಟ್ಟದ ಶರಣ ಸಾಹಿತ್ಯ ಸಮ್ಮೇಳನ ಏರ್ಪಾಡು ಮಾಡಿತ್ತು. ಪರಿಷತ್ ಜಿಲ್ಲಾಧ್ಯಕ್ಷ ಕೆ ಎಸ್ ಮೂರ್ತಿ ಪತ್ರಿಕಾಗೋಷ್ಠಿಯಲ್ಲಿ ಅರಿಚಿಟ್ಟಿದೆ. ಕೊಡಗು ಜಿಲ್ಲೆಯ ಎಲ್ಲ ಸ್ಕೂಲ್ ಕಾಲೇಜಲ್ಲಿ ವಿದ್ಯಾರ್ಥಿಗಳ ಶರಣಗಡ ಚಿಂತನೆಯನ್ನು ಅರಿಚಿಡುವ ಕೆಲಸ ಮಾಡಿಡುಂಡು ಒಣ್ಣಿಚೆ. ಸಮ್ಮೇಳನಕ್ಕೆ ಜಿಲ್ಲೆ ಕೊಡಗಿನಕ್ಕೆ ಪೊರ ಜಿಲ್ಲೆಯ ಸ್ವಾಮೀಜಿಯ ಜನಪ್ರತಿನಿಧಿಯ ಕೂಡಿಯಾಡುವ ಸಮ್ಮೇಳನಾಧ್ಯಕ್ಷ ಅರಮೇರಿ ಕಳಂಚೇರಿ ಮಠದರ ಶಾಂತಮಲ್ಲಿಕಾರ್ಜುನ ಸ್ವಾಮೀರ ಮುಂದಾಳುತನದ ಈ ಕಾರ್ಯಕ್ರಮ ನಡಪ. ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟನಕ್ಕೆ ವಿಚಾರಗೋಷ್ಠಿ, ವಚನ ಗಾಯನ ನಡಪ. ಅನ್ನನೆ ಬೋರೆ ಬೋರೆ ಕ್ಷೇತ್ರ ಹತ್ರ ಸಾಧಕಂಗಕ್ಕೆ ಸನ್ಮಾನ ಪಿಂಜ ಸಾಂಸ್ಕೃತಿಕ ಕಾರ್ಯಕ್ರಮವೂ ಸಹ ನಡಪ ಅಂದು ಅವು ಅರಿಚಿಟ್ಟಿದೆ. ಕೇಂದ್ರ ಪುರಸ್ಕೃತ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಪಟ್ಟನಕ್ಕೆ ಪ್ರಗತಿ ಪರಿಶೀಲನಾ ಸಭೆ, ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಪಿಂಜ ಉಸ್ತುವಾರಿ ಸಮಿತಿಯ ಸಭೆ, ಸಂಸದ ಯದುವೀರ್ ಒಡೆಯರ್ ಎಂಗಡ ಕೊರವು ಕರಗಿಲು. ಇದೇ ತಿಂಗಳ 20ನೇ ತಾರೀಕರಂದು ಪೊಲಕ 10 ಗಂಟೆಗೆ ಮಡಿಕೇರಿಯ ಜಿಲ್ಲಾ ಪಂಚಾಯಿತಿ ಸಭಾಬಾಡಿಯಲ್ಲಿ ನಡಪ. ಜಿಲ್ಲರ ಕೈಮಗ್ಗ ಪಿಂಜ ಜವಳಿ ಇಲಾಖೆಯಲ್ಲಿ ಕಂಜ ಕೆಲವು ಕಾಲದಿಂದ ಸಹಾಯಕ ನಿರ್ದೇಶಕಗಳಾಯಿತು ಕೆಲಸ ಮಾಡಿ ನಿಂಜ ಜಿ ಎನ್ ಗುರುಸ್ವಾಮಿ ಅಂಗಕ್ಕೆ ಸರ್ಕಾರ ಇದೀಗ ಬಡ್ತಿ ಕೊಡಪಂಜೆ ಉಪನಿರ್ದೇಶಕಗಳಾಯಿತು ನೇಮಕ ಮಾಡಿತು. ಜಿಲ್ಲೆಯಲ್ಲೂ ಮಿತಿಮೀರಿನುಳ್ಳ ಕಾಡಪ್ರಾಣಿಯಡ ಹಾವಳಿ ತಡಪ ಉದ್ದೇಶಕ್ಕೆ ಸರ್ಕಾರ ವೈಜ್ಞಾನಿಕ ಕ್ರಮ ಮಾಡುತ್ತಾ ಉಣ್ಣದು ಕೊಡಗು ಜಿಲ್ಲಾ ಮಾಜಿ ಸೈನಿಕಗಳ ಸಂಘಕಾರ ಸುದ್ದಿಗೋಷ್ಠಿಯಲ್ಲಿ ಹೋರಾಟ ಮಾಡಿತು. ಕರ್ನಾಟಕ ಲೋಕಸೇವಾ ಆಯೋಗದರ ಅಕ್ರಮತನ ತಡಪ ಪಿಂಜ ಆಯೋಗದಲ್ಲಿ ಇನ್ನಿಚ್ಚಕ್ಕೂ ಸುಧಾರಣೆ ಕೊಂಡೊಬ್ಬ ಉದ್ದೇಶದ ವಿಕಾಸಸೌಧದಲ್ಲಿ ಮಾಜಿ ಸಚಿವಗಳನ್ನು ಆರ್ ವಿ ದೇಶಪಾಂಡೆ ಎಂಗಡ ಕೊರವು ಕರಕಿಲ ಸಭೆ ನಡೆದದ್ದು. ಸದನ ಸಮಿತಿ ಸದಸ್ಯಗಳನ್ನು ವಿರಾಜಪೇಟೆ ಕ್ಷೇತ್ರ ಹತ್ರ ಶಾಸಕಗಳನ್ನು ಅಜ್ಜಿಕೊಟ್ಟಿರುವ ಪೊನ್ನಣ್ಣವು ಸಭೆಯಲ್ಲಿ ಕೂಡಿಯಾಡುವಂಜಿ ಸಲಹೆ ಸೂಚನೆಯನ್ನು ಕೊಡ್ತದೆ. ಇಲ್ಲಿಗೆ ಸುದ್ದಿ ಸಮಾಚಾರ ತಂದದ್ದು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ್ದೇನ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ತಗೊಂಡಿರೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದ ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಇಮ್ಯಾನುವೆಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್ ಇರಿಟ್ಟಿ.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
5: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
6: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪಿ2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪಿ2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
7: ನಿಮ್ಮ ನೆಚ್ಚಿನ ಮುಳಿಯಾದಲ್ಲಿ ಇದೀಗ ಮೆಗಾ ವಿನಿಮಯ ಮೇಳ ಜೂನ್ 8ರಿಂದ 30ರವರೆಗೆ.

0: ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಪ್ರತಿ ಗ್ರಾಮಿಗೆ 250 ರೂಪಾಯಿ ಬೋನಸ್ ಪಡೆಯಿರಿ. ವಿಶೇಷ ಲೈಟ್ ವೇಟ್ ಆಭರಣಗಳ ಅಮೋಘ ಸಂಗ್ರಹ, ಸಂತೋಷದ ವೈವಿಧ್ಯಮಗಳ ಮಿನುಗುವ ಚಿನ್ನದ ಹಬ್ಬ, ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕೋ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
4: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
3: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
4: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
0: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಇಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
5: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರುಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
0: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
6: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
7: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
6: ಹಾಗಾದ್ರೆ ಇವತ್ತೇ ಹೋಗೋಣ ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
0: ಹಲೋ, ಇಲ್ಲಿ ಕೇಳಿ, ಅಭಿಲಾಷ್ ನಲ್ಲಿ ಇವಾಗ ಮಾನ್ಸೂನ್ ಮೆಗಾ ಎಕ್ಸ್ಚೇಂಜ್ ಆಫರ್ ಶುರುವಾಗಿದೆ. ನಿಮ್ಮಲ್ಲಿರುವ ಹಳೆಯ ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಮೈಕ್ರೋ ಓವನ್, ಎಲ್ಇಡಿ ಟಿವಿ ತನ್ನಿ. ಹೊಸ ಫೀಚರ್ಸ್ ನ ಹೋಮ್ ಅಪ್ಲಯನ್ಸಸ್ ನೊಂದಿಗೆ ಎಕ್ಸ್ಚೇಂಜ್ ಮಾಡಿ ಅಪ್ಗ್ರೇಡ್ ಆಗಿ, ಅದು ಆಕರ್ಷಕ ಡಿಸ್ಕೌಂಟ್ ಆಫರ್ ನೊಂದಿಗೆ ಸುಲಭ ಕಂತಿನ ಇಎಂಐ ಮೂಲಕ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜ್ಪೇಟೆ.

ಶ್ರೋತೃಗಳೇ ಗಮನಿಸಿ, ಈ ಬೆಳಗ್ಗೆ 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ಶ್ರೋತೃಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 08272222285 ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಲ್ಬಿನಿಸಂ ಹಾಗೂ ವಿಟಲಿಗೋ ಈ ಕುರಿತು ಕಲಬುರಗಿಯ ಶಶಿಕಾಂತ್ ಮೇಲ್ಕೋಡ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ ಸರಿಯಾಗಿ 8:30:10.
1: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ

0: ನಂದನ್ ಕುಮಾರ್ ಎಲ್ ಒ.
1: ಕೃಷಿ ಕಾರ್ಯಕ್ರಮಗಳು ಆಕಾಶವಾಣಿಯ ಇನ್ನೊಂದು ಮಹತ್ವದ ವಿಭಾಗ. ಈ ಕಾರ್ಯಕ್ರಮ ಈಗ ಪ್ರತಿದಿನ 45 ನಿಮಿಷಗಳ ಕಾಲ ಎಲ್ಲ ಕೇಂದ್ರಗಳಿಂದಲೂ ಪ್ರಸಾರವಾಗುತ್ತದೆ. ಸ್ವಾತಂತ್ರ್ಯ ನಂತರ ಭಾರತ ಸರ್ಕಾರ ಅನುಷ್ಠಾನಗೊಳಿಸಿದ ಮಹತ್ತರ ಕೃಷಿ ಯೋಜನೆಗಳು, ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು, ವಯಸ್ಕರ ಶಿಕ್ಷಣ, ಆಧುನಿಕ ಕೃಷಿ ಪದ್ಧತಿಗಳು, ರಾಸಾಯನಿಕ ಗೊಬ್ಬರಗಳ ಬಳಕೆ, ಅಧಿಕ ಇಳುವರಿ ಯೋಜನೆಗಳು, ಹಸಿರು ಕ್ರಾಂತಿ ಮುಂತಾದ ಹಲವಾರು ಯೋಜನೆಗಳನ್ನು ಭಾರತದ ಮೂಲೆ ಮೂಲೆಯ ಹಳ್ಳಿಗಳಿಗೆ ತಲುಪಿಸಿದ್ದು ಆಕಾಶವಾಣಿಯೇ. ಕೃಷಿ ಪಾಠಶಾಲೆಯಂತಹ ವಿನೂತನ ಕಾರ್ಯಕ್ರಮಗಳ ಮೂಲಕ ರೈತರಿಗೆ ಮಾಹಿತಿಯನ್ನು ನೀಡುವುದರ ಜೊತೆಗೆ ಅವರಲ್ಲಿ ಜಾಗೃತಿಯನ್ನೂ ಆಕಾಶವಾಣಿ ಉಂಟುಮಾಡಿತ್ತು. ಇಂದು ಸಾವಯವ ಕೃಷಿಯ ಕುರಿತು ಮತ್ತೊಮ್ಮೆ ಅದೇ ಜವಾಬ್ದಾರಿಯನ್ನು ಆಕಾಶವಾಣಿ ಹೊತ್ತಿದೆ. ಇವುಗಳಲ್ಲದೆ ಯುವಜನತೆಗಾಗಿ ಯುವವಾಣಿ, ಮಹಿಳೆಯರಿಗಾಗಿ, ಮಕ್ಕಳಿಗಾಗಿ, ಕಾರ್ಮಿಕರಿಗಾಗಿ, ಗ್ರಾಮೀಣ ಮಹಿಳೆಯರಿಗಾಗಿ, ಶಾಲಾ ವಿದ್ಯಾರ್ಥಿಗಳಿಗಾಗಿ, ಹಿರಿಯ ನಾಗರಿಕರಿಗಾಗಿ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಭಾನುವಾರಗಳಂದು ಚಲನಚಿತ್ರ ಧ್ವನಿವಾಹಿನಿಗಳು ಈಗಲೂ ಪ್ರಸಾರವಾಗುತ್ತಿರುವುದು ವಿಶೇಷ. ಆಕಾಶವಾಣಿಯ ಕಾರ್ಯಕ್ರಮ ಪ್ರಸಾರದಲ್ಲಿ ಗಮನಿಸಬೇಕಾದ ಬಹು ಮುಖ್ಯ ಅಂಶವೆಂದರೆ ಎಲ್ಲ ವಯೋಮಾನದ ಎಲ್ಲ ಆಸಕ್ತಿಯ ಶ್ರೋತೃಗಳಿಗೆ ಅವರ ಬೇಡಿಕೆಯನ್ವಯ ಕಾರ್ಯಕ್ರಮಗಳನ್ನು ನೀಡುವುದು. ಬದಲಾಗುತ್ತಿರುವ ಮಾಧ್ಯಮದ ನೆಲೆಯಲ್ಲಿ ಅನೇಕ ಬದಲಾವಣೆಗಳು ಬೇಕೆಂದು ಮೇಲ್ನೋಟಕ್ಕೆ ಕಂಡರೂ ನಮ್ಮ ನಾಡಿನ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿ ಬೆಳೆಸುವಲ್ಲಿ ಆಕಾಶವಾಣಿ ಹಿಂದಿನಂತೆಯೇ ಈಗಲೂ ಕೆಲಸ ಮಾಡುತ್ತಿರುವುದು ಸೂಕ್ತವೇ ಆಗಿದೆ. ಬೇರೆ ಮಾಧ್ಯಮಗಳು ಬಹುತೇಕವಾಗಿ ಹಣಗಳಿಕೆಯ ಹಿನ್ನೆಲೆಯಲ್ಲಿ ಜನಪ್ರಿಯ ಕಾರ್ಯಕ್ರಮಗಳನ್ನೇ ತಯಾರಿಸುತ್ತಾ ಜನರ ಅಭಿರುಚಿಯನ್ನೇ ಬದಲಿಸುತ್ತಿವೆ. ಈ ಸಂದರ್ಭದಲ್ಲಿ ಸದಭಿರುಚಿಯ ಜನಪರವಾದ ಮಾಧ್ಯಮವಾಗಿ ಇರುವುದು ಬಹುಜನ ಹಿತಾಯ, ಬಹುಜನ ಸುಖಾಯ ಎಂಬ ಘೋಷವಾಕ್ಯವನ್ನು ಹೊಂದಿ ಅದರಂತೆ ಕಾರ್ಯನಿರ್ವಹಿಸುತ್ತಿರುವುದು ಆಕಾಶವಾಣಿ ಒಂದೇ ಎಂದರೆ ಅತಿಶಯೋಕ್ತಿಯಲ್ಲ. ಸಂಸತ್ತಿನ ಕಲಾಪಗಳು ನಡೆಯುವಾಗ ಪ್ರತಿದಿನ ಸಂಸತ್ ಸಮೀಕ್ಷೆ ಹಾಗೂ ಶನಿವಾರಗಳಂದು ಸಂಸತ್ತಿನಲ್ಲಿ ವಾರದ ಕಲಾಪಗಳು ಎಂಬ ಕಾರ್ಯಕ್ರಮ ಹಿಂದಿ ಹಾಗೂ ಆಂಗ್ಲ ಭಾಷೆಯಲ್ಲಿ ಪ್ರಸಾರವಾಗುತ್ತವೆ. ಇದು 1977 ಇಂದಿನವರೆಗೂ ಪ್ರಸಾರವಾಗುತ್ತಿದೆ. ಅದರಂತೆ ರಾಜ್ಯದಲ್ಲೂ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಕಲಾಪಗಳ ಸಮೀಕ್ಷೆ ಪ್ರತಿದಿನ ಆಯಾ ರಾಜ್ಯಗಳ ಭಾಷೆಯಲ್ಲಿ ಪ್ರಸಾರವಾಗುತ್ತದೆ. ಇವುಗಳಲ್ಲದೆ ಕರೆಂಟ್ ಅಫೇರ್ಸ್ ಹೆಸರಿನ ಪ್ರಸಕ್ತ ವಿದ್ಯಮಾನಗಳ ಕುರಿತ ಕಾರ್ಯಕ್ರಮ ದೆಹಲಿಯಿಂದ ಪ್ರಸಾರವಾಗುತ್ತಿದೆ. ಇದರಂತೆ ಸ್ಪಾಟ್ಲೈಟ್, ಸಮೈಕಿ ಹಾಗೂ ತಬಸರ ಇದು ಉರ್ದುವಿನಲ್ಲಿ ಕಾರ್ಯಕ್ರಮಗಳ ಪ್ರಸಾರ ದೆಹಲಿಯಿಂದ ಆಗುತ್ತದೆ. ಇವುಗಳನ್ನು ದೇಶದಾದ್ಯಂತ ಅನೇಕ ಕೇಂದ್ರಗಳು ಸಹ ಪ್ರಸಾರ ಮಾಡುತ್ತವೆ. ಇವುಗಳೊಂದಿಗೆ ರಾಷ್ಟ್ರೀಯ ಸಂಚಿಕೆಗಳಾದ ಸಾಹಿತ್ಯ ಸಂಚಿಕೆ, ಸಂಸ್ಕೃತ ಭಾರತಿ, ವಿಜ್ಞಾನ ಭಾರತಿ, ಚಿತ್ರಭಾರತಿ, ಯುವ ಭಾರತಿ ಹೀಗೆ ಮೊದಲಾದ ಸಂಚಿಕೆಗಳನ್ನು ರಾತ್ರಿ ದೆಹಲಿಯಿಂದ ಪ್ರಸಾರ ಮಾಡಲಾಗುತ್ತದೆ. ಆಕಾಶವಾಣಿಯ ಮಟ್ಟಿಗೆ ಹೇಳುವುದಾದರೆ ಭಾರತದಂತಹ ವೈವಿಧ್ಯತೆಯನ್ನು ಹೊಂದಿರುವ ದೇಶದ ಜನತೆಯನ್ನು ಹಾಗೂ ಅವರ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಮೊದಲು ಹೇಳಿದ ಎಲ್ಲ ಕಾರ್ಯಕ್ರಮಗಳನ್ನು ಯೋಜಿಸಿ ಪ್ರಸಾರ ಮಾಡುತ್ತಿದೆ. ಈ ಎಲ್ಲ ಕಾರ್ಯಕ್ರಮಗಳ ವಿಶೇಷತೆ ಎಂದರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅದರದ್ದೇ ಆದ ಆರಂಭಿಕ ಸಂಗೀತ, ಸಿಗ್ನೇಚರ್ ಟ್ಯೂನ್ ಇರುವುದು. ಆಕಾಶವಾಣಿಯ ಪ್ರಸಾರ ಆರಂಭಕ್ಕೂ ಒಂದು ವಿಶಿಷ್ಟ ಸಿಗ್ನೇಚರ್ ಟ್ಯೂನ್ ಇದೆ. ಈ ಸಂಗೀತ ಆಕಾಶವಾಣಿಯ ಪ್ರಸಾರ ಆರಂಭವನ್ನು ಸೂಚಿಸುವಂತೆ ಆಯಾ ಕಾರ್ಯಕ್ರಮದ ವಿಶಿಷ್ಟತೆಯನ್ನು ಸಾರುವುದರ ಜೊತೆಗೆ ಶ್ರೋತೃಗಳಿಗೆ ಆ ಕಾರ್ಯಕ್ರಮ ಪ್ರಸಾರದ ಆರಂಭವನ್ನು ಸೂಚಿಸುತ್ತದೆ. ಈ ಕೇಳುವ ಮಾಧ್ಯಮದ ಅನನ್ಯತೆಗೆ ಸಿಗ್ನೇಚರ್ ಟ್ಯೂನ್ ಬಹುದೊಡ್ಡ ಕಾಣಿಕೆಯನ್ನು ನೀಡಿದೆ. ಎರಡನೇ ಮಹಾಯುದ್ಧದ ನಂತರ ಭಾರತದಲ್ಲಿ ರೇಡಿಯೋ ಜನಪ್ರಿಯವಾಯಿತು. ಸ್ವಾತಂತ್ರ್ಯ ನಂತರ ಇದು ಸರ್ಕಾರದ ಮಾಹಿತಿಯನ್ನು ಪ್ರಸಾರ ಮಾಡುವ ಮಹತ್ವದ ಮಾಧ್ಯಮವಾಯಿತು. 1997 ಆಕಾಶವಾಣಿ ಹಾಗೂ ದೂರದರ್ಶನಗಳು ಪ್ರಸಾರ ಭಾರತೀಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಜಾಗತೀಕರಣದ ಪರಿಣಾಮವಾಗಿ ಬಾನುಲಿಯ ಪ್ರಸಾರದಲ್ಲಿ ಮಹತ್ತರ ಬದಲಾವಣೆಗಳಾಗಿವೆ. ಎಫ್ಎಂ ತಂತ್ರಜ್ಞಾನ, ಸಮುದಾಯ ರೇಡಿಯೋ, ಉಪಗ್ರಹ ಆಧಾರಿತ ಪ್ರಸಾರ ಮೊದಲಾದ ಪ್ರಸಾರಗಳು ಆರಂಭವಾಗಿವೆ.
2: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:35:57. ಗಮನಿಸಿ ಶ್ರೋತೃಗಳೇ, ಈ ಬೆಳಗ್ಗೆ 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827222258.

ಶ್ರೋತೃಗಳೇ, ಈಗ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಶೃಂಗಾರ ಕಾವ್ಯ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖಾ.

ಇನ್ನು ಮುಂದೆ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಬಂಧನ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಎಂ ರಂಗರಾವ್, ಸಾಹಿತ್ಯ ಆರ್ ಎನ್ ಜಯಗೋಪಾಲ್.

ವಾಹನ ಚಾಲಕರು ದಯವಿಟ್ಟು ಗಮನಿಸಿ, ವಾಹನ ಚಲಾಯಿಸುವ ಭರದಲ್ಲಿ ರಸ್ತೆ ದಾಟುತ್ತಿರುವ ಪುಟ್ಟ ಮಕ್ಕಳನ್ನು ನಿರ್ಲಕ್ಷಿಸದಿರಿ. ನಿಮಗೆ ಟ್ರಾಫಿಕ್ ನಿಯಮಗಳ ಅರಿವಿದೆ, ಎಳೆಯ ಮಕ್ಕಳಲ್ಲಿ ಆ ತಿಳುವಳಿಕೆ ಇನ್ನೂ ಬೆಳೆದಿಲ್ಲ. ನಿಧಾನಗತಿಯ ವಾಹನ ಚಾಲನೆ ಸುರಕ್ಷಿತ ಹಾಗೂ ನಾಗರಿಕತೆಯ ಲಕ್ಷಣ.

0: ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
1: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ, ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ, ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು ಕಲಿಸುತ್ತದೆ.
0: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 1:30 ಕೇಂದ್ರ ಸರ್ಕಾರಕ್ಕೆ 12 ವರ್ಷ ತುಂಬಿರುವ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಡಾ ಜಿ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:50 ನಿಮಿಷಗಳಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಕ್ರಿಯೆಗಳಿಗೆ ಫಲದೊಳು ಅಂತರ ಕಿರಿದು, ಸರಿ ತಪ್ಪುಗಳಿಗಂತೂ ಜಾಣ್ ಬೆಪ್ಪುಗಳ್ಗಂ. ಸಿರಿದರಿದ್ರತೆಗಳಿಗೆ ಫಲದೊಳಂತರ ಕಿರಿದು, ಸರಿ ತಪ್ಪುಗಳಿಗಂತೂ ಜಾಣ್ ಬೆಪ್ಪುಗಳ್ಗಂ. ಮರಣವೆಲ್ಲವನೊಂದೇ ತೆರದಿ ಮುಸುಕುವುದೆಂದು ಪರವೆಯಂತಾದೊಡೆ ಮಂಕುತಿಮ್ಮ.
1: ಮರಣವೆಲ್ಲವನೊಂದೇ ತೆರದಿ ಮುಸುಕುವುದೆಂದು ಪರವೆಯಂತಾದೊಡೆ ಮಂಕುತಿಮ್ಮ.

ಸಿರಿತನಕ್ಕೆ ಬಡತನಕ್ಕೆ ಹೊರನೋಟಕ್ಕೆ ಅಜಗಜಾಂತರ ವ್ಯತ್ಯಾಸ ಕಾಣುತ್ತೆ. ಸಾಹುಕಾರ ಬಡವ ಅಂದರೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಇದ್ದಂತೆ ಎಂಬುದು ಸಾಮಾನ್ಯರ ಮಾತು. ಆದರೆ ಅದರ ಒಳಗುಟ್ಟು ಪರಿಣಾಮ ಕಂಡರೆ ಎರಡಕ್ಕೂ ಅಂಥ ವ್ಯತ್ಯಾಸವೇನಿಲ್ಲ ಎನ್ನಬಹುದು. ಬಡವ ತನ್ನ ಅಲ್ಪ ಜೀವನದಿಂದ ಸರಳ ಜೀವನದಿಂದ, ಶ್ರೀಮಂತ ಅದ್ಧೂರಿ ಭೋಗ ಜೀವನದಿಂದ ಶ್ರೀಮಂತ ವೈಭವ ಜೀವನದಿಂದ ಏನನ್ನು ಸಾಧಿಸುತ್ತಾರೆ? ಇಬ್ಬರೂ ಕನಕದಾಸರು ಹೇಳುವಂತೆ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಬಾಳುವವರೇ ಆಗಿದ್ದಾರೆ. ಶ್ರೀಮಂತ ಜರತಾರಿ ರೇಷ್ಮೆ ಬಟ್ಟೆ ಹೊದ್ದರು, ಬಡವ ಹರಕು ಚಿಂದಿ ತೊಟ್ಟರು, ಇಬ್ಬರ ಗುರಿ ಒಂದೇ, ಮಾನ ರಕ್ಷಣೆ, ದೇಹ ರಕ್ಷಣೆ, ಚಳಿಯಿಂದ ರಕ್ಷಣೆ, ವ್ಯತ್ಯಾಸವೇನು ಇಲ್ಲ ಗುರಿಯಲ್ಲಿ. DVG ಹೇಳುವ ಮಾತಿದು, ಸಿರಿ ದರಿದ್ರತೆಗಳಿಗೆ ಫಲದಳು ಅಂತರ ಕಿರಿದು. ಹಾಗೆಯೇ ಮಾನವ ಜೀವನದಲ್ಲಿ ಸರಿ ಯಾವುದು ತಪ್ಪು ಯಾವುದು ಎಂದು ನಿರ್ಣಯಿಸುವುದು ಸುಲಭವಲ್ಲ. ಇಂದಿನ ಸರಿ ನಾಳೆಗೆ ತಪ್ಪು, ಇಂದಿನ ಜಾಣತನ ನಾಳೆಗೆ ದಡ್ಡತನ ಎನಿಸುತ್ತದೆ. ಸಹಗಮನವೇ ಸರಿ ಮಾನ ಸಂರಕ್ಷಣೆಗೆ ಎಂಬುದೊಂದು ಕಾಲ ಇತ್ತು. ಆದರೆ ಇಂದು ಅದು ಅಪರಾಧ, ಅನ್ಯಾಯ ಎನಿಸಿದೆ. ಅದಕ್ಕೆ ಅವಕಾಶವೇ ಇಲ್ಲ. ರಾಜಪ್ರಭುತ್ವವೇ ಶ್ರೇಷ್ಠ ಜಾಣತನದ ಹಾದಿ ಎನಿಸಿತ್ತು ಒಂದು ಕಾಲದಲ್ಲಿ. ಆದರೆ ಇಂದು ಪ್ರಜಾಪ್ರಭುತ್ವವೇ ಶ್ರೇಷ್ಠ ಎನಿಸಿದೆ ಈ ಕಾಲದಲ್ಲಿ. ಒಂದು ಕಾಲದಲ್ಲಿ ಒಂದು ವರ್ಗದ ಮೇಲ್ಸ್ತರದ ಜಾಣರು ಧೀಮಂತರು ಎನಿಸಿದ್ದರು. ಆದರೆ ಇಂದು ಹಾಗಿಲ್ಲ. ವಿದೇಶ ಪ್ರಯಾಣ ಬಹಿಷ್ಕಾರ ಯೋಗ್ಯವೆನಿಸಿದ್ದು ಅಂದು. ಆದರೆ ಇಂದು ನಗೆಪಾಟಲಿಗೆ ಈಡಾಗಿದೆ ಆ ವಿಚಾರ. ಹೀಗಾಗಿ ಬಡವನಿರಲಿ ಶ್ರೀಮಂತನಿರಲಿ ಜಾಣನಿರಲಿ ದಡ್ಡನಿರಲಿ ಮೇಲ್ವರ್ಗವಿರಲಿ ಕೀಳ್ವರ್ಗವಿರಲಿ, ಒಂದು ಕಾಲಕ್ಕೆ ಸರಿಯಾಗಿ ಅಥವಾ ತಪ್ಪಾಗಿ ನಡೆದುಕೊಂಡವರಿರಲಿ ಅಥವಾ ಮುಂದುವರೆದವರಿರಲಿ, ಎಲ್ಲರಿಗೂ ಸಾವು ಕಟ್ಟಿಟ್ಟ ಬುತ್ತಿ. ಆದ ಕಾರಣ ಸಿರಿತನ ಬಡತನಗಳೆರಡೂ ಸಾವಿನಲ್ಲೇ ಪರ್ಯವಸಾನ, ಸಾವು ಸಮವರ್ತಿ ಎಂದ ಮೇಲೆ ನಾವು ಜೀವನದಲ್ಲಿ ಶ್ರೀಮಂತಿಕೆ ನಮಗಿಲ್ಲ ಎಂದು ಕೊರಗಬೇಕಿಲ್ಲ, ನಾವು ಬಡವರು ಎಂದು ಚಿಂತಿಸಬೇಕಿಲ್ಲ. ತಪ್ಪು ಮಾಡಿದವರು ಜಾಣತನದ ಇರುವವರು ಅವರು ಸ್ಥಿರ ಇವರು ಅಸ್ಥಿರ ಎಂದು ಭಾವಿಸಬೇಕಿಲ್ಲ. ಯಾವುದು ತಪ್ಪು ಯಾವುದು ಸರಿ ಎಂಬುದು ನಮ್ಮ ದೃಷ್ಟಿಯ ಮಾತು, ಸೃಷ್ಟಿಯ ಮಾತಲ್ಲ. ಜವರಾಯನ ದೃಷ್ಟಿ ಬೇರೆ, ಅದು ಸಮವರ್ತಿ ದೃಷ್ಟಿ. ಹೇಗೆ ಬಂದರೆ ಹಾಗೆ ಬದುಕನ್ನು ಸ್ವೀಕರಿಸಿದರೆ ನಮಗೆ ಸುಖ. ಸಿರಿತನ ಬಡತನ ಇವೆರಡೂ ಚಿಂತೆಗೆ ಕಾರಣವಾಗಬಾರದು, ಆಲಸ್ಯಕ್ಕೆ ಕಾರಣವಾಗಬಾರದು, ತಲೆ ಕೆಡಿಸಿಕೊಳ್ಳಬಾರದು. ಸಮಾನವಾಗಿ ಭಾವಿಸುವ ನೆಮ್ಮದಿ ದೃಷ್ಟಿಯನ್ನು ನಾವು ಹೊಂದಿರಬೇಕು.

ಪ್ರಮುಖ ಕಂಬನಿಯ ನಿಡುವ ಜನ ನಂಬಲೊಲ್ಲದರೆ ಹಂಬಲನೆ ತೊರೆದಂಗೆ ನಂಬಿಕೆಯ ಹಂಗೇಕೆ ತುಂಬು ವಿರತಿಯ ಮನದಿ ಮಂಕುತಿಮ್ಮ. ಹಂಬಲನೆ ತೊರೆದಂಗೆ ನಂಬಿಕೆಯ ಹಂಗೇಕೆ ತುಂಬು ವಿರತಿಯ ಮನದಿ ಮಂಕುತಿಮ್ಮ.

0: ನಂಬಿಕೆ ಎಂಬುದು ಲೋಕದ ಜನರಲ್ಲಿ ಎಲ್ಲೆಲ್ಲೂ ಇರುವ ಒಂದು ಸ್ವಭಾವ ಗುಣ ಲಕ್ಷಣ ಅಂತ ಅಂದರೆ ತಪ್ಪಲ್ಲ. ನಂಬಿಕೆ ಇರಬೇಕು. ನಂಬಿಕೆ ಇದ್ದವನಿಗೆ ಸುಖ, ನಂಬಿಕೆ ಇಲ್ಲದಿದ್ದರೆ ದುಃಖ, ಅತಂತ್ರದ ಬದುಕು ಎಂಬುದು ಸಾಮಾನ್ಯರ ತಿಳುವಳಿಕೆ. ಆದ್ದರಿಂದ ಸಕಲ ಕಷ್ಟ ಪರಿಹಾರಕ, ಸಕಲ ದುಃಖ ನಿವಾರಕ, ಸಕಲ ಸಂತೋಷ ಪ್ರದಾಯಕನಾದ ದೇವರು, ಅವನನ್ನು ನಾವು ನಂಬಬೇಕು. ದೇವರನ್ನು ನಂಬುವುದು ಧರ್ಮ ಎನ್ನುತ್ತದೆ ಲೋಕ. ಹಾಗಂತ ಲೋಕದಲ್ಲಿ ಎಲ್ಲರಿಗೂ ದೈವ ನಂಬಿಕೆ ಇದೆ ಅಂತ ಹೇಳಲಾಗದು. ದೇವರಲ್ಲಿ ನಂಬಿಕೆ ಇಟ್ಟಿದ್ದವರು ತಮ್ಮ ಕಷ್ಟಕ್ಕೆ ಪರಿಹಾರ ಕಾಣದಿರುವಾಗ ಅಂಥ ಜನ ಸಂಕಟ ಬಂದಾಗ ವೆಂಕಟರಮಣ ಬರುತ್ತಾನೆ ಎಂಬುದು ಸುಳ್ಳು ಎಂದು ಅವರಿಗೆ ಅನುಭವವಾದಾಗ ಅವರು ದೇವರಲ್ಲಿ ನಂಬಿಕೆಯನ್ನು ಇಟ್ಟಿರುವುದಿಲ್ಲ. ಹೀಗೆ ಲೋಕದಲ್ಲಿ ನಂಬಿಕೆ ಇರಬೇಕು ಎಂದು ವಾದಿಸುವ ಜನ ಒಂದು ಕಡೆ, ನಂಬಿಕೆ ಕಳೆದುಕೊಂಡವರು ಇನ್ನೊಂದು ಕಡೆ ಇದ್ದಾರೆ. ವಾಸ್ತವದಲ್ಲಿ ನಂಬಿಕೆಗೆ ಮೂಲ ಕಾರಣ ಆಸೆ, ತಮ್ಮ ಇಷ್ಟಾರ್ಥಗಳು ಕೈಗೂಡಬೇಕೆಂಬ ಚಪಲ. ಇಷ್ಟಾರ್ಥಗಳು ಒಂದೇ ಸಮನೆ ಯಾರಿಗೂ ನೆರವೇರಲು ಸಾಧ್ಯವಿಲ್ಲ. ಚಳಿ, ಮಳೆ, ಗಾಳಿ, ಮಂಜು, ಬಿಸಿಲು ಮೊದಲಾದ ಎಲ್ಲವೂ ನಿಸರ್ಗದಲ್ಲಿ ಸಹಜ. ಅವುಗಳು ಬಂದಂತೆ ನಾವು ಸಹಿಸಬೇಕು. ಬರೀ ಬಿಸಿಲು, ಬರೀ ಗಾಳಿ, ಬರೀ ಮಳೆ, ಬರೀ ಮಂಜು ಸದಾ ಇರಲು ಸಾಧ್ಯವಿಲ್ಲ. ಅದು ಪ್ರಕೃತಿ ವಿರೋಧ ಗುಣ. ಸದಾ ನಂಬಿಕೆಗಳು ಆಸೆಗಳು ಹಾಗೆಯೇ, ಅದು ಸದಾ ನೆರವೇರಬೇಕೆಂಬ ಚಪಲ ಸಲ್ಲದು. ಅವೆಲ್ಲ ಅನಿತ್ಯ ವಸ್ತುಗಳು, ಚಂಚಲ ವಸ್ತುಗಳು. ನಂಬಿಕೆಯಿಂದ ಆಸೆ ನಿರಾಸೆಗಳು ಎರಡೂ ಉಂಟಾಗುತ್ತವೆ. ಅದರ ಪರಿಣಾಮ ಸುಖ ದುಃಖಗಳೆರಡೂ ಕಟ್ಟಿಟ್ಟ ಬುತ್ತಿ. ಇವೆರಡಕ್ಕೂ ಒಳಗಾಗದೆ ಸಮಚಿತ್ತದಿಂದ, ವಿರತಿ ಭಾವದಿಂದ, ಅನಾಸಕ್ತಿ ಭಾವದಿಂದ ಇರುವುದನ್ನು ಕಲಿತರೆ ನಿಶ್ಚಲ ದೀಪದಂತೆ ಸ್ಥಿರ ನೆಮ್ಮದಿಯಿಂದ ಮನುಷ್ಯ ಇರುವುದಕ್ಕೆ ಸಾಧ್ಯ. ಅದಕ್ಕಾಗಿ ನಮ್ಮ ಮನಸ್ಸಿನಲ್ಲಿ ವೈರಾಗ್ಯ ಭಾವ ಮೂಡಬೇಕು. ಯಾವುದು ಸ್ಥಿರ, ಯಾವುದು ಅಸ್ಥಿರ ಎಂಬುದನ್ನು ತಿಳಿದು ಇಂದ್ರಿಯ ಸಂಯಮವನ್ನು ತಾಳಿ ಅದಕ್ಕಾಗಿ ಸದಾ ಶ್ರಮಿಸುತ್ತಾ ಇರಬೇಕು. ತುಂಬು ವಿರತಿಯ ಮನದಿ ನಮ್ಮ ಮನಸ್ಸು ನಿರಾಳವಾಗಿರಬೇಕಾದರೆ ಆಸೆ ನಿರಾಸೆಗಳಲ್ಲಿ ಅಹಂ ಆವೇಶಗಳಿಗೆ ಒಳಗಾಗದೆ, ನಂಬಿಕೆ ಅಪನಂಬಿಕೆಗಳ ತಾಕಲಾಟಕ್ಕೆ ಒಳಗಾಗದೆ ಇರುವಂಥ ಸ್ವಭಾವವನ್ನು ಬೆಳೆಸಿಕೊಳ್ಳಬೇಕು ಅನ್ನುವುದು ಡಿ ವಿ ಜಿ ಅವರ ಉಪದೇಶ.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 9:05.
1: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರಿಂದ. ಡಾಕ್ಟರ್, ಈಗಿನ ಟೈಮಲ್ಲಿ ಒಬೆಸಿಟಿ ಪ್ರಾಬ್ಲಮ್ ತುಂಬಾನೇ ಜಾಸ್ತಿ ಆಗ್ತಿದೆ, ರೀಸನ್ ಏನಾಗಿರ್ಬೋದು?
2: ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಒಬೆಸಿಟಿ ನಸ್ಲಿಂದ ಹಿಡಿದು ಮುದುಕರವರೆಗೆ ಎಲ್ಲರಲ್ಲೂ ನೋಡ್ತಾ ಇದೀವಿ. ಈ ಒಬೆಸಿಟಿಗೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನಮ್ಮ ಎಕ್ಸರ್ಸೈಸ್ ಕಡಿಮೆ ಇರುವಂತದ್ದು. ಮಕ್ಕಳಲ್ಲಿ ಈಗ ಮೊಬೈಲ್ ಅಡಿಕ್ಷನ್ ಆಗ್ಲಿಕ್ಕೆ ಹೋಗಿ ಅಥವಾ ಮನೆಯಲ್ಲೇ ಕುಳಿತುಕೊಳ್ಳಿಕ್ ಹೋಗಿ ಮತ್ತೆ ಚೆನ್ನಾಗಿ ಈ ಪ್ರೊಸೆಸ್ಡ್ ಫುಡ್ ಗಳನ್ನು ಜಾಸ್ತಿ ತೆಗೆದುಕೊಳ್ಳೋದ್ರಿಂದ ಈ ಒಬೆಸಿಟಿ ಕಾಣಿಸಿಕೊಳ್ತಾ ಇದೆ. ಸೊ ಇದನ್ನು ತಪ್ಪಿಸಬೇಕಾದ್ರೆ ಮುಖ್ಯವಾಗಿ ಔಟ್ಡೋರ್ ಆಟಗಳನ್ನು ಆಡಬೇಕು. ಮಕ್ಕಳಿಗೆ ಎಕ್ಸರ್ಸೈಸ್ ಮಾಡುವಂತ ಅಥವಾ ಔಟ್ ಸೈಡ್ ಆಟ ಆಡುವಂತದನ್ನು ಎನ್ಕರೇಜ್ ಮಾಡಬೇಕು. ಇದಲ್ಲದೆ ಊಟದಲ್ಲಿ ಸಹ ತಂದೆ ತಾಯಿಯವರು ಸ್ವಲ್ಪ ಲಿಮಿಟ್ ನಲ್ಲಿ ಇಟ್ಕೊಳ್ಬೇಕು. ಮಕ್ಕಳು ಕೇಳಿದಾಗೆಲ್ಲ ಪ್ರೊಸೆಸ್ ಫುಡ್ ತೆಗೆದುಕೊಳ್ಳುವಂತದ್ದು ಅಥವಾ ಔಟ್ ಸೈಡ್ ಫುಡ್ ಗಳನ್ನು ಚಿಪ್ಸ್ ತಿನ್ನುವುದಾಗಲಿ ಬೇರೆ ರೀತಿ ಯಾವುದೇ ರೀತಿಯ ಫುಡ್ ಗಳನ್ನು ಪಿಜ್ಜಾ ಬರ್ಗರ್ ಗಳನ್ನು ಕೇಳಿದಾಗೆಲ್ಲ ಕೊಡಿಸುವುದರಿಂದ ಈ ರೀತಿಯ ಒಂದು ಒಬೆಸಿಟಿ ಬರ್ತದೆ. ಇದು ಮುಖ್ಯವಾಗಿ ಮಕ್ಕಳಿಗೆ ತೊಂದರೆಗೆ ಕಾರಣ ಆಗಬಹುದು.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್, ಮೈಸೂರು. ಲೈಫ್ ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್.
4: ರೀ, ನಾನು ಯಾವ ಫಂಕ್ಷನ್ ಗು ಬರಶನ್

0: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಂದ. ಡಾಕ್ಟರ್, ಈಗಿನ ಟೈಮ್ ಅಲ್ಲಿ ಒಬೆಸಿಟಿ ಪ್ರಾಬ್ಲಮ್ ತುಂಬಾನೇ ಜಾಸ್ತಿ ಆಗ್ತಿದೆ, ರೀಸನ್ ಏನಾಗಿರ್ಬೋದು?
1: ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಒಬೆಸಿಟಿ ನಸ್ಲಿಂದ ಹಿಡಿದು ಮುದುಕರವರೆಗೆ ಎಲ್ಲರಲ್ಲೂ ನೋಡ್ತಾ ಇದೀವಿ. ಈ ಒಬೆಸಿಟಿಗೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನಮ್ಮ ಎಕ್ಸರ್ಸೈಸ್ ಕಡಿಮೆ ಇರುವಂತದ್ದು. ಮಕ್ಕಳಲ್ಲಿ ಈಗ ಮೊಬೈಲ್ ಅಡಿಕ್ಷನ್ ಆಗ್ಲಿಕ್ಕೆ ಹೋಗಿ ಅಥವಾ ಮನೆಯಲ್ಲೇ ಕುಳಿತುಕೊಳ್ಳಿಕ್ ಹೋಗಿ ಮತ್ತೆ ಚೆನ್ನಾಗಿ ಈ ಪ್ರೊಸೆಸ್ಡ್ ಫುಡ್ ಗಳನ್ನು ಜಾಸ್ತಿ ತೆಗೆದುಕೊಳ್ಳೋದ್ರಿಂದ ಈ ಒಬೆಸಿಟಿ ಕಾಣಿಸ್ಕೊಳ್ತಾ ಇದೆ. ಸೊ ಇದನ್ನು ತಪ್ಪಿಸಬೇಕಾದ್ರೆ ಮುಖ್ಯವಾಗಿ ಔಟ್ಡೋರ್ ಆಟಗಳನ್ನು ಆಡಬೇಕು. ಮಕ್ಕಳಿಗೆ ಎಕ್ಸರ್ಸೈಸ್ ಮಾಡುವಂತ ಅಥವಾ ಔಟ್ ಸೈಡ್ ಆಟ ಆಡುವಂತದನ್ನು ಎನ್ಕರೇಜ್ ಮಾಡಬೇಕು. ಇದಲ್ಲದೆ ಊಟದಲ್ಲಿ ಸಹ ತಂದೆ ತಾಯಿಯವರು ಸ್ವಲ್ಪ ಲಿಮಿಟ್ ನಲ್ಲಿ ಇಟ್ಕೊಳ್ಬೇಕು. ಮಕ್ಕಳು ಕೇಳಿದಾಗೆಲ್ಲ ಪ್ರೊಸೆಸ್ ಫುಡ್ ತೆಗೆಸಿಕೊಳ್ಳುವಂತದ್ದು ಅಥವಾ ಔಟ್ ಸೈಡ್ ಫುಡ್ ಗಳನ್ನು ಚಿಪ್ಸ್ ತಿನ್ನೋದಾಗಲಿ ಬೇರೆ ರೀತಿ ಯಾವುದೇ ರೀತಿಯ ಫುಡ್ ಗಳನ್ನು ಪಿಜ್ಜಾ ಬರ್ಗರ್ ಗಳನ್ನು ಕೇಳಿದಾಗೆಲ್ಲ ಕೊಡಿಸುವುದರಿಂದ ಈ ರೀತಿಯ ಒಂದು ಒಬೆಸಿಟಿ ಬರ್ತದೆ. ಇದು ಮುಖ್ಯವಾಗಿ ಮಕ್ಕಳಿಗೆ ತೊಂದರೆಗೆ ಕಾರಣ ಆಗಬಹುದು.
2: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್.
3: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
4: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
3: ಹಾಗಾದ್ರೆ ಇವತ್ತೇ ಹೋಗೋಣ. ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್. ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
6: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
7: ಅನ್ನವೇ ದೇವರು. ರಸ್ತೆಯ ಅಕ್ಕಪಕ್ಕದ ಮಗ್ಗುಲುಗಳಲ್ಲಿ ರಾಶಿ ರಾಶಿ ಚೆಲ್ಲಿರುವಂತಹ ಅನ್ನವನ್ನ ಕಂಡು ಪಾದಾಚಾರಿಗಳ ಭಾವನೆ ಇದು.
8: ಅಯ್ಯೋ ದೇವ್ರೇ, ತಿನ್ನುವ ಅನ್ನನ ಕಸದ ರಾಶಿಯಲ್ಲಿ ಹಾಕಿದಾರಲ್ಲಪ್ಪ. ಅಯ್ಯೋ, ಪಕ್ಕದಲ್ಲಿ ಗಾಜಿನ ಪುಡಿ ಚೆಲ್ಲಿದರೆ, ಪ್ಲಾಸ್ಟಿಕ್ ಹಾಕಿದಾರಲ್ಲಪ್ಪ. ಪ್ರಾಣಿ ಪಕ್ಷಿ ತಿಂದರೆ ಗತಿಯೇನು? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೆ? ಅಯ್ಯೋ ಅನ್ನಪೂರ್ಣೇಶ್ವರಿ, ಹಸ್ತಾಗ ನೆನಪು ಬರೋದು ಅನ್ನ ಅಲ್ವಾ ತಾಯಿ? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಆಟೋ ಆಟೋ.
7: ಹೌದು, ಅನ್ನವೇ ದೇವರು. ಹಸಿದಾಗ ನೆನಪಾಗುವುದು ಅನ್ನವೇ ಹೊರತು ಬೇರೇನೂ ಅಲ್ಲ. ಹೀಗೆಂದವರು ಮಹಾತ್ಮ ಗಾಂಧೀಜಿ. ಬೆಳೆಯುವ ಕಾಯಕ ನಮ್ಮದಲ್ಲ ಎಂದಾಗ ಬಿಸಾಡುವ ಹಕ್ಕು ನಮಗಿದೆಯೇ? ಒಮ್ಮೆ ಯೋಚಿಸಿ. ಹಸಿದ ಹೊಟ್ಟೆ ಜಗತ್ತಿನಲ್ಲಿ ಎಷ್ಟೋ ಇರಬಹುದು, ಅವುಗಳನ್ನ ನೆನೆದಾದರೂ ಅನ್ನವನ್ನ ಬಿಸಾಡದಿರೋಣ. ಅನ್ನ ದೇವರ ಸಮಾನ,
9: ಅನ್ನವನ್ನ ಗೌರವಿಸೋಣ.

ಪ್ರಿಯ ಶ್ರೋತೃಗಳೇ, ಈಗ ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಚನ್ನವೀರ ಕಣವಿ ಅವರ ರಚನೆ

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

ಸಮಯ 9:32:20. ಮುಂದಿನ ಕಾರ್ಯಕ್ರಮ ಇದೀಗ ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಪ್ರೀತಿಯ ಶ್ರೋತೃಗಳಿಗೆಲ್ಲ ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮೊಂದಿಗೆ ಪುದಿಯ ನೆರವನ ಸ್ವಾತಿ ರಿಷಿತ್. ಮಾನವನ ಬದುಕಿನಲ್ಲಿ ಸಂಬಂಧಗಳು ತುಂಬಾ ಮುಖ್ಯ. ಆದರೆ ಕೆಲವೊಮ್ಮೆ ಅದೇ ಸಂಬಂಧಗಳು ಸ್ಪರ್ಧೆ, ಅಸೂಯೆ ಮತ್ತು ಅಭಿಪ್ರಾಯ ಭೇದಗಳಿಂದ ಶತ್ರುತ್ವಕ್ಕೆ ತಿರುಗುತ್ತೆ. ವಿಶೇಷವಾಗಿ ಹೆಣ್ಣಿಗೆ ಹೆಣ್ಣೆ ಶತ್ರು ಎಂಬ ಮಾತು ಸಮಾಜದಲ್ಲಿ ಕೇಳಿ ಬರ್ತಾನೆ ಇರುತ್ತೆ. ಆದರೆ ನಿಜವಾಗಿಯೂ ಹೆಣ್ಣಿಗೆ ಶತ್ರು ಮತ್ತೊಬ್ಬ ಹೆಣ್ಣ ಅಥವಾ ಅವಳನ್ನು ಅರ್ಥ ಮಾಡಿಕೊಳ್ಳದ ಮನಸ್ಥಿತಿಗಳ ಎಂಬ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಹೆಣ್ಣು ಅಂತೇಳಿದರೆ ಪ್ರೀತಿ, ತ್ಯಾಗ, ಸಹನೆ ಮತ್ತು ಕರುಣೆಯ ಪ್ರತೀಕ. ಒಬ್ಬ ಹೆಣ್ಣಿನ ಜೀವನದಲ್ಲಿ ತಾಯಿ, ಅಕ್ಕ, ಸ್ನೇಹಿತೆ ಎಂಬ ರೂಪದಲ್ಲಿ ಹೆಣ್ಣಿನ ಪಾತ್ರ ಅಡಗಿದೆ. ಇನ್ನು ಪುರುಷನಾದವನು ತಂದೆ, ಅಣ್ಣ, ಗಂಡನ ರೂಪದಲ್ಲಿ ಪಾತ್ರವನ್ನು ವಹಿಸ್ತಾನೆ. ಹಾಗಿದ್ದಾಗ ಅವಳಿಗೆ ನಿಜವಾದ ಬೆಂಬಲ ಯಾರು ಮತ್ತು ಶತ್ರು ಯಾರು ಎಂಬ ಪ್ರಶ್ನೆ ಮೂಡುತ್ತೆ. ಇದು ವ್ಯಕ್ತಿಯ ಮನಸ್ಥಿತಿಯ ಮೇಲೆ ಅವಲಂಬಿತ ಆಗಿದೆ. ಹಾಗಿದ್ರೆ ಶ್ರೋತೃಗಳೇ, ಇವತ್ತು ನಾವು ಹೆಣ್ಣಿಗೆ ಹೆಣ್ಣೆ ಶತ್ರು ಅಥವಾ ಗಂಡ, ಇನ್ನು ಸುಖ ಬಾಳ್ವೆಯ ದಾರಿಯನ್ನು ನಾವು ಹೇಗೆ ಕಂಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ.

ಕೇಳೋಣ ಬಂಧನ ಚಿತ್ರದ ಗೀತೆ. ಗಾಯಕರು ಕೆಜೆ ಯೇಸುದಾಸ್ ಹಾಗೂ ಜಾನಕಿ. ಸಂಗೀತ ಎಂ ರಂಗರಾವ್. ಸಾಹಿತ್ಯ ಆರ್ ಎನ್ ಜಯಗೋಪಾಲ್.

ಹೆಣ್ಣಿನ ಪ್ರಗತಿಗೆ ಮತ್ತೊಬ್ಬ ಹೆಣ್ಣಿನ ಪ್ರೋತ್ಸಾಹವೂ ಬೇಕು, ಗಂಡನ ಗೌರವವೂ ಬೇಕು. ಆದರೆ ಕೆಲವೊಮ್ಮೆ ಇದೇ ಸಂಬಂಧಗಳಲ್ಲಿ ನೋವು ಮತ್ತು ಅಸಮಾಧಾನ ಉಂಟಾಗುತ್ತೆ. ಹೆಣ್ಣು ಕುಟುಂಬದೊಳಗಿನ ಹಲವು ಸಂಬಂಧಗಳನ್ನು ಸುಸೂತ್ರವಾಗಿ ಬೆಸೆಯುವ ಕೊಂಡಿಯಂತೆ ಕಾರ್ಯನಿರ್ವಹಿಸ್ತಾಳೆ. ಕೆಲವರು ಅವಳಿಗೆ ಪ್ರೇರಣೆ ಆಗ್ತಾರೆ, ಇನ್ನು ಕೆಲವರು ಅಡೆತಡೆ ಕೂಡ ಆಗಬಹುದು. ಆದರೆ ಅವಳಿಗೆ ನಿಜವಾದ ಶತ್ರು ಯಾರು ಎಂಬ ಪ್ರಶ್ನೆ ಬಂದಾಗ ಉತ್ತರವು ವ್ಯಕ್ತಿಗಿಂತ ಮನೋಭಾವದಲ್ಲಿ ಅಡಗಿದೆ. ಹಾಗೆ ಒಬ್ಬ ಹೆಣ್ಣಿನ ಕಣ್ಣೀರಿನ ಹಿಂದೆ ಕೆಲವೊಮ್ಮೆ ಮತ್ತೊಬ್ಬ ಹೆಣ್ಣಿನ ಮಾತು ಇರಬಹುದು, ಅಥವಾ ಗಂಡನ ನಿರ್ಲಕ್ಷ್ಯ ಕೂಡ ಇರಬಹುದು. ಆದರೆ ಶತ್ರುತ್ವವನ್ನು ಹುಟ್ಟಿಸುವುದು ವ್ಯಕ್ತಿಯ ಲಿಂಗ ಅಲ್ಲ, ಅವನ ಅಥವಾ ಅವಳ ಮನಸ್ಸಿನ ಸ್ವಭಾವ. ಹೆಣ್ಣು ಮತ್ತೊಬ್ಬ ಹೆಣ್ಣಿನ ಬಲವೂ ಆಗಬಹುದು, ಹಾಗೆಯೇ ಅವಳ ನೋವಿಗೂ ಕಾರಣ ಆಗಬಹುದು. ಅದೇ ರೀತಿ ಗಂಡನು ಅವಳ ರಕ್ಷಕನೂ ಆಗಬಹುದು, ಅಥವಾ ಅವಳ ಸಂಕಷ್ಟಕ್ಕೂ ಕಾರಣ ಆಗಬಹುದು. ಈ ಎರಡರ ಮಧ್ಯೆ ನಿಜವಾದ ಉತ್ತರ ಹುಡುಕೋದು ಮುಖ್ಯ. ಕೇಳೋಣ ಇಷ್ಟಕಾಮ್ಯ ಚಿತ್ರದ ಗೀತೆ ಹಾಡಿದ್ದಾರೆ ಶ್ರೇಯಾ ಘೋಷಾಲ್, ಸಂಗೀತ ನೀಡಿದ್ದಾರೆ ಬಿ ಅಜನೇಶ್ ಲೋಕನಾಥ್, ಸಾಹಿತ್ಯ ಯೋಗರಾಜ್ ಭಟ್.

ನೇರ ಪ್ರಸಾರದಲ್ಲಿ ಇದು ಕಾರ್ಯಕ್ರಮ ಚಿತ್ರಚಿತ್ತಾರ. ಈ ಹಿಂದೆ ಹೇಳಿದ ಹಾಗೆ ಹೆಣ್ಣು ತನ್ನ ಜೀವನದಲ್ಲಿ ಅನೇಕ ಪಾತ್ರಗಳನ್ನು ನಿರ್ವಹಿಸ್ತಾಳೆ. ಮಗಳಾಗಿ, ತಾಯಿ, ಅಕ್ಕ, ತಂಗಿ, ಹೆಂಡತಿ, ಸ್ನೇಹಿತೆ, ಅತ್ತೆ, ಸೊಸೆ, ಈ ಎಲ್ಲ ಪಾತ್ರಗಳಲ್ಲಿ ಅವಳು ಇನ್ನೊಬ್ಬ ಹೆಣ್ಣಿನೊಂದಿಗೆ ಹೆಚ್ಚು ಒಡನಾಟವನ್ನು ಇಟ್ಟುಕೊಳ್ಳುವ ಪರಿಸ್ಥಿತಿ ಇದೆ. ಕೆಲವೊಮ್ಮೆ ಅಸೂಯೆ, ಹೋಲಿಕೆ, ಸ್ಪರ್ಧೆ, ಅರ್ಥ ಮಾಡಿಕೊಳ್ಳದ ಮನೋಭಾವದಿಂದ ಹೆಣ್ಣು ಹೆಣ್ಣಿನ ವಿರೋಧಿ ಆಗಬಹುದು. ಉದಾಹರಣೆಗೆ, ಅತ್ತೆ ಸೊಸೆ ಜಗಳ, ಕೆಲಸದ ಜಾಗದಲ್ಲಿ ಮಹಿಳೆಯರ ನಡುವೆ ಸ್ಪರ್ಧೆ, ಅಥವಾ ಸ್ನೇಹದಲ್ಲಿ ಹುಟ್ಟುವ ಅಸಮಾಧಾನ. ಇದರಿಂದ ಹೆಣ್ಣಿಗೆ ಹೆಣ್ಣು ಶತ್ರು ಎಂಬ ಭಾವನೆ ಮೂಡಬಹುದು. ಆದರೆ ಇದರ ಹಿಂದಿನ ಕಾರಣ ಕೇವಲ ಹೆಣ್ಣಲ್ಲ, ಸಮಾಜದ ಒತ್ತಡ, ಹಳೆಯ ಸಂಪ್ರದಾಯಗಳು, ತಾತ ಮುತ್ತಾತನ ಕಾಲದಲ್ಲಿ ಪಾಲಿಸಿಕೊಂಡು ಬಂದಂತಹ ಪದ್ಧತಿಗಳು ತುಂಬ ಸಲ ಹೆಣ್ಣನ್ನು ಹೆಣ್ಣಿನ ವಿರುದ್ಧ ನಿಲ್ಲಿಸುವ ಪರಿಸ್ಥಿತಿಯನ್ನು ನಿರ್ಮಿಸುತ್ತೆ. ಇನ್ನೊಂದೆಡೆ ಗಂಡನು ಕೆಲವು ಸಂದರ್ಭಗಳಲ್ಲಿ ಹೆಣ್ಣಿನ ಬೆಳವಣಿಗೆಗೆ ಅಡ್ಡಿಯಾಗಬಹುದು. ಅವಳ ಕನಸುಗಳಿಗೆ ಬೆಂಬಲ ಕೊಡದೆ ಅವಳನ್ನು ನಿಯಂತ್ರಿಸಲು ಯತ್ನಿಸಿದಾಗ ಗಂಡನೇ ಅವಳ ಶತ್ರು ಆಗಬಹುದು. ಆದರೆ ಎಲ್ಲ ಪುರುಷರು ಹಾಗಿರಲ್ಲ. ಅನೇಕ ಪುರುಷರು ತಮ್ಮ ಸಂಗಾತಿಯ ಯಶಸ್ವಿಗೆ ಬೆನ್ನೆಲುಬಾಗಿದ್ದಾರೆ.

ಹೆಣ್ಣು ಹೆಣ್ಣಿಗೆ ಬೆಂಬಲವೂ ಆಗಬಹುದು, ಬೇಸರವೂ ಆಗಬಹುದು. ಉದಾಹರಣೆಗೆ, ಆಫೀಸಿನಲ್ಲಿ ಒಬ್ಬ ಸಹೋದ್ಯೋಗಿ ಪದೋನ್ನತಿ ಪಡೆದಾಗ ಅವಳು ಹೇಗೆ ಉತ್ತಮ ಸ್ಥಾನಕ್ಕೆ ಹೋಗಲು ಸಾಧ್ಯ ಆಯಿತು ಅಂತ ಪ್ರಶ್ನಿಸುವ ಬದಲು ನಾನು ಹೇಗೆ ಅವಳಂತೆ ಬೆಳೆಯಬಹುದು ಅಂತ ಯೋಚಿಸಿದ್ರೆ ಅದು ಬೆಂಬಲ ಆಗುತ್ತೆ. ಇನ್ನು ಬಹಳ ಮನೆಗಳಲ್ಲಿ ಅತ್ತೆ ಸೊಸೆ ನಡುವೆ ಅಸಮಾಧಾನ ಇರುತ್ತೆ. ಅತ್ತೆ ಆದವಳು ಮನೆಗೆ ಬಂದ ಸೊಸೆಯನ್ನ ಮಗಳಂತೆ ನೋಡಿ ಅವಳ ಕಷ್ಟ ಸುಖಗಳಿಗೆ ಸ್ಪಂದಿಸಿ ನಾನು ಕೂಡ ಈ ಹಿಂದೆ ಒಮ್ಮೆ ಸೊಸೆಯಾಗಿಯೇ ಈ ಮನೆಗೆ ಬಂದಿದೆ ಅಂತ ಯೋಚಿಸಬೇಕು. ಹಾಗೆ ಸೊಸೆಯಾದವಳು ಕೂಡ ಅತ್ತೆ ಈ ಮನೆಯ ಅನುಭವ ಹೊಂದಿದ್ದಾಳೆ ಅಂತ ಗೌರವಿಸಬೇಕು. ಹೀಗಿದ್ದಾಗ ಸಂಬಂಧ ಚೆನ್ನಾಗಿರುತ್ತೆ. ಇನ್ನು ಹೆಣ್ಣು ಕೆಲಸ ಮತ್ತು ಮನೆಯ ಜವಾಬ್ದಾರಿಯಲ್ಲಿ ಒತ್ತಡದಲ್ಲಿದ್ದಾಗ ಮತ್ತೊಬ್ಬ ಹೆಣ್ಣಿನ ಪ್ರೋತ್ಸಾಹದ ಮಾತು ಅವಳಿಗೆ ದೊಡ್ಡ ಶಕ್ತಿ ಕೂಡ ಆಗಬಹುದು. ಹಾಗೆ ಹೆಂಡತಿ ಓದಬೇಕು ಅಂತ ಅನಿಸಿದಾಗ ಗಂಡ ಅವಳಿಗೆ ಸಪೋರ್ಟ್ ಮಾಡಬೇಕು, ಮನೆಯ ಜವಾಬ್ದಾರಿಗಳನ್ನು ಹಂಚ್ಕೋಬೇಕು. ಅದು ಅವಳ ಯಶಸ್ಸಿಗೆ ದಾರಿ. ಹೆಣ್ಣಿನ ಕನಸು, ಕೆಲಸ, ಸ್ವಾತಂತ್ರ್ಯವನ್ನು ನಿರಾಕರಿಸಿದಾಗ ಅವಳಿಗೆ ಅದು ಅಡೆತಡೆ ಆಗಬಹುದು. ನೀನು ಇದನ್ನು ಮಾಡಬೇಡ, ಅದನ್ನು ಮಾಡಬೇಡ ಅಂತ ಅವಳ ಆಸೆಗಳನ್ನು ತಡಿಬಾರದು. ಇನ್ನು ಹೋಲಿಕೆ, ಟೀಕೆ, ಸೌಂದರ್ಯದ ಮಾನದಂಡಗಳು ಮಹಿಳೆಯರ ನಡುವೆ ಅನಗತ್ಯ ಸ್ಪರ್ಧೆಯನ್ನು ಉಂಟು ಮಾಡುತ್ತೆ. ಉದಾಹರಣೆಗೆ, ಅವಳು ನಿನಗಿಂತ ಚೆನ್ನಾಗಿದ್ದಾಳೆ ಎಂಬ ಮಾತು ಸಂಬಂಧಗಳಲ್ಲಿ ಬಿರುಕನ್ನು ಮೂಡಿಸುತ್ತೆ.

ಭಾಗ್ಯವಂತರು ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸುಶೀಲಾ. ಸಂಗೀತ ರಾಜನಾಗೇಂದ್ರ, ಸಾಹಿತ್ಯ ಚಿ ಉದಯ್ ಶಂಕರ್.

ಇನ್ನು ಸುಖದ ಬಾಳ್ವೆಯ ದಾರಿ ಯಾವುದು ಅಂತ ನೋಡೋದಾದರೆ, ಸುಖದ ಬಾಳ್ವೆ ಎನ್ನುವುದು ಪ್ರತಿಯೊಬ್ಬ ಮನುಷ್ಯನ ಕನಸು. ಆದರೆ ಸುಖವನ್ನು ಹುಡುಕುವ ದಾರಿಯಲ್ಲಿ ಹಲವರು ಹಣ, ಹುದ್ದೆ, ಖ್ಯಾತಿ, ಭೌತಿಕ ಸೌಕರ್ಯಗಳ ಹಿಂದೆ ಓಡ್ತಾರೆ. ನಿಜವಾಗಿ ಹೇಳಬೇಕು ಅಂತೇಳಿದರೆ, ಸುಖ ಎನ್ನುವುದು ಹೊರಗಿನ ವಸ್ತುಗಳಲ್ಲಿ ಸಿಗುವುದಿಲ್ಲ, ಅದು ನಮ್ಮ ಮನಸ್ಸಿನ ನೆಮ್ಮದಿಯಲ್ಲಿ, ನಮ್ಮ ಚಿಂತನೆಯಲ್ಲಿ ಮತ್ತು ನಮ್ಮ ಬದುಕನ್ನು ನೋಡುವ ದೃಷ್ಟಿಯಲ್ಲಿ ಅಡಗಿದೆ. ಸುಖ ಎಂಬುದು ದೊಡ್ಡ ಸಾಧನೆಗಳಲ್ಲಿ ಮಾತ್ರ ಅಲ್ಲ. ಬೆಳಗ್ಗೆ ಉದಯಿಸುವಂತಹ ಸೂರ್ಯನನ್ನು ನೋಡಿ ಸಂತೋಷ ಪಡುವ ಮನಸ್ಸಿನಲ್ಲಿ, ಕುಟುಂಬದವರ ಜೊತೆ ನಗುವ ಕೆಲವು ಕ್ಷಣಗಳಲ್ಲಿ ಮತ್ತು ದಿನದ ಕೊನೆಯಲ್ಲಿ ಮನಸ್ಸಿಗೆ ತೃಪ್ತಿ ಕೊಡುವಂತಹ ಸಣ್ಣ ಸಣ್ಣ ಅನುಭವಗಳಲ್ಲಿ ಇದೆ. ಇಂದಿನ ಜಗತ್ತಿನಲ್ಲಿ ಜನರು ತಮ್ಮ ಜೀವನವನ್ನು ಬೇರೆಯವರ ಜೀವನದೊಂದಿಗೆ ಹೋಲಿಸಿ ಇಲ್ಲದನ್ನು ಪಡೆದುಕೊಳ್ಳಿಕ್ಕೆ ನಿರಂತರವಾಗಿ ಪ್ರಯತ್ನಿಸ್ತಾ ಇರ್ತಾರೆ. ಆದರೆ ನಿಜವಾದ ಸುಖದ ಬಾಳ್ವೆಯ ದಾರಿ ಹೋಲಿಕೆಯಲ್ಲಿ ಇಲ್ಲ, ಸ್ವೀಕಾರದಲ್ಲಿ ಇದೆ. ಹಾಗೆ ನಮ್ಮಲ್ಲಿರುವುದಕ್ಕೆ ಕೃತಜ್ಞತೆ ವ್ಯಕ್ತಪಡಿಸಿದಾಗ ಮನಸ್ಸು ಹಗುರವಾಗುತ್ತೆ. ಸುಖ ಜೀವನ ನಡೆಸುವವರು ಅನೇಕ ಬಾರಿ ಹೆಚ್ಚು ಸಂತೋಷವಾಗಿರ್ತಾರೆ. ಯಾಕೆಂದರೆ ಅವರಿಗೆ ತೋರಿಕೆಯ ಒತ್ತಡ ಇರೋದಿಲ್ಲ, ಸ್ಪರ್ಧೆಯ ಭಾರ ಇರೋದಿಲ್ಲ. ಸುಖದ ಬದುಕಿಗೆ ಒಳ್ಳೆಯ ಸಂಬಂಧಗಳು ಬಹಳ ಮುಖ್ಯ. ಹಣದಿಂದ ಎಲ್ಲವನ್ನ ಕೊಂಡ್ಕೋಬಹುದು, ಆದರೆ ಪ್ರೀತಿ, ವಿಶ್ವಾಸ ಮತ್ತು ಆತ್ಮೀಯತೆಯನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕುಟುಂಬದ ಜೊತೆ ಕಳೆಯುವ ಸಮಯ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವ ನಗು, ಸಂಕಷ್ಟದಲ್ಲಿ ನಮ್ಮೊಂದಿಗೆ ನಿಂತವರ ನೆನಪು, ಇವೆಲ್ಲವೂ ಜೀವನದ ಸಂಪತ್ತು. ಮನಸ್ಸಿನಲ್ಲಿ ದ್ವೇಷ, ಕೋಪ ಮತ್ತು ಅಸೂಯೆ ಇಟ್ಕೊಂಡ್ರೆ ಸುಖ ದೂರ ಆಗತ್ತೆ. ಆದರೆ ಕ್ಷಮೆ, ಸಹಾನುಭೂತಿ ಮತ್ತು ಪ್ರೀತಿ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ. ಇದರ ಜೊತೆಗೆ ಆರೋಗ್ಯವೇ ಸುಖದ ಮೂಲ. ದೇಹ ಆರೋಗ್ಯವಾಗಿದ್ರೆ ಮನಸ್ಸು ಸಹ ಚೈತನ್ಯವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸೋಣ. ನಮಸ್ಕಾರ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:01:50. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ಅಭಿಷೇಕ್ ರಘುರಾಮ್ ಅವರ ಹಾಡುಗಾರಿಕೆ. ಆರಂಭದಲ್ಲಿ ಕೇಳಿ ಗೋಪಾಲಕೃಷ್ಣ ಭಾರತಿಯವರ ರಚನೆ ಕಾಂಬೋಜಿರಾಗ ಆದಿತಾಳ.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಸಮಯ 10:23:40. ಅಭಿಷೇಕ್ ರಘುರಾಮ್ ಅವರ ಹಾಡುಗಾರಿಕೆಯಲ್ಲಿ ಇನ್ನು ಮುಂದೆ ಕೇಳಿ ತ್ಯಾಗರಾಜರ ಕೃತಿ ಅಠಾಣ ರಾಗ ಖಂಡ ಚಾಪುತಾಳ.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಭಿಷೇಕ್ ರಘುರಾಮ್ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:34:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಚಲ್ತೆ ಚಲ್ತೆ ಚಿತ್ರಕ್ಕಾಗಿ ಅಭಿಜಿತ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಜತಿನ್ ಲಲಿತ್, ಸಾಹಿತ್ಯ ಜಾವೇದ್ ಅಖ್ತರ್.

ಇನ್ನು ಮುಂದೆ ಕೇಳಿ ಧಡಕ್ ಚಿತ್ರಕ್ಕಾಗಿ ಅಜಯ್ ಗೋಗ್ವಾಲೆ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಅಜಯ್ ಅತುಲ್, ಸಾಹಿತ್ಯ ಅಮಿತಾ ಭಟ್ಟಾಚಾರ್ಯ.

ಗೀತೆಗಳ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಸಮಯ 10:46:55. ಕೇಳುಗರೆ, ಇದೀಗ 11:00 ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು. ಕೇಳುಗರು ಕರೆ ಮಾಡಲು ಸಂಖ್ಯೆ 0827222858. ಗಾನ ಭಜನಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಮುಂದೆ ಕೇಳಿ ತೇರೆ ನಾಮ್ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಹಿಮೇಶ್ ರೇಷ್ಮಾಯ್, ಸಾಹಿತ್ಯ ಸಮೀರ್.

ಇನ್ನು ಮುಂದೆ ಕೇಳಿ ಧಡ್ಕನ್ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ನದೀಮ್ ಶ್ರವಣ್, ಸಾಹಿತ್ಯ ಸಮೀರ್.

0: ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ.
1: ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರಿ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ.
0: ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ.
2: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು
2: ನನ್ನೆದೆಯ ಹಾಡು.
1: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು.
2: ನನ್ನೆದೆಯ ಹಾಡು.

0: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
0: ನನ್ನೆದೆಯ ಹಾಡು
2: ಕೇಳುಗರಿಗೆಲ್ಲ ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರು ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಭಾಗವಹಿಸಬಹುದು. ಕರೆ ಮಾಡಲು ಸಂಖ್ಯೆ 0827272258.

ಮತ್ತೊಂದು ಸಂಖ್ಯೆ 228129. ಕೇಳುಗರ ಕರೆಗಳ ನಿರೀಕ್ಷೆಯಲ್ಲಿ ಈ ಮುಂದಿನ ಗೀತೆ.

0: ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಆತ್ಮೀಯ ಸ್ವಾಗತ. ಮೊದಲ ಕರೆ ಯಾರ್ದು ಅಂತ ನೋಡೋಣ. ನಮಸ್ಕಾರ.
1: ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಸರಸ್ವತಿ, ಮಕ್ಕಂದೂರಿಂದ.
0: ಮಕ್ಕಂದೂರಿನಿಂದ ಸರಸ್ವತಿ ಅವರು. ನಿಮ್ಮ ಧ್ವನಿ ಸ್ವಲ್ಪ ಕಡಿಮೆ ಕೇಳಿಸ್ತಾ ಉಂಟು.
1: ಇವಾಗ ಸರ್?
0: ಸರಿ, ಯಾವ ಚಿತ್ರದ ಗೀತೆ ಬೇಕು ತಮಗೆ?
1: ಸ್ವಾತಿ ಮತ್ತಿಂದ ಅಂದದ ಚಂದದ ಕೃಷ್ಣಯ್ಯ ಸಾಂಗ್ ಸರ್.
0: ಯಾರು ಹಾಡಿದ ಅಂತ ಗೊತ್ತಿದೆಯಾ?
1: ಎಸ್ಪಿಪಿ ಅವರು ಇರ್ಬೇಕಂತ ಸರ್.
0: ಅಲ್ಲ, ರಾಜೇಶ್ ಹಾಗೂ ನಂದಿತಾ ಅವರು ಹಾಡಿರುವಂತದ್ದು. ಈ ಹಾಡು ಯಾಕೆ ಇಷ್ಟ ತಮಗೆ?
1: ಅಂದ್ರೆ ಆ ಫಿಲಂ ನೋಡಿದೀನಿ ಸರ್, ಎಲ್ಲ ಸಾಂಗ್ ಚೆನ್ನಾಗಿದೆ. ಹಾಡು ಕೂಡ ಕೃಷ್ಣನ್ ಬಗ್ಗೆ ಅಲ್ಲ ಸರ್, ಸ್ವಲ್ಪ ಚೆನ್ನಾಗಿದೆ.
0: ಸರಿ, ನಿಮ್ಮ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಒಂದು ನುಡಿಗಟ್ಟನ್ನ ನಿಮಗೆ ಕೇಳ್ತಾನೆ, ಅದರ ಅರ್ಥವನ್ನ ಹೇಳಬೇಕು, ನಂತರದಲ್ಲಿ ಅದಕ್ಕೆ ಒಂದು ವಾಕ್ಯವನ್ನ ರಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ನೀವು.
1: ಸರಿ ಸರ್.
0: ನುಡಿಗಟ್ಟು ಬಾಲ ಕತ್ತರಿಸು ಅಂತ.
1: ಅಂದ್ರೆ ಮಕ್ಕಳು ತುಂಬಾ ತುಂಟಾಟ ಎಲ್ಲ ಮಾಡ್ತಾ ಇದ್ರೆ ನೀನ್ ಬಾಲ ಕತ್ತರಿಸ್ತೀನಿ ಅಂತೆಲ್ಲ ಹೇಳ್ತಾರಲ್ಲ ಸರ್, ಹಾಗೆ ಹೇಳ್ಬೋದು ಸರ್.
0: ಅಂತ ಹೇಳಿದ್ರೆ ಅವರನ್ನ ನಿಯಂತ್ರಿಸುದು ಅಂತ, ಯಾವುದೇ ಒಂದು ವಿಷಯವನ್ನ ನಿಯಂತ್ರಿಸುವುದು ಅಂತ ಹೇಳಿ ಅರ್ಥ. ಈಗ ಚಿಕ್ಕದಲ್ಲಿ ಏನಾದ್ರು ತುಂಟಾಟ ಮಾಡ್ತಾ ಇದ್ರೆ ಹೀಗೆ ಮಾಡ್ತಿದ್ರೆ ನಿನ್ ಬಾಲ ಕಟ್ ಮಾಡ್ತೇನೆ ಅಂತ ಹೇಳ್ತಾರೆ ಅಲ್ವಾ? ಅಂದ್ರೆ ಮಾಡುವಂತ ಚೇಷ್ಟೆಯನ್ನ ಅಥವಾ ಅತಿಯಾಗಿ ಮಾಡ್ತಾ ಇರುವಂತಹ ಒಂದು ಇದನ್ನ ನಿಯಂತ್ರಿಸ್ಲಿಕ್ಕೋಸ್ಕರ ಆ ರೀತಿಯಾಗಿ ಹೇಳ್ತಾರೆ. ಕರೆ ಮಾಡಿದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ. ನಮಸ್ಕಾರ.
1: ಥ್ಯಾಂಕ್ ಯು ಸರ್.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಕೊಪ್ಪಳ ಜಿಲ್ಲೆ ಕುಸ್ಕಿ ತಾಲೂಕು ಚಳ್ಳಕೆರೆಯಿಂದ ಮಲ್ಲಪ್ಪ ಸರ್ಕಾರ ಮಾತಾಡೋದು ನಾನು.
0: ಓ, ಕೊಪ್ಪಳ ತುಂಬಾ ದೂರದಿಂದ ಕರೆ ಮಾಡ್ತಾ
1: ಇದ್ದೀರಾ? ಹೌದು ಸರ್, ಎಲ್ಲ ಕಾರ್ಯಕ್ರಮಗಳನ್ನು ಪ್ರತಿನಿತ್ಯ ಕೇಳ್ತಿರ್ತೀನಿ ಸರ್.
0: ಯಾವ ರೀತಿಯಲ್ಲಿ ಆಕಾಶವಾಣಿಯನ್ನ ಯಾವ ರೀತಿಯಲ್ಲಿ ಕೇಳ್ತೀರಾ?
1: ನಾವು ಮಡಿಕೇರಿ ಆಕಾಶವಾಣಿ ಕೇಂದ್ರವನ್ನು ನ್ಯೂಸ್ ಇಂಡಿಯಾ ಮೂಲಕ ಕೇಳ್ತೀವಿ ಸರ್. ಈ ನಮ್ಮ ಭಾಗದಲ್ಲಿ ಧಾರವಾಡ ಜಾಸ್ತಿ ಆಗಿರೋದು ಸರ್. ಆ ಧಾರವಾಡ ಮೂಲಕ ಕೇಳ್ತೀವಿ ಸರ್. ಈ ಮೊಬೈಲ್ ಮೂಲಕ ನಾವು ನಿಮ್ಮ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳನ್ನು ಪ್ರತಿನಿತ್ಯ ಕೇಳ್ತಿರ್ತೀನಿ ಸರ್.
0: ಆಪ್ ಇರೋದ್ರಿಂದ ಕರ್ನಾಟಕ ಅಲ್ಲದೆ ದೇಶದ ಎಲ್ಲ ಆಕಾಶವಾಣಿ ಕೇಂದ್ರಗಳನ್ನು ಕೇಳಲಿಕ್ಕೆ ಸಹಾಯ ಆಗುತ್ತಲ್ವಾ?
1: ಹೌದು ಸರ್, ಹೌದು ಸರ್.
0: ಸರಿ, ನಿಮ್ಗೆ ಯಾವ ಚಿತ್ರದ ಗೀತೆ ಬೇಕು?
1: ನಮ್ಗೆ ಇವತ್ತು ಭೂಲೋಕದಲ್ಲಿ ಯಮರಾಜ ಚಿತ್ರ ಬಂದರೆ ಸರ್. ನಿನ್ನ ಮೇಲೆ ಯಾಕೋ ಏನೋ ಮನಸ್ಸಾಗಿದೆ, ಯಾರು ಪ್ರಸಾರ ಮಾಡಿದ್ರು ಸರ್?
0: ಯಾರು ಆಡಿದ್ದು ಅಂತ ಗೊತ್ತಾ?
1: ಅದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗೀತ ಹಾಡಿದ್ರು ಸರ್.
0: ವಾಣಿ ಜಯರಾಮ್ ಅವರು ಹಾಡಿದರು.
1: ವಾಣಿ ಜಯರಾಮ್
0: ಯಾಕೆ ಇಷ್ಟ ಈ ಗೀತೆ?
1: ಈ ಹಾಡು ನೋಡಿ ಸರ್, ಸಾಹಿತ್ಯ ಮತ್ತು ಸಂಗೀತ ಬಹಳ ಚೆನ್ನಾಗಿದೆ ಸರ್. ಅದಕ್ಕೋಸ್ಕರ ಈ ಹಾಡು ಚಿಕ್ಕಂದಿನಿಂದ ನಾವು ಕೇಳ್ತಿದ್ದೀವಿ ಸರ್. ನಮ್ಗೆ ಹಳೆ ಚಿತ್ರಗೀತೆಗಳಂದ್ರೆ ತುಂಬಾ ಇಷ್ಟ ಇದೆ ಸರ್. ಅದಕ್ಕೋಸ್ಕರ ಈ ಹಾಡು ಪ್ರಸಾರ ಮಾಡಿ ಸರ್.
0: ಈ ಗೀತೆಯನ್ನು ಬರೆದವರು ಯಾರು ಅಂತ ಗೊತ್ತಿದ್ಯಾ? ದೊಡ್ಡರಂಗೇಗೌಡ ಅವರು ಇದನ್ನ ಸಾಹಿತ್ಯ ರಚನೆ ಮಾಡಿದ್ದು, ಸಂಗೀತವನ್ನ ಸಿ ಅಶ್ವಥ್ ಅವರು ನೀಡಿದ್ರು. ಆಯ್ತು, ನಿಮ್ಮ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೇವೆ. ನಿಮಗೆ ಒಂದು ನುಡಿಗಟ್ಟನ್ನು ಕೇಳ್ತೇನೆ, ಅದರ ಅರ್ಥವನ್ನ ಮತ್ತೆ ಅದಕ್ಕೊಂದು ಸಾಧ್ಯವಾದ ವಾಕ್ಯ ರಚನೆಯನ್ನ ಮಾಡಬೇಕು. ನಿಮಗೆ ಇದ್ದಂತ ನುಡಿಗಟ್ಟು ನಾಲಿಗೆ ಬಿಗಿ ಹಿಡಿ ಅಂತ. ಈಗ ನೀವು ಯಾರ ಹತ್ರ ಆದ್ರೂ ಜೋರಾಗಿ ಮಾತಾಡ್ತಾ ಇರ್ತೀರಾ ನಿಮ್ಮ ಹಿರಿಯರ ಮುಂದೆ, ಅವಾಗ ಬೇರೆ ಇದ್ದವರು ಹೇಳ್ತಾರೆ ನಿನ್ನ ನಾಲಿಗೆಯನ್ನ ನಿಯಂತ್ರಣದಲ್ಲಿಡು ಅಂತ ಹೇಳಿದ್ರೆ, ಅಂದ್ರೆ ನಾವು ಮಾತನಾಡುವಂತದ್ರಲ್ಲಿ ಹಿಡಿತವನ್ನ ಇರಬೇಕು, ಹಿಡಿತ ಇರಬೇಕು. ಒಂದು ವಾಕ್ಯವನ್ನ ರಚನೆ ಮಾಡ್ಬೋದಾ? ಸರಿ, ಆಯ್ತು ಸರಿ. ನಿಮ್ಮ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೀವಿ, ಕರೆ ಮಾಡಿದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಬರ್ತದೆ ಕೇಳಿ. ನಮಸ್ಕಾರ.
1: ನಮಸ್ಕಾರ ಸರ್.

ಹಣೆಯ ಚಚ್ಚಿಕೋ, ಕಂಡು ಬೀರು ಹುಡ್ಗಿ ನಿನ್ನ ಬಾಯಿ ಮುಚ್ಚಿಕೋ, ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ. ಸುಮ್ ಸುಮ್ಕೆ ಯಾಕಿಂಗೆ ನೀ ತಂತೆ ಮಾಡ್ತಿ.

0: ನಿಂಗಿಂತ ಮೊದಲೇನೆ ನಂಗಿಷ್ಟ ಆಗವನೆ, ನಿಂಗಿಂತ ಮೊದಲೇನೆ ನಂಗಿಷ್ಟ ಆಗವನೆ, ನನ್ ಸುದ್ದಿಗ್ ನೀ ಬಂದ್ರೆ ಮುರಿ ತಿನ್ನಿ ಸೊಂಟಾನೆ.
1: ಯೋದ್ಯಾವ್ರೆ ಕಾಪಾಡ್ಬೇಕು ನೀನೆ
0: ರಾಜ,
1: ಕಂಡು ಬೀರಿ ಬುಡ್ಗಿ ನಿನ್ನ ಬಾಯಿ ಮುಚ್ಚಿಕೋ, ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ. ಸುಮ್ ಸುಮ್ಕೆ ಯಾಕಿಂಗೆ ನೀ ತಂಟೆ ಮಾಡ್ತೀಯೇ.

0: ತಾಟವ ನನ್ನ ಹತ್ರ ನಡೆಯೋಲ್ಲ, ಈ ತುಂಟಾಟವ ನನ್ನ ಹತ್ರ ನಡೆಯೋಲ್ಲ. ನಂಗೇನಾದ್ರೂ ಕೋಪ ಬಂದ್ರೆ ಯಾರು ಉಳಿಯೋಲ್ಲ, ನೀವ್ ಯಾರು ಉಳಿಯೋಲ್ಲ. ಬೆಂಗಳೂರ್ನಾಗೆ ನಮ್ಮವನ ಮಗಳವಳೆ, ಬೆಂಗಳೂರ್ನಾಗ ನಮ್ಮವನ ಮಗಳವಳೆ, ನನ್ ಮದುವೆ ಯಾವತ್ತಿದ್ರು ಅವಳ ಜೊತೆಯಾಗೆ, ಆ ಬುಡ್ಗಿ ಜೊತೆಯಾಗೆ, ಆ ಬುಡ್ಗಿ ಜೊತೆಯಾಗೆ.
1: ಅಯ್ಯೋ ದೇವ್ರೇ ಕಾಪಾಡ್ಬೇಕು.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ಕಾರ.
1: ನಮಸ್ತೆ.
0: ಯಾರು ಮಾತಾಡ್ತಿರೋದು?
1: ಸರ್, ನಾನು ದಿನೇಶ್ ಅನ್ನ ಸೋಮಪಟ್ಟಣ ಮಾತಾಡ್ತಾ ಇದ್ದೀನಿ.
0: ದಿನೇಶ್ ಅವರೇ, ಹೊರಗಡೆ ವಾತಾವರಣ ಹೇಗಿದೆ?
1: ಸರ್, ಸ್ವಲ್ಪ ಮೋಡ ಕವಿದ ವಾತಾವರಣ. ಅಂತ ಮಳೆಗಾಲ ಪ್ರಾರಂಭ ಆಗಲೇ ಇಲ್ಲ.
0: ಮಳೆ ಇನ್ನೂ ಬರಲಿಲ್ಲ ಅಂತ?
1: ಮಳೆ ಬರಲಿಲ್ಲ ಸರ್.
0: ಸರಿ,
1: ಮಳೆ ಬರಬೇಕಾಗಿತ್ತು, ಬಂದಿಲ್ಲ.
0: ಯಾವ ಚಿತ್ರದ ಗೀತೆ ಬೇಕು ತಮಗೆ?
1: ಸರ್, ನನಗೆ ಹಳೆಯ ಚಿತ್ರ ಹೊನ್ನಪ್ಪ ಭಗವತ್ ಅಭಿನಯಿಸಿದ್ದು ಮಹಾಕವಿ ಕಾಳಿದಾಸ. ಅದರಲ್ಲಿ ಬೀಸೇವಿ ಒಂದು ಹಾಡಿದ ಒಂದು ಹಾಡು, ಅದೇ ಯುಗಳಿ ಮರ್ತು ಬಿಡಿ ಸರ್ ಹಾಡೋದು. ಹಾಡನ್ನು ಪ್ರಸಾರ ಮಾಡಿ.
0: ಚಿತ್ರವನ್ನು ನೋಡಿದ್ದೀರಾ ನೀವು?
1: ಸರ್, ಚಿತ್ರವನ್ನು ಟಿವಿ ನೋಡಿದ್ದೆ ಸರ್. ಟಿವಿ ನೋಡಿದ್ದೀನಿ ಅಷ್ಟೆ.
0: ಯಾಕೆ ಇಷ್ಟ ಈ ಗೀತೆ? ಕೇಳುಗರೆ, ಕರೆ ಕಡಿತಗೊಂಡಿದೆ. ಅವರ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡೋಣ.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ಕಾರ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಪುಷ್ಪಾವತಿ ಮಾತಾಡ್ತಾ ಇದ್ದೀನಿ ಸರ್, ಮಡಿಕೇರಿಯಿಂದ.
0: ಮಡಿಕೇರಿಯಿಂದ ಪುಷ್ಪಾವತಿ ಅವರು. ಯಾವ ಚಿತ್ರದ ಗೀತೆ ಬೇಕು ಪುಷ್ಪಾವತಿ ಅವರಿಗೆ?
1: ಸರ್, ನನಗೆ ಗೋಕರ್ಣದಿಂದ ಗೋಕರ್ಣದಲ್ಲಿ ಹಾಡಿದೆ ಸರ್, ಹಸು ಹಸುವೆ ಒಳ್ಳೆಯದಲ್ಲ, ಬೆಳಿಗ್ಗೆ ಇರುವುದಿಲ್ಲ, ಹಾಲೆಲ್ಲ ಹಾಡಬೇಕು.
0: ಆಸೆ ದುಃಖಕ್ಕೆ ಮೂಲ ಅಂತೇಳಿ.
1: ಹೌದು ಸರ್.
0: ಯಾರು ಹಾಡಿದ್ದು ಅಂತ ಗೊತ್ತಿದೆಯಾ?
1: ಉದಿತ್ ನಾರಾಯಣ್.
0: ವೆರಿ ಗುಡ್, ನಿಮ್ಮ ಉತ್ತರ ಸರಿ ಇದೆ. ಉದಿತ್ ನಾರಾಯಣ್ ಹಾಗೂ ಸಂಗಡಿಗರು ಹಾಡಿರುವಂಥದ್ದು.
1: ಹೌದು ಸರ್.
0: ಸರಿ, ಈ ಹಾಡು ಯಾಕೆ ಇಷ್ಟ ತಮಗೆ?
1: ಸರ್, ಅದು ತುಂಬಾ ಚೆನ್ನಾಗಿದೆ ಸರ್. ಅಂದ್ರೆ ಕೆಲವರು ನಮ್ಮನ್ನು ತುಂಬಾ ಮಾತಾಡ್ತಾರೆ ಅಂತಂದ್ರೆ, ಅವರು ಏನಾದ್ರೂ ನಮ್ಮ ಅದ್ರಲ್ಲಿ ಏನಾದ್ರೂ ಒಂದು ಕೆಡುಕು ಇದೆ ಅಂತಾನೆ ಅವ್ರ ಮನಸ್ಸಲ್ಲಿ ಏನಾದ್ರೂ ಇರುತ್ತೆ ಸರ್. ಅಂದ್ರೆ ಎಲ್ರು ಅಲ್ಲ, ಕೆಲವರು ಇರ್ತಾರೆ ಸರ್. ನಮ್ಮ ನಂಗೆ ಅಂತ ಅನುಭವ ಆಗಿಲ್ಲ, ಆದ್ರೂ ಇದೆ ಸರ್ ಆತರ ಬೆಳ್ಳಗಿರುವುದೆಲ್ಲ ಅಲ್ಲಲ್ಲ. ನಾವ್ ಎಲ್ಲರನ್ನು ಒಂದೇ ತರ ನೋಡ್ಕೋಬೇಕು ಸರ್, ಯಾರು ಮೇಲಲ್ಲ ಯಾರು ಕೇಳಲ್ಲ.
0: ಸರಿ ಆಯ್ತು, ತಮಗೆ ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಒಂದು ನುಡಿಗಟ್ಟನ್ನು ಕೊಡ್ತೇನೆ, ಅದಕ್ಕೆ ಅರ್ಥ ಮತ್ತೆ ಒಂದು ವಾಕ್ಯವನ್ನು ರಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಆಯ್ತಾ?
1: ಆಯ್ತು ಸರ್.
0: ನಿಮ್ಮ ನುಡಿಗಟ್ಟು ಬೆಂಕಿಗೆ ತುಪ್ಪ ಸುರಿ ಅಂತ.
1: ಅಂದ್ರೆ ಏನಂದ್ರೆ ಈಗ ನಾವು ತುಂಬಾ ನೋವಲ್ಲಿರ್ತೀವಿ ಸರ್, ಅದಕ್ಕೆ ಇನ್ನೇನಾದ್ರೂ ಹೇಳಿದ್ರೆ ತುಂಬಾ ನೋವು, ಬೆಂಕಿಗೆ ತುಪ್ಪ ಸುರಿದಂಗ ಆಗುತ್ತೆ ಸರ್.
0: ಅಂದ್ರೆ ಮೊದ್ಲೇ ಕೋಪ ಇರ್ತದೆ, ಅದರ ಮೇಲೆ ನಾವು ಇನ್ನೇನಾದ್ರೂ ಹೇಳಿ ಅವರ ಕೋಪವನ್ನು ಇನ್ನೂ ಜಾಸ್ತಿ ಮಾಡುವಂಥದ್ದು,
1: ಮಾಡುವಂಗಾಗುತ್ತೆ ಸರ್.
0: ಅಥವಾ ಇನ್ಯಾವುದೋ ಒಂದು ಸಮಸ್ಯೆ ಇರ್ತದೆ, ಅದಕ್ಕೆ ಮಧ್ಯದಲ್ಲಿ ಇನ್ನೇನಾದ್ರೂ ಹೇಳಿ ಅಥವಾ ಅದನ್ನ ಪರಿಹಾರ ಮಾಡ್ತೀನಿ ಅಂತೇಳಿ ಆ ಸಮಸ್ಯೆಯನ್ನ ಇನ್ನೂ ಉಲ್ಬಣ ಮಾಡುವಂಥದ್ದು, ಅದಕ್ಕೆ ಬೆಂಕಿಗೆ
1: ಇನ್ನು ಹೇಳಿ ತುಂಬಾ ಹೇಳಿ ಇದು ಏನಾದ್ರು ಒಂದಿದ್ರೆ ಅದಕ್ಕೆ ತುಂಬಾ ಹೆದರಿಸಿ, ಅದಾಗಲ್ಲ ರೀ ಅಂತ ಹೇಳಿ ಹೆದರಿಸಿದ್ರೆ ಇನ್ನು ಜಾಸ್ತಿ ನಮ್ಗೆ ಬೇಸರ ಆಗುತ್ತೆ, ಕೋಪ ಬರುತ್ತೆ. ತುಂಬಾ
0: ಇರುವಂತಹ ಕೋಪ ಅಥವಾ ಸಮಸ್ಯೆಯನ್ನ ಇನ್ನೂ ಹೆಚ್ಚು ಮಾಡುವಂತದ್ದು ಅಲ್ವಾ?
1: ಹೌದು ಸರ್, ಧೈರ್ಯ ತುಂಬಬೇಕು ಸರ್. ಯಾವುದೇ ನಮ್ಗೆ ಯಾರೇ ಆದ್ರೂ ಅಷ್ಟೇ, ನಾವು ಸಾಧ್ಯವಾದ್ರೆ ನಾವು ಸಹಾಯ ಮಾಡ್ಬೇಕು, ಇಲ್ಲ ನಮ್ಗೆ ಸಾಧ್ಯವಾಗಿಲ್ಲ ಅಂದ್ರೆ ಅವ್ರಿಗೆ ಧೈರ್ಯ ತುಂಬಾ ಕೆಲಸನಾರು ಮಾಡ್ಬೇಕು. ಅದು ಏನು ಆಗಿಲ್ಲ ಅಂದ್ರೆ ಸುಮ್ನೆ ಇದ್ಬಿಡ್ಬೇಕು, ಅವ್ರಿಗೆ ಏನ್ ಹೇಳ್ಬಾರ್ದು.
0: ಯಾವಾಗ್ಲೂ ಸಮಸ್ಯೆಯನ್ನ ಪರಿಹಾರ ಮಾಡುವತ್ತ ಪ್ರಯತ್ನ ಮಾಡ್ಬೇಕು ಹೊರತು ಅದನ್ನ ಇನ್ನೂ ಹೆಚ್ಚು ಮಾಡ್ಲಿಕ್ಕೆ ಪ್ರಯತ್ನ ಮಾಡಬಾರದು.
1: ಹೌದು ಸರ್, ಆಗಿಲ್ಲ ಅಂದ್ರೆ ಸುಮ್ನೆ ಇದ್ಬಿಡ್ಬೇಕು ಸರ್, ಏನು ಮಾತಾಡಬಾರ್ದು.
0: ಸರಿ ಆಯ್ತು, ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
1: ಥ್ಯಾಂಕ್ಸ್ ಸರ್.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:30:55. ನನ್ನದೇ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಆಲಿಸುತ್ತಿರುವಿರಿ. ಕೇಳುಗರು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಬಹುದು. ಕರೆ ಮಾಡಲು ಸಂಖ್ಯೆ 0827 7222 8558. ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ಕಾರ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಗಂಗಾವತಿಯಿಂದ. ತುಂಬಾ ದೂರದಿಂದ ಕರೆ ಮಾಡ್ತಾ ಇದ್ದೀರಾ? ಹೇಗಿದೆ ನಿಮ್ಮ ಊರಿನಲ್ಲಿ ಮಳೆ ವಾತಾವರಣ ಇದೆಯಾ, ಬಿಸಿಲಿನ ವಾತಾವರಣ ಇದೆಯಾ? ಒಮ್ಮೆಯೂ ಬರ್ಲಿಲ್ವಾ?
1: ಇಲ್ಲ ಸರ್, ಈ ಒಂದು 15 ದಿವಸದಿಂದ ಸ್ವಲ್ಪ ಆಗಿತ್ತು ಸರ್ ಬೆಳಗ್ಗೆ, ಮತ್ತೆ ತಿರುಗಿ ಇಲ್ಲ, ಇಲ್ಲ ಮಳೆನೇ ಇಲ್ಲ.
0: ಸರಿ, ನಿಮ್ಗೆ ಯಾವ ಚಿತ್ರದ ಗೀತೆ ಬೇಕು
1: ಸರ್? ಅದು ಅರಿಶಿನ ಕುಂಕುಮ ಚಿತ್ರದೊಳಗೆ ರೀ, ಅದು ಇಳಿದು ಬಾ ತಾಯಿ ಇಳಿದು ಬಾ ತಾಯಿ ಅಂತ ಒಂದು ಹಾಡಿದ್ರು. ಪಿ ಬಿ ಶ್ರೀನಿವಾಸ್ ಅವರು ಮತ್ತೆ ಜೊತೆಗೆ ಯಾರು ಎಸ್ ಅದೇ ನಾಡಿದ್ದೇ ಸರ್.
0: ಪಿ ಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರು ಹಾಡಿರುವಂತ ಹಾಡು. ಸ್ವಲ್ಪ ತುಂಬಾ ಹಳೆಯ ಹಾಡು, 1970ರ ದಶಕದಲ್ಲಿ ಬಂದಂತ ಹಾಡು. ಯಾಕೆ ಇಷ್ಟ ಈ ಗೀತೆ?
1: ಹಾಡು ಚೆನ್ನಾಗಿರ್ತಾವ, ಅರ್ಥ ಗರ್ಭಿತವಾಗಿರ್ತಾವ ಹಳೆ ಹಾಡುಗಳು. ಹಾಗಾಗಿ ಪಿ ಬಿ ಶ್ರೀನಿವಾಸ್ ಅವ್ರ ಹಾಡಿದ ಹಾಡುಗಳು ಕೇಳಕ್ಕೆ ಬಹಳ ಇಂಟ್ರೆಸ್ಟ್ ಇರ್ತದೆ ಸರ್.
0: ಈ ಗೀತೆಯನ್ನು ಬರೆದಂತವ್ರು ಯಾರಂತ ಗೊತ್ತಿದ್ಯಾ
1: ಸರ್? ಅದು ದಾರಾ ಬೇಂದ್ರೆ ಅವರು.
0: ದಾರಾ ಬೇಂದ್ರೆ ಅವರು. ನಿಮ್ಮ ಉತ್ತರ ಸರಿ ಇದೆ. ಸರಿ, ನಿಮಗೆ ಒಂದು ನಿಮ್ಮ

0: ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ನುಡಿಗಟ್ಟನ್ನು ಕೊಡ್ತೀನಿ ತಮಗೆ, ಅದಕ್ಕೆ ಅರ್ಥ ಹಾಗೂ ಒಂದು ವಾಕ್ಯವನ್ನು ಸಾಧ್ಯವಾದರೆ ರಚನೆ ಮಾಡಿ, ಆಯ್ತಾ? ನಿಮ್ಮ ನಿಮಗಿರುವಂಥ ನುಡಿಗಟ್ಟು ತಲೆದೂಗು ಅನ್ನುವಂಥದ್ದು.
1: ಅಂದ್ರೆ ಯಾವಾಗಾದ್ರೂ ಒಳ್ಳೆ ಮಾತು ನಾನು ಒಪ್ಪಿಗೆ ತಿನ್ನಂತ ಅರ್ಥ ಅಂತ ಸರ್.
0: ತಲೆದೂಗು ಅಂತ ಹೇಳಿದ್ರೆ ಒಪ್ಪಿಗೆಯನ್ನು ಸೂಚಿಸುವಂಥದ್ದು ಅಂತ.
1: ಅರ್ಥ
0: ಅಂದ್ರೆ ಈಗ ಯಾವುದೋ ಒಂದು ವಿಷಯವನ್ನ ಹೇಳ್ತಾರೆ ಎಲ್ಲರೂ, ಅದು ಸರಿ ಇದೆ ಅಂತ ಹೇಳಿದ್ರೆ ಮಿಕ್ಕಿದವರೆಲ್ಲ ಅದಕ್ಕೆ ನಮ್ಮ ಒಪ್ಪಿಗೆ ಇದೆ, ನಿಮ್ಮ ಮಾತು ಸರಿ ಇದೆ ಅನ್ನುವಂಥದ್ನ ಅರ್ಥ. ಆಯ್ತು, ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ, ನಮಸ್ಕಾರ.
1: ಸರ್ ನಮಸ್ಕಾರ.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಸಕಲೇಶ್ಪುರಿಂದ ಗಿರಿಜಾ ಸರ್.
0: ಗಿರಿಜಾ ಅವರೇ, ನಿಮ್ಮ ಊರು ಸಕಲೇಶ್ಪುರ ಹೇಗಿದೆ?
1: ಸ್ವಲ್ಪ ಮೋಡವಾಗಿದ್ದ ವಾತಾವರಣ, ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಮಳೆ ಬಂತು, ಈಗ ಮೋಡದಲ್ಲಿ ಮೋಡ ಮುಚ್ಕೊಂಡಿದೆ ಅಷ್ಟೇ. ನಮ್ಗೆ ಸಾಲದು, ಮಳೆ ಗದ್ದೆ ಗಿದ್ದೆ ಎಲ್ಲ ಮಾಡಕ್ ಸಾಕಾಗ್ತಲ್ಲ. ಇಲ್ಲಿವರೆಗೂ ನಮ್ಗೆ 6 ಇಂಚ್ ಮಳೆ ಆಗಿದೆ ಅಷ್ಟೇ ಸರ್, ನಮ್ಗೆ ಸಾಕ.
0: ಬೇಕಾಗುತ್ತೆ
1: ಮಳೆ, ಮೃಗಶಾಲೆ ಮಳೆ ಕೊಟ್ಟಿದೆ, ಇನ್ನೇನಾರು ನೋಡ್ಬೇಕು ಬರುತ್ತ. ಗದ್ದೆಗೆಲ್ಲಕ್ಕೆ ಸಾಕಾಗಲ್ಲ ಸರ್.
0: ಕೃಷಿಗೆ ತುಂಬಾ ಕಷ್ಟ ಆಗಿದೆ.
1: ಹೌದು ಸರ್, ಹೌದು.
0: ಸರಿ, ಯಾವ
1: ಬೇಕು?
0: ನನ್ನದೇ ಹಾಡು ಕಾರ್ಯಕ್ರಮದಲ್ಲಿ ಯಾವ ಚಿತ್ರದ ಗೀತೆಯನ್ನ ಆಯ್ಕೆ ಮಾಡಿದ್ದೀರಾ?
1: ಪಟ್ಟಣಕ್ಕೆ ಬಂದ ಪತ್ನಿಯರಿಂದ ಈ ಬಾಳು ಸೊಗಸೆ ಎಂದುಕೊಂಡೆ ಅಂತ ಆ ಹಾಡ್ಬೇಕಿತ್ತು ಸರ್.
0: ಯಾರು ಹಾಡಿದ ಅಂತ ಗೊತ್ತಿದ್ಯಾ?
1: ಅದು ಗೊತ್ತಿದೆ, ಅದು ಈ ಹಾಡು. ಪಾಪ ಹೆಣ್ಮಕ್ಳು ಮದ್ವೆ ಮುಂಚೆ 100 ಕನಸುಗಳನ್ನ ಕಟ್ಕೊಂಡಿರ್ತಲ್ವ ಸರ್, ನಾ ಹಾಗಿರ್ಬೇಕು ಹೀಗಿರ್ಬೇಕು ಅನ್ಕೊಂಡು. ಆದ್ರೆ ಅಲ್ಲಿ ಗಂಡ ಮೇಲೆ ಹೋದ್ಮೇಲೆ ತಾನೇ ಗೊತ್ತಾಗೋದು. ಹಾಗಾಗಿ ಇದಕ್ಕೆ ಈ ಹಾಡುಗೆ ಬೇಕು ಅಂತ ಕೇಳಿದೆ ಸರ್.
0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವಂತ ಗೀತೆ.
1: ಹೌದು ಹೌದು ಸರ್. ಫಿಲಂ ನೋಡಿದೀನಿ.
0: ಸರಿ, ನಿಮ್ಮ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ನುಡಿಗಟ್ಟನ್ನ ತಮ್ಗೆ ಹೇಳ್ತಾನೆ, ಅದರ ಅರ್ಥವನ್ನ ಹೇಳಬೇಕು ಮತ್ತೆ ಒಂದು ವಾಕ್ಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಆಯ್ತಾ? ಕಣ್ಣಿಗೆ ಮಣ್ಣೆರಚು ಅಂತ ನುಡಿಗಟ್ಟು.
1: ಕಣ್ಣಿಗೆ ಮಣ್ಣೆರಚು ಅಂತಂದ್ರೆ ಮೋಸ ಮಾಡೋದು ಅಂತ. ವಾಕ್ಯ ಏನೋ ನಂಗೆ ಗೊತ್ತಾಗ್ತಾ ಇಲ್ಲ. ನನಗೊಂದು ಅನುಭವ ಆಗಿದೆ ಸರ್, ಹೇಳ್ತೀನಿ. ನಮ್ ತೋಟದಲ್ಲಿ ಒಂದೇ ಮನೆ ಇರೋದಲ್ವಾ, ತುಂಬಾ ಹಿಂದಿನ ವಿಚಾರ ಇದು. ಅವಾಗ ಫೋನ್ ಇರ್ಲಿಲ್ಲ. ಆಮೇಲೆ ಯಾರೋ ಇಬ್ರು 12 ಗಂಡ, ನಾನು ನನ್ನ ತಂಗಿ ನನ್ನ ಅನಾದ್ನಿ ಇಬ್ಬರೇ ಇದ್ದಿದ್ದು ಮನೇಲಿ. ತೋಟದೊಳಗೆ ಒಂದೇ ಮನೆ, ಯಾರು 12 ಗಂಟೆ ಹತ್ರ ಬಂದು ಬಾಗಿಲು ತೆಗಿರಿ ಬಾಗಿಲು ತೆಗಿರಿ, ತೆಗಿಯಲ್ಲ ಯಾರು, ನೀವು ಪೊಲೀಸಿಗೆ ಫೋನ್ ಮಾಡ್ತೀವಿ ಅಂತಂದೆ. ಅದಕ್ಕೆ ಹೇಳಿದ್ರೆ ನಿಮ್ಮನ್ನ ಸಾಯಿಸ್ಬಿಡ್ತೀವಿ ಅಂದ್ರ, ಬಾಗಿಲು ಮುರಿದ್ ಒಳಗ್ ಬರ್ತೀವಿ ಅಂದ್ರ. ನಮ್ಗೆ ಏನ್ ಮಾಡ್ಬೇಕು ಅಂತ ತಿಳಿಲ್ಲ, ಗಂಡ ಹುಡುಗರು ಯಾರು ಇರ್ಲಿಲ್ಲ ಸರ್. ಆಮೇಲೆ ಕೊನೆಗೆ ಒಂದು ಪಾತ್ರೆಗೆ ನೀರಿಗೆ ಸಾರಿನ ಪುಡಿ ಕದ್ರ ಬಿಟ್ವಿ. ಆಮೇಲೆ ಬಾಗಿಲು ತೆಗ ಒಬ್ಬ ನಾ ಬಾಗಿಲು ತೆಗೆದ್ರೆ ಅವಳು ಅವ್ರ ಇಬ್ರು ಮಕ್ಕಳಿಗೂ ಎರಚ್ಬಿಟ್ಲು. ಆಮೇಲೆ ಬಚಾವಾದ್ವಿ ಸರ್.
0: ಅಂದ್ರೆ ನೀವು ಬಾಗ್ಲು ತೆಗಿತೀವಿ ಅಂತೇಳಿ ಕಳ್ಳರಿಗೆ ಮೋಸ ಮಾಡಿ
1: ನಾವು ಬಚಾವ್ ಆಗ್ಬೇಕಾಗಿತ್ತಲ್ಲ.
0: ಹೌದು,
1: ಮಾಡಿದ್ದೆ ಸರ್.
0: ಅಂದ್ರೆ ಯಾವುದೇ ಒಂದು ವ್ಯಕ್ತಿಗೆ ಏನಾದ್ರೂ ಒಂದು ಈಗ ಸುಳ್ಳು ದಾಖಲೆಗಳನ್ನ ತೋರಿಸಿ ಅಥವಾ ಅವನ್ನ ಸಿಹಿ ಮಾತುಗಳಿಂದ ಅವರಿಗೆ ಮೋಸ ಮಾಡುವಂತದ್ದು, ಕಣ್ಣಿಗೆ ಮಣ್ಣೆರಚುವಂತದ್ದು.
1: ಹ್ಮ್,
0: ಆಗ್ಲಿ, ಕರೆ ಮಾಡಿದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ. ನಮಸ್ಕಾರ.
1: ಧನ್ಯವಾದ ಸರ್.

0: ಅತಿ ಆಸೆ ಒಳ್ಳೇದಲ್ಲ.
1: ಯಾವ್ದು ಅತಿ ಆಸೆ? ಪಟ್ಟಣಕ್ಕೆ ಹೋಗ್ಬೇಕೆನ್ನುವುದ? ನೆಮ್ಮದಿಯಿಂದ ಇರಬೇಕು ಅನ್ನೋದ? ನಗು ನಗ್ತಾ ಬಾಳ್ಬೇಕು ಅನ್ನೋದಾ?

0: ಸುಖ ಸಂತೋಷ ಅಂಗಡಿಲಿ ಮಾರೋದಿಲ್ಲ.
1: ಗೊತ್ತಿದೆ ನಿಮ್ ಸುಖ ಸಂತೋಷ ಕೊಟ್ಟಿಗೆ ಗುರ್ಸೋದ್ರಲ್ಲಿದೆ, ಸಗಣಿ ಎತ್ತೋದ್ರಲ್ಲಿದೆ, ಬರಳಿ ತಟ್ಟೋದ್ರಲ್ಲಿದೆ. ಹೊಸ

0: FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:46:20. ನನ್ನದೇ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ಕಾರ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಸರಸ್ವತಿ ಅವರೇ, ಹೇಗಿದೆ ವಾತಾವರಣ ನಿಮ್ಮ ಊರಿನಲ್ಲಿ? ಮಳೆ ಇದೆಯಾ, ಬಿಸಿಲಿದೆಯಾ? ನಿಮ್ಮ ಧ್ವನಿ ಸ್ವಲ್ಪ ಸ್ವಲ್ಪ ಕಟ್ಟಾಗಿ ಕೇಳಿಸ್ತಾ ಇದೆ. ಯಾವ ಚಿತ್ರದ ಗೀತೆಯನ್ನು ಆಯ್ಕೆ ಮಾಡಿದ್ದೀರಾ ಇವತ್ತು? ಯಾಕೆ ಇಷ್ಟ ಈ ಗೀತೆ?
1: ಮಳೆ ಬಂದು ಹೋಗುವಾಗ ಮನೆ
0: ನೀವು ಸಹ ಈ ತೋಟದ ಮಧ್ಯದಲ್ಲಿ ಇದ್ದಂತವ್ರು, ಅಲ್ಲೆಲ್ಲ ಹಕ್ಕಿಗಳ ಕಲರವ ಇವುಗಳನ್ನೆಲ್ಲ ಕೇಳಿ ಇದ್ದಂತವ್ರು ಅಲ್ವಾ?
1: ನಮಗೆ ತುಂಬಾ ಖುಷಿ ಆಗ್ತದೆ. ನಮ್ಮ ಕೃಷಿಯಲ್ಲಿ ಪ್ರಕೃತಿಯಲ್ಲಿ ಇರ್ತದೆ ಅಲ್ಲ, ಹಕ್ಕಿಗಳು ತುಂಬಾ ಇದೆ ಸರ್, ಎಲ್ಲ ಇರ್ತದೆ.
0: ಸರಿ, ನಿಮ್ಗೆ ಈ ಕಾರ್ಯಕ್ರಮದಲ್ಲಿ ಒಂದು ನುಡಿಗಟ್ಟನ್ನ ಹೇಳ್ತೇನೆ, ಅದರ ಅರ್ಥವನ್ನ

0: ಹೇಳಬೇಕು. ನುಡಿಗಟ್ಟು ಅಟ್ಟಕ್ಕೇರಿಸು ಅಂತ.
1: ಅಟ್ಟಕ್ಕೇರಿ ಅಂತಂದ್ರೆ ಒಬ್ರನ್ನ ನಾವು ಹೊಗಳ್ತೇವೆ, ನೀವು ಒಳ್ಳೇದು ಮಾಡಿದ್ವಿ, ಒಳ್ಳೇದು ಮಾಡಿದ್ವಿ ಹೊಗಳ್ತೇವೆ ಅಲ್ಲದೇ, ಅದು ಹೇಳುವಾಗ ಅವರನ್ನು ಅಟ್ಟಕ್ಕೇರಿಸಿದಾಗೆ ಆಗ್ತದೆ. ಅವರಿಗೆ ಕೊಂಬು ಬರ್ತದೆ, ನಮ್ಮವರಿಂದ ಹೇಳ್ತಾರೆ ನಿಮ್ಗೆ ಕೊಂಬು ಬರ್ತವೆ ಹೇಳಿದಕ್ಕೆ ಅಂತ ಹೇಳ್ತೇವೆ.
0: ಅವರನ್ನ
1: ಅದಕ್ಕೆ
0: ಜಾಸ್ತಿ ಹೊಗಳಿ
1: ರಾಗ ಹೊಗಳಿ ಹೊಗಳಿ ಅಂತ ಹೇಳ್ತಾರಲ್ಲ, ಹಾಗಾಗಿದೆ.
0: ಜಾಸ್ತಿ
1: ಎಷ್ಟು ಬೇಕು ಅಷ್ಟೇ ಅವರನ್ನು ಇರ್ಬೇಕು ಸರ್, ಅವ್ರು ತುಂಬಾ ಹೊಗಳ್ಬಾರ್ದು. ಒಳ್ಳೆಯವರನ್ನು ಬರ್ಬೋದು ಸರ್, ಕೆಲವರು ಒಳ್ಳೇದು ಮಾಡದಿದ್ರು ಬೆಳಿದ್ರೆ ಅವರಿಗೆ ಮತ್ತೆ ಜಾಸ್ತಿ ಅವರಿಗೆ ಇದು ಇರ್ತದಲ್ಲ ಸರ್.
0: ಜಾಸ್ತಿ ಹೊಗಳಬಾರ್ದು, ಹೊಗಳಿದ್ರೆ ಅವರು ಎತ್ತರಕ್ಕೆ
1: ಹೊಗಳ್ಬೋದು ಸರ್, ಒಬ್ಬರು ಒಂದೇ ಕೆಲಸ ಮಾಡಿದವರನ್ನು ಹೊಗಳ್ಬೋದು, ನಮಗೆ ಏನು ಆಗ್ಲಿಕ್ಕಿಲ್ಲ. ಅವರನ್ನು ಹೊಗಳಿದ್ರೆ ನಮಗೆ ಒಳ್ಳೇದೇ ಸರ್, ಅವರು ಮಾಡಿದ ಕಾರ್ಯ ಒಳ್ಳೆ ಹೇಳುದಲ್ಲ ಸರ್ ನಾವು, ಅದಕ್ಕೆ ಅವರನ್ನು ಹೊಗಳ್ಬೋದು. ಒಬ್ರು ನೀವು ಒಂದು ಕಾರ್ಯವನ್ನು ಒಳ್ಳೆ ಕಾರ್ಯವನ್ನು ಈಗ ನಡೆಸಿಕೊಂಡಿದ್ದೀರಿ, ನಿಮ್ಮನ್ನು ನಾವು ಹೇಳದಕ್ಕೆ ಏನು ತಪ್ಪಿಲ್ಲ ಸರ್, ಒಳ್ಳೆ ಕಾರ್ಯವನ್ನು ನಡೆಸಿಕೊಂಡು ಬರ್ತಿದ್ದೀರಿ ಈಗ.
0: ಆಯ್ತು, ಕರೆ ಮಾಡಿದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ, ನಮಸ್ಕಾರ.
1: ನಮಸ್ಕಾರ ಸರ್, ನಮಸ್ತೆ.

0: ಕಾರ್ಯಕ್ರಮದ ಕೊನೆಯ ಕರೆ. ನಮಸ್ಕಾರ.
1: ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಅಬೂಬಕ್ಕರ್ ಬೆರಾಜ್.
0: ಬೆರಾಜಿಂದ ಅಬೂಬಕ್ಕರ್ ಅವರು. ಯಾವ ಚಿತ್ರದ ಗೀತೆ ಬೇಕು ಬೆರಾಜ್ ಅಬೂಬಕ್ಕರ್ ಅವರಿಗೆ?
1: ನನಗೆ ಎಸ್ ಪಿ ಸಾಂಗ್ ಲೈನಲ್ಲಿ ಕಾಂಚನ ಕೋಪ ಹಾಡಿದೆ.
0: ಆಯ್ತು, ಪ್ರಸಾರ ಮಾಡ್ತೀವಿ. ಯಾಕೆ ಇಷ್ಟ ಈ ಗೀತೆ?
1: ತುಂಬಾ ಚೆನ್ನಾಗಿದೆ ಸರ್.
0: ಅಷ್ಟೇನಾ? ಸರಿ, ಆಯ್ತು. ನಿಮಗೊಂದು ನುಡಿಗಟ್ಟನ್ನ ಕೇಳ್ತೇನೆ, ಅದಕ್ಕೆ ಉತ್ತರವನ್ನ ಹೇಳಿ ಅರ್ಥವನ್ನ. ನಿಮ್ಗೆ ಇರುವಂತ ನುಡಿಗಟ್ಟು ಗಾಳಿ ಸುದ್ದಿ ಅಂತ. ಅಂದ್ರೆ ಯಾವುದೇ ಆಧಾರ ಇಲ್ಲದೆ ಸುದ್ದಿಯನ್ನ ಅಥವಾ ವದಂತಿಯನ್ನ ಮಾಡುವಂತದ್ದು. ನಮಗೆ ಅದು ಗೊತ್ತಿರೋದಿಲ್ಲ, ಅದರಲ್ಲಿ ಏನು ಆಧಾರ ಇರೋದಿಲ್ಲ. ಓ ಹಂಗಂತೆ ಹಿಂಗಂತೆ ಅಂತೇಳಿ ಹೇಳುವಂಥದ್ದಲ್ವಾ? ಸರಿ, ಆಯ್ತು. ಸಮಯ ತುಂಬ ಕಮ್ಮಿ ಇದೆ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ. ಎಲ್ಲರಿಗಾಗಿ ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ. ನಮಸ್ಕಾರ.

0: ಇದುವರೆಗೆ
1: ಹಲೋ ಆಕಾಶವಾಣಿ,
0: ನನ್ನೆದೆಯ ಹಾಡು
1: ನನ್ನೆದೆಯ ಹಾಡು
0: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ.
2: ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ರಂಜಿತ್ ಕುಮಾರ್ ಎಸ್ಎಸ್ ಹಾಗೂ ಸೋಮಶೇಖರ್ ಎಎಸ್.
0: ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
1: ಹಲೋ ಆಕಾಶವಾಣಿ,
0: ನನ್ನೆದೆಯ ಹಾಡು
1: ನನ್ನೆದೆಯ ಹಾಡು
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ
1: ಮೂಡಿ ಬಂತು.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಎಂಬ ಕರೆಯೊಂದಿಗೆ ಕನ್ನಡ ಪರ ಹೋರಾಟಕ್ಕೆ ಹೊಸ ಚೈತನ್ಯ ನೀಡಿದ ಹಿರಿಯ ಸಾಹಿತಿ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಅವರ ಜನ್ಮದಿನವೆಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ನಮನಗಳನ್ನು ಸಲ್ಲಿಸಿದ್ದು, ಪ್ರೊಫೆಸರ್ ಚಂಪಾ ತಮ್ಮ ಸಾಹಿತ್ಯ ಕೃಷಿ ಮೂಲಕ ಕನ್ನಡ ಮಣ್ಣಿನ ಸುಗಂಧವನ್ನು ನಾಡಿನ ಮೂಲೆ ಮೂಲೆಗೂ ಪಸರಿಸಿ ನೆಲ ಜಲದ ಕಾಳಜಿಯಿಂದ ನಮ್ಮೆಲ್ಲರಿಗೂ ಸದಾ ಮಾದರಿಯಾಗಿದ್ದಾರೆ ಎಂದಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಆಶಯದಂತೆ ಭಾರತೀಯ ಭಾಷಾ ಪುಸ್ತಕ ಯೋಜನೆ ಅಸ್ಮಿತಾದಡಿ 22 ಭಾರತೀಯ ಭಾಷೆಗಳಲ್ಲಿ 22,000ಕ್ಕೂ ಹೆಚ್ಚು ಪಠ್ಯಪುಸ್ತಕಗಳನ್ನು ಕೇಂದ್ರ ಶಿಕ್ಷಣ ಸಚಿವಾಲಯ ಸಿದ್ಧಪಡಿಸುತ್ತಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ನೀಡಿ, ಜ್ಞಾನಾರ್ಜನೆಯನ್ನು ಸರಳಗೊಳಿಸಿ ಪ್ರತಿಯೊಬ್ಬರಿಗೂ ತಲುಪಿಸುವ ಜೊತೆಗೆ ವಿದ್ಯಾರ್ಥಿಗಳು ತಮ್ಮ ಮಾತೃಭಾಷೆಯಲ್ಲೇ ಶಿಕ್ಷಣ ಪಡೆಯುವ ಸುವರ್ಣಾವಕಾಶವನ್ನು ಈ ಯೋಜನೆ ಸೃಷ್ಟಿಸಲಿದೆ ಎಂದಿದ್ದಾರೆ. ಪುಸ್ತಕ ಓದುವ ಹವ್ಯಾಸವನ್ನು ಉತ್ತೇಜಿಸಲು ಕೇರಳಂ ಗ್ರಂಥಾಲಯ ಚಳವಳಿ ಪಿತಾಮಹ ಪಿಎನ್ ಪಣಿಕ್ಕರ್ ಅವರ ಕೊಡುಗೆಗಳ ಸ್ಮರಣಾರ್ಥ ನಾಳೆ ರಾಷ್ಟ್ರೀಯ ಓದುವ ದಿನವನ್ನು ದೇಶಾದ್ಯಂತ ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ ಆಚರಿಸಲಾಗುತ್ತಿದೆ. ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವದ ದೇಶದ 12 ತಾಣಗಳನ್ನು ಗುರುತಿಸಿದ್ದು, ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಧ್ಯೇಯದೊಂದಿಗೆ ವಿಜಯನಗರ ಜಿಲ್ಲೆಯ ವಿಶ್ವ ಪರಂಪರೆಯ ತಾಣ ಹಂಪಿಯೂ ಸಹ ಅಂತಾರಾಷ್ಟ್ರೀಯ ಯೋಗ ಪ್ರದರ್ಶನಕ್ಕೆ ಸಜ್ಜುಗೊಳ್ಳುತ್ತಿದೆ. ಇದೇ 21ರಂದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಜಿಲ್ಲಾಡಳಿತ ಕೈಗೊಂಡಿರುವ ಸಿದ್ಧತೆಗಳ ಕುರಿತು ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ದಿನಾಂಕ 21/6/26 ಬೆಳಿಗ್ಗೆ 6 ಗಂಟೆಗೆ ಜಿಲ್ಲಾ ಕ್ರೀಡಾಂಗಣದ ಮೈದಾನ ಮುನ್ಸಿಪಲ್ ಗ್ರೌಂಡ್ ಹೊಸಪೇಟೆ ಇಲ್ಲಿ ಏರ್ಪಡಿಸಲಾಗಿದೆ. ದಿನಾಂಕ 19/6/26 ಬೆಳಿಗ್ಗೆ 6 ಗಂಟೆಗೆ ಫ್ರೀಡಂ ಪಾರ್ಕ್ ಸ್ಟೇಷನ್ ರಸ್ತೆ ಹೊಸಪೇಟೆ ಇಂದ ಜಾಗೃತಿ ಬೈಕ್ ಜಾಥಾ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರುತ್ತೇನೆ. ಸುಮಾರು 2,000ಕ್ಕೂ ಹೆಚ್ಚು ಜನಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಎಲ್ಲಾ ವಯೋಮಾನದ ಜನರಿಗೂ ಅನುಕೂಲವಾಗುವ 24 ಆಸನಗಳನ್ನು ಆಯೋಜಿಸಿದ್ದು, ತಾವೆಲ್ಲರೂ ಭಾಗವಹಿಸಿ ಯೋಗ ದಿನಾಚರಣೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಧನ್ಯವಾದಗಳು.

0: ಜೂನ್ 21ರಂದು ಆಯೋಜಿತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ 170,000 ಹೆಚ್ಚು ಸಂಘಟಕರು ಯೋಗ ಸಂಗಮ ಪೋರ್ಟಲ್ನಲ್ಲಿ ತಮ್ಮ ಕಾರ್ಯಕ್ರಮಗಳನ್ನು ನೋಂದಾಯಿಸಿದ್ದಾರೆ ಎಂದು ಕೇಂದ್ರ ಆಯುಷ್ ಸಚಿವಾಲಯ ತಿಳಿಸಿದೆ. ಯೋಗ ಡಾಟ್ ಆಯುಷ್ ಡಾಟ್ ಜಿಒವಿ ಡಾಟ್ ಇನ್ ಫಾರ್ವರ್ಡ್ ಸ್ಲಾಶ್ ಯೋಗ ಡ್ಯಾಶ್ ಸಂಗಮದಲ್ಲಿ ಹೆಸರು ನೋಂದಾಯಿಸಬಹುದು. ಕೃಷಿ ಇಲಾಖೆ ಆತ್ಮ ಯೋಜನೆ ಅಡಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಧಾರವಾಡದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ತಾಲೂಕಿನ ಪುಡಕಲ್ಕಟ್ಟಿ ಗ್ರಾಮದಲ್ಲಿ ಖೇತ್ ಬಚಾವೋ ಅಭಿಯಾನ ಆಯೋಜಿಸಿತ್ತು. 200ಕ್ಕೂ ಹೆಚ್ಚು ರೈತರು ಭಾಗವಹಿಸಿದ್ದರು. ಯಶವಂತಪುರ ವಿಜಯಪುರ ನಡುವೆ ಸಂಚರಿಸುವ ವಾರದ 2 ದಿನಗಳ ವಿಶೇಷ ಎಕ್ಸ್ಪ್ರೆಸ್ ರೈಲುಗಳ ಸಂಚಾರ ಅವಧಿಯನ್ನು ನೈರುತ್ಯ ರೈಲ್ವೆ ವಿಸ್ತರಿಸಿದೆ. ಜುಲೈ 4ರಿಂದ ಆಗಸ್ಟ್ 31ರವರೆಗೆ ರೈಲು ಸಂಚಾರ ಮುಂದುವರಿಯಲಿದೆ. ಆಗಸ್ಟ್ 1 ಮತ್ತು 3ರಂದು ರೈಲು ಸೇವೆ ಲಭ್ಯವಿಲ್ಲ. ಗೋವಾದಲ್ಲಿ ನಡೆದ 2026ನೇ ಸಾಲಿನ ವಿಶ್ವ ಪವನಶಕ್ತಿ ದಿನಾಚರಣೆಯಲ್ಲಿ ಕರ್ನಾಟಕಕ್ಕೆ ಪ್ರತಿಷ್ಠಿತ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಪೈಪ್ಲೈನ್ ಪ್ರಶಸ್ತಿ ಸಂದಿದೆ. ಪವನ ವಿದ್ಯುತ್ ವಲಯದಲ್ಲಿ ಕರ್ನಾಟಕದ ಸಾಧನೆಗೆ ಸಂದಿರುವ ಪ್ರಶಸ್ತಿ ಬಗ್ಗೆ ಹರ್ಷ ವ್ಯಕ್ತಪಡಿಸಿರುವ ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್, ನವೀಕರಿಸಬಹುದಾದ ಇಂಧನ ವಲಯದ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸಿ ಹೂಡಿಕೆ ಆಕರ್ಷಿಸುವ ಜೊತೆಗೆ ದೇಶದ ಇಂಧನ ಪರಿವರ್ತನೆ ಮತ್ತು ನಿವ್ವಳ ಶೂನ್ಯ ಇಂಗಾಲದ ಗುರಿ ಸಾಧನೆಗೆ ಕೈಜೋಡಿಸಲಿದ್ದೇವೆ ಎಂದಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಸ್ಟಾರ್ಟ್ಅಪ್ ಜಿನೋಮ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಪ್ಯಾರಿಸ್ನ ವಿವಾಟೆಕ್ನಲ್ಲಿ ಅನಾವರಣಗೊಳಿಸಲಾದ ಜಾಗತಿಕ ನವೋದ್ಯಮ ಪರಿಸರ ವ್ಯವಸ್ಥೆ ವರದಿ 2026ರ ಪ್ರಕಾರ ಜಾಗತಿಕ ಶ್ರೇಯಾಂಕ ಪಟ್ಟಿಯಲ್ಲಿ ಭಾರತದ 6 ನವೋದ್ಯಮ ಪರಿಸರ ವ್ಯವಸ್ಥೆಗಳು ಸ್ಥಾನ ಪಡೆದಿವೆ. ಜಾಗತಿಕ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಬೆಂಗಳೂರು ಏಷ್ಯಾದ ನಂಬರ್ 2 ಎಐ ಆಧಾರಿತ ನವೋದ್ಯಮ ಪರಿಸರ ವ್ಯವಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನದ ಅಂಗವಾಗಿ ರಾಯಚೂರಿನ ವಾರ್ಡ್ 27ರಲ್ಲಿ ನನ್ನ ಜೀವನ ನನ್ನ ಸ್ವಚ್ಛ ನಗರ ಉಪಕ್ರಮದಡಿ RRR ರೆಡ್ಯೂಸ್ ರೀಸೈಕಲ್ ಅಂಡ್ ರೀಯೂಸ್ ಕೇಂದ್ರವನ್ನು ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೊಹಪಾತ್ರ ಉದ್ಘಾಟಿಸಿದರು. ಭಾರತೀಯ ರೈಲ್ವೆ ವಿಶೇಷ ಚೇತನ ಪ್ರಯಾಣಿಕರಿಗೆ ರೈಲ್ವೆ ರಿಯಾಯಿತಿ, ಫೋಟೋ ಗುರುತಿನ ಚೀಟಿ ನೀಡಿಕೆ ಮತ್ತು ನವೀಕರಣ ಸೌಲಭ್ಯವನ್ನು ಡಿಜಿಟಲೀಕರಿಸಿದೆ ಎಂದು ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ರಾಯಚೂರಿನ ಡಾಕ್ಟರ್ ಬಾಬುರಾವ್ ತಿಳಿಸಿದ್ದಾರೆ. ವಿಶೇಷ ಚೇತನ ಪ್ರಯಾಣಿಕರು ದಿವ್ಯಾಂಗ್ ಜನ್ ಐಡಿ ಡಾಟ್ ಇಂಡಿಯನ್ ರೈಲ್ ಡಾಟ್ ಜಿಒವಿ ಡಾಟ್ ಇನ್ ನಲ್ಲಿ ಅರ್ಜಿ ಸಲ್ಲಿಸಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
2: ಆಕಾಶವಾಣಿ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆಯಾದ ಶಿವಮೊಗ್ಗ ಈಸೂರಿನ ಶ್ರೀಮತಿ ರೇಣುಕಾ ಓಂಕಾರಪ್ಪ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಇವರನ್ನು ಸಂದರ್ಶಿಸುತ್ತಾರೆ ಎಂಕೆ ಶಿವಕುಮಾರ್.
3: ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆ ರೇಣುಕಮ್ಮ ಓಂಕಾರಪ್ಪ ಅವರು ಇದ್ದಾರೆ. ರೇಣುಕಮ್ಮ ಓಂಕಾರಪ್ಪ ಅವರು ಈಸೂರು ಗ್ರಾಮದವರು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಸೂರು ಗ್ರಾಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಮುಂಚೂಣಿಯಲ್ಲಿ ಹೆಸರು ಮಾಡಿದಂಥ ಒಂದು ಗ್ರಾಮ. ಅದು ಬ್ರಿಟಿಷರ ವಿರುದ್ಧ ಸೆಟೆದು ನಿಂತು ಏಸೂರು ಕೊಟ್ಟರು ಈಸೂರು ಬಿಡೆವು ಎನ್ನುವಂತಹ ಒಂದು ಘೋಷಣೆಯೊಂದಿಗೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಪ್ರಾಣಾರ್ಪಣೆ ಮಾಡಿದಂಥ ಒಂದು ಹಳ್ಳಿ. ಆ ಹಳ್ಳಿಯ ರೇಣುಕಮ್ಮ ಅವರು ಇವತ್ತು ನಮ್ಮ ಸ್ಟುಡಿಯೋನಲ್ಲಿದ್ದಾರೆ. ರೇಣುಕಮ್ಮ ಅವರು, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
4: ನಮಸ್ಕಾರ ಸರ್.
3: ರೇಣುಕಮ್ಮ ಅವರು ಒಂದು ಬಯೋಡಾಟ ತಗೊಂಡು ಬಂದಿದ್ದಾರೆ. ಸುಮಾರು ಅಭಿನಂದನಾ ಪತ್ರಗಳು, ಪ್ರಶಸ್ತಿ ಪತ್ರಗಳ ಸುರಿಮಳೆನೇ ಇದೆ ಕೇಳಿದ್ರೆ. ಸೊ ಇವ್ರ ಜೊತೆ ಮಾತಾಡ್ತಾ ಇವರ ಒಂದು ಅನುಭವ ಕ್ಷೇತ್ರವನ್ನು ಹಂಚಿಕೊಳ್ಳೋಣ. ರೇಣುಕಮ್ಮ ಅವರೇ, ತಾವು ಯಾವ್ಯಾವ ರೀತಿಯ ಹಾಡನ್ನ ಹಾಡ್ತೀರಿ? ಒಬ್ಬ ಹಾಡುಗಾರ್ತಿ ನೀವು.
4: ಹಾಡಂದ್ರೆ ನಾನು ಸಾಂಪ್ರದಾಯ ಗೀತೆಯಿಂದ ಹಿಡಿದು ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ರಂಗಗೀತೆ, ಎಲ್ಲ ಗೀತೆಗಳನ್ನು ಹಾಡ್ತೀನಿ ಸರ್.
3: ಜನಪದ ಗೀತೆ, ರಂಗಗೀತೆ, ಭಕ್ತಿಗೀತೆ, ಭಾವಗೀತೆ, ಇಷ್ಟೆಲ್ಲ ಹಾಡ್ತಿರಲ್ಲ, ಇದೆಲ್ಲ ಹಾಡ್ಲಿಕ್ಕೆ ಸಂಗೀತ ಏನಾದ್ರೂ ಕಲ್ತಿದ್ದೀರಾ?
4: ಸಂಗೀತ ಅಂದ್ರೆ ಸರ್, ನನ್ನ ಊರಲ್ಲಿ ನಾ ಚಿಕ್ಕೋಳಿದ್ದಾಗ MD ಶೇಷಗಿರಿ ಅಂತ ಒಬ್ಬರು ಮಾಸ್ಟರ್ ಇದ್ರು ಸರ್, ಸಂಗೀತ ಮಾಸ್ಟರ್. ನಮ್ಮ

0: ಕುಟುಂಬದಲ್ಲಿ ಬ್ರದರ್ ಒಬ್ರು ತಬ್ಲಾಜಿ ಇದ್ರು. ಅವರು ನನ್ನ ಚಿಕ್ಕವಳಿದ್ದಾಗ ನಾಟಕದಲ್ಲಿ ಎಲ್ಲಾ ಗೀತೆಗಳಿಗೂ ಅವರು ಮಾಡೋ ಅಂತ ಕಾರ್ಯಕ್ರಮದಲ್ಲಿ ನನ್ನ ಭಾಗವಹಿಸ್ತಿಗಂತಿದ್ರು. ಸಣ್ಣಕ್ಕಿದ್ದಾಗ ನಮ್ಮ ಬ್ರದರ್ ಒಬ್ರು ನಾಟಕನೂ ಮಾಡ್ತಿದ್ರು, ನಾವು ಅದನ್ನ ನೋಡ್ಲಿಕ್ಕೆ ಹೋಗ್ತಿದ್ವಿ. ಅವ್ರು ನಮ್ಮ ಈಸೂರಲ್ಲಿ ತುಂಬಾ ನಾಟಕಗಳೆಲ್ಲ ಆಗಿನ ಕಾಲಕ್ಕೆ ಬಹಳ ನಾಟಕ ನಡೆದಿದ್ವು. ಈಸೂರ್ ಅಂದ್ರೆ ಬಹಳ ಕಲಾವಿದರಿರ್ತಕ್ಕಂತ ಊರು ಸರ್ ನಮ್ಮೂರು. ಸಮೃದ್ಧಿಯಾದ ಕಲಾವಿದರು, ಶಿವಶರಣರ ನಾಡು ನಮ್ಮ ಶಿಕಾರಿಪುರ ತಾಲೂಕು. ಅಂತ ಒಂದು ಸ್ಥಳದಲ್ಲಿ ಇವತ್ತು ಕೂಡ ಒಂದು ಸ್ಮಾರಕ ಭವನ, ನಮ್ಮ ಸ್ವತಂತ್ರ ಹೋರಾಟಗಾರರ ಊರಿನಲ್ಲಿ ಒಂದು ಸ್ಮಾರಕ ಭವನ ಕೂಡ ಇದೆ. ನೋಡ್ಲಿಕ್ಕೆ ಎಲ್ಲ ಹೊರಗಡೆಯಿಂದ ಸ್ಟೂಡೆಂಟ್ ಗಳು ಕರ್ಕೊಂಡ್ ಬರ್ತಾರೆ. ಅಂತ ಊರಿನಲ್ಲಿ ನಾನು ತುಂಬಾ ಕಡು ಬಡತನದಲ್ಲಿ ಹುಟ್ಟಿದೆ ಸರ್. ತುಂಬಾ ಬಡತನದಲ್ಲಿ ನಾವು ಬೆಳೆದದ್ದು. ನಮ್ಮ ತಂದೆ ತಾಯಿ ಕೂಲಿ ಮಾಡ್ತಿದ್ರು. ನಮ್ಮನ್ನ ಚಿಕ್ಕವರಿದ್ದಾಗೆ ಶಾಲೆ ಬಿಡಿಸ್ಬಿಟ್ಟು ನಮಗೆಲ್ಲ ಕೆಲಸಕ್ಕೆ ಹಾಕ್ತಿದ್ರು. ಇವೆಲ್ಲ ಜೊತೆಗೆ ನಮ್ಮ ತಾಯಿಯವರು ಸಾಂಪ್ರದಾಯ ಗೀತೆಗಳನ್ನ ಬಹಳ ಅದ್ಭುತವಾಗಿ ಹಾಡ್ತಾ ಇದ್ರು. ಎಲ್ಲಿ ಜಮೀನ್ ಕೆಲಸ, ಕಾರ್ಮಿಕ ಕೆಲಸ ಮಾಡ್ಬೇಕಾದ್ರೆ ಅವ್ರು ಹಾಡು ಹೇಳ್ಕೊಂಡೆ. ತುಂಬಾ ಜನಗಳು, ಅವರೇ ಅಂತಲ್ಲ, ನಮ್ಮ ಹಳ್ಳಿ ಕಡೆ ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬಹಳ ಹಾಡ್ತಿದ್ರು. ಅದನ್ನ ನೋಡಿ ನೋಡಿ ನಾನು ಅವಾಗ ಹಾಡೋದು ಕಲ್ತಿದ್ದೆ. ಅಮ್ಮರ್ ಏನ್ ಹಾಡ್ತಾರೆ ಅದೆಲ್ಲ ಹಾಡ್ತಿದ್ದೆ. ಆಮೇಲೆ ಬರ್ತಾ ಬರ್ತಾ ಯಾವಾಗ ನಮ್ಮ MD ಶೇಷಗಿರಿ ಅವರು ನನ್ನ ಸಂಗೀತ ಕಲಿಯಕ್ ಹೋಗಿಲ್ಲ, ಅವ್ರು ನನ್ನ ರಂಗ ಗೀತೆಗಳು ಅದಕ್ಕೆ ಪ್ರತಿಯೊಂದು ಗೀತೆಗಳನ್ನ ನಾನು ಹೇಳ್ಕೊಡ್ತಿದ್ರು. ನಾನು ನಾಟಕದಲ್ಲೂ ಕೂಡ ಹಾಡ್ತೀನಿ, ಈಗಲೂ ಕೂಡ ನಾನು ಅಭಿನಯಕ್ಕೆ ಹಾಡ್ತೀನಿ. ಆಮೇಲೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಕರೆದ್ರು ಕೂಡ ಒಂದು ಪೂರ್ಣ ಕಾರ್ಯಕ್ರಮ ನಡೆಸಿಕೊಡ್ತೀನಿ. ಸುಮಾರು 2 ಗಂಟೆ 2 ತಾಸು ಕಾರ್ಯಕ್ರಮ ನಾನು ನಡೆಸಿಕೊಡ್ತೀನಿ.
1: ಯಾವ ರೀತಿ ಕಾರ್ಯಕ್ರಮ ನಡೆಸಿಕೊಡ್ತೀರಿ?
0: ನಾನು ಸುಗಮ ಸಂಗೀತ ಕಾರ್ಯಕ್ರಮ ಅಂತೇಳಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸರ್ ಸುಮಾರು ಕಾರ್ಯಕ್ರಮ ಮಾಡಿದ್ದೀನಿ ಶಿವಮೊಗ್ಗದಿಂದ. ಅಲ್ಲಿ ನಾನು ಭಾವಗೀತೆ, ಭಕ್ತಿಗೀತೆ, ರಂಗಗೀತೆ, ಜನಪದ ಗೀತೆ, ಚಿತ್ರಗೀತೆ ಎಲ್ಲ ಗೀತೆಯನ್ನು ಹಾಡ್ತೀನಿ ಸರ್. ಅಲ್ಲಿ ನಾವು ತಬಲಾ, ಹಾರ್ಮೋನಿ ಇವೆಲ್ಲ ನಮ್ಮ ಟೀಮ್
1: ಪರಿಕರಗಳ ಜೊತೆ ಹಾಡ್ತೀನಿ.
0: ಸರ್ ಕರೋಕೆನಲ್ಲೂ ಹಾಡ್ತೀನಿ, ಪರಿಕರ ಜೊತೆಗೂ ಹಾಡ್ತೀನಿ.
1: ಈ ಒಂದು ಜನಪದ ಗೀತೆ ಇರಬಹುದು ಅಥವಾ ಸೋಬಾನೆ ಪದ ಇರಬಹುದು, ಗೀಗಿ ಪದ ಇರಬಹುದು, ಈ ಪ್ರಕಾರಗಳೆಲ್ಲ ಒಂದ್ ರೀತಿ ಕಣ್ಮರೆಯಾಗುವ ಸ್ಥಿತಿನಲ್ಲಿ ಇದ್ದೀವೇನೋ ಅಂತ ಅನಿಸ್ತಾ ಇದೆ.
0: ನಿಜಕ್ಕೂ ಅನಿಸ್ತಿದೆ.
1: ಇನ್ನ ರಂಗಗೀತೆಗಳದಂತೂ ಹೇಳೋ ಹಂಗೆ ಇಲ್ಲ, ರಂಗಗೀತೆ ಕೇಳೋರು ಇಲ್ಲ ಹಾಡೋರು ಇಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ರಂಗಗೀತೆಗಳನ್ನ ಹಾಡೋ ಕಲಾವಿದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗತ್ತೆ. ಈ ರಂಗಗೀತೆನ ಒಂದು ತುಣುಕನ್ನ ನಮ್ಮ ಕೇಳುಗರಿಗೆ ಕೇಳಿಸಬಹುದಾ?
0: ಇದು ಚಂದ್ರಶೇಖರ್ ಕಂಬಾರ ಅವರು ಬರೆದಂತ ಒಂದು ಜೋಕುಮಾರ ಸ್ವಾಮಿ ನಾಟಕ. ಆ ನಾಟಕದಲ್ಲಿ ನಾನು ಗೀತೆಗಳನ್ನು ಹಾಡ್ತಿದ್ದೆ. ಮೊದಲು ಅದು ಚಿತ್ರ ಆಗಿರ್ಲಿಲ್ಲ, ನಾಗಮಂಡಲ, ಆ ಚಿತ್ರದಲ್ಲೂ ನಾನು ಹಾಡಿದೆ. ನಾಟಕವಾಗಿದ್ದಾಗ ನಾವು ಅಭಿನಯದಲ್ಲಿ ಹಾಡ್ತಾ ಇದ್ದೆ, ಅದರಲ್ಲಿ ಈ ಗೀತೆ ನರಂಗ ಗೀತೆ ಆಗಿ ತಗೊಂಡಿದ್ದೆ.

0: ಅಯ್ಯೋ ಬಾಸಣ್ಯ ಮಾಡಲಂಗ ಮಾಡಲಂಗ ಗೌಡ ಕಡಿಯ ಬಂದ.
1: ಈ ಹಾಡು ರಂಗಗೀತೆ ಬಹಳ ಸೊಗಸಾಗಿ ಹಾಡಿದ್ರಿ, ನೀವು ಹಾಡ್ತಾ ಇದ್ರೆ ಇನ್ನು ಕೇಳಬೇಕು ಅಂತ ಅನ್ಸುತ್ತೆ. ಇದನ್ನ ಬರ್ಕೊಟ್ಟಿದ್ದು ಯಾರು ನಿಮಗೆ ಹಾಡ್ಲಿಕ್ಕೆ?
0: ಇದನ್ನ ಬರ್ಕೊಟ್ಟದ್ದು ನಮ್ಮ ನಾಟಕದ ಮಾಸ್ಟರ್ ಇರ್ತಾರಲ್ಲ, ಅವ್ರು ನಮಗೆ ಹಾಡುಗಳು ಬರ್ಕೊಡ್ತಾರೆ. ಅವ್ರು ಯಾವ ಹಾಡು ಬರ್ಕೊಡ್ತಾರೋ ಅವ್ರನ್ನ ನಾವು ತಾಲೀಮ್ನಲ್ಲಿ ಹಾಡ್ತೀವಿ.
1: ತಾಲೀಮ್ನಲ್ಲಿ ಹಾಡ್ತೀರಿ, ಸರಿ. ಇದಕ್ಕೆ ನೀವು ವಾದ್ಯಗಳ ಜೊತೆ ಹಾಡ್ಬೇಕಲ್ಲ?
0: ಹಾ ಸರ್.
1: ಅದನ್ನ ಹೆಂಗ್ ಹೇಳ್ಕೊಡ್ತಾರೆ?
0: ಈಗ ವಾದ್ಯಗಳ ಜೊತೆಗೆ ಸಾಮಾನ್ಯವಾಗಿ ನಾನು ತಿಂಗಳಿಗೆ 3-4 ಕಾರ್ಯಕ್ರಮ ಮಾಡ್ತಾನೆ ಇರ್ತೇನೆ ಈಗಲೂ ಕೂಡ. ಹಾಗೆ ನಾನು ಗಣಪತಿ ಪ್ರೋಗ್ರಾಮ್, ಮದುವೆ ಇತ್ಯಾದಿ ಕಾರ್ಯಕ್ರಮಗಳಿಗೆ ಕರೀತಾರಲ್ಲ ಸರ್, ಅಲ್ಲಿ ನಾನು ಆರ್ಕೆಸ್ಟ್ರಾ ಟೈಪ್ ಆದ್ರೂ ನಡೆಸ್ಕೊಡ್ತೀನಿ, ಇಲ್ಲ ಸುಗಮ ಸಂಗೀತ ಟೈಪ್ ಆದ್ರೂ ಹಾರ್ಮೋನಿ ತಬಲಾ ಇವೆಲ್ಲ ನಡೆಸ್ಕೊಡ್ತೀನಿ ಸರ್. ಜೊತೆಗೆ ಹಾಡ್ತೀನಿ ನಾನು ಭೂಪರಾಗ, ಕೇರ್ವಾ, ಆಮೇಲೆ ಕಲ್ಯಾಣಿ. ನಾನು ಹಾಡೋದು ಹೆಚ್ಚಾಗಿ ಭೈರವಿ ಇಂತ ರಾಗಗಳಲ್ಲಿ ನಿನ್ನ ಹಾಡಿದೆ ಅಂತ ನಮ್ಮ ಗುರುಗಳು ಹೇಳ್ಕೊಟ್ಟಿರ್ತಾರೆ, ನಾನು ಹಾಡ್ತೀನಿ ಸರ್. ಸಂಗೀತ ಪೂರ್ಣ ಕಲಿಯಕ್ಕೆ ಆಗಿಲ್ಲ, ಆದ್ರೆ ನಾನು ಅಲ್ಪ ಸ್ವಲ್ಪ ಕಲ್ತದ್ದನ್ನೇ ನಾನು ತುಂಬಾ ಚಿಕ್ಕೋಳಿಂದ ಈ ಕಾರ್ಯಕ್ರಮ ಮತ್ತೆ ಸಮಾಜ ಸೇವೆ, ಹೆಣ್ಮಕ್ಳಿಗೆ ಹೊಲಿಗೆ ತರಬೇತಿ ಕೊಡ್ತೀನಿ, ಕಟಿಂಗ್ ಕ್ಲಾಸ್ ಮಾಡ್ತೀನಿ.
1: ಈಗ ನೀವು ಹೇಳಿದ್ರಿ ಹಲವಾರು ರಾಗಗಳು ಹೇಳಿದ್ರಿ, ಈ ರಾಗಗಳಲ್ಲಿ ಒಂದೊಂದು ರಾಗನು ಕೂಡ ಬಹಳ ಮುಖ್ಯ, ಮತ್ತೆ ಒಂದೊಂದು ರಾಗ ಒಬ್ಬೊಬ್ಬರಿಗೆ ತುಂಬಾ ಇಷ್ಟವಾಗುವಂತದ್ದು ರಾಗಗಳಿದೆ. ನಿಮಗೆ ಯಾವ ರಾಗ ಇಷ್ಟವಾಗುತ್ತೆ?

0: ನನಗೆ ಚಾಂದ್ ರಾಗ, ಭೈರವಿ ರಾಗ
1: ಎರಡು ರಾಗ ನಿಮಗೆ ಇಷ್ಟ ಆಗುತ್ತೆ?
0: ಇಷ್ಟ ಆಗುತ್ತೆ. ಹೂಪ ರಾಗದಲ್ಲಿ ಹಾಡ್ತೀನಿ ಸರ್.
1: ಭೈರವಿ ರಾಗದೊಂದು ಗೀತೆ ಹಾಡ್ಬೋದಾ?
0: ಭೈರವಿ ರಾಗದಲ್ಲಿ ನಾನೇ ಒಂದು ಗೀತೆ ಮಾಡಿದ್ದೆ, ಸ್ವಂತ ರಾಗ ಸಂಯೋಜನೆ ಮಾಡಿದ್ದೆ, ಅದನ್ನ ಹಾಡ್ತೀನಿ ಸರ್.

0: ಇದು ಯಾರು ಬರೆದಿದ್ದು?
1: ಇದು ಚೆನ್ನವೀರ ಕಣಿವೆ ಅವರು ಬರೆದ ದೀಪಿಕಾ ಪುಸ್ತಕದಲ್ಲಿ, ಮತ್ತೆ ನಮ್ಮ ಕುವೆಂಪು ಅವರು ಸೇರಿ ಆ ಪುಸ್ತಕದಲ್ಲಿ ಹಾಡಿದ್ದವು ಸರ್. ಅದರಲ್ಲಿ ಇರ್ತಕ್ಕಂತ ಎಲ್ಲಿಗೆ ನೆಲ್ಲಿಗೆ ಇಷ್ಟು ದಿವಸ ನಡೆದು ಬಂದದ್ದಲ್ಲಿ ಇತ್ತಾಗಿರ ಗೀತೆಗಳನ್ನ, ಬನ್ನಿ ಭಾವಗಳೇ ಬನ್ನಿ ನನ್ನೆದೆಗೆ, ಆ ಬುಕ್ ಅಲ್ಲಿ ಇರ್ತಕ್ಕಂತ ಹಾಡನ್ನು ನಾನು ರಾಗ
0: ಕಲಿತು, ರಾಗ ಸಂಯೋಜನೆ
1: ನಾನು ಸಂಯೋಜನೆ ಮಾಡಿದ್ದೆ.
0: ಆಯ್ತಮ್ಮ, ತುಂಬಾ ಸಂತೋಷ. ಈಗ ರಂಗಗೀತೆ ಹಾಡಬೇಕು ಅಂದ್ರೆ ನಾಟಕಗಳ ಪ್ರದರ್ಶನ ಇರಬೇಕು. ನಾಟಕಗಳು ಇತ್ತೀಚೆಗೆ ತುಂಬಾ ಕಡಿಮೆ ಪ್ರದರ್ಶನ ಕಾಣ್ತಾ ಇವೆ.
1: ಈಗ ನಾಟಕಗಳು ಎಲ್ಲ ಸಂಸ್ಕೃತಿಗಳೆಲ್ಲ ಮರೆಯಾಗಿ ಹೋಗ್ತಾ ಇದೆ ಸರ್. ಈಗ ನಮ್ಮ ನಾಡಿನಲ್ಲಿ ಯಾವುದೇ ಜನಪದ ಸೊಗಡಿನ ಯಾವುದೇ ಒಂದು ಕಾರ್ಯಕ್ರಮ ನಡೀತಾ ಇಲ್ಲ. ಈಗ ಎಲ್ಲ ಮಾಧ್ಯಮಗಳು ಬಂದು ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂತ ಸಂಪ್ರದಾಯಗಳು ಕಣ್ಮರೆಯಾಗಿದೆ ಅಂತ ನೀವು ಆಗಲೇ ತಾನೇ ಹೇಳಿದ್ರಿ. ನಿಜಕ್ಕೂ ಅದು ಸತ್ಯಕಥೆನೇ ನಿಜ. ಎಲ್ಲರೂ ತುಂಬಾ ಬ್ಯುಸಿಯಾಗಿ ಜೀವನದಲ್ಲಿ ಬಹಳ ಹೋರಾಟದಲ್ಲಿ ಯಾವುದೇ ಕಲೆಯನ್ನಾಗಲಿ ಯಾವುದೇ ಸಂಸ್ಕೃತಿಯನ್ನಾಗಲಿ ಆ ಜ್ಞಾನವನ್ನು ಪಡೀಲಿಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಸರ್.
0: ಈಗ ನೀವು ಏನೋ ಹೇಳಿದ್ರಿ, ಆಯ್ತು ಈ ಜನಪದ ಕಲೆ ಉಳಿಸೋರಿಲ್ಲ ಬೆಳೆಸೋರಿಲ್ಲ ಅಂತ. ನೀವೊಬ್ಬ ಕಲಾವಿದೆಯಾಗಿ ಈ ಒಂದು ಜನಪದ ಕಲೆಯನ್ನ ಉಳಿಸ್ಲಿಕ್ಕೆ ನೀವೇನಾದ್ರೂ ಪ್ರಯತ್ನ ಪಡ್ತಾ ಇದ್ದೀರಾ?
1: ನಾನೇನ್ ಪ್ರಯತ್ನ ಪಡ್ತಿದ್ದೇನೆ ಅಂದ್ರೆ ಸರ್, ನಾನು ರಾಜ್ಯ ಜನಪದ ಸಹಕಾರ ಸಂಘದಲ್ಲಿ ಇವಾಗ ಡೈರೆಕ್ಟರ್ ಇದ್ದೀನಿ. ಈಸೂರ ಹಾಲು ಉತ್ಪಾದಕರ ಸಹಕಾರ ಸಂಘ ಡೈರೆಕ್ಟರ್ ಇದ್ದೀನಿ. ನಾನು ಹೀಗೆ ಅಂತಲ್ಲ, ನನಗೆ ಯಾವ ಸ್ಥಾನಮಾನ ಇರಲಿ ಬಿಡ್ಲಿ, ನಾನು ಯಾವತ್ತೂ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಜನಪದ ಕಲೆ ಆಗಿರ್ಬೋದು, ಬೇಸಿಗೆ ಶಿಬಿರ ಪ್ರತಿ ವರ್ಷದಲ್ಲಿ ನಾವು 10 ದಿನ 20 ದಿನ ತರಬೇತಿ ಹಾಕೊಂಡು ಮಕ್ಕಳಿಗೆ ಅಲ್ಲಿ ಭಾವಗೀತೆ ಭಕ್ತಿಗೀತೆ ಇತ್ಯಾದಿ ಎಲ್ಲಾ ಕಾರ್ಯಕ್ರಮ ಚಟುವಟಿಕೆಗಳನ್ನು ಹೇಳ್ಕೊಡ್ತೀವಿ. ಮತ್ತೆ ಮುರಾರ್ಜಿ ಶಾಲೆ ಚುರ್ಚುಗುಂಡಿ ಶಾಲೆಯಲ್ಲಿ ನಾನು ಸುಮಾರು ದಿವಸ ಶನಿವಾರ ಭಾನುವಾರ ಮಕ್ಕಳಿಗೆ ಹೋಗಿ ಈ ಸಂಗೀತನ ಹೇಳ್ಕೊಡ್ತೀನಿ. ನಾನು ಯಾರಲ್ಲೂ ದುಡ್ಡು ತಗೊಳ್ಳೋದಿಲ್ಲ, ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಭಜನೆ ಕಾರ್ಯಕ್ರಮ ಹೇಳ್ಕೊಡ್ತೀನಿ ಸರ್.
0: ಈ ಒಂದು ಜನಪದ ಕಲೆಯನ್ನ ಉಳಿಸ್ಲಿಕ್ಕೆ ನಿಮ್ಮ ಕೈಲಾಗಿರುವಂತ ಕೆಲಸ ನೀವು ಮಾಡಿ?
1: ನನ್ನ ಕೈಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮಾಡ್ತೀನಿ ಸರ್.
0: ಆಯ್ತು ರೇಣುಕಮ್ಮ ಅವರೇ, ಈಗ ಇದು ಸಂಗೀತ ಒಂದು ಕಡೆ ಆದ್ರೆ ಸಮಾಜ ಸೇವೆ ಕೂಡ ನೀವು ಮಾಡ್ತೀನಿ ಅಂತ ಹೇಳಿದ್ರಿ. ಸಮಾಜ ಸೇವೆ ಅಂದ್ರೆ ವಿಶೇಷವಾಗಿ ಏನೇನು ಕಾರ್ಯಕ್ಷೇತ್ರದಲ್ಲಿ ಮಾಡ್ತೀರಿ?
1: ಕಾರ್ಯಕ್ಷೇತ್ರದಲ್ಲಿ ಸರ್, ನನಗೆ ಇದು ನಾ ಮಾಡ್ತಿರೋ ಒಂದು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ನಾನು ಹೊಲಿಗೆ ತರಬೇತಿ ಶಿಕ್ಷಕಿಯಾಗಿ ಮೊಟ್ಟ ಮೊದಲಿಗೆ ಆ ಕಾರ್ಯಕ್ರಮನ ಪ್ರಾರಂಭ ಮಾಡಿದೆ ಸರ್. ಕೈಗಾರಿಕೆ ವಿಸ್ತರಣಾ ಅಧಿಕಾರಿಗಳು ತಾಲೂಕು ಪಂಚಾಯತ್ ಅಡಿಯಲ್ಲಿ ಬರುತ್ತೆ. ಅಲ್ಲಿ ನಾನು ಮಕ್ಕಳಿಗೆ 6 ತಿಂಗಳು ತರಬೇತಿ ಕೊಡ್ತಕ್ಕಂತ ಕೇಂದ್ರಗಳಿಗೆ ಸುಮಾರು ಒಂದು 20-30 ಕೇಂದ್ರಗಳನ್ನ ನಾನು ಶಿಕ್ಷಕಿಯಾಗಿ ಸೇವೆ ಮಾಡಿದೆ ನಮ್ಮ ತಾಲೂಕಿನ ಹಲವು ಗ್ರಾಮಗಳಿಗೆ
0: ಹೊಲಿಗೆ ತರಬೇತಿ.
1: ಆವಾಗ ನಾನು ಮಾಡ್ತಾ ಇರೋಂತ ಸಮಯದಲ್ಲಿ ವಿಶೇಷ ಘಟಕ ಯೋಜನೆ, ಟ್ರೈಜಮ್ ಯೋಜನೆಗಳು ಇವೆಲ್ಲ ಗೌರ್ಮೆಂಟ್ ಅಲ್ಲಿ ಇತ್ತು ಸರ್. ಅದರ ಅಡಿಯಲ್ಲಿ ನಡೆಸ್ತಿದ್ದೆ. ಈಗ ನಾನು ಪ್ರೈವೇಟ್ ಆಗಿ ನಡೆಸ್ತೀನಿ. ಅದರ ಜೊತೆಗೆ ಈ ಒಂದು ಇಲಾಖೆ ಕಾರ್ಯಕ್ರಮದ ಜೊತೆಯಲ್ಲಿ ಒಂದು ಸಹಕಾರ ಕ್ಷೇತ್ರಗಳಲ್ಲಿ ಒಂದು ಸಮಾಜ ಸೇವೆ ಅಂತಂದ್ರೆ ನಮ್ಮ ಒಂದು ಸಹಕಾರ ಕ್ಷೇತ್ರದಲ್ಲಿ ಏನೇನೆಲ್ಲ ಬರ್ತಾವಲ್ಲ ಸರ್, ನಾನು ಮೀನುಗಾರಿಕೆ ಜಿಲ್ಲಾ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ ತಾಲೂಕಲ್ಲಿ. ಈ ನಮ್ಮ ಜಿಲ್ಲೆಗೆ ಮಲ್ಲೇಶಪ್ಪ ಅಂತ ನಿರ್ದೇಶಕರು ಇದ್ರು ಸರ್, ಜಿಲ್ಲಾ ಮೀನುಗಾರಿಕೆ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ತಾಲೂಕಲ್ಲಿ ಯುವ ಒಕ್ಕೂಟ ಕಟ್ಟಿ ಯುವ ಒಕ್ಕೂಟದಲ್ಲಿ ಅಧ್ಯಕ್ಷ ಕೆಲಸ ಮಾಡಿದ್ದೀನಿ. ಸಿದ್ದಲಿಂಗೇಶ ಪ್ರಭು ಜಡ್ಜ್ ಅವರ ಜೊತೆಯಲ್ಲಿ ನಾನು ತಾಲೂಕಾ ಕಾನೂನು ಸಮಿತಿ ಸದಸ್ಯ ಕೆಲಸ ಮಾಡಿದ್ದೀನಿ.
0: ಇವೆಲ್ಲ ಸಾಮಾಜಿಕ ಕೆಲಸಗಳಲ್ಲಿ
1: ತೊಡಗಿರೋದು.
0: ಆಯ್ತು ರೇಣುಕಮ್ಮನವರೇ, ಈಗ ಸರಾಯಿ ನಿಷೇಧ ಹೋರಾಟದ ಬಗ್ಗೆ ಹೇಳಿ.
1: ನಮ್ಮ ಗ್ರಾಮಾಂತರದಲ್ಲಿ ಇವತ್ತು ಸರಾಯಿ ಅನ್ನೋದೊಂದು ದೊಡ್ಡ ಪೆಡುಗಾಗಿದೆ. ಎಷ್ಟೋ ಜನ ದುಡಿದು ಇವತ್ತು ಸಂಸಾರವನ್ನ ತೊರೆದು ಅದಕ್ಕಾಗಿ ನಿಂತಿರೋಂತ ಸಮಯವನ್ನು ನಾನು ನೋಡ್ತಾ ಇದ್ದೀನಿ. ಅದರಿಂದ ಬಹಳ ಜನ ಬೀದಿ ಬಂದರ ಅನ್ನೋದು ನನಗೆ ಗೊತ್ತು. ಹಿರಿಯರೇನೋ ಪರವಾಗಿಲ್ಲ, ಇತ್ತೀಚಿನ ಮಕ್ಕಳು, ಇತ್ತೀಚಿನ ಯುವಕರು, ಕಾಲೇಜು ಶಾಲೆಗಳಿಗೆ ಹೋಗ್ತಕ್ಕಂಥ ಮಕ್ಕಳು ಕೂಡ ಅದನ್ನ ಸೇವನೆ ಮಾಡ್ತಾರೆ ಅಂತ ನನಗೆ ಕಂಡು ಬಂದಿದೆ. ಅದಕ್ಕೋಸ್ಕರ ನಾನೊಂದು ಮನವಿ ಏನ್ ಮಾಡ್ತೀನಿ ಅಂದ್ರೆ, ಈ ಒಂದು ಸರಾಯದ ಒಂದು ವಿಚಾರದಲ್ಲಿ ನಾವು ಹೆಣ್ಣು ಮಕ್ಕಳು ನಮ್ಮ ಈಸೂರಿನಲ್ಲಿ ಬಹಳಷ್ಟು ದಿನಗಳ ಹಿಂದೆ ಹೋರಾಟನೂ ಮಾಡಿದ್ವಿ, 3 ತಿಂಗಳು ತಡೆದಿದ್ವಿ, ಸರಾಯ ಬರಲಿಲ್ಲ ನಮ್ಮ ಊರಿಗೆ. ಹಾಗೆ ಅದನ್ನ ಒಂದು ಈಸೂರಿನ ಎಲ್ಲ ಪೂರ್ತಿ ಓಡಾಡಿ ಅದು ಊರಿಗಿಂತ ಇಷ್ಟು ಕಿಲೋಮೀಟರ್ ದೂರದಲ್ಲಿ ಇರಬೇಕು, ಆ ಸರ್ಕಾರದ ಒಂದು ಚೌಕಟ್ಟಲ್ಲಿ ಏನೇ ಕಾನೂನು ಚೌಕಟ್ಟಲ್ಲಿ ಏನಿರುತ್ತೋ ಆ ಗ್ರಾಮಾಂತರದಿಂದ ಅದು ತೊಲಗಂತ ಸಂದರ್ಭ ಇಲ್ದಿದ್ರು ಇಷ್ಟು ದೂರದಲ್ಲಿ ಇರ್ಬೇಕಾದ್ರು ಅಂತ ಅದನ್ನು ಕೂಡ ಕೇಳ್ಕೊಂಡ್ವಿ. ಹಾಗೆ ಒಂದು ಸ್ವಲ್ಪ ದಿವಸ ನಿಲ್ತು, ನಿಂತ ಮೇಲೆ ಮತ್ತೆ ಏನೋ ಅದು ಗೊತ್ತಾಗ್ಲಿಲ್ಲ. ಮತ್ತೆ ಚಳವಳಿಯಿಂದ ಮತ್ತೆ ಮುಂದೆ ಬಂದು ಸರಿಯಾದ ಅಂಗಡಿ ಇಟ್ರು. ನಮ್ಮೂರಿಂದ ಅಂತ ಹೇಳ್ತಾ ಇಲ್ಲ ನಾನು, ನಮ್ಮ ನಾಡಿನಲ್ಲಿ ಇದರಿಂದ ತುಂಬಾ ದುರಂತ ಇದೆ. ಅದಕ್ಕೋಸ್ಕರ

0: ಯುವಪೀಳಿಗೆ, ಯುವಶಕ್ತಿ ಎಲ್ಲವೂ ಅಭಿವೃದ್ಧಿಯಾಗಿ ಬೆಳಿಬೇಕಂದ್ರೆ ಈ ಸರಾಯ ಒಂದು ನಿಷೇಧ ಆಗ್ಲೇಬೇಕು. ಇದರಿಂದ ತುಂಬಾ ಕುಟುಂಬ ಮುಂದೆ ಬರಲಿಕ್ಕೆ, ಜೀವನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಕೇಳ್ತೀನಿ.
1: ಆಯ್ತು ರೇಣುಕಮ್ಮನವರೇ, ಈಗ ಮತ್ತೆ ನಾವು ನಿಮ್ಮ ಜನಪದ ಕಲಾಕ್ಷೇತ್ರಕ್ಕೆ ಬರೋದಾದ್ರೆ, ಈ ನಮ್ಮ ಉತ್ತರ ಕರ್ನಾಟಕ ಸ್ವಲ್ಪ ಭಾಗ ಈ ಶಿಕಾರಿಪುರ ಅಂತ ಕಡೆಗಳಲ್ಲಿ ಈ ಲಾವಣಿಗಳು ಬಹಳ ಪ್ರಮುಖವಾದ ಒಂದು ಘಟ್ಟ. ಸ್ವಾತಂತ್ರ್ಯ ಹೋರಾಟದಲ್ಲಿ ಲಾವಣಿಗಳ ಒಂದು ಪ್ರಾಮುಖ್ಯತೆಯನ್ನು ನಾವು ಅಲ್ಲಗಳೆಯೋ ಹಾಗಿಲ್ಲ.
0: ಇಲ್ಲ ಸರ್.
1: ಈಗ ಒಂದು ಬೇಸರದ ಸಂಗತಿ ಏನಂತ ಹೇಳಿದ್ರೆ, ಲಾವಣಿ ಹಾಡೋರ ಸಂಖ್ಯೆ ಕಡಿಮೆ ಆಗ್ಬಿಡ್ತು.
0: ಹೌದು ಸರ್.
1: ಯಾರು ಹಾಡ್ತಾ ಇಲ್ಲ, ನೀವು ಲಾವಣಿ ಕೂಡ ಹಾಡುವಂತವರು. ಒಂದು ಲಾವಣಿಯನ್ನು ನಮ್ಮ ಕೇಳುಗರಿಗೆ ಕೇಳಿಸಬಹುದಾ?
0: ಈಗ ಭಗತ್ ಸಿಂಗ್ ಲಾವಣಿಯನ್ನು ಹಾಡ್ತೀನಿ ಸರ್.
1: ಹೇಳಿ.
0: ಬಗ್ಗೆ

0: ಚಳವಳಿ ಸಂಪೂರ್ಣ.
1: ಬಹಳ ಸೊಗಸಾಗಿ ಹಾಡ್ತೀರಿ ರೇಣುಕಮ್ಮ ಅವರೇ. ನಿಮ್ಮ ಈ ಒಂದು ಸಂಗೀತ ಸಾಧನೆಯನ್ನ ಗುರುತಿಸಿ ಬಹಳಷ್ಟು ಪ್ರಶಸ್ತಿಗಳ ಪತ್ರಗಳ ಸೂರಿಮಳೆನೆ ನನ್ನ ಕೈನಲ್ಲಿದೆ. ಅಷ್ಟೊಂದು ಪ್ರಶಸ್ತಿಗಳು ಪತ್ರಗಳು ನಿಮ್ಮನ್ನ ಅರಸಿ ಬಂದಿವೆ. ಈ ಎಲ್ಲಾ ಪ್ರಶಸ್ತಿ ಪುರಸ್ಕಾರಗಳು ನಿಮಗೆ ಸಿಕ್ಕಿರೋದ್ರಿಂದ ಯಾವ್ದು ಬಹಳ ಇಷ್ಟವಾಗಿ ನೀವು ಸ್ವೀಕರಿಸಿದಂತ ಪ್ರಶಸ್ತಿ ಹೇಳಿ.
0: ಪ್ರಶಸ್ತಿ ಅಂದ್ರೆ ಅದು ಯಾವ್ದು ಇಷ್ಟ ಅಂತ ಹೇಳಕ್ಕಾಗಲ್ಲ ಸರ್. ಜನಗಳು ತುಂಬಾ ಅಭಿಮಾನದಿಂದ ನಮಗೆ ಅವ್ರು ಏನೇ ಕೊಟ್ಟರು ತುಂಬಾ ಸಂತೋಷವಾಗಿ ನಾವು ಅದನ್ನ ಪಡಿತೀವಿ. ಯಾವತ್ತು ಸೇವೆಗೆ ಆ ದೇವರು ಯಾವ್ದಾದ್ರು ಒಂದು ದೈವ ಶಕ್ತಿಯಾಗಿ ಒಂದು ರೂಪವಾಗಿ ಬಂದಿರ್ತಾನೆ. ಆದ್ರೆ ನನಗೆ ಕೆಂಗಲ್ ಹನುಮಂತರಾಯ ಸದ್ಭಾವನಾ ಪ್ರಶಸ್ತಿ ಕೊಟ್ರು, ಅದು ನನಗೆ ತುಂಬಾ ಇಷ್ಟ ಆಯ್ತು. ಕುವೆಂಪರು ಪ್ರಶಸ್ತಿ ಕೊಟ್ರು, ಅಪ್ಪು ಪ್ರಶಸ್ತಿ ಕೊಟ್ರು, ಹೀಗೆ ನನಗೆ ಹತ್ತು ಹಲವಾರು ಪ್ರಶಸ್ತಿ. ಮತ್ತೆ ಮೊನ್ನೆ ತಾನೇ ನಮ್ಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅತ್ಯುತ್ತಮ ಮಹಿಳಾ ಪ್ರಶಸ್ತಿ ಕೊಟ್ರು ನಮ್ಮ ಶಿಕಾರಿಪುರದಲ್ಲಿ. ಹಾಗೆ ನಮ್ಮ ತಾಲೂಕಲ್ಲಿ ಕೂಡ ಮುಂಚೂಣಿಯಲ್ಲಿ ನನ್ನ ಗುರುತಿಸಿ ಇತ್ಯಾದಿ ಪ್ರಶಸ್ತಿಗಳನ್ನ ಕೊಡ್ತಾರಲ್ಲ, ನಾನು ಅದಕ್ಕೆ ಎಷ್ಟು ಸೇವೆ ಮಾಡಿದ್ರು ಸಾಲದೆ ಸರ್.
1: ಈಗ ನಿಮ್ಮ ಪ್ರಶಸ್ತಿ ಪತ್ರಗಳ ಸುರಿಮಳೆ ನೋಡಿದ್ರೆ ನೀವೇನು ಓದಿದಿರಿ ಅಂತ?
0: ನಾನೊಂದು 5ನೇ ತರಗತಿ ಓದಿದ್ದೆ ಸರ್.
1: ಬರೀ 5ನೇ ತರಗತಿ
0: ಅಷ್ಟೇ ಸರ್?
1: ಕರೆಕ್ಟ್ ಆಗಿ ಹೇಳಿ.
0: ಖಂಡಿತ ಸರ್.
1: ಜಾಸ್ತಿ ಏನೋ ಅಂತ ಅನಿಸ್ತದೆ ನಿಮ್ಮ ಪ್ರಶಸ್ತಿ ನೋಡಿದ್ರೆ.
0: ಇಲ್ಲ ಸರ್, ಎಲ್ಲ ಹಂಗೆ ಅಂತ ಸರ್. ನಾನು ಅಷ್ಟೇ ಅಲ್ಲ ಸರ್, ನಾನು ಎಲ್ಲಾದ್ರೂ ನನ್ನ ಭಾಷಣ ತಿಳಿಸಿದ್ರೆ ಇವರೇನೋ ಡಿಗ್ರಿ ಮಾಡಿರ್ಬೇಕನ್ನಂತ ಸರ್. ಮತ್ತೆ ಕೆಲವಲ್ಲಿ ನಾನು ಈ ನಮ್ಮ ಕೃಷಿ ವಿಶ್ವಮೇಳದಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆ ನಾನು ಒಬ್ಳೆ ಭಾಗವಹಿಸಿದ್ದೆ. ನಾನು ಫಿಷರೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಧ್ಯಕ್ಷ ಆಗಿದ್ದಾಗ ಅಲ್ಲಿ ಹಾಗೆ ಕೇಳಿದ್ರು, ಏನ್ ದೊಡ್ಡ ಎಜುಕೇಶನ್ ಮಾಡಿರ್ಬೇಕು ಶಿವಮೊಗ್ಗ ಜಿಲ್ಲೆಯಿಂದ ಈ ತಾಯಿ ಅಂತ. ಇಲ್ಲ ಸರ್, ಖಂಡಿತ ನಮಗೆ ವಿದ್ಯಾಭ್ಯಾಸ ಅನ್ನೋದೇ ಒಂದು ಕನಸಿನ ಮಾತಾಯ್ತು. ಯಾಕೆಂದ್ರೆ ಬಡತನದಲ್ಲಿ ನಮ್ಮ ತಂದೆ ತಾಯಿಗಳು ಅದೆಲ್ಲ ಮಾಡೋಷ್ಟು ಅರ್ಹತೆ ಇರಲಿಲ್ಲ. ನಾವು ಕೂಡ ತುಂಬಾ ಕಷ್ಟದಲ್ಲಿ ಬೆಳೆದೆ ಸರ್. ಜೀವನೋಪಾಯ ಸಾಕ್ಸೊಂದು ಹೋಗೋದೇ ಕಷ್ಟ. ಕುಟುಂಬ ಆದ್ರೂ ನನ್ನ ಮದುವೆ ಆದ್ಮೇಲೂ ತುಂಬಾ ಕಷ್ಟದಲ್ಲೇ ಜೀವನ ಬಂತು. ನಾವು ಯಾರು ಶ್ರೀಮಂತರಲ್ಲ, ತುಂಬಾ ಬಡತನದ ಒಂದು ತುಂಬಾ ಬಡತನ ಅಂದ್ರೆ ಕಡು ಬಡತನ ಅಂತಲ್ಲ ಸರ್, ಅದರಲ್ಲೇ ಅಂತ ಒಂದು ಪರಿಸ್ಥಿತಿಯಿಂದ ನಾವು ಮೇಲೆ ಬಂದ್ರು ಸರ್. ಅದಕ್ಕೋಸ್ಕರ ಆತರ ಜೀವನ ಯಾರಲ್ಲೂ ಇರಬಾರ್ದು. ಇವತ್ತು ಪ್ರತಿಯೊಬ್ಬರು ಸ್ವಾವಲಂಬಿಗಳಾಗಿ ಬದುಕಬೇಕು. ಹೆಣ್ಣು ಮಕ್ಕಳಿಗೆ ಉತ್ತಮವಾದ ಧೈರ್ಯ ತುಂಬಬೇಕು, ಶಕ್ತಿಯಾಗಿ ನಿಲ್ಬೇಕು. ಏನ್ ಬಂದ್ರೆ ಕುಟುಂಬನ ನಿಭಾಯಿಸುವಂತ ಶಕ್ತಿಯನ್ನ ಕಲಿಬೇಕು ಆ ಹೆಣ್ಣು ಅಂತ ಹೇಳಿ ಆ ಒಂದು ದಿಸೆಯಲ್ಲಿ ಕೆಲಸ ಮಾಡ್ತಿರ್ತಂತಾರೆ ಸರ್.
1: ಬಹಳ ಸಂತೋಷ ರೇಣುಕಮ್ಮ ಅವರೇ. ಏನಾಗ್ಬಿಟ್ಟಿದೆ, ಯಾವ್ದೋ ಒಂದು ಕ್ಷೇತ್ರದಲ್ಲಿ ಇವತ್ತು ಕೂಡ ನಮ್ಮ ಸಮಾಜದಲ್ಲಿ ಒಂದು ಹೆಣ್ಣು ಮುಂದುವರಿತಾ ಇದ್ದಾಳೆ ಅಂತ ಅಂದ್ರೆ ಕಾಲಿಳೆಯವರೇ ಜಾಸ್ತಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ನೀವು ಇಷ್ಟೆಲ್ಲ ಸಾಧನೆ ಮಾಡಬೇಕಾದ್ರೆ ನಿಮ್ಗೆ ಕುಹಕದ ಮಾತುಗಳು ಅಥವಾ ನಿಮ್ ಕಾಲಿಳೆಯಂತ ಪರಿಸ್ಥಿತಿಗಳು ಏನಾದ್ರೂ ಕಂಡು ಬಂತ ಮನೆಯಲ್ಲಿ ಅಥವಾ ಸಮಾಜದಲ್ಲಿ?
0: ಅದು ಮನೆಯಲ್ಲಿ ಮಾತ್ರ ಕಂಡು ಬರಲಿಲ್ಲ. ಮಾಡ್ಲಿಕ್ಕೆ ನಮ್ಮ ತಂದೆ ತಾಯಿಗೆ ಒಂದು ಸಪೋರ್ಟ್ ಇಲ್ಲ ಅನ್ನೋದು ಬಿಟ್ರೆ ಅವರಿಗೆ ತುಂಬಾ ಇಷ್ಟ ಇತ್ತು ನನ್ನ ಮಗಳಲ್ಲಿ ತುಂಬಾ ಕಲೆ ಇದೆ ಅಂತ. ನಮ್ಮ ಕುಟುಂಬದಾಗ ಎಲ್ಲರಿಗೂ ಗೊತ್ತಿತ್ತು. ಹಾಗೆ ನನ್ನ ಮದುವೆ ಚಿಕ್ಕೊಳಗೆ ಮದುವೆ ಆಗ್ಬಿಡ್ತು. ಮದುವೆ

0: ಮೇಲೆ ಅಲ್ಲೂ ಕೂಡ ಬಡತನನಿತ್ತು. ನಮ್ಮ ಮನೆಯಲ್ಲಿ ನನ್ನ ಯಜಮಾನರದನ್ನು ತುಂಬಾ ಗುರುತಿಸಿದ್ರು, ತುಂಬಾ ಗುರುತಿಸಿ ಪ್ರತಿಯೊಂದು ರಂಗದಲ್ಲೂ ಅವರು ಒಂದು ಹೆಜ್ಜೆ ಮುಂದಿಟ್ಟು ಅವ್ರು ನನ್ನನ್ನು ಕರೆದುಕೊಂಡು ಹೋಗಿ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು. ಆಗ ಜನಗಳೆಲ್ಲ ನೀವು ಹೇಳಿದ್ರಲ್ಲ ಊಹೆ ಕುಹೆಗಳು ಅಂತ, ಅವನ್ನೆಲ್ಲ ತುಂಬಾ ಅವಾಕ್ಯದಿಂದ ಅವರು ನಮ್ಮನ್ನ ನೋಡ್ತಿದ್ರು, ಮಾತಾಡ್ತಿದ್ರು. ನಾವು ಅದಕ್ಕೆಲ್ಲ ಕೂಗಿ ಕಿವಿಗೊಡ್ಲಿಲ್ಲ ಸರ್. ಅದರಲ್ಲೂ ಹಳ್ಳಿ ಗ್ರಾಮಾಂತರದಲ್ಲಿ ಬಹಳ ಕಷ್ಟ ಸರ್.
1: ಹೌದು,
0: ಎಂತ ಒಂದು ಹೆಣ್ಮಗಳು ಹೊರಗಡೆ ಹೋಗ್ತಾಳೆ ಅಂದ್ರೆ ಅವಳನ್ನ ಬಹಳ ಅತಿ ಕೀಳ ಭಾವನೆಯಲ್ಲಿ ನೋಡ್ತಕ್ಕಂಥದ್ದು, ಅದು ತಪ್ಪು ಸರ್. ಹೆಣ್ಣು ಮಗು ಅವಳು ಎಲ್ಲೇ ಇದ್ರು ಕೂಡ, ಯಾವುದೇ ಹೆಣ್ಮಗಳಿರ್ಬೋದು, ಅವಳು ಯಾವುದೇ ಕ್ಷೇತ್ರ ಇರಲಿ, ತನ್ನ ಕುಟುಂಬ ಇರಲಿ, ಆಕೆ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾಳೆ ಹೊರತು ಅವಳಿಗೆ ಬೇರೆ ಉದ್ದೇಶ ಯಾವ ಹೆಣ್ಣಿಗೂ ಇರೋದಿಲ್ಲ ಸರ್. ಯಾರೋ ಸಾವಿರಕ್ಕೊಬ್ರು ಏನೋ ಅವ್ರ ಗ್ರಾಚಾರ ಏನೋ ಆಗಿರ್ಬೋದು, ಆದ್ರೆ ಪ್ರತಿಯೊಂದು ಹೆಣ್ಣು ಒಂದೊಂದು ಹೆಜ್ಜೆ ಇಡ್ಬೇಕಾದ್ರೂ ತನ್ನ ಕುಟುಂಬಕ್ಕೋಸ್ಕರನೇ ಇಡ್ತಾಳೆ ಅನ್ನೋದು ನನ್ನ ಒಂದು ಅನಿಸಿಕೆ. ಅದಕ್ಕೆ ಆ ಹೆಣ್ಣನ್ನ ಬಹಳ ದೇವೇ ತಾಯಿ ಭಾವನೆಯಿಂದ ನೋಡ್ಬೇಕು. ಆಕಿನ ಯಾರು ಕೂಡ ದೂಷಿಸಬಾರ್ದು. ಆಕಿನ ಯಾರು ಗೌರವಿಸ್ತಾರೆ ಹೆಣ್ಮಗಳನ್ನ, ಆ ಕುಟುಂಬ ಎಲ್ಲಿದ್ರೂ ಚೆನ್ನಾಗಿರುತ್ತೆ, ಆ ಪುರುಷರು ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಸರ್.
1: ಕಿರಣ್ಕುಮಾರ, ನನಗೆ ಬಹಳ ಖುಷಿಯಾಗಿದ್ದೇನಪ್ಪ ಅಂತ ಹೇಳಿದ್ರೆ, ಇವತ್ತು ಕೂಡ ಬಹಳಷ್ಟು ಕುಟುಂಬಗಳಲ್ಲಿ ಒಂದು ಹೆಣ್ಣು ಮುಂದುವರಿತಾ ಇದ್ದಾಳೆ ಅಂತ ಹೇಳಿದ್ರೆ ಮುಖ್ಯವಾಗಿ ಆಕೆಯ ಗಂಡನೇ ಮುಂದುವರಿಲಿಕ್ಕೆ ಅವಕಾಶ ಕೊಡಲ್ಲ. ಈ ನಿಟ್ಟಿನಲ್ಲಿ ರೇಣುಕಮ್ಮ ಅವರನ್ನ ನೋಡಿದಾಗ ನಿಮ್ಮ ಮನೆಯವರನ್ನ ಬಹಳ ಈ ಸಂದರ್ಭದಲ್ಲಿ ಮೆಚ್ಚಿಕೊಳ್ಬೇಕು ಅಂತ ಅನ್ಸುತ್ತೆ. ಒಂದು ಮಾತಿದೆ, ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ. ಸೊ ಅದು ಈ ಸಂದರ್ಭದಲ್ಲಿ ನಾವು ಹೇಳೋದಾದ್ರೆ, ಒಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಪುರುಷ ಇದ್ದಾರೆ ನಿಮ್ಮ ಮನೆಯವರು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಸೊ ನಿಮ್ಮ ಮನೆಯವರು ಏನಾದ್ರೂ ಓದಿದಾರ?
0: ಅವರು 5ನೇ ಕ್ಲಾಸ್ ಓದಿದಾರೆ ಸರ್. 5ನೇ ಕ್ಲಾಸ್. ನನಗೆ 3 ಜನ ಮಕ್ಕಳು. ಅವರಿಗೆ ಶಾಲೆ ಕಲಿಸುವಂತ ಸಮಯದಲ್ಲಿ ನಮ್ಮ ಹತ್ರ ಒಂದು 10-20 ರೂಪಾಯಿ ಅಂದ್ರೆ ಬಹಳ ತುಂಬಾ ಕಷ್ಟವಾಗಿತ್ತು. ನನಗೆ ಒಂದು ಏನು ಜ್ಞಾನೋದಯ ಆತಂದ್ರೆ, ಯಾವುದೇ ಹೆಣ್ಣು ಮನೆಯಲ್ಲಿ ಕುಂತ್ರೆ ಯಾವ ಜ್ಞಾನನು ಬರೋದಿಲ್ಲ. ಅವಳ ಅಡಿಗೆ ಮತ್ತೆ ಮನೆ ಇದಕ್ಕೆ ಸೀಮಿತ ಆಗ್ಬಿಡ್ತಾಳೆ. ಅವಳು ಪ್ರಪಂಚದಲ್ಲಿ ಹೊರಗಡೆ ಬೆರೀಬೇಕು, ಒಂದೊಂದನ್ನ ಕಲಿಬಹುದು. ನಾವು ಎಲ್ಲಿ ಹೋದ್ರು ಅಲ್ಲೊಂದು ನಮ್ಗೆ ಕಲಿಯಂತಿರ್ತತಿ. ನಾನು ತರಬೇತಿ ಅಂತ ಹೇಳಿದ್ರೆ 10 ತರಬೇತಿ, ಒಂದು 20 ತರಬೇತಿ ಮಾಡಿರ್ಬೋದು. ನಾನು ಕೃಷಿಯಿಂದ ಇರ್ಬೋದು, ಒಂದು ಅಣಬೆ ಬೇಸಾಯ ಇರ್ಬೋದು, ಹಿಂಗೆ ಸುಮಾರಷ್ಟು ತರಬೇತಿಗಳಲ್ಲಿ ಸುಮ್ಮನೆ ಹೋಗ್ತಿದೆ. ಆದ್ರೆ ನನ್ಗೆ ಅಲ್ಲಿ ಹೋದಲ್ಲೆಲ್ಲ ಒಂದೊಂದು ಅನುಭವ, ಒಂದೊಂದು ಶಕ್ತಿಯಾಗಿ ನನಗೆ ಸಿಕ್ತು. ಅದರಿಂದ ಗುರಿ ಇಟ್ಕೊಂಡು ನಾನು ಈ ಪ್ರತಿ ಒಂದು ರಂಗದಲ್ಲೂ ನಾನು ಒಂದೊಂದು ಹೆಜ್ಜೆ ಇಟ್ಟಾಗ್ಲೂ ಒಂದೊಂದು ಅನುಭವ. ಅದಕ್ಕೆ ಇವತ್ತಿಷ್ಟು ಮುಂದೆ ಬರ್ಲಿಕ್ಕೆ, ಈ ಸಮಾಜ ಏನು ಕಿಂಚಿತ್ತು ಅಂತ ಹಿಂದೆ ಸೆಳೆಯಲಿಕ್ಕೆ ಇಷ್ಟ ಪಡ್ತಾರಲ್ಲ ಸರ್, ಅವರೇ ನಮ್ಮನ್ನ ಮುಂದೆ ತರೋದು. ನಿಂದಕರು ಇರ್ಲಿಲ್ಲ ಅಂದ್ರೆ ಯಾರು ಮುಂದೆ ಬರಲ್ಲ. ಅದನ್ನ ನಾವು ತಪ್ಪಾಗಿ ಬಯಸಬಾರ್ದು. ಅವ್ರು ಇರ್ಲೇಬೇಕು. ಅವ್ರು ನಮ್ಮನ್ನ ಹೀಯಾಳಿಸ್ತಾ ಇದ್ದಾಗ ನಮಗೆ ಒಂದು ತುಂಬಾ ದೊಡ್ಡ ಶಕ್ತಿಯಾಗಿ ನಿಲ್ತವನು. ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿದ್ರೆ ಬಡತನದಲ್ಲಿ ಯಾರ್ಯಾಗ, ನಮ್ಮ ನಾಡಿನ ಪ್ರತಿಯೊಂದು ಮಕ್ಕಳು ಉತ್ತಮವಾದ ಎಜುಕೇಶನ್ ಮಾಡ್ಬೇಕು. ನಾಳೆ ಕಸ ಹೊಡೆದು ಬದುಕ್ರಿ, ಬದುಕಕ್ಕೆ ಊಟ ಮಾಡಕ್ಕೆ ಏನಾದ್ರೂ ಇರುತ್ತೆ, ಆದ್ರೆ ಶಿಕ್ಷಣ ಮಾತ್ರ ಉತ್ತಮವಾದ ಶಿಕ್ಷಣ ಇರ್ಬೇಕಂತ.
1: ಉತ್ತಮವಾದ ಶಿಕ್ಷಣ
0: ಪಡೀಲಿಕ್ಕೆ
1: ತಮ್ಗೆ ಎಷ್ಟು ಮಕ್ಕಳು ಅಂದ್ರಿ?
0: 3 ಜನ ಮಕ್ಕಳು.
1: 3 ಜನ ಮಕ್ಕಳು ಏನ್ ಮಾಡ್ತಾರೆ 3 ಜನ?
0: ಒಬ್ರು MA ಮಾಡಿದಾರೆ ಸರ್, ಒಬ್ರು BSc ಮಾಡಿದ್ದಾರೆ, BEd ಮಾಡಿ, ಒಬ್ರು GNM ಮಾಡಿ BSc ನರ್ಸಿಂಗ್ ಮಾಡಿದ್ದಾರೆ ಮಗಳು.
1: ಈಗ 3 ಜನದ್ದು ಲೈಫ್ ಸೆಟ್ಲ್ ಆಗಿದ್ಯಾ?
0: ಒಬ್ರು ಪಂಚಾಯತಿ ಕಾರ್ಯದರ್ಶಿ ಆಗಿದ್ದಾರೆ, MA ಮಾಡಿದ್ರು, ಸತೀಶ್ ಕುಮಾರ್ ಅಂತ. ಸಂತೋಷ್ ಕುಮಾರ್ ದ್ವಿತೀಯ ದರ್ಜೆ ಶಿಕ್ಷಕರಾಗಿದ್ದಾರೆ ಹೈಸ್ಕೂಲ್ ಅಲ್ಲಿ. ನನ್ನ ಮಗಳು ಗ್ರಾಮಾಂತರದಲ್ಲಿ ಒಂದು ಆರೋಗ್ಯ ಇಲಾಖೆಯಲ್ಲಿ ಇವತ್ತು ಸೇವೆ ಸಲ್ಲಿಸ್ತಿದ್ದಾರೆ.
1: ಬಹಳ ಖುಷಿಯಾಗುತ್ತೆ ರೇಣುಕಮ್ಮ ಅವರೇ, ನೀವು 5ನೇ ಕ್ಲಾಸ್ ಅಂತೀರಿ, ನಿಮ್ಮ ಮನೆಯವರು 5ನೇ ಕ್ಲಾಸ್ ಅಂತೀರಿ, ಆದ್ರೆ ಮಕ್ಕಳನ್ನ ಪದವೀಧರರನ್ನಾಗಿ ಮಾಡಿದ್ರಲ್ಲ, ನಿಜವಾಗ್ಲು ಬಹಳ ಸಂತೋಷದ ವಿಷಯ. ನೀವು ಹಾಡುಗಳನ್ನ ತುಂಬಾ ಅಂದ್ರೆ ತುಂಬಾನೇ ಹಾಡ್ತೀರಿ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ ಎಲ್ಲ ಹಾಡ್ತೀರಿ. ಈಗ ನಾವು ಈ ಸಂದರ್ಶನವನ್ನ ಮುಗಿಸೋ ಹಂತದಲ್ಲಿ ಇದ್ದೀವಿ, ನಿಮಗಿಷ್ಟವಾಗಿರುವಂತ ಒಂದು ಹಾಡು ಸೋಬಾನೆ ಪದನೋ ಅಥವಾ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಹಾಡ್ಬೋದಾ?
0: ನಾನೀಗ ಒಂದು ಬಸವಣ್ಣರ ಗೀತೆ ಹಾಡ್ತೇನೆ ಸರ್.

0: ರೇಣುಕಮ್ಮ ಅವರೇ, ಸಂದರ್ಶನ ಮುಗಿತಾ ಇದೆ.
1: ಹಾಂ ಸರ್.
0: ಈ ಇಷ್ಟೆಲ್ಲ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ,
1: ಹಾಂ ಸರ್.
0: ಇದಕ್ಕೆ ಸಮಯದ ಹೊಂದಾಣಿಕೆ ಹೇಗೆ? ನೀವು ಬರೀ ಹಾಡೋದು ಮತ್ತೆ ಈ ಮೀಟಿಂಗು ಇದು ಎಲ್ಲ ಹೋಗ್ಬಿಟ್ರೆ ಮಹಿಳೆಗೆ ಮನೆತನದ ಒಂದು ಜವಾಬ್ದಾರಿ ಅಂತ ಒಂದು ಇದ್ದೇ ಇರುತ್ತೆ, ಅದನ್ನ ನಿಭಾಯಿಸದೆ ಸಾಧ್ಯನೇ ಇಲ್ಲ ನಿಭಾಯಿಸದೆ ಇರೋದಕ್ಕೆ.
1: ಹ್ಞೂ ಸರ್.
0: ಸಮಯದ ಹೊಂದಾಣಿಕೆ ಬಹಳ ಮುಖ್ಯ. ಹೇಗೆ
1: ಖಂಡಿತ.
0: ಮಾಡ್ತೀರಿ ಮತ್ತಿದನ್ನ?
1: ಈಗ ನನಗೆ ಸಮಯ ಇದೆ. ನಾನು ಮುಂದೆ ಬರ್ತಕ್ಕಂಥ ಕಾಲದಲ್ಲಿ ಎಷ್ಟು ಸಮಯನೇ ಇರಲಿಲ್ಲ. ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, 6-8 ವರ್ಷದ ಮಕ್ಕಳಿದ್ದಾಗೆ ನಾನು ಹೊರಗೆ ಕೆಲಸ ಮಾಡ್ತಾ ಇದ್ದೆ. ಸಮಾಜದ ಕ್ಷೇತ್ರದಲ್ಲಿ ನಾನು ಆವಾಗಲೇ ಕೆಲಸ ಮಾಡ್ತಾ ಇದ್ದೆ. ಆಗ ನನಗೆ, ನಾನು ಶಿಕ್ಷಣ ಸಂಸ್ಥೆಯಲ್ಲೂ ಅಕ್ಷರ ತುಂಗ ಸಂಸ್ಥೆಯಲ್ಲಿ 6 ವರ್ಷ ಕೆಲಸ ಮಾಡಿದ್ದೀನಿ. ಅದರಲ್ಲಿ 1 ತಿಂಗಳ ತರ ಶಿಕ್ಷಕರ ತರಬೇತಿ ತಗೊಂಡಿದ್ದೀನಿ. ಆ ಎಲ್ಲ ತರಬೇತಿಗಳನ್ನ ನಾನು ಈಗ ಉತ್ತಮ ಮಟ್ಟಕ್ಕೆ ನಿಲ್ಲಿಸಿದೆ. ಆದರೆ ಮಕ್ಕಳನ್ನ ಕೂಡ ಪೋಷಣೆ ಮಾಡಿಕೊಂಡು ಮನೆಯಲ್ಲೂ ಎಲ್ಲ ಗೃಹಿಣಿಗೆ ಏನಿರುತ್ತಲ್ಲ ಅದೆಲ್ಲ ನನಗೂ ಇರುತ್ತೆ. ಅದೆಲ್ಲ ನಿಭಾಯಿಸಿ ರಾತ್ರಿಯೆಲ್ಲ ಕೆಲಸ ಮಾಡಿ, ರಾತ್ರಿಯೆಲ್ಲ ಬಟ್ಟೆ ಹೊಲಿದು ಬೆಳಿಗ್ಗೆ ಫೀಲ್ಡಿಗೂ ಕೆಲಸ ಮಾಡ್ತಿದ್ದೆ. ಕನಿಷ್ಠ ಅಂದ್ರೆ ರಾತ್ರಿ 1 ಗಂಟೆವರೆಗೂ ಕೆಲಸ ಮಾಡಲೇಬೇಕು. ಬಟ್ಟೆ ತೊಳಿಬೇಕು, ಬಟ್ಟೆ ಹೊಲಿಬೇಕು. ಬಟ್ಟೆ ಹೊಲಿಲ್ಲ ಅಂದ್ರೆ ಬೆಳಗ್ಗೆ ನಮಗೆ ಊಟಕ್ಕಿಲ್ಲ. ನಮ್ಮ ಯಜಮಾನರಿಗೂ ಬಟ್ಟೆ ಹೊಲಿದ ಕಲಿಸಿದ್ದೆ, ಅವರು ಹೊಲಿತಿದ್ರು. ನಮಗೆ ಉದ್ಯೋಗ ಅಂದ್ರೆ ನಮಗೊಂದು ಅದೇ ಒಂದು ನಮ್ಮ ಜೀವನದ ಆಧಾರ, ಬೇರೆ ಏನಿಲ್ಲ.
0: ಆಯ್ತು ರೇಣುಕಮ್ಮ ಅವರೇ, ಈಗ ಮಹಿಳೆಯರಿಗೆ ಏನ್ ಸಂದೇಶ ಕೊಡಕ್ಕೆ ಬಯಸ್ತೀರಿ ನೀವು?
1: ಯಾವುದೇ ಸಂದರ್ಭ ಬಂದ್ರು, ಏನೇ ಬಂದ್ರು ಹೆಣ್ಣು ಹಿಂದೆ ಸರಿಬಾರದು. ಗೌರವಯುತವಾಗಿ ಸಮಾಜದಲ್ಲಿ ಉತ್ತಮವಾದ ಬದುಕನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ಆಲೋಚನೆ ಹೆಣ್ಣು ಮಾಡಬೇಕು. ಪುರುಷ ಏನಾದ್ರೂ ತಂದು ಕೊಡ್ಬೋದು, ಏನಾದ್ರೂ ಸಂಪಾದನೆ ಮಾಡಬಹುದು. ಅದನ್ನ ನಿಭಾಯಿಸ್ಕೊಂಡು ಅದನ್ನ ಮುಂದಕ್ಕೆ ತಗೊಂಡು ಹೋಗ್ತಕ್ಕಂತ ಜವಾಬ್ದಾರಿ ಇರೋದು ಹೆಣ್ಮಕ್ಳಿಗೆ. 1 ರೂಪಾಯಿ ತಂದ್ರು ಅಷ್ಟೇ ಜೀವನ, 1 ಕೋಟಿ ರೂಪಾಯಿ ತಂದ್ರು ಅದನ್ನ ಎಲ್ಲ ನಿಭಾಯಿಸುವಂತ ಶಕ್ತಿ ಹೆಣ್ಣಿಗಿದ್ದಾಗ ಎಷ್ಟು ಕಡಿವಾಣದಲ್ಲಿ ನಾವು ಎಷ್ಟು ಅಂತರದಲ್ಲಿ ಬದುಕಬೇಕು. ನಮ್ಮ ಖರ್ಚು ವೆಚ್ಚ ದಿನನಿತ್ಯ ಈಗಂತೂ ಸುಮಾರಿದೆ ಬಿಡಿ. ಆ ಒಂದು ಪರಿಸ್ಥಿತಿಯಿಂದ ಹಿಂದೆ ಸರಿದು ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳೋದು, ನಮ್ಮ ಕುಟುಂಬದಲ್ಲಿ ಮಕ್ಕಳು ಮರಿನ ಮುಂದೆ ತರತಕ್ಕಂಥದ್ದು, ಇರ್ತಕ್ಕಂಥ ಮನೆಯಲ್ಲಿ ಗೌರವದಿಂದ ನೋಡ್ತಕ್ಕಂಥದ್ದು, ಈ ಒಂದು ಸಂಸ್ಕೃತಿಯನ್ನು ನಮ್ಮ ನಾಡಿನ ಸಮೃದ್ಧಿಯಾದ ಸಂಸ್ಕೃತಿಯನ್ನು ಬೆಳಗಂಥದ್ದು ಶಕ್ತಿ ಹೆಣ್ಣಾಗಬೇಕು ಅಂತ ನನ್ನ ಒಂದು ಅನಿಸಿಕೆ.
0: ಆಯ್ತು ರೇಣುಕಮ್ಮ ಅವರೇ, ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಜನಪದ ಗೀತೆ ಮತ್ತೆ ಭಕ್ತಿಗೀತೆ ಭಾವಗೀತೆ ಇವುಗಳ ಅನುಭವಗಳನ್ನು ಹಂಚಿಕೊಂಡ್ರಿ, ಹಾಗೆಯೇ ಸಮಾಜ ಸೇವೆ ಮಾಡಿರ್ತಕ್ಕಂಥ ಅನುಭವವನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡ್ರಿ. ಹಾಗಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
1: ಆಕಾಶವಾಣಿ ಇಲಾಖೆಗೂ ತುಂಬ ಹೃದಯದ ಧನ್ಯವಾದಗಳು.
2: ಇದುವರೆಗೂ ಶಿವಮೊಗ್ಗ ಈಸೂರಿನ ಬಹುಮುಖ ಪ್ರತಿಭೆ ಶ್ರೀಮತಿ ರೇಣುಕಾ ಓಂಕಾರಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಂಕೆ ಶಿವಕುಮಾರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ. ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
6: ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳೋದು ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಅದರಲ್ಲೂ ಪ್ರಕೃತಿಯಲ್ಲಿ ಕಂಡುಬರುವಂತಹ ವಿಸ್ಮಯಕರ ಹಾಗೂ ಮನೋಲ್ಲಾಸಕರ ಸಂಗತಿಗಳನ್ನ ಸ್ವತಃ ತಾವೇ ನಡೆದು ನೋಡಿ ಕೇಳಿ ಓದಿ ತಿಳ್ಕೊಳ್ಳುವುದು ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಮಹತ್ವದ ಅಂಶ. ಪಕ್ಷಿ ವೀಕ್ಷಣೆ ಸುಲಭವೂ ರೋಮಾಂಚನಕಾರಿಯೂ ಆದಂತಹ ಹವ್ಯಾಸ.

0: ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ.
1: ಅಂಗೈಯಗಲದ ಕಾಡು ಬೆಳೆಸಲು ನಾವು ಹಾಕುವ ಯೋಜನೆಗಳೇನು, ಖರ್ಚೇನು, ಶ್ರಮವೇನು, ಏನೇನೂ ಇಲ್ಲ. ಆದರೆ ಪ್ರಪಂಚದ ಮೂರನೇ ಎರಡು ಭೂಭಾಗದಷ್ಟು ವಿಶಾಲವಾದ ಸಮೃದ್ಧವಾದ ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂತಹ ಇತರ ಸಣ್ಣ ಸಣ್ಣ ಜೀವಿಗಳೇ ಕಾರಣ ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಪಕ್ಷಿಗಳು ಪ್ರತಿದಿನ ನಾಲ್ಕಾರು ಹನಿ ಮಕರಂದ ಕುಡಿದು ಹತ್ತಾರು ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ

ಕೀಳು ಅಭಿರುಚಿಯ ಪುಸ್ತಕ, ಹಾಡು, ಪೋಸ್ಟರ್ಗಳು, ಚಲನಚಿತ್ರ ಇಲ್ಲವೇ ಟಿವಿ ಜಾಹೀರಾತುಗಳಿಂದ ಮಕ್ಕಳನ್ನ ದೂರವಿರಿಸೋಣ. ಮಕ್ಕಳಲ್ಲಿ ಮಾನವೀಯ ಉದಾತ್ತ ಚಾರಿತ್ರ್ಯವನ್ನ ಬೆಳೆಸೋಣ.

0: ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಕನ್ನಿನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು ಬೆಳೆಸುತ್ತದೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:35 ಆಗಲಿದೆ. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಅಲ್ಬಿನಿಸಂ ಹಾಗೂ ವಿಟಿಲಿಗೋ ಈ ಕುರಿತು ಕಲಬುರಗಿಯ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಲ್ಕೂಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
1: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಅಲ್ಬಿನಿಸಂ ಕುರಿತಾಗಿ ಮಾತಾಡ್ತಾ ಇದ್ದೇವೆ. 13ನೇ ಜೂನ್ ಪ್ರತಿ ವರ್ಷ ವಿಶ್ವ ಅಲ್ಬಿನಿಸಂ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಈ ಅಲ್ಬಿನಿಸಂ ಅಂದ್ರೆ ಏನು, ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಕಲಬುರಗಿಯ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಲ್ಕೂಡ್ ಅವರಿದ್ದಾರೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ, ಧನ್ಯವಾದಗಳು.
1: ಡಾಕ್ಟರ್, ಆರಂಭದಲ್ಲಿ ಹೇಳಿ, ಅಲ್ಬಿನಿಸಂ ಅಂದ್ರೆ ಏನು ಸರ್? ಇದಕ್ಕಾಗಿ ಒಂದು ದಿವಸವನ್ನೇ ಮೀಸಲಿಟ್ಟಿದೀವಲ್ಲ, ಇದರ ಪ್ರಾಮುಖ್ಯತೆ ಏನು
2: ಸರ್? ಇದು ಅಲ್ಬಿನಿಸಂ ಅನ್ನೋದು ಇದೊಂದು ಅಪರೂಪವಾದಂತಹ ಅನುವಂಶಿಕವಾದ ಕಾಯಿಲೆ. ಇದು ಹುಟ್ಟದಾಗಿಂದಲೇನೆ ಚರ್ಮ, ಆಮೇಲೆ ಕೂದಲು, ಆಮೇಲೆ ಕಣ್ಣುಗಳು ಬಿಳಿ ಆಗಿರ್ತವೆ. ಓಕೆ, ಸೊ ಇದು ಸಾಮಾನ್ಯವಾಗಿ ಹುಟ್ಟಿದ ಟೈಮಲ್ಲೇನೆ ಬಿಳಿ ಆಗಿರುತ್ತೆ ಚರ್ಮ. ಆಮೇಲೆ ಇದನ್ನ ವಿಟಿಲಿಗೋಕೆ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಅಂತಾರೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ವಿಟಿಲಿಗೋ ಅನ್ನೋದು ಹುಟ್ಟದಾಗಿಂದ ನಾರ್ಮಲ್ ಆಗಿ ಚರ್ಮ ಇರುತ್ತೆ. ಹುಟ್ಟದಾದ್ಮೇಲೆ ಸ್ವಲ್ಪ ವರ್ಷಗಳಾದ್ಮೇಲೆ ಸ್ವಲ್ಪ ವೈಟ್ ಆಗ್ಲಾಗತ್ತು ಅಂತಂದ್ರೆ ಅದು ವಿಟಿಲಿಗೋ ಅಂತೀವಿ.
1: ಅಂದ್ರೆ ಬೈ ಬರ್ತ್ ಆದ್ರೆ ಅದು ಅಲ್ಬಿನಿಸಂ.
2: ಅಲ್ಬಿನಿಸಂ
1: ಸ್ವಲ್ಪ ವರ್ಷಗಳ
2: ಸ್ವಲ್ಪ ವರ್ಷಗಳ ನಂತರ ಆದ್ರೆ ಅದು ವಿಟಿಲಿಗೋ.
1: ವಿಟಿಲಿಗೋ ಬೇರೆ, ಅಲ್ಬಿನಿಸಂ ಬೇರೆ,
2: ಎರಡು ಬೇರೆ ಬೇರೆ, ಎರಡು ಬೇರೆ ಬೇರೆ.
1: ಸರ್, ಈಗ ತಾಯಿ ಗರ್ಭ ಧರಿಸಿದಾಗ ಈ ಮಗು ಈ ಸ್ಥಿತಿಯಲ್ಲಿದೆ ಅಂತ ನಮ್ಗೆ ಗರ್ಭದಲ್ಲಿರುವಾಗಲೇ ಗೊತ್ತಾಗುತ್ತಾ?
2: ಇಲ್ಲ ಸರ್, ಗರ್ಭದಲ್ಲಿರುವಾಗ ಗೊತ್ತಾಗೋದಿಲ್ಲ ಸರ್. ಸೊ ಬರ್ತ್ ಆದ್ಮೇಲೆ ನಾವು ಚರ್ಮ ನೋಡ್ಮೇಲೆ ಗೊತ್ತಾಗೋದು ಸರ್.
1: ಅಂದ್ರೆ ಇದು ಎಷ್ಟು ಕಾಮನ್ ಸರ್, ಅಂದ್ರೆ ಈ ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡೋದಾದ್ರೆ?
2: ಸರ್, ಅಲ್ಬಿನಿಸಂ ನೋಡಿ ಸರ್, ಇದು ಲೈಕ್ ವರ್ಲ್ಡ್ ಪ್ರಿವಲೆನ್ಸ್ ಬಂದ್ಬಿಟ್ಟು 1 in 20,000, ಅಂದ್ರೆ 20,000 ಪಾಪ್ಯುಲೇಷನ್ ಅಲ್ಲಿ ಒಬ್ಬರಿಗೆ ಅಲ್ಬಿನಿಸಂ ಇರುತ್ತೆ ಅಂದಾಜ್ ಪ್ರಕಾರ.
1: ಅನುವಂಶಿಕವಾಗಿ ಬರುತ್ತದೆ ಅಂತ ಹೇಳಿದ್ರೆ ಸರ್, ಅದಕ್ಕೆ ಬೇರೆ ಏನಾದ್ರು ಕಾರಣ ಇದೆಯಾ?
2: ಇಲ್ಲ ಸರ್, ಇದು ಜೆನೆಟಿಕ್ ಕಂಡೀಷನ್, ಇದನ್ನ ಬೇರೆ ಕಾರಣಗಳಿಲ್ಲ, ಇದು ಅನುವಂಶಿಕವಾಗಿ ಬರೋದು.
1: ಈ ಕೆಲವೊಬ್ರು ಹೇಳ್ತಾರೆ ಸಂಬಂಧಿಕರಲ್ಲೇ ಮದುವೆ ಆದ್ರೆ ಸಮಸ್ಯೆಗಳಾಗುತ್ತೆ ಅಂತ, ಇದು ಒಂದು ಸಮಸ್ಯೆ ಅದೇ ಕಾರಣಕ್ಕಾಗುತ್ತ
2: ಸರ್? ಇದು ಯಾವುದೇ ಆದಂತ ಜೆನೆಟಿಕ್ ಕಾಯಿಲೆಗಳು ಅಥವಾ ಅನುವಂಶಿಕ ಕಾಯಿಲೆಗಳು ಕಾಮನ್ ಆಗಿರೋದು ಈ ಸಂಬಂಧಿಕರಲ್ಲಿ ಮದುವೆ ಆಗೋದ್ರಿಂದ. ಸಂಬಂಧಿಕರಲ್ಲಿ ಮದುವೆ ಆಗೋದ್ರಿಂದ ಈ ಮ್ಯೂಟೆಂಟ್ ಜೀನ್ಸ್ಗಳು ಹೆಚ್ಚಾಗಿ ಹೆಚ್ಚಾಗಿ ಇರುತ್ತೆ. ಸೊ ಎರಡು ಹೋಮೋಜೈಗಸ್ ಆಗೋದ್ರಿಂದ ಈ ಅನುವಂಶಿಕ ಕಾಯಿಲೆಗಳು ಬರುತ್ತವೆ ಸರ್.
1: ಈಗ ಬೈ ಬರ್ತ್ ಇಂದ ಅಲ್ಬಿನಿಸಂ ಬರುತ್ತೆ ಅಂತ ಹೇಳಿದ್ರಿ ಸರ್, ಈಗ ಆ ಮಗುವನ್ನು ಸಾಮಾನ್ಯ ಮಗುವಿನ ರೀತಿಯಲ್ಲಿ ಬೆಳೆಸಬೇಕಾ ಅಥವಾ ಅದಕ್ಕೆ ವಿಶೇಷ ಕಾಳಜಿಯ ಅವಶ್ಯಕತೆ ಇದೆಯಾ?
2: ಸರ್, ಅಲ್ಬಿನಿಸಂ ಅಲ್ಲಿ ಚರ್ಮ ವೈಟ್ ಇರುತ್ತೆ, ಅಂದ್ರೆ ಮೆಲ್ನಿನ್ ಇರಂಗಿಲ್ಲ. ಸೊ ಹೇರ್ಸ್ ಆಮೇಲೆ ಐಸ್ ಗಳು ವೈಟ್ ಇರುತ್ತೆ, ಅಲ್ಲಿ ಮೆಲ್ನಿನ್ ಇರಂಗಿಲ್ಲ. ಸೊ ಇದರಿಂದ ಏನಾಗುತ್ತೆ, ಅವರಿಗೆ ಯಾವ ಸನ್ ಲೈಟ್ ಏನಾದ್ರು ಬಿತ್ತೆ ಅಂತಂದ್ರೆ ಅವರಿಗೆ ಫೋಟೋ ಸೆನ್ಸಿಟಿವ್, ಅಂದ್ರೆ ಸನ್ ಲೈಟ್ ಆಗ ಬರಂಗಿಲ್ಲ ಅವರಿಗೆ. ಸನ್ ಲೈಟ್ ಬಿತ್ತು ಅಂತಂದ್ರೆ ಕೆಂಪಾಗೋದು, ಉರಿಯೋದು ಅವೆಲ್ಲ ಆಗುತ್ತೆ. ಆಮೇಲೆ ಈ ಕಣ್ಣಲ್ಲಿ ಈಗ ಐರಿಸ್ ಅಂತ ಇರುತ್ತೆ, ಅಂದ್ರೆ ಕಣ್ಣಲ್ಲಿ ನೋಡಿದಾಗ ಒಂದು ಪರದೆ ಇರುತ್ತಲ್ಲ, ಅದಕ್ಕೆ ಐರಿಸ್ ಅಂತೀವಿ. ಅಲ್ಲಿ ಕೆಳ ಪೂರ್ತಿ ಹಿಂದ್ಗಡೆ ಬ್ಲಾಕ್

0: ಇರುತ್ತಲ್ಲ ಅದು, ದಟ್ ಇಸ್ ರೆಟಿನಾ. ಸೊ ಅದು ಎರಡರಲ್ಲೂ ಈ ಪಿಗ್ಮೆಂಟೇಷನ್ ಸೆಲ್ಸ್ ಅಂದ್ರೆ ಈ ಮೆಲ್ಲಿನ್ ಇರುತ್ತೆ. ಈ ಮೆಲ್ಲಿನ್ ಅಲ್ಬಿನಿಸಮ್ ಅಲ್ಲಿ ಮೇನ್ ಪ್ರಾಬ್ಲಮ್ ಇರೋದೇ ಮೆಲ್ಲಿನ್ ಪ್ರೊಡಕ್ಷನ್ ಆಗಂಗಿಲ್ಲ ಅಲ್ಲಿ, ಅಥವಾ ಪ್ರೊಡಕ್ಷನ್ ಆದ್ರೂ ಅದು ಟ್ರಾನ್ಸ್ಫರ್ ಆಗಂಗಿಲ್ಲ. ಸೊ ಆ ಕಾರಣದಿಂದ ಇದು ಅಲ್ಬಿನಿಸಮ್ ಆಗುತ್ತೆ. ಸೊ ಈಗ ಮೆಲ್ಲಿನ್ ಪ್ರೊಡಕ್ಷನ್ ಆಗ್ಲಿಲ್ಲ ಅಂತಂದ್ರೆ ಸೊ ನಮ್ಗೆ ಫೋಟೋ ಪ್ರೊಡಕ್ಷನ್ ಸಿಗಂಗಿಲ್ಲ ಮೆಲ್ಲಿನ್ ಇಂದ. ಸೊ ಇದರಿಂದ ಏನಾಗುತ್ತೆ, ಅವರಿಗೆ ಸನ್ಲೈಟ್ ಬಿದ್ರೆ ಸ್ವಲ್ಪ ಇರಿಟೇಷನ್ ಆಗೋದು ಅವೆಲ್ಲ ಆಗುತ್ತೆ. ಆಮೇಲೆ ಸನ್ಲೈಟ್ ಬಿದ್ರೆ ಅವರಿಗೆ ಹಿಂಗ ಕಣ್ಣೆಲ್ಲ ಸ್ವಲ್ಪ ಹಿಂಗ ಉರಿಯುತ್ತೆ. ಓಕೆ, ಆಮೇಲೆ ಡೈರೆಕ್ಟ್ ಸನ್ನಗೆ ಫೋಕಸ್ ಲೈಟ್ಗೆ ಹಿಂಗೆ ನೋಡಕ್ ಆಗಂಗಿಲ್ಲ ಅವರಿಗೆ. ಸೊ ಅದಕ್ಕೆ ಕೆಲವೊಂದು ಕಾಳಜಿಗಳು ತಗೋಬೇಕಾಗುತ್ತೆ. ಸೊ ಯಾವಾಗಾದ್ರೂ ಹೊರಗಡೆ ಹೋಗ್ತಾ ಇದ್ರೆ ಅವರು ಸನ್ಸ್ಕ್ರೀನ್ ಹಚ್ಕೋಬೇಕು, ಅಥವಾ ಫೋಟೋ ಪ್ರೊಡಕ್ಷನ್ ಸ್ವಲ್ಪ ಕ್ಲೋತಿಂಗ್ ಎಲ್ಲ ಕವರ್ ಮಾಡ್ಕೋಬೇಕು, ಹ್ಯಾಟ್ ಹಾಕೋಬೇಕು, ರೌಂಡ್ ರಿಮಿರ್ ಅಂತ ಹ್ಯಾಟ್ ಹಾಕೋಬೇಕು, ಅಥವಾ ಬ್ಲಾಕ್ ಕಲರ್ ಗ್ಲಾಸ್ ಹಾಕೋಬೇಕು ಸೊ ಐಸ್ ಇಂದ ಪ್ರೊಡಕ್ಷನ್ ಆಗಕ್ಕೆ. ಆಮೇಲೆ ರೆಗ್ಯುಲರ್ ಆಗಿ ಸ್ವಲ್ಪ ಸನ್ಸ್ಕ್ರೀನ್ ಹಚ್ಕೊಂಡ್ರೆ ಸ್ವಲ್ಪ ಅವರಿಗೆ ಫೋಟೋ ಪ್ರೊಡಕ್ಷನ್ ಸಿಗುತ್ತೆ ಸರ್.
1: ಅಂದ್ರೆ ಇದು ಅವರು ಲೈಫ್ ಲಾಂಗ್ ಮಾಡಬೇಕಾಗುತ್ತೆ ಸರ್, ಅಥವಾ ಬೇರೆ ಏನಾದರೂ ಮೆಡಿಕೇಶನ್ ಇದೆಯಾ
0: ಸರ್? ಇದು ಲೈಫ್ ಲಾಂಗೇ ಮಾಡಬೇಕಾಗುತ್ತೆ ಸರ್. ಸೊ ಯಾವುದೇ ಆದಂತ ಮೆಡಿಕೇಶನ್ಸ್ ಇಲ್ಲ ಆಲ್ಬಿನಿಸಮ್, ಯಾಕಂದ್ರೆ ಇದು ಅನುವಂಶಿಕ ಆಗಿರೋಂತ ಕಾಯಿಲೆ ಆಗೋದ್ರಿಂದ ಯಾವುದೇ ಆದಂತ ಮೆಡಿಕೇಶನ್ಸ್ ಇಲ್ಲ. ಇದನ್ನ ಲೈಫ್ ಲಾಂಗ್ ಅವರು ಈ ಸನ್ಲೈಟ್ ನಿಂದ ಪ್ರೊಡಕ್ಷನ್ ತಗೊಳ್ಬೇಕಾಗುತ್ತೆ. ಕೆಲವೊಂದು ರೆಗ್ಯುಲರ್ ಆಗಿ ಅವ್ರ ಸ್ಕಿನ್ ಅನ್ನ ಎಕ್ಸಾಮಿನ್ ಮಾಡ್ಕೋಬೇಕಾಗುತ್ತೆ, ಯಾಕಂದ್ರೆ ಕೆಲವೊಂದು ವರ್ಷಗಳಾಗೋದ್ರಿಂದ ರೆಗ್ಯುಲರ್ ಆಗಿ ಸನ್ಲೈಟ್ ಬಿಡೋದ್ರಿಂದ ಕೆಲವೊಂದ್ಸಲ ಏನಾಗುತ್ತೆ, ದೇ ಹ್ಯಾವ್ ಮೋರ್ ಟೆಂಡೆನ್ಸಿ ಫಾರ್ ಕ್ಯಾನ್ಸರ್ಸ್. ಸೊ ಸ್ಕಿನ್ ಕ್ಯಾನ್ಸರ್ಸ್ ಅವರಲ್ಲಿ ಜಾಸ್ತಿ ಇರುತ್ತೆ. ಸೊ ಕೆಲವೊಂದು ಯಾವುದೇ ಆದಂತ ಏನಾದರೂ ಚರ್ಮದಲ್ಲಿ ಏನಾದರೂ ಗಾಯಗಳಾಗಿದೆ, ಅದು ಮಾಯ್ತಾ ಇಲ್ಲ ಅಥವಾ ಅದು ದೊಡ್ಡದಾಗ್ತಾ ಇದೆ, ಸೊ ಅಂತ ಟೈಮಲ್ಲಿ ನೀವು ಸ್ಕಿನ್ ಡಾಕ್ಟರ್ಗೆ ಹೋಗಿ ಭೇಟಿ ಆಗಬೇಕಾಗುತ್ತೆ
1: ಸರ್. ಪ್ರತಿ ವರ್ಷ 13ನೇ ಜೂನನ್ನು ವರ್ಲ್ಡ್ ಆಲ್ಬಿನಿಸಮ್ ಡೇ ಅಂತ ಆಚರಣೆ ಮಾಡ್ತೇವೆ ಸರ್. ಈ ವರ್ಷದ ಥೀಮ್ ಏನಿದೆ ಸರ್?
0: ಈ ವರ್ಷದ ಥೀಮ್ ಇರೋದು ಪ್ರೌಡ್ಲಿ ಇನ್ ಮೈ ಸ್ಕಿನ್ ಸೆಲೆಬ್ರೇಟಿಂಗ್ ಆಲ್ ಸ್ಕಿನ್ ಟೋನ್ಸ್ ಅಂತ.
1: ಅಂದ್ರೆ ಅವರಿಗೆ ಸಮಾಜದಲ್ಲಿ ಒಂಥರ ಅವರಿಗೆ ಮುಜುಗರಕ್ಕೆ ಒಳಗಾಗೋ ಸಾಧ್ಯತೆ ಇರುತ್ತೆ ಸರ್.
0: ನಮ್ ಸ್ಕಿನ್ ಬಗ್ಗೆ ನಮ್ಗೆ ಗೌರವ ಇರ್ಲಿ, ಆಮೇಲೆ ಎಲ್ಲಾ ಸ್ಕಿನ್ ಟೋನ್ ಗಳನ್ನು ನಾವು ಗೌರವಿಸೋಣ ಅಂತ. ಸೊ ಯಾವ್ದೇ ಆದಂತ ಡಿಸ್ಕ್ರಿಮಿನೇಷನ್ ಬೇಡ ಅಂತ.
1: ಸರ್, ಆಗ್ಲೇ ಹೇಳಿದ್ರಿ ನೀವು ಆಲ್ಬಿನಿಸಮ್ ಸಮಸ್ಯೆ ಇರೋರು ಚರ್ಮದ ಕ್ಯಾನ್ಸರ್ ಗೆ ಒಳಗಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ. ಈಗ ಅವರು ಯಾವ ವಯಸ್ಸಿನಲ್ಲಿ ಈ ಚರ್ಮದ ಕ್ಯಾನ್ಸರ್ ಅವ್ರಿಗೆ ಕಾಡಬಹುದು ಸರ್?
0: ಪ್ರಮುಖವಾಗಿ ಇದು ಓಲ್ಡ್ ಏಜ್ ಅಲ್ಲೇ ಪ್ರಾಬ್ಲಮ್ ಮಾಡುತ್ತೆ. ಸೊ ಇನಿಷಿಯಲ್ ಡ್ಯೂರಿಂಗ್ ಅಂದ್ರೆ ಅರ್ಲಿ ಏಜ್ ಆಫ್ ಲೈಫ್ ಅಲ್ಲಿ ಅವರಿಗೆ ಸನ್ಲೈಟ್ ಬೀಳೋದ್ರಿಂದ ಸ್ವಲ್ಪ ಫೋಟೋ ಸೆನ್ಸಿಟಿವಿಟಿ ಇರುತ್ತೆ. ಯಾವಾಗ ಅದು ಕ್ರೋನಿಕ್ ಆಗಿ ಸನ್ಲೈಟ್ ನಿಂದ ಅದು ಇರಿಟೇಷನ್ ಆಗುತ್ತೆ ಚರ್ಮ, ಅವರಿಗೆ ಸ್ವಲ್ಪ ಮ್ಯಾಲಿಗ್ನೆನ್ಸಿ ಅಥವಾ ಕ್ಯಾನ್ಸರ್ ಆಗೋ ಚಾನ್ಸಸ್ ಓಲ್ಡ್ ಏಜ್ ಅಲ್ಲಿ ಜಾಸ್ತಿ ಆಗುತ್ತೆ.
1: ಇವರು ದಿನನಿತ್ಯ ಯಾವ ರೀತಿ ತಮ್ಮ ಚರ್ಮವನ್ನು ಆರೈಕೆ ಮಾಡ್ಕೋಬೇಕು ಸರ್, ಒಂದು ಉತ್ತಮ ರೀತಿಯಲ್ಲಿ ಜೀವನ ನಡೆಸಬೇಕಾದ್ರೆ?
0: ಸರ್, ಒಂದೇದು ಅಲ್ಬಿನಿಸಮ್ ಅಲ್ಲಿ ಮೆಲ್ಲಿನ್ ಅಂಶ ಇರೋದೇ ಇಲ್ಲ. ಸೊ ಮೆಲ್ಲಿನ್ ಏನ್ ಮಾಡುತ್ತೆ, ನಮ್ದು ಸನ್ಲೈಟ್ ಅನ್ನ ಹೀರ್ಕೊಂಡ್ಬಿಟ್ಟು ನಮ್ ಸ್ಕಿನ್ ನ ಪ್ರೊಟೆಕ್ಷನ್ ಮಾಡುತ್ತೆ. ಅದಕ್ಕಾಗಿ ಮೆಲ್ಲಿನ್ ಇರದೇ ಇರೋದ್ರಿಂದ ನಾವು ಸನ್ಲೈಟ್ ನ ಪ್ರೊಟೆಕ್ಷನ್ ಮಾಡ್ಕೊಳ್ಳಕ್ಕೆ ಬೇರೆ ಆದಂತ ವಿಧಗಳು, ಲೈಕ್ ಫುಲ್ ಕ್ಲೋತ್ ಹಾಕೊಳ್ಬೇಕು. ಸೊ ಯಾವ್ದಾದ್ರು ಎಕ್ಸ್ಪೋಸ್ ಪಾರ್ಟ್ ಅಲ್ಲಿ ಅಥವಾ ಫೇಸ್ ಗೆ ಅಥವಾ ಹ್ಯಾಂಡ್ಸ್ ಗೆ ಅವೆಲ್ಲ ಸ್ಕ್ರೀನ್ ಹಚ್ಕೊಳ್ಬೇಕು. ಆಮೇಲೆ ವೈಡ್ ರಿಮ್ ಇರೋಂತ ಕ್ಯಾಪ್ ಹಾಕೊಳ್ಬೇಕು ಅಥವಾ ಹ್ಯಾಟ್ ಹಾಕೊಳ್ಬೇಕು. ಸೊ ಇದರಿಂದ ಏನಾಗ್ತದೆ, ಸನ್ಲೈಟ್ ಆಲ್ ಆಫ್ ದ ಡೈರೆಕ್ಷನ್ಸ್ ನಮ್ ಚರ್ಮಕ್ಕೆ ಹತ್ತಂಗಿಲ್ಲ. ಆಮೇಲೆ ಬ್ಲಾಕ್ ಕಲರ್ಡ್ ಗಾಗಲ್ಸ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಸ್ವಲ್ಪ ಐಸ್ ಗೆ ಸನ್ಲೈಟ್ ಬಡಿಯೋದಿಲ್ಲ, ಅದರಿಂದ ಇರಿಟೇಷನ್ ಆಗೋದನ್ನು ಕಡಿಮೆ ಆಗುತ್ತೆ ಸರ್.
1: ಸರ್, ಈಗ ಆಲ್ಬಿನಿಸಮ್ ಇರೋರನ್ನ ಸಮಾಜದಲ್ಲಿ ಅವರನ್ನು ಒಳಗೊಂಡು ಬಾಳೋದಾದ್ರೆ ಕೆಲವೊಬ್ರು ಏನ್ ಅನ್ಕೊಂತಾರೆ, ಅವ್ರನ್ನ ಆಲ್ಬಿನಿಸಮ್ ಇರೋರನ್ನ ಟಚ್ ಮಾಡಿದ್ರೆ ನಮಗೂ ಇಲ್ಲಿ ಆ ಕಾಯಿಲೆ ಬರುತ್ತೆ ಅಂತ ಅನ್ಕೊಂತಾರೆ ಸರ್. ಇದು ಎಷ್ಟರ ಮಟ್ಟಿಗೆ ಸತ್ಯ
0: ಸರ್? ಇದು ಸತ್ಯವಲ್ಲ ಸರ್, ಇದು ಸತ್ಯಕ್ಕೆ ಬಹಳ ದೂರ ಇರೋದು. ಇದು ಮುಟ್ಟೋದ್ರಿಂದ ಅಥವಾ ಅವ್ರ ಜೊತೆ ಇರೋದ್ರಿಂದ ಇದು ಬರಂಗಿಲ್ಲ ಸರ್, ಇದು ಇದು ಜೆನೆಟಿಕ್ ಕಾಯಿಲೆ. ಸೊ ಅಂದಾಗೆ ಸೊ ಇದು ಅನುವಂಶಿಕವಾಗಿ ಬರುತ್ತೆ ಸರ್ ಇದು.
1: ಸರ್, ಈಗ ವಿಟಿಲಿಗೋ ಬಗ್ಗೆ ಮಾತಾಡೋದಾದ್ರೆ ನೀವು ಮೂಲ ವ್ಯತ್ಯಾಸ ಇವೆರಡಕ್ಕೂ ಏನಂದ್ರೆ ಇದು ಜನ್ಮದಿಂದ ಬರುವಂತದ್ದು, ಇದು ಸ್ವಲ್ಪ ವರ್ಷಗಳ ನಂತರ ಬರೋದಂತ ಹೇಳಿದ್ರೆ, ಈ ವಿಟಿಲಿಗೋಗೆ ಏನಾದ್ರೂ ಚಿಕಿತ್ಸೆ ಇದೆಯಾ ಸರ್?
0: ಸರ್, ವಿಟಿಲಿಗೋಗೆ ಸಾಕಷ್ಟು ಆದಂತಹ ಚಿಕಿತ್ಸೆಗಳಿದಾವೆ. ಸೊ ವಿಟಿಲಿಗೋಗೆ ಸಣ್ಣ ಪ್ರಮಾಣದಲ್ಲಿ ಇತ್ತು ಅಂತಂದ್ರೆ ಕ್ರೀಮ್ಸ್ ಗಳು ಕೊಡ್ತೀವಿ, ಸ್ವಲ್ಪ ಜಾಸ್ತಿ ಇತ್ತು ಅಂತಂದ್ರೆ ಟ್ಯಾಬ್ಲೆಟ್ಸ್ ಗಳು ಕೊಡ್ತೀವಿ. ಆಮೇಲೆ ಕೆಲವೊಂದು ಲೈಟ್ ಟ್ರೀಟ್ಮೆಂಟ್ ಅಂತೀವಿ. ಸೊ ಲೈಟ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಸ್ವಲ್ಪ ಬಹಳ ಜಾಸ್ತಿ ಇರುತ್ತಲ್ಲ, ಅವರಿಗೆ ಕ್ರೀಮ್ಸ್ ಎಲ್ಲ ಹಚ್ಕೊಳ್ಳೋದಾಗಲ್ಲ. ಸೊ ಅಂತವ್ರಿಗೆ ಲೈಟ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ, ಅಲ್ಟ್ರಾಲೈಟ್ ಲೈಟ್ ಟ್ರೀಟ್ಮೆಂಟ್. ಇನ್ನು ಕೆಲವೊಬ್ಬರಿಗೆ ಕೆಲವೊಂದು ಸರ್ಜರೀಸ್ಗಳನ್ನೂ ಇರುತ್ತೆ. ಸೊ ಆ ಸರ್ಜರೀಸ್ಗಳು ಮಾಡೋದ್ರಿಂದ ಏನಾಗುತ್ತೆ, ಅವರಿಗೆ ಸ್ವಲ್ಪ ಬಣ್ಣ ಬರುತ್ತೆ ಸರ್.
1: ಸರ್, ಇದು ಯಾವ ದೇಹದ ಯಾವ ಭಾಗದಿಂದ ಈ ಲಕ್ಷಣಗಳು ಆರಂಭ ಆಗ್ಬಹುದು ಸರ್ ಸಾಮಾನ್ಯವಾಗಿ?
0: ಸರ್, ವಿಟಿಲಿಗೋ ಅದರಲ್ಲಿ ಬೇರೆ ಬೇರೆ ವೆರೈಟಿ ಇದೆ ಸರ್. ವಿಟಿಲಿಗೋ ಕ್ಯಾನ್ ಅಫೆಕ್ಟ್ ಎನಿ ಪಾರ್ಟ್ ಆಫ್ ದ ಬಾಡಿ ಸರ್, ಅಂದ್ರೆ ಯಾವುದೇ ಭಾಗಕ್ಕೂ ಅದು ಅಫೆಕ್ಟ್ ಆಗ್ಬಹುದು. ಇಂತಿಷ್ಟೇ ನಿರ್ದಿಷ್ಟವಾದಂತ ಇದೇ ಭಾಗಕ್ಕೆ ಅಫೆಕ್ಟ್ ಆಗುತ್ತೆ ಅಂತಾನೆ ಇಲ್ಲ. ಸೊ ಇದು ಸ್ಕಿನ್ ಮಿಕೋಸಾ ಅಂದ್ರೆ ಸ್ಕಿನ್ಗೂ ಅಫೆಕ್ಟ್ ಆಗ್ಬಹುದು, ಆಮೇಲೆ ಮಿಕೋಸಾ ಅಂತಂದ್ರೆ ತುಟಿಗ್ನೂ ಆಗ್ಬಹುದು ಅಥವಾ ಜನಿಟಲ್ ಏರಿಯಾನಲ್ಲೂ ಆಗ್ಬಹುದು. ಸೊ ಯಾವ್ದೇ ಏರಿಯಾನ ಆಗ್ಬಹುದು ಸರ್.
1: ಇದು ಏನಾದ್ರೂ ಈ ಗಂಡ್ ಮಕ್ಕಳಲ್ಲಿ ಜಾಸ್ತಿ ಕಂಡು ಬರೋದು, ಹೆಣ್ ಮಕ್ಕಳಲ್ಲಿ ಕಮ್ಮಿ ಕಂಡು ಬರೋದು, ಈ ತರ ಏನಾದ್ರೂ ಇದೆ ಸರ್?
0: ಆ ತರ ಏನ್ ವ್ಯತ್ಯಾಸ ಇಲ್ಲ ಸರ್, ಈಕ್ವಲಿ ಅಫೆಕ್ಟೆಡ್ ಸರ್.
1: ಈಗ ವಿಟಿಲಿಗೋ ಆರಂಭದ ಹಂತದಲ್ಲಿ ಇದ್ದಾಗ ಟ್ರೀಟ್ಮೆಂಟ್ ತಗೊಂಡ್ರೆ ನಾರ್ಮಲ್ ಆಗ್ಬೋದಾ ಸರ್?
0: ಆರಂಭದ ಹಂತದಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ನಾರ್ಮಲ್ ಆಗುತ್ತೆ ಸರ್, ಬಣ್ಣ ಬರುತ್ತೆ. ಬಟ್ ನಾವೇನಂತೀವಿ, ವಿಟಿಲಿಗೋ ಇಸ್ ವೆರಿ ಅನ್ಪ್ರಿಡಿಕ್ಟೇಬಲ್ ಸರ್. ಕೆಲವೊಬ್ರಿಗೆ ಮತ್ತೆ ಮತ್ತೆ ಹೋಗ್ತಾ ಇರುತ್ತೆ. ಸೊ ಬಹಳಷ್ಟು ಜನ ಏನಾಗುತ್ತೆ, ಫ್ರಸ್ಟ್ರೇಷನ್ ಆಗುತ್ತೆ ಪೇಷಂಟ್ಸ್ ಗಳಿಗೆ, ಲೈಕ್ ಮತ್ತೆ ಮತ್ತೆ ಹೋಗ್ತಾ ಇದೆ ಅಂತ. ಸೊ ಇದು ವಿಟಿಲ್

0: ಇವಾಗ ಲೈಕ್ ಡಿಸೀಸ್ ಸಿವಿಯರಿಟಿ ಜಾಸ್ತಿ ಇದ್ದವ್ರಿಗೆ ಆ ತರ ಆಗುತ್ತೆ ಸರ್. ಓಕೆ, ಮತ್ತೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಮತ್ತೆ ಕಲರ್ ಬರುತ್ತೆ, ಮತ್ತೆ ಸ್ವಲ್ಪ ದಿವಸ ಮತ್ತೆ ಆಗುತ್ತೆ.
1: ಈ ಅಲ್ಬಿನಿಸಮ್ ಇರೋರಿಗೆ ಸ್ಕಿನ್ ಸೆನ್ಸೇಷನ್ ಏನಾದ್ರು ಕಮ್ಮಿ ಇರುತ್ತೆ ಸರ್, ಜಾಸ್ತಿ ಇರುತ್ತಾ?
0: ಇಲ್ಲ, ಸ್ಕಿನ್ ಸೆನ್ಸೇಷನ್ ನಾರ್ಮಲ್ ಆಗೇ ಇರುತ್ತೆ ಸರ್, ಸ್ಕಿನ್ ಸೆನ್ಸೇಷನ್ ಅಲ್ಲಿ ಯಾವುದೇ ಆದಂತ ವ್ಯತ್ಯಾಸ ಇರೋದಿರಲ್ಲ ಸರ್.
1: ಹಾಗಾದ್ರೆ ಈ ಅಲ್ಬಿನಿಸಮ್ಗೆ ಸಂಪೂರ್ಣ ಚಿಕಿತ್ಸೆ ಇಲ್ಲ ಅಂತ ಹೇಳ್ತಾರೆ ಸರ್?
0: ಅಲ್ಬಿನಿಸಮ್ಗೆ ಸಂಪೂರ್ಣವಾದ ಚಿಕಿತ್ಸೆ ಅಂತಂದ್ರೆ ಅದಕ್ಕೆ ಯಾವ್ದಂತ ಮೆಡಿಕೇಶನ್ ಕೊಟ್ಬಿಟ್ಟು ನನ್ನ ಬಣ್ಣ ಬರ್ಸ್ತೀನಿ ಅಂತಂದ್ರೆ ಆಗೋದಿಲ್ಲ ಅದು. ಯಾಕಂತಂದ್ರೆ ಜೆನೆಟಿಕ್ ಕಂಡೀಷನ್ ನಿಂದನೇ ಅದನ್ನ ಬಣ್ಣ ಬರ್ತಾ ಇರಂಗಿಲ್ಲ. ಸೊ ಅದಕ್ಕಾಗಿ ಅದನ್ನ ಬಣ್ಣ ಬರಕ್ಕೆ ಮಾಡಕ್ ಬರಂಗಿಲ್ಲ. ಬಟ್ ಅಲ್ಬಿನಿಸಮ್ ನಿಂದ ನಮ್ಗೆ ಏನಾದ್ರೂ ತೊಂದರೆ, ಅದ್ ಬಣ್ಣ ಇರ್ಲಾರ್ದಕ್ಕೆ ನಮ್ಗೆ ತೊಂದರೆಗಳಾಗುತ್ತಲ್ಲ, ಅದನ್ನ ನಾವು ತಡೆಗಟ್ಟಬಹುದು. ಅದನ್ನ ಸನ್ ಪ್ರೊಟೆಕ್ಷನ್ ಮಾಡ್ಬಿಟ್ಟು ಅಥವಾ ರೆಗ್ಯುಲರ್ ಹೆಲ್ತ್ ಚೆಕ್, ಸ್ಕಿನ್ ಚೆಕಪ್ ಅಥವಾ ಐ ಪ್ರೊಟೆಕ್ಷನ್, ಐ ಚೆಕಪ್ ಎಲ್ಲ ಮಾಡ್ಕೊಂಡಿದ್ರಿಂದ ಅದರಿಂದ ಪ್ರಿವೆನ್ಷನ್ ಅಥವಾ ಕಾಂಪ್ಲಿಕೇಶನ್ಸ್ ಗಳನ್ನ ನಾವು ಪ್ರಿವೆಂಟ್ ಮಾಡಬಹುದು.
1: ಈಗ ಬಣ್ಣ ಅನ್ನೋದು ಬಿಟ್ಟು ಬೇರೆ ಎಲ್ಲ ವಿಷಯದಲ್ಲೂ ಅವ್ರು ನಾರ್ಮಲ್ ಆಗಿ ಇರ್ತಾರಲ್ಲ ಸರ್?
0: ಸರ್, ಬಣ್ಣ ಅನ್ನೋದ್ ಬಿಟ್ಟು ಅವರು ಒಂದು ಲೈಕ್ ಸ್ವಲ್ಪ ಮೆಂಟಲಿ ಅವರು ಇಂಟೆಲಿಜೆನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ ಸರ್, ಅವ್ರಿಗೆ ಇಂಟೆಲಿಜೆನ್ಸ್ ಕಡಿಮೆ ಇರುತ್ತೆ. ಮೆಂಟಲ್ ರಿಟಾರ್ಡೇಷನ್ ಬಹಳ ಕಡಿಮೆ ಕೇಸಸ್ ಅಲ್ಲಿ ಕೆಲವರಿಗೆ ಮೆಂಟಲ್ ರಿಟಾರ್ಡೇಷನ್ ಇರುತ್ತೆ. ಸೊ ಗ್ರಾಸ್ಪಿಂಗ್ ಪವರ್ ಅಂತೀವಲ್ಲ ನಾವು, ಸೊ ಚಿಕ್ಕ ಮಕ್ಕಳು ಸ್ವಲ್ಪ ಓದ್ತಾ ಇಲ್ಲ ಸ್ಕೂಲ್ ಅಲ್ಲಿ, ಸ್ವಲ್ಪ ಗ್ರಾಸ್ಪಿಂಗ್ ಪವರ್ ಸ್ವಲ್ಪ ಕಡಿಮೆ ಇರುತ್ತೆ ಅವರಿಗೆ.
1: ಇವರು ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ ಸರ್?
0: ಸರ್, ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡ್ಕೊಳ್ಳೋದ್ರಿಂದ ಕಾಂಪ್ಲಿಕೇಶನ್ಸ್ ನ ನಾವು ಜಲ್ದಿನ ನಾವು ಪತ್ತೆ ಹಚ್ಚಬಹುದು. ಸ್ಕಿನ್ ಅಲ್ಲಿ ಏನಾದ್ರೂ ಕ್ಯಾನ್ಸರ್ ಇದೆ, ಸೊ ಅರ್ಲಿ ಸ್ಟೇಜ್ ಅಲ್ಲೇ ನಾವು ಡಿಟೆಕ್ಷನ್ ಮಾಡಬಹುದು. ಸೊ ಆಮೇಲೆ ಈ ಕಾಂಪ್ಲಿಕೇಶನ್ಸ್ ಅನ್ನ ಲೈಕ್ ಪ್ರಿವೆನ್ಷನ್ ಮಾಡ್ಕೊಳ್ಬಹುದು. ಲೈಕ್ ರೆಗ್ಯುಲರ್ ಆಗಿ ಅವರು ಕೆಲವೊಬ್ರು ಬಹಳನೇ ನೆಗ್ಲೆಕ್ಟ್ ಆಗಿದ್ರೆ ಏನಾಗುತ್ತೆ, ಮುಂದೆ ಹೋಗಿ ಅದು ಕ್ಯಾನ್ಸರ್ಸ್ ಎಲ್ಲ ಆಗುತ್ತೆ. ಸೊ ರೆಗ್ಯುಲರ್ ಆಗಿ ನೀವು ಡಾಕ್ಟರ್ ಹತ್ರ ಹೋಗಿ ಅಡ್ವೈಸ್ ತಗೊಳ್ಳೋದ್ರಿಂದ ಏನಾಗುತ್ತೆ, ನೀವು ನಿಮ್ ಚರ್ಮನ್ನ ನೀವು ಆರೈಕೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮುಂದೆ ಯಾವ್ದೇ ಆದಂತ ಪ್ರಾಬ್ಲಮ್ ಆಗೋದನ್ನ ತಡೆಗಟ್ಟಬಹುದು ಸರ್. ನಾವು
1: ಈಗ ಅಲ್ಬಿನಿಸಮ್ ಇರೋರು ಆರೋಗ್ಯಕರವಾಗಿ ಮತ್ತು ಯಶಸ್ವಿ ಜೀವನ ನಡೆಸಬೇಕಾದ್ರೆ ತಮ್ಮ ಸಲಹೆ ಏನ್ ಕೊಡ್ತೀರಾ ಸರ್?
0: ಅಲ್ಬಿನಿಸಮ್ ಇರೋರು ಆರೋಗ್ಯವಾಗಿ ಅವರು ಯಶಸ್ವಿ ಜೀವನ ನಡೆಸಬೇಕಂತಂದ್ರೆ ಮೊದಲನೇದಾಗಿ ಅವರು ಫೋಟೋ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು. ಫೋಟೋ ಪ್ರೊಟೆಕ್ಷನ್ ಅಂತಂದ್ರೆ ಸನ್ ಲೈಟ್ ಗೆ ಎಕ್ಸ್ಪೋಸ್ ಆಗಬಾರ್ದು ಮೊದಲನೇ ಟೈಮು. ಇಫ್ ಇಟ್ ಆಲ್ ಅವ್ರು ಏನಾದ್ರೂ ಎಕ್ಸ್ಪೋಸ್ ಆಗ್ತಾ ಇದ್ರೆ ಫೋಟೋ ಪ್ರೊಟೆಕ್ಟಿವ್ ಮೆಜರ್ಸ್ ನ ತಗೋಬೇಕು. ಫೋಟೋ ಪ್ರೊಟೆಕ್ಟಿವ್ ಮೆಜರ್ಸ್ ಅಂತಂದ್ರೆ ಶರ್ಟ್ಸ್ ಹಾಕೊಳ್ಳೋದು, ಓಕೆ, ಸೊ ಹ್ಯಾಟ್ ಹಾಕೊಳ್ಳೋದು, ವೈಡ್ ರಿಮ್ ಹ್ಯಾಟ್ ಹಾಕೊಳ್ಳೋದು, ಐಸ್ ಪ್ರೊಟೆಕ್ಷನ್ ಗೆ ಡಾರ್ಕ್ ಕಲರ್ಡ್ ಗಾಗಲ್ಸ್ ಹಾಕೊಳ್ಳೋದು ಅವೆಲ್ಲ ಮಾಡ್ಬೇಕು. ಆಮೇಲೆ ರೆಗ್ಯುಲರ್ ಆಗಿ ನಿಮ್ದು ಚರ್ಮನ್ನ ನೀವು ನೋಡ್ಕೊಂತಿರ್ಬೇಕು. ಏನಾದ್ರೂ ನಮ್ಮ ಚರ್ಮದಲ್ಲಿ ಏನಾದ್ರು ಆಗಿದೆನಾ, ಏನಾದ್ರೂ ಹೀಲ್ ಆಗ್ತಾ ಇಲ್ಲ ಏನಾದ್ರೂ, ಸೊ ಆ ತರ ಏನಾದ್ರೂ ಕಂಡು ಬಂದಲ್ಲಿ ನೀವು ಚರ್ಮ ಡಾಕ್ಟರ್ಗೆ ಹೋಗಿ ಭೇಟಿ ಆಗ್ಬೇಕು ಸರ್.
1: ಈಗ ಸಾರ್ವಜನಿಕರಿಗೂ ತುಂಬಾ ತಪ್ಪು ಕಲ್ಪನೆ ಇದೆ ಅಂತ ಆಗ್ಲೇ ಹೇಳಿದ್ರಿ, ಸಾರ್ವಜನಿಕರು ಮತ್ತೆ ಅವ್ರ ಸುತ್ತಮುತ್ತ ಇರುವಂತಹ ಕುಟುಂಬದ ಸದಸ್ಯರಿಗೆ ಏನ್ ಹೇಳಿಕ್ ಇಷ್ಟಪಡ್ತಾರೆ ಸರ್?
0: ಸರ್, ಸಾರ್ವಜನಿಕರು ಮತ್ತು ಕುಟುಂಬದ ಸದಸ್ಯರಿಗೆ ಒಂದೇ ಹೇಳೋದು, ಲೈಕ್ ಅಲ್ಬಿನಿಸಮ್ ಇದೊಂದು ಅನುವಂಶಿಕ ಕಾಯಿಲೆ, ಮುಟ್ಟೋದ್ರಿಂದ ಅಥವಾ ಅವ್ರ ಜೊತೆ ಇರೋದ್ರಿಂದ ಬರಂಗಿಲ್ಲ. ಸೊ ಅದ್ರ ಬಗ್ಗೆ ತಪ್ಪು ಕಲ್ಪನೆ ಬೇಡ. ಪೋಷಕರು ಕೆಲವೊಂದ್ಸಲ ಏನ್ ಮಾಡ್ತಾರೆ, ಕೆಲವೊಂದು ವೈಟ್ ಇರಂತದ್ದು, ಈಗ ವೈಟ್ ಆಗಿರದೇ ಇಲ್ಲ ಚರ್ಮ, ಸೊ ವೈಟ್ ಇರಂತ ಫುಡ್ ಗಳು ಕೊಡೋದು ಅವಾಯ್ಡ್ ಮಾಡ್ತಾರೆ, ಮಿಲ್ಕ್ ಆಗ್ಲಿ, ಸೊ ಎಗ್ಸ್ ಆಗ್ಲಿ. ಸೊ ಇದರಿಂದ ಏನಾಗುತ್ತೆ, ನ್ಯೂಟ್ರಿಷನ್ ಮಾಲ್ ನ್ಯೂಟ್ರಿಷನ್ ಆಗುತ್ತೆ. ಸೊ ಆ ತರ ತಪ್ಪು ಕಲ್ಪನೆ ಬೇಡ. ಅಥವಾ ವೈಟ್ ಕಲರ್ ಏನಾದ್ರು ತಿನ್ನೋದ್ರಿಂದ ಇನ್ನಷ್ಟು ವೈಟ್ ಆಗುತ್ತೆ ಅಥವಾ ಕಲರ್ ಬರೋದೇ ಇಲ್ಲ, ಆ ತರ ಏನು ಇದು ಮಾಡೋದು ಬೇಡ. ಸೊ ಅವ್ರು ಏನ್ ತಿಂತಾರೆ ಅದೆಲ್ಲ ತಿನ್ಲಕ್ಕೆ. ಸೊ ಇದು ಮುಟ್ಟೋದ್ರಿಂದ ಅಥವಾ ಅವ್ರ ಜೊತೆ ಇರೋದ್ರಿಂದ ಬರಂಗಿಲ್ಲ ಸರ್.
1: ಈಗ ಅಲ್ಬಿನಿಸಮ್ ದಿಂದ ಬಳಲುತ್ತಿರುವ ರೋಗಿಗಳಲ್ಲಿ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆ ಕಂಡು ಬರುತ್ತೆ ಸರ್?
0: ಸರ್, ಅಲ್ಬಿನಿಸಮ್ ಅಲ್ಲಿ ಕಣ್ಣಿನ ಸಮಸ್ಯೆಗಳು ಅಂತಂದ್ರೆ ಒಂದು ವಿಜುವಲ್ ಅಕ್ಯುಟಿ ಕಡಿಮೆ ಇರುತ್ತೆ, ಅಂದ್ರೆ ಅವರು ದೂರದನ್ನ ನೋಡಕ್ ಆಗಂಗಿಲ್ಲ ಅವ್ರಿಗೆ, ಸ್ವಲ್ಪ ಅವ್ರ ಗ್ಲಾಸ್ ಅದೆಲ್ಲ ಬಳಸಬೇಕಾಗುತ್ತೆ. ಆಮೇಲೆ ಇನ್ನೊಂದು ಫೋಟೋ ಸೆನ್ಸಿಟಿವಿಟಿ, ಅಂದ್ರೆ ಬಿಸಿಲು ಏನಾದ್ರು ಕಂಡ್ರೆ ಅವರಿಗೆ ಕಣ್ಣು ಕುಕ್ಕುತ್ತೆ. ಸೊ ಬಿಸಿಲಿಗೆ ಜಾಸ್ತಿ ಅಥವಾ ಹೈ, ಸ್ವಲ್ಪ ಜಾಸ್ತಿ ಲೈಟ್ ಇರೋಂಥದ್ದಕ್ಕೆ ನೋಡಕ್ ಅವರಿಗೆ ಕಷ್ಟ ಆಗುತ್ತೆ. ಇವೆರಡು ಕಣ್ಣಿನ ಸಮಸ್ಯೆಗಳು ಇರ್ತವೆ ಸರ್ ಅವರಿಗೆ.
1: ಪೇರೆಂಟ್ಸ್ ಇಬ್ರು ನಾರ್ಮಲ್ ಇದ್ದು ಮಕ್ಕಳಿಗೆ ಆಲ್ಬಿನಿಸಮ್ ಸಮಸ್ಯೆ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆಯಾ ಸರ್?
0: ಹೌದು, ಪೇರೆಂಟ್ಸ್ ಇಬ್ರು ನಾರ್ಮಲ್ ಚರ್ಮನೆ ಹೊಂದಿದ್ದು ಮಕ್ಕಳಿಗೆ ಅಲ್ಬಿನಿಸಮ್ ಆಗೋ ಚಾನ್ಸಸ್ ಇದೆ
1: ಸರ್. ಇನ್ನೊಂದು ಪ್ರಮುಖ ಪ್ರಶ್ನೆ, ಆಲ್ಬಿನಿಸಮ್ ಇರುವಂತಹ ಮಕ್ಕಳು ಶಾಲೆಯಲ್ಲಿ ಯಾವ ರೀತಿ ಸವಾಲುಗಳನ್ನು ಎದುರಿಸ್ತಾರೆ ಸರ್?
0: ಸರ್, ಅಲ್ಬಿನಿಸಮ್ ಇರುವಂತಹ ಮಕ್ಕಳಿಗೆ ಒಂದ್ ಸ್ವಲ್ಪ ಸ್ಪೆಷಲ್ ಅವರಿಗೆ ಕೇರ್ ಬೇಕಾಗುತ್ತೆ ಶಾಲೆಯಲ್ಲಿ, ಎಸ್ಪೆಷಲಿ ಶಿಕ್ಷಕರಾಗ್ಲಿ ಪೋಷಕರಾಗ್ಲಿ. ಸೊ ಶಿಕ್ಷಕರ ಅಂತಂದ್ರೆ ಲೈಕ್ ಅವರಿಗೆ ಸನ್ ಪ್ರೊಟೆಕ್ಷನ್ ಮಾಡೋದ್ರಿಂದ ಅವರಿಗೆ ಹ್ಯಾಟ್ ಯೂಸ್ ಮಾಡಕ್ಕೆ ಅನುಮತಿ ಕೊಡಬೇಕು. ಆಮೇಲೆ ಬ್ಲಾಕ್ ಕಲರ್ಡ್ ಗ್ಲಾಸಸ್ ಗಳು ಯೂಸ್ ಮಾಡಕ್ಕೆ ಸ್ವಲ್ಪ ಅನುಮತಿ ಕೊಡಬೇಕಾಗುತ್ತೆ ಶಿಕ್ಷಕರು. ಆಮೇಲೆ ಅವ್ರು ಸ್ವಲ್ಪ ಗ್ರಾಸ್ಪಿಂಗ್ ಪವರ್ ಕಡಿಮೆ ಇರೋದ್ರಿಂದ ಅವ್ರಿಗೆ ಒಂದ್ ಸ್ವಲ್ಪ ಹೆಚ್ಚಿನ ಕೇರ್ ಒಂದ್ ಬೇಕಾಗುತ್ತೆ ಸ್ಟಡೀಸ್ ಅಲ್ಲಿ. ಸೊ ಪೋಷಕರು ಲೈಕ್ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಅಂತಂತಂದ್ರೆ ಈಗ ಅವ್ರು ಎಲ್ಲ ಕ್ಯಾಪ್ ಹಾಕೊಂಡ್ ಬರೋದು, ಗ್ಲಾಸ್ ಹಾಕೊಂಡ್ ಬರೋದ್ರಿಂದ ಕೀಟ್ಲೆ ಮಾಡ್ತಿರ್ತಾರೆ ಅವರೆಲ್ಲ. ಸೊ ಶಿಕ್ಷಕರಾಗ್ಲಿ ಪೋಷಕರಾಗ್ಲಿ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಬೇರೆ ಮಕ್ಕಳಿಗೆ. ಸೊ ಆ ಅರಿವು ಮೂಡಿಸೋದ್ರಿಂದ ಏನಾಗುತ್ತೆ, ಇದು ಈ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಗಳೆಲ್ಲ ಸಾಲ್ವ್ ಮಾಡ್ಕೋಬಹುದು ಸರ್.
1: ಸರ್, ಸನ್ಸ್ಕ್ರೀನ್ ಬಳಕೆ ಬಗ್ಗೆ ಆಗ್ಲೇ ನೀವು ಹೇಳ್ತಾ ಇದ್ರಿ, ಅಲ್ಬಿನಿಸಮ್ ಇರುವಂತಹ ರೋಗಿಗಳು ಇದನ್ನು ಸೂಕ್ತ ರೀತಿಯಲ್ಲಿ ಯಾವ ರೀತಿ ಬಳಕೆ ಮಾಡಬೇಕು ಸರ್?
0: ಸರ್, ಸನ್ಸ್ಕ್ರೀನ್ ಅನ್ನ ಅಲ್ಬಿನಿಸಮ್ ಇರೋರು ಅವ್ರು ಹೊರಗಡೆ ಹೋಗ್ತಾರೋ ಇಲ್ಲೋ ಅದ್ ಸಂಬಂಧ ಇಲ್ಲ.

0: ಸೊ ಡೈಲಿ ಹಚ್ಕೊಳ್ಬೇಕು ಅವರು ಸನ್ಸ್ಕ್ರೀನ್. ಯಾವಾಗಲೂ 3 ಟೈಮ್ ಹಚ್ಕೊಳ್ಬೇಕು, 9 o'clock, 12 o'clock, 3 o'clock. ಸೊ ಒಂದ್ಸಲ ನಾವು ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರೆ ಎಲ್ಲೆಲ್ಲಿ ನಮಗೆ ಸನ್ಲೈಟ್ ಹತ್ತದೆ ಅಥವಾ ಫೋಟೋ ಎಕ್ಸ್ಪೋಸ್ಡ್ ಏರಿಯಾನಾಗ ನಾವು ಅಪ್ಲೈ ಮಾಡಿದ್ರೆ ಸೊ 3 hours to 4 hours ಪ್ರೊಟೆಕ್ಷನ್ ಸಿಗುತ್ತೆ. 9 ಗಂಟೆಗೆ ಹಚ್ಕೊಂಡ್ರೆ 12-1 ಗಂಟೆ ತಾನೆ, 12 ಗಂಟೆಗೆ ಹಚ್ಕೊಂಡ್ರೆ 3 ಗಂಟೆ ತಾನೆ, 3 ಗಂಟೆಗೆ ಹಚ್ಕೊಂಡ್ರೆ 6-6.5 ಗಂಟೆ ತಾನೆ, 6:30 ಆದ್ಮೇಲೆ ಸ್ವಲ್ಪ ಸನ್ಸೆಟ್ ಆಗುತ್ತೆ. ಸೊ ಆಗ ಸನ್ಸ್ಕ್ರೀನ್ ಅಪ್ಲೈ ಮಾಡೋದ ಅವಶ್ಯಕತೆ ಇರಂಗಿಲ್ಲ.
1: ಮನೇಲಿದ್ರು ಹಚ್ಕೋಬೇಕು ಸರ್?
0: ಸರ್, ಮನೇಲಿದ್ದರೂ ಹಚ್ಕೊಳ್ಬೇಕು ಸರ್, ಸನ್ಲೈಟ್ ಬೀಳುತ್ತೆ, ಸನ್ಲೈಟ್ ಬಡಿಯುತ್ತೆ ಸರ್, ಅಲ್ಟ್ರಾವೈಲೆಟ್ ರೇಸ್ ಬಡಿಯುತ್ತೆ. ಡೈರೆಕ್ಟ್ ಆಗಿ ಸನ್ ಎಕ್ಸ್ಪೋಸ್ ಅದೊಂಥರ ತಪ್ಪು ಕಲ್ಪನೆ ಇದೆ, ಲೈಕ್ ಸನ್ಲೈಟ್ ಹೋದಾಗೆ ಮಾತ್ರ ಸನ್ಸ್ಕ್ರೀನ್ ಹಚ್ಕೋಬೇಕು ಅಂತ. ಸೊ ಮನೇಲಿದ್ದನ್ನು ಹಚ್ಕೊಳ್ಬೇಕು ಸರ್, 9 o'clock, 12 o'clock, 3 o'clock.
1: ಅವ್ರ ಉಡುಗೆ ತೊಡುಗೆ ಬಗ್ಗೆ ಹೇಳ್ರಿ ಸರ್, ಯಾವ ರೀತಿ ಅವರು ಉಡುಗೆ ತೊಡುಗೆ ಇರಬೇಕು ಸೊ ದಟ್ ದೇ ಕ್ಯಾನ್ ಲೀಡ್ ಅ ಕಂಫರ್ಟೇಬಲ್ ಲೈಫ್.
0: ಸರ್, ಅವ್ರ ಉಡುಗೆಗಳು ಅಂತಂದ್ರೆ ಅವ್ರು ಯಾವಾಗ್ಲೂ ಏನಾಗುತ್ತೆ, ಥಿನ್ ಕಲರ್ದ ಬಟ್ಟೆ ಅಂದ್ರೆ ಥಿನ್ ಆಗಿರೋ ಬಟ್ಟೆಗಳು ಹಾಕೋಬಾರ್ದು. ಯಾಕಂದ್ರೆ ಥಿನ್ ಆಗಿರೋ ಬಟ್ಟೆಗಳು ಹಾಕೊಂಡ್ರೆ ಅಥವಾ ತೆಳುವಾದಂತ ಬಟ್ಟೆಗಳು ಹಾಕೊಂಡ್ರೆ ಅದು ಸನ್ಲೈಟ್ ಈಸಿಯಾಗಿ ಪೆನೆಟ್ರೇಟ್ ಆಗ್ಬಿಟ್ಟು ಮತ್ತೆ ಚರ್ಮಕ್ಕೆ ಹತ್ತುತ್ತೆ. ಸೊ ಸ್ವಲ್ಪ ದಪ್ಪ ಇರೋಂತ ಬಟ್ಟೆಗಳು ಹಾಕೋಬೇಕು. ಆಮೇಲೆ ಯಾವಾಗ್ಲೂ ಲೈಕ್ ಶಾರ್ಟ್ ಶರ್ಟ್ ಆ ತರ ಹಾಕೋಬಾರ್ದು, ಫುಲ್ ಶರ್ಟೇ ಹಾಕೋಬೇಕು, ಫುಲ್ ಪ್ಯಾಂಟೆ ಹಾಕೋಬೇಕು. ಆಮೇಲೆ ಕ್ಯಾಪು, ಆಮೇಲೆ ಗಾಗಲ್ಸ್ ಅವೆಲ್ಲನೂ ಕಂಪಲ್ಸರಿ ನೀವು ಹಾಕೊಳ್ಳೇಬೇಕು. ಸೊ ಇಫ್ ಎಟ್ ಆಲ್ ಅವ್ರು ಏನಾರ ಪಾಸಿಬಲ್ ಇತ್ತು ಅಂತಂದ್ರೆ ಲೈಕ್ ಮಾಸ್ಕ್ ತರ ಏನಾದ್ರು ಹಾಕೊಂಡ್ರೆ ಅವರಿಗೆ ಸನ್ಲೈಟ್ ನಿಂದ ಸ್ವಲ್ಪ ಪ್ರೊಟೆಕ್ಷನ್ ಸಿಗುತ್ತೆ ಸರ್.
1: ಈಗ ಅಲ್ಬಿನಿಸಂ ಹಾಗೂ ವಿಟಿಲಿಗೋ ದಿಂದ ಬಳಲುತ್ತಿರುವ ರೋಗಿಗಳಿಗೆ ಕೊನೆಯದಾಗಿ ಏನ್ ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
0: ಸರ್, ಅಲ್ಬಿನಿಸಂ ಇಟ್ ಈಸ್ ಎ ರೇ ಅಂದ್ರೆ ಅಪರೂಪವಾದಂತ ಅನುವಂಶಿಕ ಕಾಯಿಲೆ. ಅದನ್ನ ನೀವು ಯಾವ್ದೇ ಆದಂತ ಟ್ರೀಟ್ಮೆಂಟ್ ಆಗ್ಲಿ ಅಥವಾ ಯಾವ್ದೇ ಆದಂತ ಏನಾದ್ರೂ ತಗೊಂಡ್ರೆ ಕಡಿಮೆ ಗೋಲಿ ಅದು ತಗೊಂಡ್ರೆ ಕಡಿಮೆ ಆಗುತ್ತೆ ಅಂತಂದ್ರೆ ಅದು ಆಗೋದಿಲ್ಲ ಆ ತರ. ಸೊ ಅದರಿಂದ ಅಲ್ಲಿ ಮೆಲನಿನ್ ಇಲ್ಲದೆ ಇರೋದ್ರಿಂದ ನೀವು ಅದ್ರ ಸನ್ಲೈಟ್ ಇಂದ ಏನಾದ್ರೂ ಪ್ರೊಟೆಕ್ಷನ್ಸ್ ಎಲ್ಲ ತಗೊಳ್ಬೇಕಾಗುತ್ತೆ. ಸೊ ನೀವು ಅದ್ರ ಜೊತೆನೆ ಇರಬೇಕಾಗುತ್ತೆ. ವಿಟಿಲಿಗೋ ಆ ತರ ಇಲ್ಲ. ವಿಟಿಲಿಗೋದಲ್ಲಿ ಬಹಳಷ್ಟು ವೆರೈಟೀಸ್ ಇದಾವೆ. ಸೊ ಲೋಕಲೈಸ್ ವಿಟಿಲಿಗೋ, ಜನರಲೈಸ್ ವಿಟಿಲಿಗೋ, ಸಣ್ಣ ಪ್ರಮಾಣದಂತ ವಿಟಿಲಿಗೋ ಅಥವಾ ದೊಡ್ಡ ಪ್ರಮಾಣದಂತ ವಿಟಿಲಿಗೋ, ಆ ಎಲ್ಲಾ ತರಂತ ವಿಟಿಲಿಗೋಗೆ ಸೂಕ್ತವಾದ ಚಿಕಿತ್ಸೆ ಇದೆ. ಸೊ ನೀವು ನಿಯರೆಸ್ಟ್ ನಿಮ್ಮ ಚರ್ಮ ಡಾಕ್ಟರ್ ಹತ್ರ ನೀವು ಕನ್ಸಲ್ಟ್ ಮಾಡಿಬಿಟ್ಟು ನೀವು ಅದ್ರ ಬಗ್ಗೆ ಚಿಕಿತ್ಸೆ ತಗೊಳ್ಬಹುದು. ಅದಕ್ಕೆ ಬಣ್ಣ ಬರುತ್ತೆ ಅದಕ್ಕೆ.
1: ಸರಿ, ಆಲ್ಬಿನಿಸಂ ನಲ್ಲಿ ಟೈಪ್ಸ್ ಅಂತ ಏನಾದರೂ ಇದೆಯಾ?
0: ಆಲ್ಬಿನಿಸಂ ಅಲ್ಲಿ ಟೋಟಲ್ ಆಗಿ 7 ವೆರೈಟಿ ಇದಾವೆ. ಸೊ ಆಕ್ಲೋಕುಟಿನಿಸ್ ಆಲ್ಬಿನಿಸಂ 1, 2, 3, 4 ಆ ತರ. ಸೊ ಅದರಲ್ಲಿ ಕಾಮನ್ ಆಗಿರೋದು ಆಕ್ಲೋಕುಟಿನಿಸ್ ಆಲ್ಬಿನಿಸಂ ವರ್ಲ್ಡ್ ವೈಡ್ ಆಗಿ ಆಕ್ಲೋಕುಟಿನಿಸ್ ಆಲ್ಬಿನಿಸಂ 1 ಇಸ್ ಅ ಮೋಸ್ಟ್ ಕಾಮನ್. ಬಟ್ ಇನ್ ಆಫ್ರಿಕನ್ ಪಾಪ್ಯುಲೇಷನ್ ಅಲ್ಲಿ ಸೊ ಆಕ್ಲೋಕುಟಿನಿಸ್ ಆಲ್ಬಿನಿಸಂ 2 ಇಸ್ ಅ ಮೋಸ್ಟ್ ಪ್ರಿವಲೆಂಟ್ ಇದೆ. ಸರ್, ಡಿಪೆಂಡಿಂಗ್ ಆನ್ ಪೆಥೋಜೆನ್ಸಿಸ್ ಅಲ್ಲಿ ಚೇಂಜಸ್ ಗಳು ಇದಾವೆ. ಈಗ ಆಕ್ಲೋಕುಟಿನಿಸ್ ಆಲ್ಬಿನಿಸಂ 1 ಅಲ್ಲಿ ಲೈಕ್ ಟೈರೋಸಿನೇಸ್ ಎನ್ಸೈಮ್ಸ್ ಏನಿರುತ್ತಲ್ಲ ಅದು ಇನಿಬಿಷನ್ ಆಗೋದ್ರಿಂದ ಅವ್ರ ಹತ್ರ ಮೆಲನಿನ್ ಪ್ರೊಡಕ್ಷನ್ ಆಗಂಗಿಲ್ಲ. ಈ ತರ ಸಾಕಷ್ಟು ವೇರಿಯೇಷನ್ಸ್ ಅಂದ್ರೆ ಮೆಲನಿನ್ ಪ್ರೊಡಕ್ಷನ್ ಆಗಿ ಅದನ್ನ ಹೊರಗಡೆ ಅದು ಡೆಂಡ್ರೈಟ್ಸ್ ನಿಂದ ಹೊರಗಡೆ ಹೋಗಿ ಅದು ಸ್ಪ್ರೆಡ್ ಆಗೋವರೆಗೂ ಬೇರೆ ಬೇರೆ ಸ್ಟೇಜ್ ಅಲ್ಲಿ ಅದು ಡಿಫೆಕ್ಟ್ ಇರುತ್ತೆ. ಅದ್ರ ಪ್ರಕಾರ ಅದನ್ನ 1, 2, 3, 4 ಅಂತ ಅದನ್ನ ಕನ್ಸಿಡರ್ ಅಂತ ಹೇಳಿದ್ದಾರೆ. ಮುಂಚೆ ಓನ್ಲಿ 4 ಟೈಪ್ಸ್ ಇದು, ರೀಸೆಂಟ್ ಆಗಿ ಅದನ್ನ 3 ಟೈಪ್ಸ್ ಇನ್ನೊಂದು 3 ಟೈಪ್ಸ್ ಆಡ್ ಮಾಡಿದ್ದಾರೆ. ಟೋಟಲ್ ಆಗಿ 7 ಟೈಪ್ಸ್ ಇದಾವೆ. ಆಮೇಲೆ ಕೆಲವು ಎಲ್ಲಾ ಪೇಷಂಟ್ ಅಲ್ಲಿ ಲೈಕ್ ಪೂರ್ತಿನೇ ವೈಟ್ ಇರಂಗಿದಿಲ್ಲ. ಕೆಲವೊಬ್ಬರಲ್ಲಿ ಸ್ವಲ್ಪ ವರ್ಷಗಳಾದ್ಮೇಲೆ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ. ಕೆಲವೊಬ್ಬರಲ್ಲಿ ಸರ್ ಆಕ್ಲೋಕುಟಿನಿಸ್ ಹೇರ್ಸ್ ಬ್ಲ್ಯಾಕ್ ಆಗಿದೆ, ಹೆಪ್ ವೈಟ್ ಇರುತ್ತೆ ಅಂತ. ಹೌದು, ಹೇರ್ಸ್ ವೈಟ್ ಇರುತ್ತೆ. ಕೆಲವೊಬ್ಬರಿಗೆ ಗ್ರೇ ಹೇರ್ಸ್ ಇರುತ್ತೆ, ಸ್ವಲ್ಪ ಬಣ್ಣ ಬರುತ್ತೆ ಕೆಲವೊಂದು. ಸೊ ಡಿಪೆಂಡಿಂಗ್ ಅಪಾನ್ ಯಾವ್ಯಾವ್ದು ಇದರಲ್ಲಿ ಇದಾವೆ ಅದ್ರ ಪ್ರಕಾರ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಸರ್.
1: ಕೇಳುಗರೆ, ಇದಾಗಿತ್ತು ಇವತ್ತಿನ ಆರೋಗ್ಯವಾಣಿ. ನಮ್ಮ ಸ್ಟುಡಿಯೋಗೆ ಬಂದು ಆಲ್ಬಿನಿಸಂ ಹಾಗೂ ವಿಟಿಲಿಗೋ ಈ ಎರಡರ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ನೀಡಿದಂಥವರು ಕಲಬುರಗಿಯ ಚರ್ಮರೋಗ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಲ್ಕೋಡ್ ಅವರು. ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
2: ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಆಲ್ಬಿನಿಸಂ ಹಾಗೂ ವಿಟಿಲಿಗೋ ಈ ಕುರಿತು ಕಲಬುರಗಿಯ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಲ್ಕೋಡ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: کٲشرِ زبٲنۍ ہِنٛدۍ پروگرام تہٕ خبرٕ تہِ چھِ نِوٕز آن AIR ایپ پٮ۪ٹھ دٔستِیاب.
3: آکاش وانی ہِنٛدۍ انیت تمل نِگلچِگلُم نِوٕز آن AIR ایپل کِڑکُم.

0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಕುಸುಮ್ ಯೋಜನೆ.
1: ನಮಸ್ಕಾರ. ಪ್ರಧಾನಮಂತ್ರಿ ಕುಸುಮ್ ಯೋಜನೆ ದೇಶದಾದ್ಯಂತ 3.5 ದಶಲಕ್ಷಕ್ಕೂ ಹೆಚ್ಚು ರೈತರಿಗೆ ಶುದ್ಧ ಸೌರಶಕ್ತಿಯನ್ನು ಒದಗಿಸುವ ವಿಶ್ವದ ಅತಿ ದೊಡ್ಡ ಉಪಕ್ರಮಗಳಲ್ಲಿ ಪಿಎಂ ಕುಸುಮ್ ಯೋಜನೆ ಪ್ರಮುಖವಾದುದು. ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಥಾನ ಮಹಾಭಿಯಾನ ಇದರ ಪೂರ್ತಿ ಹೆಸರು. ಇದು ರೈತರಿಗೆ ಸೋಲಾರ್ ಪಂಪ್ಗಳನ್ನು ಅಳವಡಿಸಲು ಸಹಾಯಧನ ನೀಡುತ್ತದೆ. ಜಮೀನುಗಳಲ್ಲಿ ಸೌರ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಿ ಆದಾಯ ಗಳಿಸುವಂತಹ ಅವಕಾಶವನ್ನು ಒದಗಿಸಿಕೊಡುತ್ತೆ. ಕುಸುಮ್ ಸೌರ ಯೋಜನೆಗೆ March 2019 ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಯಿತು. 2019 ಜುಲೈನಲ್ಲಿ ಮಾರ್ಗಸೂಚಿಗಳನ್ನು ಸಿದ್ಧಪಡಿಸಲಾಯಿತು. ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಈ ಯೋಜನೆಯ ಮೇಲ್ವಿಚಾರಣೆಯನ್ನು ಮಾಡುತ್ತೆ. ಭಾರತವನ್ನು ಹಸಿರು ಇಂಧನದತ್ತ ಪರಿವರ್ತಿಸುವ ಉದ್ದೇಶದಿಂದ ಕುಸುಮ್ ಯೋಜನೆಯನ್ನು ರೂಪಿಸಲಾಗಿದ್ದು ರೈತರಿಗೆ ಶುದ್ಧ ಇಂಧನ ಪೂರೈಸುವಂಥದ್ದು ಈ ಯೋಜನೆಯ ಉದ್ದೇಶವಾಗಿದೆ. ದೇಶದಾದ್ಯಂತ ರೈತರಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಸುಲಭವಾಗಿ ಲಭ್ಯವಾಗುವಂತೆ ಮಾಡೋದು ಈ ಯೋಜನೆಯ ಉದ್ದೇಶ. ನೀರಾವರಿಗೆ ವಿದ್ಯುಚ್ಛಕ್ತಿ ಅವಲಂಬನೆಯನ್ನು ತಪ್ಪಿಸೋದು, ಡೀಸೆಲ್ ಮುಂತಾದ ಇತರ ಇಂಧನಗಳ ಬಳಕೆಯನ್ನು ತಪ್ಪಿಸಿ ಅಗತ್ಯವಿರುವ ಪರ್ಯಾಯ ಸಂಪನ್ಮೂಲವನ್ನು ಈ ಯೋಜನೆಯ ಮೂಲಕ ಒದಗಿಸಲಾಗ್ತದೆ. ಈ ಯೋಜನೆಯಲ್ಲಿರುವ ಸೌರ ಪಂಪ್ಗಳನ್ನು ರೈತರ ಬದುಕನ್ನು ಆರ್ಥಿಕವಾಗಿ ಉತ್ತೇಜನಗೊಳಿಸುವಂತಹ ಯೋಜನೆ ಈ ಯೋಜನೆಯ ಉದ್ದೇಶ ಆಗಿದೆ. ಜೊತೆಗೆ ಪರಿಣಾಮಕಾರಿ ನೀರಾವರಿ ವಿಧಾನವನ್ನು ಸಾಧಿಸುವಂಥದ್ದು, ಆ ಮೂಲಕ ರೈತರಿಗೆ ಸಹಾಯ ಮಾಡುವಂಥದ್ದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಭಾರತದ ರೈತರಿಗೆ ಸೌರಶಕ್ತಿಯ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ನೋಡೋಣ. ನೀರಾವರಿ ವ್ಯವಸ್ಥೆಗಳು ಮತ್ತು ಕೃಷಿ ಕಾರ್ಯಚಟುವಟಿಕೆಗಳಿಗೆ ವಿದ್ಯುತ್ ಒದಗಿಸುವ ಉದ್ದೇಶದಿಂದ ಭಾರತದ ರೈತರಿಗೆ ಸೌರಶಕ್ತಿಯ ಅವಶ್ಯಕತೆ ಬಹಳಷ್ಟಿದೆ. ರೈತರಿಗೆ ಹಗಲಿನಲ್ಲಿ ವಿದ್ಯುತ್ ಕೊರತೆ ಕಾಡ್ತಾ ಇದೆ. ಹೆಚ್ಚಿನ ಇಂಧನ ವೆಚ್ಚಗಳು ಮತ್ತು ಡೀಸೆಲ್ ಚಾಲಿತ ಪಂಪ್ಗಳ ನಿರಂತರ ನಿರ್ವಹಣೆಯ ಮೂಲಕ ರೈತರ ಮೇಲೆ ಆರ್ಥಿಕವಾಗಿ ಗಮನಾರ್ಹ ಹೊರೆಯಾಗ್ತಾ ಇದೆ. ಕೃಷಿ ಉದ್ದೇಶಗಳಿಗಾಗಿ ಸೌರಶಕ್ತಿಯನ್ನು ಬಳಸೋದ್ರಿಂದ ಈ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಪರಿಹರಿಸಬಹುದು. ಹಗಲು ಹೊತ್ತಿನಲ್ಲಿ ಕೂಡ ಶುದ್ಧ ಇಂಧನಕ್ಕೆ ಸೌರಶಕ್ತಿ ಪರಿಣಾಮಕಾರಿಯಾದ ಇಂಧನ ಮೂಲವಾಗಿದೆ. ಸೌರಶಕ್ತಿಯನ್ನು ಬಳಸಿಕೊಂಡು ಉಪಕರಣಗಳ ಕಾರ್ಯಾಚರಣೆ ಮಾಡುವ ಮೂಲಕ ಇಂಧನ ವೆಚ್ಚ ಕಡಿಮೆ ಮಾಡಬಹುದು. ಪೆಟ್ರೋಲ್ ಡೀಸೆಲ್ ಬೆಲೆಗಳು ನಿರಂತರವಾಗಿ ಹೆಚ್ಚುತ್ತಾ ಇರುವ ಕಾರಣ ಅವುಗಳನ್ನು ಅವಲಂಬನೆ ತಪ್ಪಿಸುವ ಉದ್ದೇಶದಿಂದ ಸೌರಶಕ್ತಿ ಬಳಕೆ ಪರಿಣಾಮಕಾರಿಯಾದುದು. ಈ ನಿಟ್ಟಿನಲ್ಲಿ ಪಿಎಂ ಕುಸುಮ್ ಯೋಜನೆ ಎಲ್ಲ ಕೃಷಿ ಪದ್ಧತಿಗೆ ಸೌರಶಕ್ತಿಯನ್ನು

ಒದಗಿಸುತ್ತೆ. ದಿನನಿತ್ಯದ ಕಾರ್ಯಚಟುವಟಿಕೆಗಳಿಗೆ ಸಹಾಯ ಮಾಡಲು ಶುದ್ಧ ಶಕ್ತಿಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದು. ಪ್ರಧಾನಮಂತ್ರಿ ಕುಸುಮ್ ಯೋಜನೆಯಡಿ ಹೆಚ್ಚಿನ ಲಾಭ ಪಡೆಯುವಲ್ಲಿ ಮಧ್ಯ ಕರ್ನಾಟಕ ಭಾಗದ ಚಿತ್ರದುರ್ಗ ಜಿಲ್ಲೆ ರಾಜ್ಯದಲ್ಲೇ ಮೊದಲ ಸ್ಥಾನದಲ್ಲಿದೆ. ಈ ವಿಷಯ ಹೆಗ್ಗಳಿಕೆಯ ವಿಚಾರ ಆಗಿದೆ. ಚಿತ್ರದುರ್ಗದ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಸೋಲಾರ್ ಪಂಪ್ಸೆಟ್ ಅಳವಡಿಸಿಕೊಳ್ಳುವ ಮೂಲಕ ಮುಂಚೂಣಿ ಸ್ಥಾನವನ್ನು ಕಾಯ್ಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಯೋಜನೆಯಡಿಯಲ್ಲಿ ಈವರೆಗೆ 8,719 ರೈತರು ಈ ಯೋಜನೆಯಡಿ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಅವರಲ್ಲಿ 5,561 ರೈತರು ತಮ್ಮ ಪಾಲಿನ ಹಣ ಪಾವತಿ ಮಾಡಿದ್ದಾರೆ. ಇವರಲ್ಲಿ 2,482 ರೈತರಿಗೆ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಲಾಗಿದೆ. ಈ ಯೋಜನೆಯಡಿಯಲ್ಲಿ ರೈತರು ಕೃಷಿ ಪಂಪ್ಸೆಟ್ಗಳಿಗೆ 80%ವರೆಗೆ ಸಹಾಯಧನದಡಿ ಸೌರ ಘಟಕವನ್ನು ಅಳವಡಿಸುವಂಥ ಅವಕಾಶವನ್ನು ಪಡೀತಾರೆ. ಆ ಮೂಲಕ ವಿದ್ಯುತ್ ಸ್ವಾವಲಂಬಿಯಾಗಿ ನಿರಾತಂಕ ಹಾಗೂ ಯಶಸ್ವಿಯಾಗಿ ಕೃಷಿ ಚಟುವಟಿಕೆಯನ್ನು ನಡೆಸಬಹುದು. ಈ ಯೋಜನೆಯಡಿ ಸೌರ ಪಂಪ್ಸೆಟ್ಗಳ ಒಟ್ಟು ವೆಚ್ಚದಲ್ಲಿ 30%ರಷ್ಟು ಕೇಂದ್ರ ಸರ್ಕಾರದಿಂದ ಮತ್ತು 50%ರಷ್ಟು ರಾಜ್ಯ ಸರ್ಕಾರದಿಂದ ಸಬ್ಸಿಡಿ ದೊರೆಯುತ್ತೆ. ಕೇವಲ 20%ರಷ್ಟು ಮಾತ್ರ ರೈತರು ತಮ್ಮ ಪಾಲಿನ ಹಣವನ್ನು ಭರಿಸಬೇಕಾಗತ್ತೆ. ಬೇಸಿಗೆಯ ತೀವ್ರತೆ ಹೆಚ್ಚಾದಾಗ ರೈತರಿಗೆ ದಿನಕ್ಕೆ ಕೇವಲ 4-5 ಗಂಟೆ ಮಾತ್ರ ವಿದ್ಯುತ್ ಪೂರೈಕೆ ಆಗುತ್ತೆ. ಪಂಪ್ಸೆಟ್ಗಳನ್ನು ನಡೆಸೋದು ಈ ಅವಧಿಯಲ್ಲಿ ಬಹಳ ಕಷ್ಟ. ವೋಲ್ಟೇಜ್ ಏರಿಳಿತದಿಂದಾಗಿ ಮೋಟಾರ್ ಹಾಗೂ ವಿದ್ಯುತ್ ಪರಿಕರಗಳು ಸುಟ್ಟು ಹೋಗ್ತವೆ. ಆಗ ರೈತರಿಗೆ ಆರ್ಥಿಕವಾಗಿ ನಷ್ಟ ಆಗುತ್ತೆ. ಮರಗಳು ವಿದ್ಯುತ್ ತಂತಿಗಳ ಮೇಲೆ ಬೀಳೋದ್ರಿಂದ ಹಳ್ಳಿಗಳಲ್ಲಿ ಪದೇ ಪದೇ ವಿದ್ಯುತ್ ಕಡಿತ ಆಗುತ್ತೆ. ಆದರೆ ಸೋಲಾರ್ ಶಕ್ತಿಗೆ ಇವುಗಳ ಯಾವುದೇ ಪರಿಣಾಮ ಬೀರುವುದಿಲ್ಲ. ಸರ್ಫೇಸ್ ಮತ್ತು ಸಬ್ಮರ್ಸಿಬಲ್ ಎರಡೂ ವಿಧಾನದ ಸೋಲಾರ್ ಪಂಪ್ಸೆಟ್ಗಳನ್ನು ಸೋಲಾರ್ ಶಕ್ತಿಗೆ ಅಳವಡಿಸಬಹುದು. 3 HP, 5 HP, 7.5 HP ಹಾಗೂ 10 HP ಸಾಮರ್ಥ್ಯದ ಮೋಟಾರ್ಗಳನ್ನು ಸೌರಶಕ್ತಿಗೆ ಬಳಸಬಹುದು. ಆದರೆ ಸಾಮಾನ್ಯವಾಗಿ 5 ಮತ್ತು 7.5 HP ಸಾಮರ್ಥ್ಯದ ಸೋಲಾರ್ ಪಂಪ್ಸೆಟ್ಗಳನ್ನು ಬಳಸಿದರೆ ಒಳ್ಳೆಯದು. ಸೌರಶಕ್ತಿ ಬಳಕೆಯಿಂದ ಆಗುವಂಥ ಅನುಕೂಲಗಳನ್ನು ನಾವು ನೋಡೋಣ. ಈಗ ಅಸ್ತಿತ್ವದಲ್ಲಿರುವ ಡೀಸೆಲ್ ಪಂಪ್ಗಳನ್ನು ಸೌರ ಪಂಪ್ಗಳಿಂದ ಬದಲಾಯಿಸಿ ಮಾಲಿನ್ಯ ಮತ್ತು ಡೀಸೆಲ್ ವೆಚ್ಚವನ್ನು ಕಡಿಮೆ ಮಾಡಬಹುದು. ಇದರಿಂದ ರೈತರು ಪ್ರತಿ ವರ್ಷ ಸುಮಾರು 50,000 ರೂಪಾಯಿವರೆಗೆ ಡೀಸೆಲ್ ವೆಚ್ಚವನ್ನು ಉಳಿಸಬಹುದು. ನಿಶ್ಚಿತ ನೀರಾವರಿಯಿಂದ ಕೃಷಿ ಉತ್ಪಾದನೆ ಹೆಚ್ಚಿಸಬಹುದು. ವಿದ್ಯುತ್ ಕಡಿತ ಅಥವಾ ಅನಿಶ್ಚಿತ ಪೂರೈಕೆಯ ತೊಂದರೆ ಇಲ್ಲದೆ ಹಗಲು ಹೊತ್ತಲು ಕೂಡ ನಿರಾತಂಕವಾಗಿ ನೀರಾವರಿ ಸೌಲಭ್ಯವನ್ನು ಪಡೆಯಬಹುದು. ಸಾಂಪ್ರದಾಯಿಕ ವಿದ್ಯುತ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ರೈತರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡುವುದರಲ್ಲಿ ಈ ಯೋಜನೆ ಪರಿಣಾಮಕಾರಿ ಪಾತ್ರವನ್ನು ನಿರ್ವಹಣೆ ಮಾಡುತ್ತೆ. ಸೋಲಾರ್ ಪಂಪ್ಸೆಟ್ಗಳಿಗೆ ಹೇಗೆ ಅರ್ಜಿ ಸಲ್ಲಿಸಬೇಕು? ರೈತರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ KREDL ಸಹಯೋಗದೊಂದಿಗೆ ನಿರ್ವಹಿಸಲಾಗುತ್ತಿರುವ ಅಧಿಕೃತ ವೆಬ್ಸೈಟ್ sauramitra.com ಆನ್ಲೈನ್ ಮೂಲಕ ತಮ್ಮ ಹೆಸರನ್ನು ನೋಂದಣಿ ಮಾಡಿಕೊಳ್ಳಬೇಕು. ಪೋರ್ಟಲ್ನಲ್ಲಿ ನೋಂದಾಯಿಸಿದ ನಂತರ ರೈತರು ಮಾರಾಟಗಾರ ಅಥವಾ ಏಜೆನ್ಸಿಯನ್ನು ಆಯ್ಕೆ ಮಾಡ್ಕೋಬೇಕು. ರೈತರು ತಮ್ಮ ಪಾಲಿನ 20%ರಷ್ಟು ಪಾಲನ್ನು ಮೊದಲೇ ಪಾವತಿ ಮಾಡಬೇಕು. ಯೋಜನೆಗೆ ಸಂಬಂಧಿಸಿದ ಅಧಿಕೃತ ಮಾಹಿತಿಗಳನ್ನು kredl.karnataka.gov.in ವೆಬ್ಸೈಟ್ನಿಂದ ಪಡ್ಕೊಳ್ಬಹುದಾಗಿದೆ. ನೋಂದಣಿ ಪ್ರಕ್ರಿಯೆಯಲ್ಲಿ ಮೊಬೈಲ್ ಸಂಖ್ಯೆ ದಾಖಲಿಸಿ OTP ಪಡ್ಕೊಳ್ಬೇಕು. ಯಾರೊಂದಿಗೂ ಈ OTPಯನ್ನು ಹಂಚಿಕೊಳ್ಬಾರದು. ರೈತರು ತಮ್ಮ ನೋಂದಣಿಯನ್ನು ತಾವೇ ಖುದ್ದಾಗಿ ಪೂರ್ಣಗೊಳಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ KREDL ಹೆಲ್ಪ್ಲೈನ್ 0802220102100, ಮೊಬೈಲ್ ಸಂಖ್ಯೆ 8995132100 ಇಲ್ಲಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ಹೆಚ್ಚಿನ ಸಹಾಯಕ್ಕಾಗಿ ಹತ್ತಿರದ ವಿದ್ಯುತ್ ವಿತರಣಾ ಕಚೇರಿಗೆ ಭೇಟಿ ಕೊಡಬಹುದು. ಸೋಲಾರ್ ಪಂಪ್ಸೆಟ್ ಸಬ್ಸಿಡಿಗೆ ಯಾರು ಅರ್ಹರು? PM ಕುಸುಮ್ ಯೋಜನೆಗೆ ಅರ್ಜಿ ಸಲ್ಲಿಸಲು ರೈತರು, ರೈತ ಗುಂಪುಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಪಂಚಾಯಿತಿಗಳು, ಸಹಕಾರ ಸಂಘಗಳು, ನೀರು ಬಳಕೆದಾರರ ಸಂಘಗಳು ಅರ್ಜಿ ಸಲ್ಲಿಸಲು ಅರ್ಹತೆ ಪಡೆದಿರ್ತಾರೆ. ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಭೂ ದಾಖಲೆಗಳು, ಬ್ಯಾಂಕ್ ಪುಸ್ತಕ, ಮೊಬೈಲ್ ಫೋನ್ ಸಂಖ್ಯೆ, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಸಲ್ಲಿಸಬೇಕಾಗತ್ತೆ. 2019ರಲ್ಲಿ ಆರಂಭವಾದ ಈ ಯೋಜನೆಯನ್ನು ಆರಂಭದಲ್ಲಿ 2023ರವರೆಗೂ ವಿಸ್ತರಿಸಲಾಗಿತ್ತು. ಬಳಿಕ ಅದನ್ನು 2026ರವರೆಗೆ ವಿಸ್ತರಿಸಲಾಯಿತು. ನಂತರ PM ಕುಸುಮ್ ಯೋಜನೆಯ ಕಾಂಪೋನೆಂಟ್ ಬಿ ಮತ್ತು ಕಾಂಪೋನೆಂಟ್ ಸಿ ಹಂತಗಳನ್ನು ಆರಂಭಿಸಲಾಯಿತು. ಆ ಮೂಲಕ 34,800 ಮೆಗಾವ್ಯಾಟ್ ಸೌರ

0: ವಿದ್ಯುತ್ ಸಾಮರ್ಥ್ಯದ ಗುರಿ ಸಾಧನೆ ಮಾಡಲಾಯಿತು. ಇದಕ್ಕೆ ಕೇಂದ್ರ ಸರ್ಕಾರ 34,422 ಕೋಟಿ ಹಣವನ್ನು ಹಂಚಿಕೆ ಮಾಡಿತು. ಪ್ರಸ್ತುತ ಈ ಯೋಜನೆಯ ಎರಡನೇ ಹಂತವನ್ನು ಪ್ರಾರಂಭಿಸಲಾಗಿದ್ದು ರೈತರು ಈ ಯೋಜನೆಯ ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾರೆ. ಇದಿಷ್ಟು ಪಿಎಂ ಕುಸುಮ್ ಯೋಜನೆಯ ಪ್ರಮುಖ ವಿಚಾರಗಳು. ನಮಸ್ಕಾರ.
1: ಇದುವರೆಗೂ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಯೋಗೀಶ್ ಎಂಎನ್, ಹಿರಿಯ ಪತ್ರಕರ್ತರು ಚಿತ್ರದುರ್ಗ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿಂದು ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. 5 ದಿನಗಳ ಪ್ರವಾಸಕ್ಕಾಗಿ ಇಂದಿನಿಂದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಭೇಟಿ. ಆಹಾರ ಸುರಕ್ಷತೆಗಾಗಿ ಉತ್ತಮ ಗುಣಮಟ್ಟದ ಚಾಕು ಬ್ಲೇಡ್ಗಳನ್ನಷ್ಟೇ ಬಳಸಲು ಉದ್ಯಮಿಗಳಿಗೆ ಎಫ್ಎಸ್ಎಸ್ಎಐ ಕಟ್ಟುನಿಟ್ಟಿನ ನಿರ್ದೇಶನ. ಕಳೆದ 12 ವರ್ಷ ಅಭಿವೃದ್ಧಿ ಮತ್ತು ಪರಂಪರೆಯ ಸಂಗಮದ ಸುವರ್ಣ ಯುಗ, ಕೇಂದ್ರ ಸಚಿವ ಅಮಿತ್ ಶಾ. ಮಕಾವ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಅನ್ಮೋಲ್ ಖಾರ್ಬ್ ಅಶ್ಮಿತಾ ಚಿಲಿಹಾ ಕ್ವಾರ್ಟರ್ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಭಾರತ ಮತ್ತು ಫ್ರಾನ್ಸ್ ನಡುವಿನ ಆರ್ಥಿಕ ಮತ್ತು ಕೈಗಾರಿಕಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಪ್ಯಾರಿಸ್ನಲ್ಲಿ ಫ್ರಾನ್ಸ್ನ ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಸರಣಿ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಲಿದ್ದಾರೆ. ಪ್ರಧಾನಮಂತ್ರಿಯವರು ಸ್ಯಾಂಟ್ ಗೊಬೈನ್ ಸಂಸ್ಥೆಯ ಅಧ್ಯಕ್ಷ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬೆನೈಟ್ ಬಾಜಿನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪರಿಸರ ಸ್ನೇಹಿ ಉತ್ಪಾದನೆ ಮತ್ತು ಸುಸ್ಥಿರ ಮೂಲಸೌಕರ್ಯ ಅಭಿವೃದ್ಧಿಯ ಕುರಿತು ಚರ್ಚೆಗಳು ನಡೆಯಲಿವೆ. ತದನಂತರ ರೈಲ್ವೆ ಆಧುನೀಕರಣ ಮತ್ತು ಸ್ಮಾರ್ಟ್ ಸಂಚಾರ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಅನ್ವೇಷಿಸಲು ಆಲ್ಟೋಮ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರನ್ನು ಪ್ರಧಾನಿ ಭೇಟಿಯಾಗಲಿದ್ದಾರೆ. ತಂತ್ರಜ್ಞಾನ ವಲಯಕ್ಕೆ ಸಂಬಂಧಿಸಿದಂತೆ ಕೃತಕ ಬುದ್ದಿಮತ್ತೆ, ನಾವೀನ್ಯತೆ ಹಾಗೂ ಜವಾಬ್ದಾರಿಯುತ ತಂತ್ರಜ್ಞಾನ ಆಡಳಿತದ ಕುರಿತು ಮಿಸ್ಟ್ರಲ್ ಎಐ ಸಂಸ್ಥೆಯ ಸಹ ಸಂಸ್ಥಾಪಕ ಆರ್ಥರ್ ಮೆನೇಶ್ ಅವರೊಂದಿಗೆ ಪ್ರಧಾನಮಂತ್ರಿಯವರು ಸಂವಾದ ನಡೆಸಲಿದ್ದಾರೆ. ಸಿಎಂಎ ಸಿಜಿಎಂ ಸಮೂಹದ ಅಧ್ಯಕ್ಷ ಮತ್ತು ಸಿಇಒ ರೊಡಾಲ್ಫ್ ಸಾಡೆ ಅವರೊಂದಿಗಿನ ಭೇಟಿಯೊಂದಿಗೆ ಈ ಸರಣಿ ಸಭೆಗಳು ಮುಕ್ತಾಯಗೊಳ್ಳಲಿವೆ. ಈ ವೇಳೆ ಕಡಲ ವ್ಯಾಪಾರ, ಬಂದರುಗಳ ಆಧುನೀಕರಣ ಮತ್ತು ಸುದೃಢ ಜಾಗತಿಕ ಪೂರೈಕೆ ಸರಪಳಿಗಳ ನಿರ್ಮಾಣದ ಕುರಿತು ಮಹತ್ವದ ಮಾತುಕತೆಗಳು ನಡೆಯಲಿವೆ. ಪ್ರಧಾನಮಂತ್ರಿಯವರ ಈ ಎಲ್ಲ ಉನ್ನತ ಮಟ್ಟದ ಭೇಟಿಗಳು ಭಾರತ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ವೃದ್ಧಿಸುತ್ತಿರುವ ಕಾರ್ಯತಂತ್ರದ ಆರ್ಥಿಕ ಸಹಭಾಗಿತ್ವವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿವೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ 5 ದಿನಗಳಿಗೆ ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ಬೇತುಲ್ನಲ್ಲಿ ಇಂದು ಆಯೋಜಿಸಲಾಗಿರುವ ಆಧ್ಯಾತ್ಮಿಕ ಜಾಗೃತಿಯ ಮೂಲಕ ಬುಡಕಟ್ಟು ಸಮಾಜದ ಸಬಲೀಕರಣ ಎಂಬ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡರು. ಇಂದೋರ್ಗೆ ತಲುಪಿದ ಅವರನ್ನು ಮಧ್ಯಪ್ರದೇಶ ರಾಜ್ಯಪಾಲ ಮಂಗೂಬಾಯ್ ಪಟೇಲ್, ಮುಖ್ಯಮಂತ್ರಿ ಮೋಹನ್ ಯಾದವ್ ಹಾಗೂ ಹಲವು ಹಿರಿಯ ನಾಯಕರು ಮತ್ತು ಅಧಿಕಾರಿಗಳು ಬರಮಾಡಿಕೊಂಡರು. 2ನೇ ದಿನದಂದು ಅವರು ಓಂಕಾರೇಶ್ವರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಸಿಕಲ್ಸೆಲ್ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತದನಂತರ ಒಡಿಶಾದ ರಾಯರಂಗ್ಪುರಕ್ಕೆ ಭೇಟಿ ನೀಡಲಿರುವ ಅವರು ಏಮ್ಸ್

ಭುವನೇಶ್ವರವತಿಯಿಂದ ಆಯೋಜಿಸಲಾದ ವೈದ್ಯಕೀಯ ಶಿಬಿರವನ್ನು ಉದ್ಘಾಟಿಸಲಿದ್ದು, ಇದೇ ವೇಳೆ ಕುಸಿಮಿ ಬ್ಲಾಕ್ ವ್ಯಾಪ್ತಿಯ ಗಣಿಗಾರಿಕಾ ಪೀಡಿತ ಗ್ರಾಮಗಳಿಗೆ ಹಮ್ಮಿಕೊಳ್ಳಲಾಗಿರುವ ಬೃಹತ್ ಸಂಯೋಜಿತ ಗ್ರಾಮೀಣ ಕೊಳವೆ ನೀರು ಸರಬರಾಜು ಯೋಜನೆಯನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ 21ರಂದು ರಾಷ್ಟಪತಿ ಜಬಲ್ಪುರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ 5 ದಿನಗಳಾದ್ಯಂತ ರಾಷ್ಟಪತಿಯವರು ಇತರ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆಹಾರ ಸಂರಕ್ಷಣೆ ಮತ್ತು ನಿರ್ವಹಣಾ ಚಟುವಟಿಕೆಗಳಲ್ಲಿ ಕೇವಲ ಸುರಕ್ಷಿತ ಹಾಗೂ ತುಕ್ಕು ನಿರೋಧಕ ಸಾಮರ್ಥ್ಯವಿರುವ ಚಾಕು, ಬ್ಲೇಡ್ಗಳು ಮತ್ತು ಇತರೆ ಕತ್ತರಿಸುವ ಉಪಕರಣಗಳನ್ನು ಅಷ್ಟೇ ಬಳಸಬೇಕು ಎಂದು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಎಫ್ಎಸ್ಎಸ್ಎಐ ಎಲ್ಲಾ ಆಹಾರ ಉದ್ಯಮಿಗಳಿಗೆ ನಿರ್ದೇಶನ ನೀಡಿದೆ. ಕೆಲವು ಸಂಸ್ಥೆಗಳಲ್ಲಿ ತುಕ್ಕು ಹಿಡಿದ, ಸವೆದು ಹೋದ ಅಥವಾ ಹಾನಿಗೊಳಗಾದ ಅಸುರಕ್ಷಿತ ಪರಿಕರಗಳನ್ನು ಬಳಸುತ್ತಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಈ ಸೂಚನೆ ನೀಡಲಾಗಿದೆ. ಇಂತಹ ದೋಷಪೂರಿತ ಉಪಕರಣಗಳ ಬಳಕೆಯಿಂದ ಆಹಾರವು ಮಲಿನಗೊಂಡು

0: ಆಹಾರ ಉದ್ಯಮಿಗಳಿಗೆ ನಿರ್ದೇಶನ ನೀಡಿದೆ. ಕೆಲವು ಸಂಸ್ಥೆಗಳಲ್ಲಿ ತುಕ್ಕು ಹಿಡಿದ, ಸವೆದು ಹೋದ ಅಥವಾ ಹಾನಿಗೊಳಗಾದ ಅಸುರಕ್ಷಿತ ಪರಿಕರಗಳನ್ನು ಬಳಸುತ್ತಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಈ ಸೂಚನೆ ನೀಡಲಾಗಿದೆ. ಇಂತಹ ದೋಷಪೂರಿತ ಉಪಕರಣಗಳ ಬಳಕೆಯಿಂದ ಆಹಾರವು ಮಲಿನಗೊಂಡು ಗ್ರಾಹಕರ ಆರೋಗ್ಯಕ್ಕೆ ತೀವ್ರ ಅಪಾಯವನ್ನು ಉಂಟುಮಾಡುತ್ತದೆ ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ಆಹಾರ ತಯಾರಿಕೆ, ಪ್ಯಾಕೇಜಿಂಗ್ ಮತ್ತು ಸಂಗ್ರಹಣೆಯಲ್ಲಿ ಬಳಸುವ ಎಲ್ಲಾ ಪಾತ್ರೆಗಳು ಹಾಗೂ ಉಪಕರಣಗಳು ಕಡ್ಡಾಯವಾಗಿ ನಂಜುರಹಿತ ವಸ್ತುಗಳಿಂದ ಮಾಡಲ್ಪಟ್ಟಿರಬೇಕು ಮತ್ತು ಅವುಗಳನ್ನು ನಿಯಮಿತವಾಗಿ ಕ್ರಿಮಿನಾಶಕ ಪ್ರಕ್ರಿಯೆಗೆ ಒಳಪಡಿಸಬೇಕು ಎಂದು ಸ್ಪಷ್ಟಪಡಿಸಲಾಗಿದೆ. ಈ ಕಟ್ಟುನಿಟ್ಟಿನ ನಿಯಮಗಳನ್ನು ಉಲ್ಲಂಘಿಸುವ ಸಂಸ್ಥೆಗಳ ವಿರುದ್ದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ಅಡಿಯಲ್ಲಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ರಕ್ಷಣಾ ಉತ್ಪಾದನಾ ವಲಯದಲ್ಲಿ ಸ್ವಾವಲಂಬನೆ ಸಾಧಿಸುವ ಪ್ರಮುಖ ಹೆಜ್ಜೆಯಾಗಿ ನಾಳೆ ಮಹಾರಾಷ್ಟದ ನಾಗ್ಪುರದಲ್ಲಿರುವ ಅಂಬಾಝರಿಯಲ್ಲಿ ಯಂತ್ರ ಇಂಡಿಯಾ ಲಿಮಿಟೆಡ್ನ ಅರ್ನನೆನ್ಸ್ ಕಾರ್ಖಾನೆಯಲ್ಲಿ 10,000 ಟನ್ ಸಾಮರ್ಥ್ಯದ ಬೃಹತ್ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಪ್ರೆಸ್ ನಿರ್ಮಾಣಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ಅತ್ಯಾಧುನಿಕ ತಂತ್ರಜ್ಞಾನ ದೇಶದ ರಕ್ಷಣಾ ಉತ್ಪಾದನಾ ವಲಯದಲ್ಲಿ ಅತ್ಯಂತ ಪ್ರಮುಖ ಆಸ್ತಿಯಾಗಲಿದೆ ಎಂದು ಪರಿಗಣಿಸಲಾಗಿದೆ. ಈ ನೂತನ ಯೋಜನೆ ರಕ್ಷಣಾ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳ ಅಗತ್ಯತೆಗಳನ್ನು ಪೂರೈಸಲು ಬೇಕಾಗುವ ಬೃಹತ್ ಹೆಚ್ಚಿನ ಸಾಮರ್ಥ್ಯದ ಮತ್ತು ನಿಖರ ಅಲ್ಯೂಮಿನಿಯಂ ಮಿಶ್ರ ಲೋಹದ ಉಪಕರಣಗಳನ್ನು ಸ್ವದೇಶದಲ್ಲೇ ತಯಾರಿಸುವ ಭಾರತೀಯ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಯೋಜನೆ ಆತ್ಮನಿರ್ಭರ ಭಾರತ್ ಪರಿಕಲ್ಪನೆಯಡಿ ಕಾರ್ಯಗತವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಕಳೆದ 12 ವರ್ಷಗಳ ಆಡಳಿತವು ದೇಶದ ಅಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಗಮದ ಸುವರ್ಣ ಯುಗವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಣ್ಣಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಈ ಅವಧಿಯಲ್ಲಿ ಶ್ರೀರಾಮ ಜನ್ಮಭೂಮಿ ಮಂದಿರ, ಕಾಶಿ ವಿಶ್ವನಾಥ ಕಾರಿಡಾರ್ ಹಾಗೂ ಉಜ್ಜಯಿನಿಯ ಮಹಾಕಾಲ್ ಲೋಕ್ ಯೋಜನೆಗಳು ಸಾಕಾರಗೊಂಡಿವೆ ಎಂದಿದ್ದಾರೆ. ಜೊತೆಗೆ ಜಾಗತಿಕ ಮಟ್ಟದ ಮೂಲಸೌಕರ್ಯ ಯೋಜನೆಗಳು ಮತ್ತು ಮೇಕ್ ಇನ್ ಇಂಡಿಯಾ ಉಪಕ್ರಮಗಳು ದೇಶದ ಪ್ರಗತಿಗೆ ಅಭೂತಪೂರ್ವ ವೇಗವನ್ನು ನೀಡಿವೆ ಎಂದು ತಿಳಿಸಿದ್ದಾರೆ. ದೇಶದ ಸಾಂಸ್ಕೃತಿಕ ಅಸ್ಮಿತೆಯನ್ನು ಮರುಸ್ಥಾಪಿಸುವಲ್ಲಿ ಸರ್ಕಾರದ ಕ್ರಮಗಳನ್ನು ಉಲ್ಲೇಖಿಸಿರುವ ಅವರು, 1 ಕೋಟಿ ಐತಿಹಾಸಿಕ ದಾಖಲೆಗಳ ಡಿಜಿಟಲೀಕರಣ, ವಿದೇಶಗಳಲ್ಲಿದ್ದ 668 ಪುರಾತನ ಕಲಾಕೃತಿಗಳ ವಾಪಸಾತಿ, 11 ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ವಸ್ತು ಸಂಗ್ರಹಾಲಯಗಳ ಸ್ಥಾಪನೆ ಹಾಗೂ 11 ಭಾರತೀಯ ಭಾಷೆಗಳಿಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ನೀಡಿರುವುದನ್ನು ಮುನ್ನೆಲೆಗೆ ತಂದಿದ್ದಾರೆ. ಈ ಎಲ್ಲಾ ಸಾಧನೆಗಳು ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಪರಂಪರೆಗಳು ಪರಸ್ಪರ ಪೂರಕವಾಗಿರುವುದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ ಎಂದು ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ಉತ್ತರ ಪ್ರದೇಶದ ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮೊದಲ ಸರಕು ಸಾಗಣೆ ವಿಮಾನ ಯಶಸ್ವಿಯಾಗಿ ಭೂಸ್ಪರ್ಶ ಮಾಡಿದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ತಿಳಿಸಿದ್ದಾರೆ. ಚೆನ್ನೈನಿಂದ ವಿವಿಧ ಸರಕುಗಳನ್ನು ಹೊತ್ತು ತಂದ ಈ ವಿಮಾನದ ಆಗಮನ ದೇಶದ ವಾಣಿಜ್ಯ ವಲಯದಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ. ಕೇವಲ 2 ದಿನಗಳ ಹಿಂದೆಯಷ್ಟೇ ಈ ನೂತನ ವಿಮಾನ ನಿಲ್ದಾಣ ತನ್ನ ವಾಣಿಜ್ಯ ಕಾರ್ಯಾಚರಣೆಯನ್ನು ಅಧಿಕೃತವಾಗಿ ಆರಂಭಿಸಿತ್ತು. ಕಳೆದ 1 ದಶಕದಲ್ಲಿ ಭಾರತ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಕ್ರೀಡೆ, ಆರೋಗ್ಯ ಮತ್ತು ನಾಗರಿಕ ಭಾಗವಹಿಸುವಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಯುವಜನರಿಗೆ ಅವಕಾಶಗಳನ್ನು ವ್ಯಾಪಕವಾಗಿ ವಿಸ್ತರಿಸಿದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ರಾಷ್ಟೀಯ ದಿನಪತ್ರಿಕೆಯೊಂದರಲ್ಲಿ ಪ್ರಕಟವಾದ ತಮ್ಮ ಲೇಖನದಲ್ಲಿ ಈ ಕುರಿತು ತಿಳಿಸಿರುವ ಅವರು, ದೇಶದ ಯುವ ಪೀಳಿಗೆಯನ್ನು ಅಮೃತ ಪೀಳಿಗೆ ಎಂದು ಬಣ್ಣಿಸಿದ್ದಾರೆ. ಈ ಪೀಳಿಗೆಯೇ 2047 ವೇಳೆಗೆ ಭಾರತವನ್ನು ವಿಕಸಿತ ಭಾರತವನ್ನಾಗಿ ಪರಿವರ್ತಿಸುವ ಮಹತ್ವಾಕಾಂಕ್ಷೆಯ ಪಯಣದ ಮುಂದಾಳತ್ವವನ್ನು ವಹಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮಕಾವ್ನಲ್ಲಿ ನಡೆಯುತ್ತಿರುವ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ

ಯಲ್ಲಿ ಭಾರತೀಯ ಶೆಟ್ಲರ್ಗಳು ಉತ್ತಮ ಪ್ರದರ್ಶನ ತೋರಿದ್ದು ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಅನ್ಮೋಲ್ ಖಾರ್ಬ್, ಅಶ್ಮಿತಾ ಚೆಲಿಹಾ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ವಿಭಾಗದ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ತರುಣ್ ಮನ್ನೇಪಲ್ಲಿ ಸೋಲು ಅನುಭವಿಸಿದ್ದು ಮಹಿಳಾ ಸಿಂಗಲ್ಸ್ನಲ್ಲಿ ಇಶಾರಾಣಿ ಬಹುವಾವ್ ಇಂದು ಮಧ್ಯಾಹ್ನ ನಡೆಯುವ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕಣಕ್ಕಿಳಿಯಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿಂದು ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. 5 ದಿನಗಳ ಪ್ರವಾಸಕ್ಕಾಗಿ ಇಂದಿನಿಂದ ರಾಷ್ಟಪತಿ ದ್ರೌಪದಿ ಮುರ್ಮು ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಭೇಟಿ. ಆಹಾರ ಸುರಕ್ಷತೆಗಾಗಿ ಉತ್ತಮ ಗುಣಮಟ್ಟದ ಚಾಕು ಬ್ಲೇಡ್ಗಳನ್ನಷ್ಟೇ ಬಳಸಲು ಉದ್ಯಮಿಗಳಿಗೆ ಎಫ್ಎಸ್ಎಸ್ಎಐ ಕಟ್ಟುನಿಟ್ಟಿನ ನಿರ್ದೇಶನ. ಕಳೆದ 12 ವರ್ಷ ಅಭಿವೃದ್ಧಿ ಮತ್ತು ಪರಂಪರೆಯ ಸಂಗಮದ ಸುವರ್ಣಯುಗ, ಕೇಂದ್ರ ಸಚಿವ ಅಮಿತ್ ಶಾ. ಮಕಾವ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಅನ್ಮೋಲ್ ಖಾರ್ಬ್, ಅಶ್ಮಿತಾ ಚೆಲಿಹಾ ಕ್ವಾರ್ಟರ್ ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30 ಕ್ಕೆ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:20 ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಕುವೆಂಪು ಅವರ ರಚನೆ. ಗೀತೆಯನ್ನು ಹಾಡಿದ್ದಾರೆ KS ಸುರೇಖಾ.

0: ಇದುವರೆಗೆ ಭಾವಗೀತೆಗಳನ್ನ ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೇಳುವರೆ. ಕೇಂದ್ರ ಸರ್ಕಾರಕ್ಕೆ 12 ವರ್ಷ ತುಂಬಿರುವ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಈ ಕುರಿತು ಡಾಕ್ಟರ್ ಜಿ ಶರತ್ಚಂದ್ರ ರಾನಡೆ ಅವರೊಂದಿಗೆ ನಡೆಸಿದ ಸಂದರ್ಶನ.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಎನ್ನುವಂಥ ಯೋಜನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಅಪರ ನಿರ್ದೇಶಕರಾದಂಥ ಡಾಕ್ಟರ್ ಜಿ ಶರಚಂದ್ರ ರಾನಡೆ ಅವರು. ನಮಸ್ಕಾರ ಡಾಕ್ಟರ್ ಶರಚಂದ್ರ ರಾನಡೆ ಅವರೇ.
2: ನಮಸ್ಕಾರ ಜಗದೀಶ್ ಅವರೇ.
1: ಈಗ ಮೊದಲಿಗೆ ಈ PM ಇ ಡ್ರೈವ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆಯ ಮಹತ್ವ ಏನು ಅಂತೀರಿ?
2: ಮಧ್ಯಪ್ರಾಚ್ಯ ಯುದ್ಧ ಅಂತಕ್ಕಂಥದ್ದು ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಭಾರತಕ್ಕೆ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ದಿನೇ ದಿನೇ ಅವುಗಳ ಧಾರಣೆಯು ಕೂಡ ಹೆಚ್ಚುತ್ತಾ ಇದೆ. ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಈ ಬಿಕ್ಕಟ್ಟಿನಿಂದ ದೇಶವು ಪಾರಾಗಿ ಅಮೂಲ್ಯವಾದಂತಹ ವಿದೇಶಿ ವಿನಿಮಯವನ್ನ ಉಳಿಸಲು ಮತ್ತು ಡಾಲರ್ ಎದುರು ರೂಪಾಯಿಯ ಒಂದು ಮೌಲ್ಯವನ್ನ ಕಾಪಾಡಿಕೊಳ್ಳಲು ಪೆಟ್ರೋಲ್ ಮತ್ತು ಡೀಸೆಲ್ ಮಿತ ಬಳಕೆಗೆ ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ಭಾರೀ ಬೇಡಿಕೆ ಇದ್ದು ಕೇಂದ್ರ ಸರ್ಕಾರವು ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆ ಮತ್ತು ಬಳಕೆಯನ್ನು ಪ್ರೋತ್ಸಾಹಿಸಲು PME ಡ್ರೈವ್ ಯೋಜನೆಯನ್ನ ಜಾರಿಗೆ ತಂದಿದೆ. ತೈಲ ಸರಬರಾಜು ಮತ್ತು ಅದರ ಬೆಲೆ ಏರಿಕೆಯ ಸಮಸ್ಯೆಯ ಪ್ರಸ್ತುತ ಸಂದರ್ಭದಲ್ಲಿ ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಸಚಿವಾಲಯದ ಈ ಯೋಜನೆಯು ಅತ್ಯಂತ ಮಹತ್ವವನ್ನ ಪಡೆದುಕೊಂಡಿದೆ.
1: ಈ PME ಡ್ರೈವ್ ಯೋಜನೆ ಅಂದ್ರೆ ಏನು ಅಂತೀರಿ?
2: ನೋಡಿ, PME ಡ್ರೈವ್ ಯೋಜನೆ ಅಂತ ಹೇಳಿದ್ರೆ PM ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಂತೇಳಿ ಅರ್ಥ. ಇದು ಫೇಮ್ ಇಂಡಿಯಾ ಸೆಕೆಂಡ್ ಅಂದ್ರೆ ಫಾಸ್ಟರ್ ಅಡಾಪ್ಷನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನ್ ಇಂಡಿಯಾ ಅಥವಾ ಭಾರತದಲ್ಲಿ ಮಿಶ್ರ ಮತ್ತು ವಿದ್ಯುತ್ ವಾಹನಗಳ ಅಳವಡಿಕೆ ಮತ್ತು ಉತ್ಪಾದನೆಯನ್ನ ವೇಗಗೊಳಿಸುವ ಎರಡನೇ ಹಂತದ ಮುಂದುವರೆದ ಯೋಜನೆಯ ಭಾಗವಾಗಿದೆ. ಈ ಯೋಜನೆಯಡಿ ಎಲೆಕ್ಟ್ರಿಕ್ ಟ್ರಕ್ಗಳು, ಇ ರಿಕ್ಷಾಗಳು ಮತ್ತು ಈ ವಾಹನಗಳಿಗೆ ನೇರ ಆರ್ಥಿಕ ಪ್ರೋತ್ಸಾಹವನ್ನ ನೀಡಲಾಗ್ತದೆ.
1: ಇನ್ನು ಈ PME ಡ್ರೈವ್ ಯೋಜನೆಯ ಅವಧಿ ಎಲ್ಲಿವರೆಗೂ ಇರುತ್ತೆ ಅಂತೀರಿ?
2: ನೋಡಿ, ದೇಶದಲ್ಲಿ ಪರಿಸರ ಮಾಲಿನ್ಯವನ್ನ ತಡೆಗಟ್ಟಿ ಎಲೆಕ್ಟ್ರಿಕ್ ಮತ್ತು ಹೈಬ್ರಿಡ್ ವಾಹನಗಳ ಖರೀದಿಯನ್ನು ಉತ್ತೇಜಿಸಲು 2015 ಫೇಮ್ ಇಂಡಿಯಾ ಮೊದಲ ಹಂತದ ಯೋಜನೆಯನ್ನ ಜಾರಿಗೊಳಿಸಲಾಯಿತು. ಈ ಯೋಜನೆಯ ಅವಧಿ 2015 ಇತ್ತು. ಇನ್ನು ಫೇಮ್ ಇಂಡಿಯಾ ಸೆಕೆಂಡ್ ಯೋಜನೆಯನ್ನ 2019 ಜಾರಿಗೊಳಿಸಲಾಯಿತು. ನಂತರ EMPS ಅಥವಾ ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಮೋಷನ್ ಸ್ಕೀಮ್ 2024 ಅಥವಾ ವಿದ್ಯುತ್ ಚಲನಶೀಲತೆಯ

0: ಉತ್ತೇಜನ ಯೋಜನೆ 2024 500 ಕೋಟಿ ರೂಪಾಯಿ ಅನುದಾನದೊಂದಿಗೆ 4 ತಿಂಗಳ ಕಾಲ ಜಾರಿಗೊಳಿಸಲಾಯಿತು. ನಂತರ 1/10/2024 31/3/2026 ಅವಧಿಯ ಪಿಎಂಇ ಡ್ರೈವ್ ಯೋಜನೆಯನ್ನ ಜಾರಿಗೆ ತರಲಾಯಿತು. ಇದಕ್ಕೆ 10,900 ಕೋಟಿ ರೂಪಾಯಿ ಅನುದಾನವನ್ನ ನೀಡಲಾಗಿತ್ತು. ಈಗ ಈ ಯೋಜನೆಯನ್ನ 31/3/2028 ವಿಸ್ತರಿಸಲಾಗಿದೆ.
1: ಈ ಪಿಎಂಇ ಡ್ರೈವ್ ಯೋಜನೆಯ ಗುರಿಗಳು ಯಾವ್ಯಾವು
0: ನೋಡಿ? ಮೊದಲನೆಯದಾಗಿ ಈ ಯೋಜನೆಯು ಎಲೆಕ್ಟ್ರಿಕ್ ದ್ವಿಚಕ್ರ ತ್ರಿಚಕ್ರ ವಾಹನಗಳು ಮತ್ತು ಇ ಬಸ್ ಹಾಗೂ ಈ ಟ್ರಕ್ಗಳ ನೇರ ಖರೀದಿಗೆ ಪ್ರೋತ್ಸಾಹದ ಮೂಲಕ ಬೆಂಬಲ ನೀಡುವಂತಹ ಗುರಿಯನ್ನ ಹೊಂದಿದೆ. ಎರಡನೇದಾಗಿ ಈ ಯೋಜನೆಯಡಿ 24.97 ಲಕ್ಷ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳು ಮತ್ತು 39,034 ಈ ಆಟೋ ರಿಕ್ಷೆಗಳಿಗೆ ಸಹಾಯಧನವನ್ನು ನೀಡತಕ್ಕಂತಹ ಗುರಿಯನ್ನ ಹೊಂದಲಾಗಿದೆ. ಮೂರನೇದಾಗಿ ಪಿಎಂಇ ಡ್ರೈವ್ ಯೋಜನೆಯು 14,000ಕ್ಕೂ ಹೆಚ್ಚು ಇ ಬಸ್ಗಳಿಗೆ ಪ್ರೋತ್ಸಾಹನ ನೀಡುವಂತಹ ಗುರಿಯನ್ನ ಹೊಂದಿದೆ. ಇನ್ನು ನಾಲ್ಕನೇದಾಗಿ ತುರ್ತು ಆರೋಗ್ಯ ಸಾರಿಗೆಯನ್ನ ಆಧುನೀಕರಿಸಲು ಈ ಆಂಬುಲೆನ್ಸ್ಗಳಿಗೆ ಸಹಾಯಧನವನ್ನ ನೀಡಲಾಗ್ತಾ ಇದೆ. ಐದನೇದಾಗಿ ವಾಯು ಮಾಲಿನ್ಯ ನಿಯಂತ್ರಣಕ್ಕಾಗಿ ಒಟ್ಟು 5,600 ಇ ಟ್ರಕ್ಗಳಿಗೆ ಪ್ರೋತ್ಸಾಹನ ನೀಡತಕ್ಕಂತ ಗುರಿಯನ್ನು ಹೊಂದಲಾಗಿದ್ದು ಅವುಗಳಲ್ಲಿ 1,100 ಟ್ರಕ್ಗಳನ್ನ ದೆಹಲಿಗೆ ಹಂಚಿಕೆ ಮಾಡತಕ್ಕಂತ ಯೋಜನೆಯನ್ನ ರೂಪಿಸಲಾಗಿದೆ.
1: ಇನ್ನು ಈ ಪಿಎಂಇ ಡ್ರೈವ್ ಯೋಜನೆಯ ಉದ್ದೇಶಗಳು ಏನೇನು ಅಂತೀರಾ?
0: ನೋಡಿ, ಮೊಟ್ಟ ಮೊದಲನೆಯದಾಗಿ ಪೆಟ್ರೋಲ್ ಡೀಸೆಲ್ ಮತ್ತು ಗ್ಯಾಸ್ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿ ಪರಿಸರ ಸ್ನೇಹಿ ಸಾರಿಗೆಯನ್ನ ಹೆಚ್ಚಿಸತಕ್ಕಂಥದ್ದು. ಎರಡನೇದಾಗಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ದೇಶದಲ್ಲಿ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ವಾಹನಗಳ ಖರೀದಿಯನ್ನ ಉತ್ತೇಜಿಸತಕ್ಕಂಥದ್ದು. ಮೂರನೇದಾಗಿ ದೇಶೀಯವಾಗಿ ವಿದ್ಯುತ್ ವಾಹನಗಳ ಉತ್ಪಾದನೆಯನ್ನು ಹೆಚ್ಚಿಸಿ ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನ ಬಲಪಡಿಸತಕ್ಕಂಥದ್ದು. ನಾಲ್ಕನೇದಾಗಿ ಇಂಧನ ಬಳಕೆಯನ್ನ ಕಡಿಮೆ ಮಾಡಿ ಸುಸ್ಥಿರ ಸಾರಿಗೆಯನ್ನ ಉತ್ತೇಜಿಸತಕ್ಕಂಥದ್ದು. ಐದನೇದಾಗಿ ಸಾರ್ವಜನಿಕ ಚಾರ್ಜಿಂಗ್ ಕೇಂದ್ರಗಳ ಜಾಲವನ್ನ ವಿಸ್ತರಿಸತಕ್ಕಂಥದ್ದು ಮತ್ತು ಪರೀಕ್ಷಾ ಸಂಸ್ಥೆಗಳನ್ನ ಆಧುನೀಕರಿಸಲು ಧನಸಹಾಯವನ್ನ ಮಾಡತಕ್ಕಂಥದ್ದು. ಆರನೇದಾಗಿ ಎಲೆಕ್ಟ್ರಿಕ್ ವಾಹನಗಳ ಬೆಲೆಯನ್ನು ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ಅವು ಕೈಗೆಟಕುವ ಬೆಲೆಯಲ್ಲಿ ಸಿಗುವಂತೆ ಮಾಡತಕ್ಕಂಥದ್ದು. ಏಳನೇದಾಗಿ ಈ ಹಸಿರು ಮನೆ ಅನಿಲ ಅಥವಾ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಏನ್ ಹೇಳ್ತೀವಿ, ಇವುಗಳ ಹೊರಸೂಸುವಿಕೆಯನ್ನ ತಡೆಗಟ್ಟತಕ್ಕಂಥದ್ದು. ಎಂಟನೇದಾಗಿ ಪಿಎಂಇ ಡ್ರೈವ್ ಡಿಜಿಟಲ್ ವೋಚರ್ ಮೂಲಕ ವಿದ್ಯುತ್ ವಾಹನಗಳ ಖರೀದಿಯನ್ನ ಸುಲಭಗೊಳಿಸಿ ಗ್ರಾಹಕರಿಗೆ ಸಹಾಯಧನ ಪ್ರಯೋಜನವನ್ನ ತಕ್ಷಣವೇ ಸಿಗುವಂತೆ ಮಾಡತಕ್ಕಂಥದ್ದು. ಒಂಬತ್ತನೇದಾಗಿ ಸಾರಿಗೆ ಕ್ಷೇತ್ರದಲ್ಲಿ ಇಂಗಾಲದ ಹೆಜ್ಜೆ ಗುರುತುಗಳನ್ನ ಗಮನಾರ್ಹವಾಗಿ ಕಡಿಮೆ ಮಾಡತಕ್ಕಂಥದ್ದು. ಹತ್ತನೇದಾಗಿ ಭಾರತವನ್ನ ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಗುರಿಯತ್ತ ಕೊಂಡೊಯ್ಯತಕ್ಕಂಥದ್ದು. ಹನ್ನೊಂದನೇದಾಗಿ ಆತ್ಮನಿರ್ಭರ ಭಾರತ ದೃಷ್ಟಿಕೋನವನ್ನ ಬೆಂಬಲಿಸತಕ್ಕಂಥದ್ದು.
1: ಇನ್ನು ಮುಖ್ಯವಾಗಿ ಈ ಪಿಎಂಇ ಡ್ರೈವ್ ಯೋಜನೆಯ ಸಹಾಯಧನದ ವಿವರಗಳನ್ನು ಸ್ವಲ್ಪ ನೀಡ್ತೀರಾ?
0: ನೋಡಿ, ಈ ಯೋಜನೆಯಡಿ ಈ ವಾಹನಗಳ ಖರೀದಿಗಾಗಿ 5 ರೀತಿಯಲ್ಲಿ ಸಹಾಯಧನವನ್ನ ವಿಂಗಡಿಸಿ ನೀಡಲಾಗ್ತಾ ಇದೆ. ಮೊಟ್ಟ ಮೊದಲನೇದಾಗಿ ಈ ದ್ವಿಚಕ್ರ ವಾಹನಗಳು ಅಂತ ಏನ್ ಕರಿತೇವೆ ಅಥವಾ E2W vehicles, ಅವುಗಳ ಖರೀದಿಗೆ ಬ್ಯಾಟರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟ್ಗೆ 5,000 ರೂಪಾಯಿನಂತೆ ಗರಿಷ್ಠ 50,000 ರೂಪಾಯಿ ಸಹಾಯಧನವನ್ನ ನೀಡಲಾಗ್ತದೆ. ಇನ್ನು ಎರಡನೇದಾಗಿ ಈ ತ್ರಿಚಕ್ರ ವಾಹನಗಳು ಅಥವಾ E3 vehicles ಏನಂತ ಹೇಳ್ತೇವೆ ಅವುಗಳಿಗೆ ಈ ರಿಕ್ಷಾ ಮತ್ತು L5 ವರ್ಗದ ವಾಹನಗಳಿಗೆ ಬ್ಯಾಟರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟ್ಗೆ 5,000 ರೂಪಾಯಿನಂತೆ ಗರಿಷ್ಠ 75,000 ರೂಪಾಯಿಗಳ ಸಹಾಯಧನವನ್ನ ನೀಡಲಾಗ್ತದೆ. ಇನ್ನು ಮೂರನೇದಾಗಿ ಈ ಬಸ್ ಖರೀದಿಗೆ ಪ್ರತಿ ಕಿಲೋವ್ಯಾಟ್ಗೆ 10,000 ರೂಪಾಯಿನಂತೆ 20 ಲಕ್ಷದಿಂದ ಗರಿಷ್ಠ 35 ಲಕ್ಷ ರೂಪಾಯಿವರೆಗೆ ಸಹಾಯಧನವನ್ನ ನೀಡಲಾಗ್ತದೆ. ಇನ್ನು ನಾಲ್ಕನೇದಾಗಿ ಈ ಟ್ರಕ್ಗಳಿಗೆ GVW ಅಥವಾ ಗಿಗಾವ್ಯಾಟ್ ಅವರ್ ಎಂಬ ವಾಹನದ ಬ್ಯಾಟರಿಯ ವಿದ್ಯುತ್ ಸಾಮರ್ಥ್ಯ ಅಥವಾ ಅವುಗಳ ತೂಕದ ಆಧಾರದ ಮೇಲೆ 2.9 ಲಕ್ಷ ರೂಪಾಯಿಗಳಿಂದ 9.6 ಲಕ್ಷ ರೂಪಾಯಿಗಳ ಸಹಾಯಧನವನ್ನ ನೀಡಲಾಗ್ತದೆ. ಮತ್ತು ಕೊನೆಯದಾಗಿ ಐದನೇದಾಗಿ ತುರ್ತು ಆರೋಗ್ಯ ಸಾರಿಗೆಯ ಆಧುನೀಕರಣಕ್ಕಾಗಿ ವಿದ್ಯುತ್ ಆಂಬುಲೆನ್ಸ್ಗಳಿಗೆ 20 ಲಕ್ಷ ರೂಪಾಯಿಗಳ ಸಹಾಯಧನವನ್ನ ನೀಡಲಾಗ್ತಾ ಇದೆ.
1: ಇನ್ನು ಈ ಪಿಎಂಇ ಡ್ರೈವ್ ವೋಚರ್ ಅಂದ್ರೆ ಏನು ಅಂತೀರಿ?
0: ನೋಡಿ, ಪಿಎಂಇ ಡ್ರೈವ್ ಡಿಜಿಟಲ್ ವೋಚರ್ ಅಂತಕ್ಕಂಥದ್ದು ಅರ್ಹ ವಿದ್ಯುತ್ ವಾಹನಗಳ ಅದರಲ್ಲೂ ಮುಖ್ಯವಾಗಿ ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳ ಖರೀದಿದಾರರಿಗೆ ಸಹಾಯಧನ ಪಡೆಯಲು ಇರತಕ್ಕಂಥ ಒಂದು ಡಿಜಿಟಲ್ ಕೂಪನ್ ಆಗಿದೆ. ಇದು ಆಧಾರ್ ಆಧಾರಿತ E-KYC ಮುಖಾಂತರ ದೃಢೀಕರಿಸಿದ ಅಧಿಕೃತ ಪೋರ್ಟಲ್ನಲ್ಲಿ ಉತ್ಪಾದಿಸುವ ಒಂದು ವೋಚರ್ ಆಗಿದೆ. ಇದನ್ನ ಡೀಲರ್ಶಿಪ್ ಅಥವಾ ಅಧಿಕೃತ ಮಾರಾಟದಲ್ಲಿ ಬಳಸುವುದರಿಂದ ವಾಹನ ಖರೀದಿಯಲ್ಲಿ ತಕ್ಷಣವೇ ರಿಯಾಯಿತಿ ಸಿಗುತ್ತದೆ.
1: ಇನ್ನು ಈ ಪಿಎಂಇ ಡ್ರೈವ್ ಡಿಜಿಟಲ್ ವೋಚರ್ ಅನ್ನು ಹೇಗೆ ಪಡಿಬಹುದು ಅಂತೀರಿ?
0: ನೋಡಿ.

0: ಮಾಡಿದಾಗಿ ಅನುಮೋದಿತ ಡೀಲರ್ಶಿಪ್ ನಿಂದ ಅಥವಾ ಅಧಿಕೃತ ಮಾರಾಟಗಾರರಿಂದ ಅರ್ಹವಾದಂತಹ ಈ ದ್ವಿಚಕ್ರ ಅಥವಾ ತ್ರಿಚಕ್ರ ವಾಹನಗಳನ್ನ ಖರೀದಿಸಲು ಪಿಎಂಇ ಡ್ರೈವ್ ಹೆವಿ ಡಾಟ್ ಇಂಡಸ್ಟ್ರೀಸ್ ಡಾಟ್ ಜಿಒವಿ ಡಾಟ್ ಇನ್ಗೆ ಭೇಟಿ ನೀಡಬೇಕು. ಇಲ್ಲಿ ಮುಖದ ದೃಢೀಕರಣ ಪ್ರಕ್ರಿಯೆ ಮೂಲಕ ಡೀಲರ್ಶಿಪ್ ಪಿಎಂಇ ಡ್ರೈವ್ ಆಪ್ ಬಳಸಿ ಆಧಾರ್ ಆಧಾರಿತ ಈ ಕೆವೈಸಿಯನ್ನ ಪೂರ್ಣಗೊಳಿಸಲಾಗುತ್ತದೆ. ದೃಢೀಕರಣ ಯಶಸ್ವಿಯಾದ ನಂತರ ಪೋರ್ಟಲ್ನಲ್ಲಿ ಒಂದು ವಿಶಿಷ್ಟವಾದ ಇ ವೋಚರ್ ಸೃಷ್ಟಿಯಾಗುತ್ತದೆ. ಅದನ್ನ ಡೌನ್ಲೋಡ್ ಮಾಡಿದಾಗ ನೋಂದಾಯಿತ ಮೊಬೈಲ್ಗೆ ವೋಚರ್ SMS ಮುಖಾಂತರ ಬರುತ್ತದೆ. ಈ ವೋಚರ್ಗೆ ಸಹಿ ಮಾಡಿ ಅಧಿಕೃತ ಮಾರಾಟಗಾರರಿಗೆ ಸಲ್ಲಿಸಿದ ತಕ್ಷಣ ಅವರೂ ಸಹ ಸಹಿ ಮಾಡಿ ವೋಚರ್ ಅನ್ನ ಪೋರ್ಟಲ್ಗೆ ಅಪ್ಲೋಡ್ ಮಾಡ್ತಾರೆ. ಈ ಸಹಾಯಧನವು ಅಂತಿಮ ಹಣ ಪಾವತಿಸಿದ ತಕ್ಷಣವೇ ದೊರೆಯುತ್ತದೆ. ಈ ವಾಹನಗಳ ತಯಾರಕರು ಈ ವೋಚರ್ ಅನ್ನ ಸರ್ಕಾರದಿಂದ ಸಹಾಯಧನವನ್ನು ಪಡೆಯಲು ಅದನ್ನ ಬಳಸ್ತಾರೆ.
1: ಇನ್ನು ಈ PMe ಡ್ರೈವ್ ಡಿಜಿಟಲ್ ವೋಚರ್ ಅನ್ನ ಯಾರ್ಯಾರು ಪಡ್ಕೋಬಹುದು ಅಂತೀರಿ?
0: ನೋಡಿ, PMe ಡ್ರೈವ್ ಡಿಜಿಟಲ್ ವೋಚರ್ ಅನ್ನ ಗ್ರಾಹಕರು ಪಡೆಯಲು ಹೊಂದಿರಬೇಕಾದಂತಹ ಕೆಲವು ಅರ್ಹತಾ ಮಾನದಂಡಗಳಿವೆ. ಅವುಗಳು ಯಾವುವು ಅಂತ ಹೇಳಿದ್ರೆ, ಮೊದಲನೇದಾಗಿ ಗ್ರಾಹಕರು ಭಾರತೀಯ ನಾಗರಿಕರಾಗಿರಬೇಕು ಮತ್ತು ಅಧಿಕೃತ ಮಾರಾಟಗಾರರಿಂದಲೇ ವಾಹನವನ್ನ ಖರೀದಿಸಬೇಕು. ಎರಡನೇದಾಗಿ ಈ ವಾಹನವು PMe ಡ್ರೈವ್ ಯೋಜನೆಯಡಿ ನೋಂದಾಯಿತ ಮೂಲ ಉತ್ಪನ್ನ ತಯಾರಕರಿಂದ ತಯಾರಿಸಲ್ಪಟ್ಟಿರಬೇಕು. ಮೂರನೇದಾಗಿ ಖರೀದಿಸುವ ಈ ವಾಹನಗಳು ಯೋಜನೆಯ ಮಾನದಂಡಗಳನ್ನು ಪೂರೈಸುವ ಸುಧಾರಿತ ಬ್ಯಾಟರಿಯನ್ನ ಹೊಂದಿರಬೇಕು. ನಾಲ್ಕನೇದಾಗಿ ಒಂದು ನಿರ್ದಿಷ್ಟ ವರ್ಗದಲ್ಲಿ ಕೇವಲ ಒಂದು ವಾಹನಕ್ಕೆ ಮಾತ್ರ ಪ್ರೋತ್ಸಾಹನವನ್ನ ಪಡೆಯಬಹುದು. ಐದನೇದಾಗಿ ಹೊಸ ಅರ್ಹ ಈ ವಾಹನಗಳ ಖರೀದಿಗೆ ಮಾತ್ರ ಈ ಪ್ರೋತ್ಸಾಹನ ಅಂತಕ್ಕಂಥದ್ದು ಲಭ್ಯವಾಗುತ್ತದೆ. ಆರನೇದಾಗಿ ಖರೀದಿಸಿದ ಈ ವಾಹನವನ್ನ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ನೋಂದಾವಣೆ ಮಾಡಿಸಬೇಕು. ಏಳನೇದಾಗಿ ಸುಧಾರಿತ ಬ್ಯಾಟರಿ ಬಳಸುವ ವಾಣಿಜ್ಯ ಅಥವಾ ಖಾಸಗಿ ಅಥವಾ ಕಾರ್ಪೊರೇಟ್ ಅಥವಾ ಸಾಂಸ್ಥಿಕವಾಗಿ ನೋಂದಾಯಿಸಲ್ಪಟ್ಟಂತಹ ವಾಹನಗಳು ಸಹ ಸಹಾಯಧನಕ್ಕೆ ಅರ್ಹತೆಯನ್ನ ಪಡೆದಿವೆ. ಇನ್ನು ಎಂಟನೇದಾಗಿ ಹಳೆಯ ಮಾಲಿನ್ಯಕಾರಕ ಟ್ರಕ್ಗಳನ್ನ ಕಡ್ಡಾಯವಾಗಿ ಸ್ಕ್ರ್ಯಾಪಿಂಗ್ ಅಥವಾ ವಿಲೇವಾರಿ ಮಾಡಬೇಕು. ಒಂಬತ್ತನೇದಾಗಿ ಬ್ಯಾಟರಿಯು 5 ವರ್ಷ ಅಥವಾ 5 ಲಕ್ಷ ಕಿಲೋಮೀಟರ್ ಇದರಲ್ಲಿ ಯಾವುದು ಮೊದಲೋ ಆ ವಾರಂಟಿಯನ್ನು ಅಥವಾ ಖಾತರಿಯನ್ನ ಹೊಂದಿರಬೇಕು. ಹತ್ತನೇದಾಗಿ ಈ ವಾಹನಗಳು 5 ವರ್ಷ ಅಥವಾ 2.5 ಲಕ್ಷ ಕಿಲೋಮೀಟರ್ ಇದರಲ್ಲಿ ಯಾವುದು ಮೊದಲೋ ಆ ಖಾತರಿ ಅಥವಾ ವಾರಂಟಿಯನ್ನ ಹೊಂದಿರಬೇಕು. ಹನ್ನೊಂದನೇದಾಗಿ ದೃಢೀಕರಣಕ್ಕಾಗಿ ಆಧಾರ್ಗೆ ಲಿಂಕ್ ಆಗಿರ್ತಕ್ಕಂತಹ ಮೊಬೈಲ್ ಸಂಖ್ಯೆಯನ್ನ ಹೊಂದಿರಬೇಕು. ಈ ಮಾನದಂಡಗಳನ್ನ ಈ ಒಂದು ಸಹಾಯಧನಕ್ಕೆ ಗೊತ್ತುಪಡಿಸಲಾಗಿದೆ.
1: ಇನ್ನು ಈ PMe ಡ್ರೈವ್ ಯೋಜನೆ ಅಡಿಯಲ್ಲಿ ಅನರ್ಹವಾದ ವಾಹನಗಳು ಯಾವ್ಯಾವು ಅಂತೀರ?
0: ನೋಡಿ, ನಮಗೆ ಈ ಎಲೆಕ್ಟ್ರಿಕ್ ವಾಹನಗಳು ಎಲ್ಲದಕ್ಕೂ ಈ ಒಂದು ಸಹಾಯಧನ ಸಿಗುತ್ತಾ ಅಂತ ಹೇಳಿದ್ರೆ ಕೆಲವೊಂದು ವಾಹನಗಳಿಗೆ ಸಿಗುವುದಿಲ್ಲ. ಯಾವ್ಯಾವು ಅನ್ನೋದನ್ನ ನಾವೀಗ ನೋಡೋಣ. ಮೊದಲನೇದಾಗಿ ಖಾಸಗಿ ಕಾರುಗಳ ಖರೀದಿಗೆ ಈ ಯೋಜನೆ ಅಡಿ ಸಹಾಯಧನ ಸಿಗೋದಿಲ್ಲ. ಎರಡನೇದಾಗಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಇಲಾಖೆಗಳು ಅಥವಾ ನಿಗಮಗಳು ಖರೀದಿಸುವ ಈ ವಾಹನಗಳಿಗೆ ಪ್ರೋತ್ಸಾಹನ ಯೋಜನೆ ಅನ್ವಯವಾಗುವುದಿಲ್ಲ. ಮೂರನೇದಾಗಿ ಮರುಮಾರಾಟ ಮಾಡಿದ ಈ ವಾಹನಗಳಿಗೆ ಈ ಪ್ರೋತ್ಸಾಹನ ಲಭ್ಯ ಆಗುವುದಿಲ್ಲ.
1: ಇನ್ನು ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆಯ ಘಟಕಗಳನ್ನ ಎಷ್ಟು ವರ್ಗಗಳನ್ನಾಗಿ ವಿಂಗಡಿಸಲಾಗಿದೆ?
0: ನೋಡಿ, ಈ ಯೋಜನೆಯಡಿ 3 ವರ್ಗಗಳನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಮೊದಲನೇದಾಗಿ ಈ ವಾಹನ ಖರೀದಿಗೆ ಸಹಾಯಧನ. ಮೊದಲ ಘಟಕದಲ್ಲಿ ಈ ದ್ವಿಚಕ್ರ ವಾಹನ, ಈ ತ್ರಿಚಕ್ರ, ಈ ಆಂಬ್ಯುಲೆನ್ಸ್, ಈ ಟ್ರಕ್ಗಳು ಮತ್ತು ಇತರೆ ಈ ವಾಹನ ವರ್ಗಗಳಿಗೆ ಸಹಾಯಧನವನ್ನ ನೀಡಲಾಗ್ತದೆ. ಎರಡನೇ ಹಂತದಲ್ಲಿ ಬಂಡವಾಳ ಸೃಷ್ಟಿಗೆ ಅನುದಾನವನ್ನು ನೀಡತಕ್ಕಂಥದ್ದನ್ನು ನೋಡಬಹುದು. ಈ ಒಂದು ಘಟಕದಲ್ಲಿ ಈ ಬಸ್ಗಳಿಗೆ ಚಾರ್ಜಿಂಗ್ ಕೇಂದ್ರಗಳ ಜಾಲವನ್ನು ಸ್ಥಾಪಿಸಲು ಮತ್ತು ಪರೀಕ್ಷಾ ಸಂಸ್ಥೆಗಳನ್ನು ಉನ್ನತೀಕರಿಸಲು ಅನುದಾನವನ್ನ ನೀಡಲಾಗ್ತದೆ. ಇನ್ನು ಮೂರನೇ ಹಂತದಲ್ಲಿ IEC ಚಟುವಟಿಕೆಗಳಿಗೆ ಒಂದು ನಿಧಿಯ ಬೆಂಬಲವನ್ನ ನೀಡಲಾಗ್ತದೆ. ಯೋಜನೆಯ ನಿರ್ವಹಣೆ ಮತ್ತು ಜಾಗೃತಿ ಮೂಡಿಸತಕ್ಕಂತಹ IEC ಚಟುವಟಿಕೆಗಳು ಅಂದರೆ ಇನ್ಫಾರ್ಮೇಶನ್, ಎಜುಕೇಷನ್ ಅಂಡ್ ಕಮ್ಯುನಿಕೇಷನ್ ಅಥವಾ ಮಾಹಿತಿ, ಶಿಕ್ಷಣ ಮತ್ತು ಸಂವಹನಗಳಿಗೆ ನಿಧಿಯ ಬೆಂಬಲವನ್ನ ಕೇಂದ್ರ ಸರ್ಕಾರ ಒದಗಿಸುತ್ತದೆ.
1: ಇನ್ನು ಈ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆಯಲ್ಲಿ ಕರ್ನಾಟಕ ಸಾಧಿಸಿರುವಂತಹ ಪ್ರಗತಿಯ ವಿವರಗಳನ್ನು ನೀಡ್ತೀರಾ?
0: ನೋಡಿ, ಮೊಟ್ಟ ಮೊದಲನೆಯದಾಗಿ PMe ಡ್ರೈವ್ ಯೋಜನೆಯಡಿ ರಾಜ್ಯದಲ್ಲಿ ಹೆಚ್ಚಿನ ಸಾಮರ್ಥ್ಯದ 1,243 ವಿದ್ಯುತ್ ವಾಹನಗಳ ಚಾರ್ಜಿಂಗ್ ಕೇಂದ್ರಗಳನ್ನು ಈಗಾಗಲೇ ಸ್ಥಾಪಿಸಲಾಗಿದೆ. ಎರಡನೇದಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಬೆಂಗಳೂರಿನ ಸಾರಿಗೆ ಸಂಸ್ಥೆ ಮತ್ತು ಇತರ ಪ್ರಾದೇಶಿಕ ಸಾರಿಗೆ ಸಂಸ್ಥೆಗಳಿಗಾಗಿ 1,000+ ಬಸ್ಗಳನ್ನ ಖರೀದಿಸಲಾಗುತ್ತಿದೆ. ಮೂರನೇದಾಗಿ ಬೆಸ್ಕಾಂ ಸಂಸ್ಥೆಯು ಕಡಿಮೆ ಸಾಮರ್ಥ್ಯದ 180 ವಿದ್ಯುತ್ ಚಾರ್ಜಿಂಗ್ ಕೇಂದ್ರಗಳನ್ನು ಶೀಘ್ರ ಚಾರ್ಜಿಂಗ್ ಕೇಂದ್ರಗಳಾಗಿ ಪರಿವರ್ತನೆ

0: ಮಾಡ್ತಾ ಇದೆ. ಇನ್ನು ನಾಲ್ಕನೇದಾಗಿ IOCL ಅಥವಾ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್, BPCL ಅಥವಾ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, HPCL ಅಥವಾ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ಗಳ ಸಹಾಯದೊಂದಿಗೆ ರಾಜ್ಯದಲ್ಲಿ ನೂರಾರು ಚಾರ್ಜಿಂಗ್ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದೆ. ಇನ್ನು ಕೊನೆಯದಾಗಿ ಕರ್ನಾಟಕದಲ್ಲಿ ವಿದ್ಯುತ್ ದ್ವಿಚಕ್ರ, ಇ ತ್ರಿಚಕ್ರ, ಇ ಬಸ್ ಮತ್ತು ಇ ಟ್ರಕ್ ಖರೀದಿಸುವವರಿಗೆ ಇ ವೋಚರ್ ಮೂಲಕ ಸಹಾಯಧನವನ್ನ ವಿತರಿಸಲಾಗುತ್ತಿದೆ.
1: ಈ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆಯ ಮುಖ್ಯ ಪ್ರಯೋಜನಗಳೇನೇನು ಅಂತಿದೆ
0: ನೋಡಿ. ಮೊದಲನೇದಾಗಿ PME ಡ್ರೈವ್ ಯೋಜನೆಯು ಡೀಸೆಲ್, ಪೆಟ್ರೋಲ್ ಮತ್ತು ಗ್ಯಾಸ್ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿ ದೇಶದ ವಿದೇಶಿ ವಿನಿಮಯವನ್ನ ಉಳಿಸಲು ಸಹಾಯ ಮಾಡುತ್ತದೆ. ಎರಡನೇದಾಗಿ ಪರಿಸರ ಸ್ನೇಹಿ ಸಾರಿಗೆ ಅಭಿವೃದ್ಧಿಗೊಂಡು ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ಸಾಧ್ಯವಾಗುತ್ತದೆ. ಮೂರನೇದಾಗಿ ಮೇಕ್ ಇನ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ದೇಶೀಯವಾಗಿ ವಿದ್ಯುತ್ ವಾಹನಗಳ ಉತ್ಪಾದನೆ ಹೆಚ್ಚುತ್ತದೆ. ನಾಲ್ಕನೇದಾಗಿ ಚಾರ್ಜಿಂಗ್ ಕೇಂದ್ರಗಳು ಮತ್ತು ಪರೀಕ್ಷಾ ಕೇಂದ್ರಗಳ ಸೌಲಭ್ಯ ಹೆಚ್ಚಿ ಅವುಗಳ ಸಾಮರ್ಥ್ಯವೂ ಕೂಡ ಅಭಿವೃದ್ಧಿಯಾಗುತ್ತದೆ. ಐದನೇದಾಗಿ ಈ ದ್ವಿಚಕ್ರ ತ್ರಿಚಕ್ರ ವಾಹನಗಳು, ಬಸ್, ಆಂಬ್ಯುಲೆನ್ಸ್ ಮತ್ತು ಈ ಟ್ರಕ್ಗಳು ಕಡಿಮೆ ದರದಲ್ಲಿ ಗ್ರಾಹಕರಿಗೆ ಲಭ್ಯವಾಗುತ್ತವೆ. ಆರನೇದಾಗಿ ಸಾರಿಗೆ ಕ್ಷೇತ್ರದಲ್ಲಿ ಇಂಗಾಲದ ಹೆಜ್ಜೆ ಗುರುತುಗಳು ಗಮನಾರ್ಹವಾಗಿ ಕಡಿಮೆಯಾಗುತ್ತವೆ. ಏಳನೇದಾಗಿ ಭಾರತ ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಗುರಿಯತ್ತ ಸಾಗಲು ಸಾಧ್ಯವಾಗುತ್ತದೆ. ಎಂಟನೇದಾಗಿ ಹಸಿರುಮನೆ ಅನಿಲ ಹೊರಸೂಸುವಿಕೆ ಮತ್ತು ವಾಯು ಮಾಲಿನ್ಯವನ್ನ ತಡೆಗಟ್ಟಲು ಸಾಧ್ಯವಾಗುತ್ತದೆ. ಒಂಬತ್ತನೇದಾಗಿ ಆತ್ಮ ನಿರ್ಭರ ಭಾರತ ನಿರ್ಮಾಣದ ಮತ್ತು 2047ರ ವಿಕಸಿತ ಭಾರತದ ನಿರ್ಮಾಣ ಸಾಕಾರಗೊಳ್ಳಲು ಸಾಧ್ಯವಾಗುತ್ತದೆ. ಹತ್ತನೇದಾಗಿ ಇಂಧನ ಬಳಕೆ ಕಡಿಮೆಯಾಗಿ ಸುಸ್ಥಿರ ಸಾರಿಗೆಯನ್ನು ಉತ್ತೇಜಿಸಲು ಸಾಧ್ಯವಾಗುತ್ತದೆ. ಒಂದನೆಯದಾಗಿ ಸಿಮೆಂಟ್ ಉದ್ಯಮ, ಉಕ್ಕು, ಲಾಜಿಸ್ಟಿಕ್ಸ್ ಮತ್ತು ಬಂದರು ವಲಯಗಳಿಗೆ ಈ ಯೋಜನೆ ಉಪಯೋಗವಾಗುತ್ತದೆ. ಹನ್ನೆರಡನೇದಾಗಿ ಶೈಲ್ ಅಂದ್ರೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಮುಂದಿನ 2 ವರ್ಷಗಳಲ್ಲಿ 150 ಈ ಟ್ರಕ್ಗಳನ್ನು ಖರೀದಿಸಲು ಮತ್ತು ತಾನು ಬಾಡಿಗೆ ಪಡೆಯತಕ್ಕಂತಹ ವಾಹನಗಳು 15% ಈ ವಾಹನಗಳು ಆಗಿರುವುದನ್ನ ಖಚಿತಪಡಿಸಿದೆ. ಇದರಿಂದ ಪರಿಸರ ಮಾಲಿನ್ಯವೂ ಕೂಡ ಕಡಿಮೆಯಾಗಿ ದೇಶವು ಒಂದು ಶೂನ್ಯ ಇಂಗಾಲದತ್ತ ಪ್ರಯಾಣ ಮಾಡಲು ಸಾಧ್ಯ ಆಗುವುದನ್ನು ನೋಡಬಹುದು. ಇನ್ನು ಕೊನೆಯದಾಗಿ ಹಳೆಯ ಮಾಲಿನ್ಯಕಾರಕ ಟ್ರಕ್ಗಳು ವಿಲೇವಾರಿಯಾಗುವುದರಿಂದ ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ.
1: ಇನ್ನು ಮುಖ್ಯವಾಗಿ ಈ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಹೇಗೆ ನಮ್ಮ ಭಾರತವನ್ನು ನಿವ್ವಳ ಶೂನ್ಯ ಇಂಗಾಲ ಸೂಸುವಿಕೆಯ ಗುರಿಯತ್ತ ಸಾಗೋದಕ್ಕೆ ನೆರವಾಗುತ್ತೆ ಅಂತೀರಾ?
0: ನೋಡಿ, PME ಡ್ರೈವ್ ಯೋಜನೆಯು ದೇಶದಲ್ಲಿ ಪ್ರಸ್ತುತ ಸಾರಿಗೆ ವ್ಯವಸ್ಥೆಯನ್ನ ಸ್ವಚ್ಛ, ಪರಿಣಾಮಕಾರಿ ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯನ್ನಾಗಿ ತ್ವರಿತವಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಭಾರತ ಸರ್ಕಾರವು ಇದೇ ಮೊದಲ ಬಾರಿಗೆ ಎಲೆಕ್ಟ್ರಿಕ್ ಟ್ರಕ್ ಹಾಗೂ ಇತರ ವಾಹನಗಳಿಗೆ ನೇರ ಬೆಂಬಲ ನೀಡಲು ರೂಪಿಸಿರ್ತಕ್ಕಂತಹ ಕ್ರಾಂತಿಕಾರಿ ಯೋಜನೆ ಇದಾಗಿದೆ. ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನ 40% ಕಡಿಮೆ ಮಾಡಿ ವಾಯು ಮಾಲಿನ್ಯವನ್ನು ತಡೆಗಟ್ಟಲು ಇದರಿಂದ ಸಾಧ್ಯವಾಗುತ್ತದೆ. ಮುಖ್ಯವಾಗಿ ದೆಹಲಿಯ ವಾಯು ಮಾಲಿನ್ಯವನ್ನು ನಿವಾರಿಸಲು ಸಾಧ್ಯವಾಗುತ್ತದೆ. ನಗರ ಪ್ರದೇಶಗಳ ಸಾರ್ವಜನಿಕ ಸಾರಿಗೆ ಹೆಚ್ಚು ಪರಿಸರ ಸ್ನೇಹಿಯಾಗಿರುತ್ತದೆ. ಇನ್ನು ಮಧ್ಯಪ್ರಾಚ್ಯದ ಬಿಕ್ಕಟ್ಟಿನ ಈ ಸಂದರ್ಭದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಮೇಲಿನ ಅವಲಂಬನೆ ಕಡಿಮೆಯಾಗಿ ದೇಶದ ವಿದೇಶಿ ವಿನಿಮಯವನ್ನು ಉಳಿಸಲು ಸಾಧ್ಯವಾಗುತ್ತದೆ. ಮೇಕ್ ಇನ್ ಇಂಡಿಯಾ, ಆತ್ಮ ನಿರ್ಭರ ಭಾರತ ಹಾಗೂ ವಿಕಸಿತ ಭಾರತ 2047ರ ಉದ್ದೇಶಗಳಿಗೆ ಈ ಯೋಜನೆ ಹೆಚ್ಚಿನ ಒತ್ತನ್ನು ನೀಡುವುದರಿಂದ ಭಾರತವು ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಗುರಿಯತ್ತ ಸಾಗಲು ಸಾಧ್ಯವಾಗುತ್ತದೆ.
1: ಆತ್ಮೀಯ ಕೇಳುಗರೆ, ತಮಗೆ ಈ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತಂದರೆ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆಯವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8073098233. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8073098233. ತುಂಬ ಸಂತೋಷ ಡಾಕ್ಟರ್ ಶರಶ್ಚಂದ್ರ ರಾನಡೆಯವರೇ, ತಾವಿರುವವರೆಗೂ ಈ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು. ನಮಸ್ಕಾರ.
2: ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.

ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ಸಂಭ್ರಮ ಚಿತ್ರಕ್ಕಾಗಿ ರಮೇಶ್ ಚಂದ್ರ ಹಾಗೂ ಅನುರಾಧ ಶ್ರೀರಾಮ್ ಅವರು ಹಾಡಿರುವ ಗೀತೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಆಲಿಸುತ್ತಿರುವಿರಿ. ಕೇಳಿದರೆ ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಕೊಡವಸಿರಿ ಕಾರ್ಯಕ್ರಮದಲ್ಲಿ ಅಳ್ತಕಾರ ಚಿಂತಕ ಪತ್ರಿಕೋದ್ಯಮಿ ಐತಿಚಂಡ ರಮೇಶ್ ಹುತ್ತಪ್ಪ ಅಯ್ಯಂಗಡ ಕೂಡ ನರ್ತನ ತಕ್ಕಬಾಕು ಪ್ರಸಾರವಾಗಲಿದೆ. 6:50 ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಏಲಕ್ಕಿ ಮತ್ತು ಕರಿಮೆಣಸು ಬೆಳೆಗಳ ನಿರ್ವಹಣೆ ಈ ಕುರಿತು ಡಾ ಜಿಎ ರಾಜಣ್ಣ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳುವಿರಿ. ಇಂದು ರಾತ್ರಿ 9:30 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರವು ಮೇ 30 ಆಹ್ವಾನಿತ ಶ್ರೋತೃಗಳ ಸನ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇನ್ನು ಮುಂದೆ ಕೇಳಿ ಸಿಪಾಯಿ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ ಮಧ್ಯಾಹ್ನದ ವೇಳೆಗೆ ಶೇಕಡಾ 95.50% ಮತದಾನ. ನಾಳೆ ಪ್ರಧಾನಿಯವರಿಂದ ವಿಕಸಿತ ಭಾರತ ರೋಜ್ಗಾರ ಯೋಜನೆಯಡಿ ಫಲಾನುಭವಿಗಳಿಗೆ ಪ್ರೋತ್ಸಾಹಧನ ವಿತರಣೆ. ಬೆಂಗಳೂರಿನಲ್ಲಿ ಹಸಿ ಒಣ ತ್ಯಾಜ್ಯಗಳನ್ನು ಮೂಲದಲ್ಲೇ ಬೇರ್ಪಡಿಸಿ ನೀಡುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಪ್ಲಾಸ್ಟಿಕ್ ಪಾರ್ಕ್ ನಿರ್ಮಾಣದಿಂದ ಕರಾವಳಿಯ ಆರ್ಥಿಕತೆ ಅಭಿವೃದ್ಧಿ, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಭಿಮತ. ವಿಧಾನಸಭೆಯಿಂದ ವಿಧಾನಪರಿಷತ್ತಿನ 7 ಸ್ಥಾನಗಳಿಗೆ ಮತದಾನ ನಡೆಯುತ್ತಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಬಹುತೇಕ ಶಾಸಕರು ಈವರೆಗೆ ಮತ ಚಲಾಯಿಸಿದ್ದಾರೆ. ಮಧ್ಯಾಹ್ನ 1 ಗಂಟೆಯ ವೇಳೆಗೆ ಶೇಕಡಾ 95.50% ಮತದಾನ ನಡೆದಿದ್ದು 212 ಮತಗಳ ಚಲಾವಣೆಯಾಗಿದೆ. ಮತದಾನ ಪ್ರಾರಂಭವಾಗುವ ಮೊದಲು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅವರ ಕಚೇರಿಯಲ್ಲಿ ನಡೆದ ಉಪಹಾರ ಸಭೆಯಲ್ಲಿ ಬಿಜೆಪಿ ತನ್ನ ಶಾಸಕರಿಗೆ ವಿಪ್ ಜಾರಿ ಮಾಡಿದೆ. ಕಾಂಗ್ರೆಸ್ 120 ಶಾಸಕರಿಗೆ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ ತಮ್ಮ 2ನೇ ಪ್ರಾಶಸ್ತ್ಯದ ಮತ ನೀಡುವಂತೆ ಸೂಚಿಸಿದೆ. ಈ ನಡುವೆ ಜೆಡಿಎಸ್ನ ಕೆಲವು ಶಾಸಕರು ಅಡ್ಡ ಮತದಾನದ ಮೂಲಕ ವಿನಯ್ ಕಾರ್ತಿಕ್ಗೆ ಬೆಂಬಲ ನೀಡುವ ಸಾಧ್ಯತೆ ಇದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದು 4 ಕಾಂಗ್ರೆಸ್ ಅಭ್ಯರ್ಥಿಗಳು ಮತ್ತು 2 ಬಿಜೆಪಿ ಅಭ್ಯರ್ಥಿಗಳು ನಿರಾಯಾಸವಾಗಿ ಗೆಲ್ಲುವ ನಿರೀಕ್ಷೆ ಇದೆ. 7ನೇ ಸ್ಥಾನಕ್ಕೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಮತ್ತು ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಬೆಂಬಲಿತ ಕೆ ಗೋವಿಂದರಾಜು ನಡುವೆ ತೀವ್ರ ಸ್ಪರ್ಧೆ ಏರ್ಪಟ್ಟಿದೆ. ಜೆಡಿಎಸ್ನ ಹಿರಿಯ ಶಾಸಕ ಜಿಟಿ ದೇವೇಗೌಡ ಮತ ಚಲಾಯಿಸಿದ ಬಳಿಕ ಮಾತನಾಡಿ ಆತ್ಮಸಾಕ್ಷಿಯಂತೆ ಮತ ಚಲಾಯಿಸಿರುವುದಾಗಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ 2400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ರಾಜ್ಯದ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಚಿತ್ರದುರ್ಗ, ಬಳ್ಳಾರಿ, ಕಲಬುರಗಿ, ಹುಬ್ಬಳ್ಳಿ, ಬೆಳಗಾವಿ, ಮೈಸೂರು, ರಾಯಚೂರು, ಶಿವಮೊಗ್ಗ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಿಗಳಿಗೆ 15,000 ರೂಪಾಯಿವರೆಗೆ ಮತ್ತು ಪ್ರತಿ ಹೆಚ್ಚುವರಿ ನೇಮಕಾತಿಗೆ ಉದ್ಯೋಗದಾತರಿಗೆ ತಿಂಗಳಿಗೆ 3,000 ರೂಪಾಯಿವರೆಗೆ ಪ್ರೋತ್ಸಾಹಧನ ನೀಡಲಿದೆ. ಇದು ಔಪಚಾರಿಕ ಉದ್ಯೋಗವನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ವಿಸ್ತರಿಸಲಿದೆ. ಬೆಂಗಳೂರಿನಲ್ಲಿ ಹಸಿ ಒಣ ತ್ಯಾಜ್ಯಗಳನ್ನು ಮನೆಗಳಲ್ಲೇ ಜನರೇ ಬೇರ್ಪಡಿಸಿ ಕಸದ ಗಾಡಿಗೆ ನೀಡಬೇಕು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಕಸದ ಗಾಡಿಗಳು ತ್ಯಾಜ್ಯಗಳನ್ನು ಬೇರ್ಪಡಿಸಿಯೇ ಘಟಕಗಳಿಗೆ ತಲುಪಿಸಬೇಕು ಎಂದು ಹೇಳಿದ್ದಾರೆ. ವ್ಯವಸ್ಥೆಯ ಅಡಿಪಾಯದಿಂದಲೇ ಬದಲಾವಣೆ ತರುವ ದೂರದೃಷ್ಟಿ ಯೋಜನೆ ಇಲ್ಲದೆ ಕಸದ ಸಮಸ್ಯೆ ಶಾಶ್ವತ ಪರಿಹಾರ ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜಕೀಯ ಪಕ್ಷಗಳು ರೆಸಾರ್ಟ್ ಸಂಸ್ಕೃತಿಯನ್ನು ಕೊನೆಗೊಳಿಸಬೇಕೆಂದು ಬಿಜೆಪಿ ಮುಖಂಡ ಸುರೇಶ್ ಕುಮಾರ್ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದು ಮತದಾರರಿಗೆ ತಪ್ಪು ಸಂದೇಶಗಳನ್ನು ರವಾನಿಸುತ್ತದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ರೆಸಾರ್ಟ್ ಸಂಸ್ಕೃತಿ ಕೊನೆಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಇದೇ ವೇಳೆ ಬಿಜೆಪಿಯ 2 ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬಡತನ ನಿರ್ಮೂಲನೆಗೆ 81 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ಆಹಾರಧಾನ್ಯ ವಿತರಣೆ ಸೇರಿದಂತೆ ಹಲವು ಸಾಮಾಜಿಕ ಹಾಗೂ ಆರ್ಥಿಕ ಕಾರ್ಯಗಳ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಆಡಳಿತ ನಡೆಸಿದೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಪಿಎಂ ಉಜ್ವಲ ಯೋಜನೆಯಡಿಯಲ್ಲಿ 11 ಕೋಟಿ ಎಲ್ಪಿಜಿ ಸಿಲಿಂಡರ್ ನೀಡುವ ಮೂಲಕ ಹೊಗೆ ಮುಕ್ತ ಅಡುಗೆಗೆ ಪ್ರೋತ್ಸಾಹಿಸಲಾಗಿದೆ. 15,000 ಕೋಟಿ ಸಾಲವನ್ನು ಪರಿಶಿಷ್ಟ ಜಾತಿ ಹಾಗೂ ವರ್ಗದ ಉದ್ದಿಮೆದಾರರಿಗೆ

0: ಸಾಲಮನ್ನಾ ನೀಡಲಾಗಿದೆ. ರೈತರ ಖಾತೆಗೆ ಇದುವರೆಗೆ 4.3 ಲಕ್ಷ ಕೋಟಿ ರೂಪಾಯಿ ನೆರವು ನೀಡಲಾಗಿದೆ. ದೇಶದ ಮೂಲಸೌಕರ್ಯಕ್ಕೆ ಹೂಡಲಾಗಿರುವ ಬಂಡವಾಳ 2 ಲಕ್ಷ ಕೋಟಿಯಿಂದ 12 ಲಕ್ಷ ಕೋಟಿಗೆ ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿಯವರ ಆಶಯದಂತೆ ಕರಾವಳಿಯ ಆರ್ಥಿಕತೆ ಹಾಗೂ ಕೈಗಾರಿಕಾ ಕ್ಷೇತ್ರವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ಮಂಗಳೂರು ಸಮೀಪದ ಗಂಜಿಮಠದಲ್ಲಿ ನಿರ್ಮಾಣವಾಗಲಿರುವ ಪ್ಲಾಸ್ಟಿಕ್ ಪಾರ್ಕ್ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಪ್ಲಾಸ್ಟಿಕ್ ಪಾರ್ಕ್ ಯೋಜನಾ ಪ್ರದೇಶಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದ ಬಳಿಕ ಮಾತನಾಡಿದ ಅವರು, 104 ಎಕರೆ ವಿಸ್ತೀರ್ಣದಲ್ಲಿ ತಲೆ ಎತ್ತಲಿರುವ ಈ ಪಾರ್ಕ್ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಈ ಯೋಜನೆ ಪೂರ್ಣಗೊಂಡಲ್ಲಿ ಸ್ಥಳೀಯ ಯುವಕರಿಗೆ ದೊಡ್ಡ ಮಟ್ಟದ ಉದ್ಯೋಗಾವಕಾಶ ದೊರೆಯಲಿದೆ ಎಂದು ಹೇಳಿದ್ದಾರೆ. ಬಾಕಿ ಉಳಿದಿರುವ ಎಲ್ಲಾ ಕಾಮಗಾರಿಗಳನ್ನು ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಯಾವುದೇ ಗ್ರಾಮದಲ್ಲೂ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಮುಂಜಾಗ್ರತೆ ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬೇಸಿಗೆ ಹಾಗೂ ಮುಂಗಾರು ವಿಳಂಬದ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಕುಡಿಯುವ ನೀರಿನ ತೊಂದರೆಯಾಗಬಾರದು. ಟಾಸ್ಕ್ ಫೋರ್ಸ್ ಅಡಿಯಲ್ಲಿ ಕೊರೆಸಲಾಗಿರುವ 70ಕ್ಕೂ ಹೆಚ್ಚು ಹೊಸ ಬೋರ್ವೆಲ್ಗಳಿಗೆ ಕೇವಲ 3 ದಿನಗಳಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಯೋಜನೆಗಳು ಜನರಿಗೆ ತಲುಪುವಲ್ಲಿ ವಿಳಂಬವಾದರೆ ಸಹಿಸುವುದಿಲ್ಲ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮುಂಗಾರು ಮಳೆ ಆರಂಭವಾಗುವ ಮುನ್ನ ಶಾಲಾ ಕಟ್ಟಡಗಳು ಹಾಗೂ ಅಂಗನವಾಡಿ ಕೇಂದ್ರಗಳ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಇದೇ ಭಾನುವಾರ ದೇಶದಾದ್ಯಂತ ರಾಷ್ಟೀಯ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ನಡೆಯಲಿದೆ. ಹಾವೇರಿ ಜಿಲ್ಲೆಯ 5 ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಲೋಪವಾಗದಂತೆ ಎಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಜಿಲ್ಲೆಯ 2532 ಅಭ್ಯರ್ಥಿಗಳು ಪರೀಕ್ಷೆ ಎದುರಿಸಲಿದ್ದಾರೆ. ಈಗಾಗಲೇ ಪರೀಕ್ಷಾ ಪೂರ್ವ ತಯಾರಿ ಮಾಡಿಕೊಳ್ಳಲಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ನೀಟ್ ಪರೀಕ್ಷೆ ಪಾರದರ್ಶಕವಾಗಿ ಶಾಂತಿಯುತವಾಗಿ ನಡೆಯಲು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಭಾರತೀಯ ರೈಲ್ವೆ ಈಗ ದಿವ್ಯಾಂಗ ಪ್ರಯಾಣಿಕರಿಗೆ ನೀಡುವ ರೈಲ್ವೆ ರಿಯಾಯಿತಿ, ಫೋಟೋ ಗುರುತಿನ ಚೀಟಿ ನೀಡಿಕೆ ಮತ್ತು ನವೀಕರಣವನ್ನು ಸೌಲಭ್ಯವನ್ನು ಇನ್ನು ಮುಂದೆ ಸಂಪೂರ್ಣ ಆನ್ಲೈನ್ ಮೂಲಕ ಪಡೆಯಬಹುದಾಗಿದೆ ಎಂದು ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ಡಾ ಬಾಬುರಾವ್ ತಿಳಿಸಿದ್ದಾರೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆ, ದಾಖಲೆ ಅಪ್ಲೋಡ್, ಸ್ಥಿತಿ ಪರಿಶೀಲನೆ, ಅನುಮೋದಿತ ಕಾರ್ಡ್ ಡೌನ್ಲೋಡ್ ಎಲ್ಲವೂ ಡಿಜಿಟಲೀಕರಣ ಮಾಡಲಾಗಿದೆ. ಅರ್ಹರಾದ ದಿವ್ಯಾಂಗ ಪ್ರಯಾಣಿಕರು ಆನ್ಲೈನ್ ಅರ್ಜಿ ಸಲ್ಲಿಸಲು ದಿವ್ಯಾಂಗ್ ಜಾನಿತ್ ಇಂಡಿಯನ್ ರೇಲ್ .gov.in ಅರ್ಜಿ ಸಲ್ಲಿಸಬಹುದಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಾರ್ವಜನಿಕ ಸೇವೆಗಳಲ್ಲಿ ವಿಳಂಬ ಧೋರಣೆ ಹಾಗೂ ಸಿಬ್ಬಂದಿಗಳ ಬೇಜವಾಬ್ದಾರಿತನಕ್ಕೆ ಕಡಿವಾಣ ಹಾಕಲು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಕೋಲಾರ ನಗರಸಭೆ ಕಚೇರಿಗೆ ಇಂದು ದಿಢೀರ್ ಭೇಟಿ ನೀಡಿ ಕಚೇರಿಯ ಕಾರ್ಯವೈಖರಿ ಹಾಗೂ ಸಿಬ್ಬಂದಿಗಳ ಹಾಜರಾತಿ ತಪಾಸಣೆ ನಡೆಸಿದರು. ರೈತರು ಮತ್ತು ಹೈನು ಉತ್ಪಾದಕರು ಜಾನುವಾರುಗಳ ತುರ್ತು ಚಿಕಿತ್ಸೆಗಾಗಿ ಪಶು ಸಂಜೀವಿನಿ ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮೂಲದಲ್ಲಿಯೇ ತ್ಯಾಜ್ಯವನ್ನು ವಿಂಗಡಿಸುವ ಮೂಲಕ ಘನತ್ಯಾಜ್ಯ ಸಂಗ್ರಹಣೆ, ವಿಂಗಡಣೆ ಹಾಗೂ ವಿಲೇವಾರಿಯನ್ನು ವೈಜ್ಞಾನಿಕವಾಗಿ ಹಾಗೂ ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಮೂಲಕ ಗ್ರಾಮ ಪಂಚಾಯಿತಿಗಳು ಕಾರ್ಯೋನ್ನ

0: ಕಾರ್ಯೋನ್ಮುಖವಾಗಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಬಿವಿ ವಾಸಂತಿ ಅಮರ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ ಮಧ್ಯಾಹ್ನದ ವೇಳೆಗೆ ಶೇಕಡಾ 95.50% ಮತದಾನ. ನಾಳೆ ಪ್ರಧಾನಿಯವರಿಂದ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ ಪ್ರೋತ್ಸಾಹಧನ ವಿತರಣೆ. ಬೆಂಗಳೂರಿನಲ್ಲಿ ಹಸಿ ಒಣತ್ಯಾಜ್ಯಗಳನ್ನು ಮೂಲದಲ್ಲೇ ಬೇರ್ಪಡಿಸಿ ನೀಡುವಂತೆ ಸಚಿವ ಕೃಷ್ಣಬೈರೇಗೌಡ ಸೂಚನೆ. ಪ್ಲಾಸ್ಟಿಕ್ ಪಾರ್ಕ್ ನಿರ್ಮಾಣದಿಂದ ಕರಾವಳಿಯ ಆರ್ಥಿಕತೆ ಅಭಿವೃದ್ಧಿ, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಬ್ಯಾಂಗ್ಲೋರ್. வணக்கம் நேயர்களே, இன்றைய ஸ்னேக பாரதி தமிழ் நிகழ்ச்சிக்கு உங்களை அன்புடன் வரவேற்கிறோம்.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 3:59:24. ಶ್ರೋತೃಗಳೇ, ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ವಿಶಾಲಾಕ್ಷಿ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್

0: ಫರ್ನಿಚರ್ ವಿರಾಜಪೇಟೆ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: ಆಕಾಶವಾಣಿ ಮಡಿಕೇರಿ ಶ್ರೋತೃಗಳು, ಈಗ ಸಮಯ 4:46. ಈಗ ಕೊಡಗಿನ ಜಾನಪದ ಗೀತೆಗಳನ್ನು ಕೇಳೋಣ. ಈ ಜಾನಪದ ಹಾಡುಗಳಲ್ಲಿ ಮೊದಲಿಗೆ ಬಾಳಪಾಟ್, ಕುಂಜಯ್ಯರ ಸೋಮಯ್ಯ ಮತ್ತು ಸಂಗಡಿಗರು ಮೈತಾಡಿಯ ಇವರಿಂದ.
4: ಪೊಮ್ಮಾರ ಕೊಡಗಲು ಆನವೇಪುರ ನಾಟರ ಒಳಗಲು ಮೈತಾಡಿ ಗ್ರಾಮ. ಈ ಗ್ರಾಮಕ್ಕೆ ಬಲ್ಯ ದೇವ ಈಶ್ವರ ಅಯ್ಯಪ್ಪ ದೇವ. ಈ ದೇವಡ ನಮ್ಮನ ನಂಗ ಕುಂಬಿಯಾರ ಪೋಕು ಮೀನ್ಯಾರ ಎಳುಪುರು ಕೈಪ. ಈ ಕೈಪಂತ ಸಂದರ್ಭದ ನಂಗೆ ಊರು 200 ಕೂಡಿತು ಎತ್ತು ಹೋರಾಟತನ ಮರಿಯೋಕಪ್ಪಕ್ಕ ನಂಗೆ ದೇವ ನೆಲೆಗೆ ಪೋಪಕ್ಕ ಪಾಡುವಂಥ ಪಾಟನ ಈ ಕನಗ ಪಾಡಿತು ಪ್ರಚುರ ಪಡ್ತೋ.

0: ਦੇ ਸੁਣੇ ਕਾਲ ਗੋਤ
1: ਕਾਲੇ ਕੇ ਮੇ ਗੋਤ ਸੁਤੋ ਲੈ ਲੁੱਟ

0: ಕಲಿಯುವ ನುಚಿ ಪೊಲನೆಯೂ ಬೆಚಿ
1: ಸುರಪೋರ್ತತೆ ಸುರಿಯ ಪೊಲ ಕುರ

0: सुळे सुळे रा तुंडत मुपानी बोले
1: बोले कत जा कुदा

0: ಇದುವರೆಗೆ ಕೊಡಗಿನ ಜನಪದ ಹಾಡುಗಳನ್ನು ಕೇಳಿದಿರಿ.
1: ಕ್ಷಯರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಮ್ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ, ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
3: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೆ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೆ ಜೋಡಾ.
2: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

ಜಿ ಉದಯಶಂಕರ್ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಸಂಗೀತ ಅಳವಡಿಸಿರುವ ಮುಗಿಯದ ಕಥೆ ಚಿತ್ರದ ಗೀತೆ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಎರಡೂ ರೇಖೆಗಳು ಚಿತ್ರದ ಪಿ ಸುಶೀಲಾ ಮತ್ತು ವಾಣಿ ಜೈರಾಮ್ ಹಾಡಿರುವ ಗೀತೆ, ಆರ್ ಎನ್ ಜೈಕೋಬಲ್ ಅವರ ಸಾಹಿತ್ಯ ಹಾಗೂ ಎಂಎಸ್ ವಿಶ್ವನಾಥನ್ ಅವರ ಸಂಗೀತವಿದೆ.

0: ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ.
2: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜೈರಾಮ್ ಅವರ ಯುಗಳ ಸ್ವರದಲ್ಲಿ ಬೆಸುಗೆ ಚಿತ್ರದ ಗೀತೆ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿದ್ದಾರೆ ವಿಜಯ ಭಾಸ್ಕರ್.

ಗೀತಾಪ್ರಿಯ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಸಂಗೀತ ಅಳವಡಿಸಿರುವ ಹೊಂಬಿಸಿಲು ಚಿತ್ರದ ಗೀತೆ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಕಾರ್ಯಕ್ರಮದ ಕೊನೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿಯವರುಗಳ ಸ್ವರದಲ್ಲಿ ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಸಂಗೀತ ಅಳವಡಿಸಿದ್ದಾರೆ.

0: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
1: ಆಲಿಸಿದಿರಿ. ನೆನಪು ನಿನಾದ
2: ನೆನಪು ನಿನಾದ
1: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
0: ಶ್ರೋತೃಗಳೇ, ಈ ಸಂಜೆ 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ. ನೀವು ಸಂಪರ್ಕಿಸಲು ನಮ್ಮ ಸಂಖ್ಯೆ 228558, ಎಸ್ಟಡಿ ಕೋಡ್ 08272. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 228558, ಎಸ್ಟಡಿ ಕೋಡ್ 08272. ಇಂದು ಸಂಜೆ 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಮಳೆಗಾಲದಲ್ಲಿ ಏಲಕ್ಕಿ ಮತ್ತು ಕರಿಮೆಣಸು ಬೆಳೆಗಳ ನಿರ್ವಹಣೆ ಕುರಿತು ಡಾ ಜಿಎ ರಾಜಣ್ಣ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
5: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
7: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್, ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರಿಂದ. ಡಾಕ್ಟರ್, ಈಗಿನ ಟೈಮ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಫ್ಯಾಟಿ ಲಿವರ್ ಪ್ರಾಬ್ಲಮ್ ತುಂಬಾನೇ ಜಾಸ್ತಿ ಆಗಿದೆ, ಏನ್ ರೀಸನ್ ಇರಬಹುದು?
8: ಈ ಫ್ಯಾಟಿ ಲಿವರ್ ಗೆ ಮುಖ್ಯವಾದ ಕಾರಣಗಳು ಅಂತ ಹೇಳಿದ್ರೆ ನಮ್ಮ ಲಿವರ್ ಅಲ್ಲಿ ನಾರ್ಮಲ್ ಗಿಂತ ಜಾಸ್ತಿ ಫ್ಯಾಟ್ ಡೆಪಾಸಿಷನ್ ಆಗುವಂತ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಒಬೆಸಿಟಿ, ಇದಲ್ಲದೆ ಡಯಾಬಿಟಿಸ್ ಇರುವಂತದ್ದು, ಥೈರಾಯ್ಡ್ ಕಾಯಿಲೆ ಇರುವಂತದ್ದು, ಇದೆಲ್ಲ ಕಾರಣದಿಂದ ನಮ್ಮ ಲಿವರ್ ಅಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗಬಹುದು. ಆಲ್ಕೋಹಾಲ್ ತೆಗೆದುಕೊಳ್ಳುವಲ್ಲಿ ಸಹ ಫ್ಯಾಟ್ ಡೆಪಾಸಿಷನ್ ಆಗಬಹುದು. ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಡಿವೈಡ್ ಮಾಡ್ತೀವಿ. ಇದೊಂದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಲಿವರ್ ಅಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗ್ತಾ ಹೋದಾಗ ಲಿವರ್ ಡ್ಯಾಮೇಜ್ ಆಗುತ್ತೆ, ಲಿವರ್ ಗಟ್ಟಿ ಆಗುತ್ತೆ, ಮುಂದೆ ಹೋಗಿ ಇದು ಸಿರೋಸಿಸ್ ಅಂತ ಕಾಯಿಲೆಗೆ ಒಂದು ಟರ್ನ್ ಔಟ್ ಆಗುತ್ತೆ. ಸಿರೋಸಿಸ್ ಆದ್ಮೇಲೆ ಕೆಲವೊಮ್ಮೆ ಲಿವರ್ ಗೆ ಸಂಬಂಧಪಟ್ಟಾಗ ಲಿವರ್ ಕ್ಯಾನ್ಸರ್ ಸಹ ಇದ್ದವರಲ್ಲಿ ಬರಬಹುದು. ಆದ್ರಿಂದ ಇದನ್ನು ಮುಂಚಿತವಾಗಿ ಪತ್ತೆ ಹಚ್ಚುವುದರಿಂದ ಮೇಜರ್ ಕಾಯಿಲೆಗಳಾಗುವಂತದನ್ನು ತಪ್ಪಿಸಬಹುದು. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳಿದ್ರೆ ನಾವು ಹೆಚ್ಚಾಗಿ ಈ ಪ್ರೊಸೆಸ್ಡ್ ಫುಡ್ ಗಳನ್ನು ಅವಾಯ್ಡ್ ಮಾಡಬೇಕು. ಎರಡನೇದಾಗಿ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಬೇಕು. ಇದರಿಂದ ಲಿವರ್ ಅಲ್ಲಿರುವ ಫ್ಯಾಟ್ಸ್ ಕಡಿಮೆ ಆಗಿ ಫ್ಯಾಟಿ ಲಿವರ್ ಅನ್ನು ನಾವು ತಪ್ಪಿಸಬಹುದು.
9: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್, ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್ಸ್.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ.

ಎಲ್ಲರಿಗೂ ನಮಸ್ಕಾರ. ಇಂದೆತ್ರ ಕೊಡವ ಸಿರಿ ಕಾರ್ಯಕ್ರಮ ಕೇಟನುಳ ನಿಂಗಕ್ಕೆಲ್ಲ ನಾನು ಬಾಳೆಯಡ ದಿವ್ಯಾ ಮಂದಪ್ಪ ಬೈಂದವ ತಕ್ಕಾರ. ಆಕಾಶವಾಣಿ ಶೋತ್ರುಳೆ ಬಲ್ಲಾದೆ ಪಳಮೆ ಎಣಕ ನಿಂಗಕ್ಕೆ ಜ್ಞಾನ ಬಕ್ಕು ಐತಿ ಚಂಡ ರಮೇಶ್ ಉತ್ತಪ್ಪ ಎಂಗಡ ಪೆದ ಬೊರೆ ಬೊರೆ ವಿಷಯತ್ರ ಮೀದ ಜನಕ್ಕೆ ಅರಿವಿಕೆ ಬಪ್ಪನಕ್ಕೆ ಮಾಡನವು. ಇವು ಎಳುತ್ತುಕಾರ ಚಿಂತಕ ಅನನೆ ನನ್ನ ಭಾಷಣಕಾರನೂ ಅಕ್ಕು ಪತ್ರಿಕೋದ್ಯಮತ ನೈಚಂಡುಳ ಐತಿ ಚಂಡ ರಮೇಶ್ ಉತ್ತಪ್ಪ ಅವು ಇಂದತ್ರ ಕಾರ್ಯಕ್ರಮದ ಇಂಗಡ ಕೂಡ ಅವರು ತಕ್ಕಬಾಕ. ನಮಸ್ತೆ ರಮೇಶ್ ಉತ್ತಪ್ಪ ಎಂಗಡೆ ನಂಗಡ ಎಲ್ಲ ಶೋ

0: ತಕ್ಕಾರ.
1: ಎಲ್ಲರಿಗೂ ನಲ್ಲಮ್ಮೆ, ನಾನು ಬೇರೆ ಬೇರೆ ಪತ್ರಿಕೆ ಉದ್ಯಮದಲ್ಲಿಂಡಿಂಗ್ಯು ಬೇರೆ ಬೇರೆ ಸಾಹಿತ್ಯ ಎಳ್ದಿನಿಂಡಿಂಗ್ಯು ಇಂದು ಕೂಡ ಕೊಡಗಿಲಿ ಅವರು ಜನ ಅವರು ಖುಷಿಲಿ ಅವರು ಕುದಿಲಿ ನನ್ನ ಕಾಕಿ ತಕ್ಕ ಬರ್ಸಿಡು ಅಣಿಚಿಂಗಿ ಆಕಾಶವಾಣಿರ ಬಲ್ಲಾದೆ ಪಳಮೇರ ರಮೇಶ ಬಾತ್ ಇಂದ್ರಿ. ಎಲ್ಲಿ ಪೋಚಿಂಗ್ಯು ಪೆರಿಯ ಗಿಡ ಪಿಡ್ಚತಿಂಗ್ ಹಿಂದೆ ತರ ಮಕ್ಕ ಕತ್ತಿನ ಕೂಡ ಅವರು ಆಕಾಶವಾಣಿಯಲ್ಲಿ ಬಂದನುಳ್ಳಂತ ಬಲ್ಲಾದೆ ಪಳಮೆ ತುಂಬಾ ಹಿಂಗ ಖುಷಿ ಅನ್ನನಾಯ್ತು. ನನ್ನ ಕಾಕಿ ತಕ್ಕ ಬರ್ಸಿಡೋಕ ನಾಲ್ಕೂರು ತರ ಖುಷಿ ಅಪ್ಪ. ಅದಂಗಾಯ್ತು ಮಡಿಕೇರಿರ ಆಕಾಶವಾಣಿಗೆ ಪಿಂಜ ಕಪ್ ಅಂತ ಎಲ್ಲ ಕೊಡಗಿರ ಮಹಾಜನಕ್ಕೂ ನಾನು ನಲ್ಲಮ್ಮೆ ಬೈಂದವಿ. ನಾನು ಕರಡ ಗ್ರಾಮಕ್ಕೂ ಕೂಡ ನಾವು ಮಡಿಕೇರಿ ತಾಲೂಕು ಕರಡ ಗ್ರಾಮಕ್ಕೂ ಕೂಡ ನಾವು ಐತಿ ಚಂಡ ಒಕ್ಕತ್ತಿರ ದಿವಂಗತ ಉತ್ತಪ್ಪ ಪಿಂಜ ಶಾರದ ಉತ್ತಪ್ಪ ಇಂಗಡ ಆಕೀರಿ ಮೋವ ನಾಡ ಪುಣ್ಯ ದೇವಣಗೇರಿ ಮುಕ್ಕೊಂಡ ರೇಷ್ಮ ರಮೇಶ್ ಅಂದ್ರೆ ಹಿಂಗಳು ಕೂಡ ಹೇಳ್ತಕ್ಕ ಹೇಳ್ದು ಹಿಂಗಳು ಕೂಡ ಮೋವ ಐತಿ ಚಂಡ ಅನೀಪ ಮುತ್ತಮ್ಮ ಹಿಂಗ ಈಗ ಡಿಗ್ರಿ ಫೈನಲ್ ಇರ್ಲಿಂಡಿ. ನಾನು ಕರಡ ಕಡಂಗ ಮೂರ್ನಾಡ್ ಪಿಂಜ ಮೈಸೂರಲ್ಲಿ ನಡ ವಿದ್ಯಾಭ್ಯಾಸತನ ಮಾಡಿ ನಾನು ಕನ್ನಡ ಜಾನಪದ ಪಿಂಜ ಇತಿಹಾಸ ದಂಡತ್ಲು ಅವರು ಎಂ ಎ ಮಾಡಿ ಸ್ನಾತಕೋತ್ತರ ಪದವಿ ದಂಡ ಮಾಡಿ ಪಿಂಜ ನಾಲ್ಕು ತುಂಬ ಪುರುಡ ಇಂಜೆ ಜಾನಪದ ಹತ್ರ ಅನ್ನನಾಯ್ತು ಜಾನಪದ ಪಿಂಜ ಸೈಕಾಲಜಿ ಇದನ್ನ ಬಗ್ಗೆ ನಾನು ಕೋರ್ಸ್ ಇಡ್ತಂಡು ಅದರ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿ ಇದೇ ಕನ್ನಡ ಅವರು ಎಳ್ತಕ್ಕೆ ಅಧ್ಯಯನ ಎಳ್ತಕ್ಕೆ ಇದೇ ನಾಲ್ಕು ಎತ್ತು ಒಂದು ಹಬ್ಬ.
0: ನಿಂಗೆ ಚುಮ್ಮಿಂಜಲೆ ಅಳ್ತಿರ ಮೀದ ಆಸಕ್ತಿ ಎನ್ನನೆ ಬಾತಂದಳ್ನಲ್ವಾ?
1: ಅಕ್ಕೋ ನಾನು ಮುಂಜೆ ಓದೋಕೆ ಅಪ್ಪಕಲೆ ನಾನು ಜಾಸ್ತಿ ಎರೋ ಮಕ್ಕಳ ಕೂಡ ಇಪ್ಪಂಜೆ ಚೆನ್ನಾಕ ಹಿಂಗಳೇ ಸುತ್ತಮುತ್ತ ಇಪ್ಪಂಜನಗುಂಡೆ ಎರೋ ಮಕ್ಕಳು ಕೂಡ ನಂಗೆ ಎತ್ತ ನೋಟಕಪ್ಪಕ್ಕ ಪೊಳೆಕು ಪೋಪಕ್ಕ ಎಲ್ಲ ನಂಗೆ ಸುತ್ತಮುತ್ತ ತೀರ ಎರೋ ಮಕ್ಕಳೇ ಇಪ್ಪಂಜೆ. ಆ ಎರವಡಲ್ಲಿ ಉಳ್ಳಂತವ್ರ ಸಾಹಿತ್ಯ ನಕ್ಕ ಚರ್ಪತ್ತಲೇ ತುಂಬಾ ನಕ್ಕ ಪುರುಡು ಪುಟ್ಟಿಟ್ಟತ್ತೆ ಅಂಗಡದಲ್ಲಿ ಉಳ್ಳ ದುಡಿಕೊಟ್ಟು ಅಂಗಡ ಅಂಗಡ ದುಡಿರ ಪಾಠ ಐತಿಕ್ಕು ಪಿಂಜ ಅಂಗಡ ಬರಬಾರೆ ಸಾಹಿತ್ಯ ಐತಿಕ್ಕು ಪಿಂಜ ನಂಗ ಈಗ ತಪ್ಪಡಕ್ಕೆ ಕೊಟ್ಟಲ್ಲ ಅಣ್ಣ ಹೆಂಗಳು ಕೂಡ ಬರಬಾರೆ ಕಾರ್ಬಾರಲ್ಲಿ ಕೊಟ್ಟುವಂಥವ್ರು ತಪ್ಪಡಕ ತರ ಮಾದರಿ ಅಂಗಡವ್ರ ಸಾಹಿತ್ಯ ಅಕ್ಕಿ ನಾಕ ಅದನ್ನ ಕಪ್ಪ ಕಪ್ಪಕ ಮೇಲ್ ಜುಮ್ಮಣ್ಣು ಅಂಜತ್ತೆ ಅದನ್ನ ನಾಕ ಅಂದ ಕಾಲದಲ್ಲೇ ನಾನು ಅದನ್ನ ಮೆಲ್ಲ ಮೆಲ್ಲ ಎಳ್ದಿಂಡಿ ಕೊಡತಕ್ಕ ಅದನ್ನ ತರ್ಜುಮೆ ಮಾಡೋಕ್ ಕಚಾಡ್ನ ಅನ್ನ ಅಲ್ಲಿಂದ ನಾಕ ಈ ಇವ್ರ ಅಧ್ಯಯನ ಮಾಡು ಇನ್ನತನ ಉಳಿದು ಅಂದ್ರೆ ಆ ಚಿರ್ಪತ್ಲೇ ನಾಕ ಬಾತ್ ಅಲ್ಲಿಂದ ಕಡಂಗ ನಾನು ವಿಜಯ ಸ್ಕೂಲ್ಗೆ ಪೋಪಕಪ್ಪಕ್ಕ ಅಲ್ಲಿ ನಡ ಸ್ನೇಹಿತನಂತ ಕಣಿಯಂಡ ಜೋಯಪ್ಪ ಪ್ರಕಾಶ್ ಜೋಯಪ್ಪ ಹಂಗಳು ನಾನು ತುಂಬಾ ಅದು ಪುಸ್ತಕ ಓದೋಕು ಅವರು ಪುರುಡು ಪುಟ್ಟಿ ಅನ್ನನಾಯ್ತು ಅಲ್ಲಿ ಅಂದ ಕಾಲದಲ್ಲೇ ಪ್ರತ ಪುಸ್ತಕ ತನ್ನ ಕಥೆ ಪತ್ತೆದಾರಿ ಕಾದಂಬರಿ ಐತಿಕ್ಕು ಕಥೆ ಐತಿಕ್ಕು ಅಂತನ ಓದಿಚಿ ಅಂತನ ಓದು ನನ್ನ ಉಂಡು ನಂಗಳು ಕೂಡ ಏನನ್ನ ಎಳ್ದೊಂಡು ಅಂದು ಅಂದೊಂದು ಪುರುಡು ಪುಟ್ಟಿತ್ತು ಅಲ್ಲಿಂದ ನಂಗೆ ಎಳ್ದೋಕೆ ಶುರು ಮಾಡಿಚಿ.
0: ಈಗ ನಿಂಗ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಏನನ್ನೇ ನಿಂಗ ಬಂದೆ ಏ ತರದ್ ನಿಂಗಕ್ಕೆ ಪತ್ರಿಕೋದ್ಯಮಕ್ಕೆ ಪೋಣು ದಾಜಿ?
1: ನಾಕು ಓದೋಕಪ್ಪಕ್ಕ ನಾಕ ಇಂಥದ್ದೇ ಮಾಡೋ ನಿಂತಲೆ ನಾಕ ಆರ್ಮಿಗೆ ಪೋಣಂದು ಆರ್ಮಿ ಆಫೀಸರ್ ಅನ್ನೋದು ತುಂಬಾ ಪುರುಡಿಂಜ್ ಇತ್ತು ನನ್ನೇನಾಯ್ತು ನಾನು ಅದಂಗ ಎಲ್ಲ ಇಂತೆಲ್ಲ ಪೋಂಡು ತಯಾರಿಂಜೆ ನಾಡ ಸೊಪ್ಪನಕ್ಕೂ ಕೂಡ ಸರಿ ಆಯ್ತು ಅಂದ ಕಾಲದಲ್ಲಿ ಅವರು ಜೂನಿಯರ್ ಆರ್ಮಿ ಆಫೀಸರ್ ಆಯ್ತು ನನ್ನ ಆಯ್ಕೆ ಅಣ್ಣ ಮಡಿಕೇರಿ ಮೇಲೆ ಅಂದ ಎಲ್ಲ ಎಳ್ತು ಪಿಂಜ ನಂಗಡ ಫಿಸಿಕಲ್ ಇದೆಲ್ಲ ಟ್ರೈನಿಂಗ್ ಅನ್ನ ಪಿಂಜ ಅದಂಗ ಸೆಲೆಕ್ಟ್ ಆಯ್ತು ಇಂಜೆ ತುಂಬಾ ನಾಡ ಸೊಪ್ಪನ ಆರ್ಮಿ ಆಫೀಸ್ ಹಾಕೊಂಡು ನಂಚೆ ನಾಡ ಅನ್ನೋ ಆರ್ಮಿಲಿ ನಡ ಫ್ಯಾಮಿಲಿ ಸುಮಾರು ಜನ ಎಲ್ಲರೂ ಕೂಡ ಆರ್ಮಿಲಿ ಅಂಡಿ ಎಲ್ಲ ಆಯ್ತು ಫಿಸಿಕಲ್ ಇಂಜೆ ಪುಡ್ಚಿಂಗ್ ರಿಟರ್ನ್ ಟೆಸ್ಟ್ ಎಲ್ಲ ಓಕೆ ಅನ್ನೋ ಪಿಂಜ ಆ ಕೀರಿಕ ಹಿಂಗ ಸರ್ಟಿಫಿಕೇಟ್ ಅದನ್ನ ಅವರು ನೋಟ್ ಹೋಗಪ್ಪಕ್ಕ ನಂಗೆ ಡೇಟ್ ಆಫ್ ಬರ್ತ ಇಪ್ಪಲ್ಲ ನಂಚ ವಯಸ್ಸು ಇಪ್ಪಲ್ಲ ಅದು ಮಾರ್ಚ್ 31 ಆಕೀರಿ ಇಂಜತ್ತು ನಾನು ಪುಟ್ಟೆ ಮಾರ್ಚ್ 31 ಬೈಟ್ ಅದು 12:30 ಅರೆ ಗಂಟೆರ ವ್ಯತ್ಯಾಸದಲ್ಲಿ ಅದು ಏಪ್ರಿಲ್ ಬರ್ತದೆ ಅನ್ನನಾಯ್ತು ಎಲ್ಲ ಸೆಲೆಕ್ಟ್ ಅನ್ನು ನನ್ನ ರಿಜೆಕ್ಟ್ ಆಯ್ತು ನನ್ನ ಪುನಃ ವಾಪಸ್ ಕೊಡಗಿಲೆ ಪನ್ನೆ ಕಾಚಿ ಅಕ್ಕ ನಾನು ಪೊನ್ನಂಪೇಟೆ ಸೃಷ್ಟಿ ಕೊಡಗು ರಂಗಕ್ಕೆ ಆದಿ ಆಯ್ತು ಪೋಯ್ತಂಗೆ ಅಲ್ಲಿಗೆ ಅಲ್ಲಿ ಪೋಯ್ತು ಚೆನ್ನಕಾಲ ಅಡ್ಡಂಡ ಕಾರ್ಯಪೇಂಗಡ ಕೂಡ ಇಪ್ಪಕ್ಕ ನಾಟಕ ಅವರು ಪಡಿಪಕ್ಕ ಅವರ ಶಿಬಿರದಲ್ಲಿ ಪೋಪಕ ಪಕ್ಕ ಅಲ್ಲಿನ ಜನತ್ತು ಅವರು ಲೈಬ್ರರಿ ಅದ್ರಲ್ಲಿ ಸುಮಾರು ಪೆರ್ತು ಅವರು ನಾಟಕ ಪುಸ್ತಕ ಐತಿಕ್ಕು ಬಾರೋ ಬಾರೆ ಅಲ್ಲಿ ಬಲ್ಲಿ ಎಳ್ತಕರಡ ಪುಸ್ತಕತನ ನಾನು ಅಲ್ಲಿ ಓದಕ್ಕೆ ಅವರು ಅವಕಾಶ ಕಟ್ಟಿಸಿ ಅದನ್ನ ಓದನ್ನ ಪಿಂಜ ಇಲ್ಲ ನಾಕು ಉಳ್ದುಂಡು ನಾಕು ಇಂಥವ್ರ ಜ್ಞಾನ ತರ ಇದನ್ನ ಅಭ್ಯಾಸ ಮಾಡೋಣ ಅಂಡ್ ಅಲ್ಲಿಂಜ ಪುರುಡು ಪುಟ್ಟಿಸಿ ಅಲ್ಲಿಂಜ ನಾನು ಈ ಎಳ್ತೋಕ್ ಅಲ್ಲಿಂಜ ಶುರು ಮಾಡ್ನೆ ಅಂಡ್ ಕೂಡ ಅಲ್ಲಿಂಜ ನಾನು ಶಕ್ತಿ ಪತ್ರಿಕೆಗೆ ಅಲ್ಲಿ ಎಳ್ದಿದ್ದ ಐಪಂಜೆ ಚರ್ಚೆರಿ ಅದು ಪ್ರಶ್ನೆ ಆಯ್ತಿಕ್ಕು ಚರ್ಚೆರಿ ಲೇಖನ ಆಯ್ತಿಕ್ಕು ಅದೆಲ್ಲ ಹಿಂಗ ಪ್ರಕಟ ಮಾಡಂತೆ ಅಲ್ಲಿಂಜ ನಾಕು ಅದನ್ನೇ ಮಿಂಜಕ್ಕೆ ಬಂದಿತ್ತು ನಾನು ಎಳ್ದಕ್ಕವರು ಪುರುಡು ಪುಟ್ಟಿಸಿ.
0: ಈಗ ಸುಮಾರು ನಿಂಗ ಪುಸ್ತಕತ್ರ ಅಧ್ಯಯನತ್ರ ಬಗ್ಗೆನೇ ನಿಂಗ ಅಧ್ಯಯನ ಕ್ಷೇತ್ರಕ್ಕೆ ಏರ ಒತ್ತು ಕೊಡ್ತಿ ತುಳಿರ ಕತೆ ಕವನ ಪುಸ್ತಕ ಕಿಂಜ ಅದೇನಂಗಂದು?
1: ಇಲ್ಲ ಶುರು ನಾನು ಎಲ್ಲಡು ಮೊದಲು ಕತೆ ಚರ್ಚೆ ಕವನ ಚುಟ್ಟುಕೊಳ್ದು ಅಂಜೆ ಅಲ್ಲಿಂದ ಕವನ ಅಳ್ದು ಅಂಜೆ ಅದು ನಾನು ಪಿ ಯು ಸಿಲಿ ಓದೋಕ್ಕಲೇ

0: ಜಮ್ಮನಂಗಡ ಪತ್ರಿಕೆ ಅಂದ್ರೆ ಮೂರ್ನಡ್ಲನ್ನ ಬೀಸಿ ಓದ್ ನನಗುಂಡೆ. ಅಲ್ಲಿಂದ ಜೋರು ಜಮ್ಮನಂಗಡ ಪತ್ರಿಕೆ ಅಂದ್ರೆ ಅಕ್ಕ ಬಪ್ಪ ಇಂಜತ್ತೆ ವಾರ ಪತ್ರಿಕೆ ಬಪ್ಪ ಇಂತೆ. ಅಲ್ಲಿಗ್ ನನ್ನ ಎಳ್ದಕ್ ಶುರು ಮಾಡ್ನೆ. ಹಂಗೆ ಅಲ್ಲಿಂದ ಪುರುಡು ತಪ್ಪ ಇಂಜತ್ತೆ ಇಲ್ಲ ಚಾಯ್ ಎಳ್ದು ವ್ಯಯ ಎಳ್ದು ಅಂದ್ರೆ ಅಲ್ಲಿಂದ ಬ್ರಹ್ಮಗಿರಿ ಪೇಪರ್ ಗಳದ್ದು ಇಂಜೆ. ಅಲ್ಲಿಂದ ನನ್ನ ಕನ್ನಡ ಪತ್ರಿಕೆ ಕೇಳದಕ್ ನನ್ನ ಶುರು ಮಾಡ್ನೆ. ಅತಿ ನಾಕೆ ನನ್ನ ಚಾಕ್ರಿ ಕೂಡ್ನ ಪಿಂಜ ಕನ್ನಡ ಪತ್ರಿಕೋದ್ಯಮಕ್ಕೆ ಬಂದ ಪಿಂಜ ಮಡಿಕೇರಿ ಬಿಟ್ಟಿತ್ತು ಮೈಸೂರು ಬೆಂಗಳೂರು ಚನ್ನಸ್ಕಾಲ ಡೆಲ್ಲಿ. ಅಲ್ಲಿಂದ ನನ್ನ ಈ ಟಿವಿ ಮೀಡಿಯಾ ತಲಿಪಕ ಪಕ್ಕ ಎಲ್ಲ ಜಿಲ್ಲೆಗೆ ನಾನು ಸುಮಾರು ಕೂರಿಪೋಯೆ. ಅಲ್ಲಿ ಪೋಯ್ತ ಪಕ್ಕ ನಾಕು ನಾಡ ಕೆಲಸ ಅಂತ ಅನಿಸಂಗೆ ಅಲ್ಲೇ ತರ ಇಂಥದ್ದು ಸಾಹಿತ್ಯ ಐತಿಕ್ಕು ಸಂಸ್ಕೃತಿ ಐತಿಕ್ಕು ಈಗ ನಾಡ ಸಬ್ಜೆಕ್ಟ್ ಜಾನಪದ ನನಗುಂಡೆ. ಅಲ್ಲೇ ತರ ಜಾನಪದ ತರ ಪುಸ್ತಕದನ್ನೆಲ್ಲ ತೊಡಂಜೆ ಹೆಚ್ಚು ಚಾಯ್ದ ಕೊಟ್ಟು ಅಂತ ಚೇಂಜಿಂಗ್ ಎಲ್ಲ ಅವರು ಪೋಯ್ತು ಅವ್ರ ಅವ್ರ ಲೈಬ್ರರಿಲಿ ಅಳ್ತಿಂಗೆ ಅಡಿ ಆ ಜಿಲ್ಲೆಯರ ಎಲ್ಲ ಮಾಹಿತಿ ಆ ಜನಾಂಗ ತರ ಮಾಹಿತಿ ಕೊಟ್ಟಂತೆ. ಅಕ್ಕನ ಗೊತ್ತ ಜಿಲ್ಲೆ ನಂಗಡ ಕೊಡೋದು ಇನ್ನ ನಾಯಿಂಡಿಲ್ಲ ಕೊಡಗಿಲ್ಲ ಇನ್ನತ ದಾಖಲೀಕರಣ ತುಂಬಾ ಕಮ್ಮಿ. ಕಥೆ ಉಂಡೆ ಕವನ ಉಂಡೆ ಎಲ್ಲರೂ ಉಂಡೆ ಅದನ್ನ ಹೇಳ್ದಕ್ಕೂ ಸುಮಾರು ಜನ ಉಂಡೆ. ಅಚಿಂಗ್ ನಾನು ಇನ್ನು ಮಿಂಜಕ್ಕೆ ಇಂಥದ್ದು ಹೇಳ್ದಂಗ ಮುಂಚೆ ಕತೆ ಕವನ ಏರ ಹೇಳ್ದಂಗ ಮುಂಚೆ ಕೊಡಗಿರ ವಿಶೇಷವಾಯ್ತು ಕೊಡುವ ಜಾನಪದ ತರ ಅವರು ದಾಖಲೀಕರಣ ಅಂಡ್ ಅಲ್ಲಿಂದ ನಾನು ಶುರು ಮಾಡಿದ್ದೆ. ಹಿಂದಕ್ಕೆ ಸುಮಾರು 41 ಪುಸ್ತಕದನ್ನ ಹೇಳಿದೆ. 41 ಪುಸ್ತಕದಲ್ಲೂ ಏರ ಕೊಡವಾಡ ಕೊಡಗಿರ ಅವರು ಜಾನಪದ ಸಾಹಿತ್ಯ ಸಂಸ್ಕೃತಿರ ಅವ್ರ ಅಧ್ಯಯನ ಐತೆ ಅಂದೆ ಪರ್ಮ ಜನಕ್ಕೆ ಕಿಟ್ಟಿಡಂದೆ. ಅಕ್ಕ ನಾ ಅಕ್ಕ ಎಂತಪ್ಪ ಅಂತ ಹೇಳಿ ಈ ಪರ್ಮ ಪೋಯಿಂದಲ್ಲ ಅಕ್ಕ ಕೊಡಗಿರ ಬಗ್ಗೆ ಜನಕ್ಕೆ ಸರಿಯಾದ ಮಾಹಿತಿ ಅಂತಿಲ್ಲ. ಅವು ಬರ ಬರ ಬರ ಯಾವ್ದೋ ತರ ತರ ಎಲ್ಲ ಪ್ರಶ್ನೆ ಕಪ್ಪಂಜತ್ತೆ ಕೊಡಗಿರ ಬಗ್ಗೆ ನೆನಚಿಂಗ ಹಂಗೆ ದಾಖಲೀಕರಣ ಕೊಡಗರ ಇಲ್ಲ ಸಾಹಿತ್ಯ ಇಲ್ಲ ಎಂತ ಕೊಡುವದಾರ ಅಂತ ಗೊತ್ತಿಲ್ಲ ಕೊಡೋರ ಹಿನ್ನೆಲೆ ಅಂತ ಗೊತ್ತಿಲ್ಲ ಅನ್ನನಾಯ್ತು ಹೇಳ್ದಾನಂದ ಅಂದ ಶುರು ಮಾಡ್ನ.
1: ಈಗ ನಿಂಗೆ ತಪ್ಪರ್ನ ಇಪ್ಪಕ್ಕ ದಾಖಲೀಕರಣ ಹತ್ರ ಬಗ್ಗೆ ತಪ್ಪರ್ದಿರಲ್ಲ ಇನ್ನ ಬಗ್ಗೆ ಚೆನ್ನ ನೋಲ್ವಾ ನಿಂಗ
0: ನೋಡಿ 1900 ಇಸ್ವಿಲಿ ಅರದ ಅಪ್ಪಚ್ಚ ಕವಿಯ ಹಿಂಗ ಉಳಿದಕ್ ಶುರು ಮಾಡಿಸಿ ಅಕ್ಕ ನಾಟಕ ಅದ್ಭುತವನ ನಾಟಕ ನಾಲ್ ನಾಟಕ ಮುದ್ರಣ ಅನ್ನಂತದ ನಂಗಕ್ಕೆ ಕಟ್ಟಿಸಿ. ಅಲ್ಲಿಂದ ನಡ್ಕಿರಣ ಚಿನ್ನಪ್ಪಜ್ಜ 1924 ನಡ್ಕಿರಣ ಚಿನ್ನಪ್ಪಜ್ಜ ಪಟ್ಟೋಲೆ ಪಳಮ ಹೇಳ್ದಿಚಿ. ಅಲ್ಲಿಂದ ನಂಗಡ ಈ ದಾಖಲೀಕರಣ ಚೆನ್ನ ಕಮ್ಮಿ ಆಚಿ ಅದು ನಿಮ್ಮ ನಂಗಡ ಕೊಡವಾಡ ಬಗ್ಗೆ ಕೊಡವಾಡ ಜಾನಪದ ತರ ಬಗ್ಗೆ ಪರ್ಮೇತರ ಈ ಪಾಶ್ಚಾತ್ಯ ವಿದ್ವಾಂಸಂಗಲ್ಲ ಅಲ್ಲಿಂದ ಹಂಗ ಚೆನ್ನಾಗಿ ಅಧ್ಯಯನ ಮಾಡಿತ್ತು. ಅದಾದ ಪರ್ಮೇತ್ರ ಚೆನ್ನ ಜನ ಕೊಡವರ ಬಗ್ಗೆ ಎಳ್ದಿತ್ತು ಎಳ್ದಿತೇ ಇಲ್ಲ ದಾಖಲೀಕರಣ ಆಯ್ತೇ ಇಲ್ಲ ಎಂದು ನಾನು ಎಣ್ಣೆಯಲ್ಲಿ ಎಳ್ದಿದ್ದೆ. ಆಚೆಂಗಿ ಅವು ಎಳ್ದಿನದು 100 ಸತ್ಯ ಅಲ್ಲ. ಅವು ಬೋಣದ ಈಗ ಕೊಡಗರ ವಿರುದ್ಧ ಉಳಿದೊಂದು ಅಡಂಜೊಂದು ಇಳಿದೊಂದಲ್ಲ ಅವು ನೋಟಿಯೇ ಅವರು 50 ಕಾಲತರ 20 ಕೊಡವಾಡ ಅವರ ಸಂಸ್ಕೃತಿನ ಕೊಡವಾಡವರು ಜಾನಪದತನ 50 ಕಾಲತರ ಅಪ್ಪರತರ 100, 200, 300, 400 ಕಾಲತರ ಅಪ್ಪರತರ ಆ ಕೊಡವಾಡವರು ಮೂಲ ಆಯ್ತಿಕ್ಕು ಕೊಡವಾಡವರು ತಕ್ಕ ಆಯ್ತಿಕ್ಕು ಕೊಡವಾಡವರು ಪದ್ಧತಿ ಆಯ್ತಿಕ್ಕು ಕೊಡವಾಡವರು ಜಾನಪದ ಆಯ್ತಿಕ್ಕು ಅದನ್ನ ಕಿಕ್ಕುವಕ್ಕೆ ಕೈಂಗಿತ್ತಲೇ ಹಂಗಕ್ಕೆ ಹಂಗ ಈಗ ನೋಡಿ ಈಗ ದಾರಿಂಗ ಅಧ್ಯಯನ ಮಾಡೋಂಗ ನಂಗಡವ್ರು ನಮ್ಮಕ್ಕೆ ಬಪ್ಪಂದ್ ಬೆಚ್ಚೋಳಿ ಇಲ್ಲ ನಂಗಡವ್ರು ಮಂಗಳಕ್ಕೆ ಬಪ್ಪಂದ್ ಬೆಚ್ಚೋಳಿ ಹಂಗ ನೋಟು ಅಂತ ಹೇಳಿ ಇಕ್ಕ ನಂಗೆ ಎನ್ನೆ ಮಾಡಿ ಅದನ್ನ ಮಾತ್ರ ನೋಟು ಆಚಂಗ್ ಇಕ್ಕ ನಂಗ ಮಾಡನದು ಹೆಚ್ಚುಕೋ ಇದು ಪರಮೇತ್ರ ಕೂಡಿ ಬೈತು ಅದ್ರಲ್ಲಿ ಪೌರೋಹಿತ ಶಾಹಿ ನೋಡಲ್ಲ ಈ ಪಟ್ಟಮಡ ಹೋಮ ಆಯ್ತಿಕ್ಕು ಪೂಜೆ ಆಯ್ತಿಕ್ಕು ಗಣನೋಟು ಆಯ್ತಿಕ್ಕು ಇಂಥದ್ದು ಸುಮಾರು ನಂಗೆ ಗೊತ್ತಿಲ್ಲ ತನಕ ಕುಡಿ ಬೈತು ಅದನ್ನ ನೋಟಿತ್ತು ಈ ಅಧ್ಯಯನಕಾರೆ ಅಂತ ಹೇಳ್ದ್ವಾ ಇದು ಕೂಡ ಬಾರೆ ಸಂಸ್ಕೃತಿರ ಒರ ನಳ ಇದು ಕೂಡ ಈ ಸಂಸ್ಕೃತಿ ಇಂಥ ಜನಾಂಗದಲ್ಲಿಂಡ್ ಈ ಸಂಸ್ಕೃತಿ ಬರೀ ಕೊಡೋಡ ಮಾತ್ರ ಅಲ್ಲ ಅನ್ನಾಯ್ತು ಕೊಡೋಡ ತಕ್ಕ ಸಂಸ್ಕೃತಿ ಮಿಶ್ರ ಆಯ್ತು ಪರಮೇತ್ರ ಅಂದ್ರೆ ಅಂಗಣ್ಣ ಇದನ್ ಏತು ಏನಂಗೆ ಹಂಗಕ್ಕೆ ಕೊಡಗರ ತಕ್ಕ ಗೊತ್ತಿಲ್ಲತ್ತದೆ ದಂಡನೆ ಕೊಡಗ ಜಾಗ ಗೊತ್ತಿಲ್ಲತ್ತದೆ ಮುಂದನೆ ಕೊಡಗರ ಪದ್ಧತಿ ಹಂಗಕ್ಕೆ ಪರಿಚಯ ಇಲ್ಲತ್ತದೆ. ಈಗ ನೋಡಿ ನಾನು ಅವರು ಕೊಡವ ಆಯ್ತು ನಾನು ಅಮೆರಿಕಕ್ಕೂ ಅಥವಾ ಬಾರ ಜಾಗಕ್ಕೆ ಹೋಯ್ತು ಅಲ್ಲಿ ಅಧ್ಯಯನ ಮಾಡೋದು ನಾಲ್ಕು ಮೇಲೆ ಉಳದು ಮಾತ್ರ ಕಂಬ ಅಂಡ್ ಉಳ್ಳು ನಾಕ್ ಗೊತ್ತೇ ಬಂದಂಗೆ ಅದಕ್ಕೆ ಪಡಿಪಕ್ಕೆ ಕೈಲ ಆಚಂಗಿ ನಾನಂತ ಅನ್ಸಂಗಿ ಅದೇ ಅವರು ಕೊಡವ ಅವನು ನಾಡ ಬಲ್ಲಿರ್ಕಿಲ್ಲ ಅವನು ಅವನ ಸಂಶೋಧನೆ ಅಧ್ಯಯನ ಮಾಡೋಕಾಗ ಅವಂಗೆ ಬೇರೆ ಅಂಗಡಿ ಕೂಡ ತಕ್ಕ ಬರೆಯಲು ತಾತ ಅವೇಂಗಡ ಕೂಡ ತಕ್ಕ ಬರೆಯಲು ಅವಂಗ ಕೊಡಗರ ಮೂಲೆ ಮೂಲೆಯಲ್ಲಿ ಎಲ್ಲಿ ಕೊಡವಡ ಪದ್ಧತಿ ಅವರು ವಿಶೇಷವಾಯ್ತ ಕಾಂಬ ಅಂದ ಅವಂಗ ಗೊತ್ತಿಪ್ಪ ಚಾಯ್ ಗೊತ್ತಿಪ್ಪ ಇದೆಲ್ಲ ಗೊತ್ತಿಂಜಿತ್ತು ಅವರು ಕೊಡವನೇ ಮಾಡುವವರು ಅಧ್ಯಯನ ಅಂಡಲ್ಲ ಅದು ನೇರಾನ ಅಧ್ಯಯನ ಅದೇ ದಾಖಲಾಂಡು ನಾನು ನೋಡ್ ಅದು ನಂಗಡೆಲ್ಲ ಅಂಗಳೋದು ಕಮ್ಮಿ
1: ನಂಗೆ ನಂಗಡ ಮಿನ್ಯತ್ರ ಪೀಳಿಗೆಗೂ ಕೂಡ ಇದು ಉಪಯೋಗ ಅಪ್ಪಲ್ಲ
0: ಹಕ್ಕು ಹಕ್ಕು ಈಗ ನೋಡಿ ನಂಗ ತುಂಬಾ ಶೈಲಿ ಪದ್ಧತಿನ ಪರಂಪರೆಯನ್ನ ನಂಗಡ ತಗೊಂಡ ನಡೆ ನಂಗಡ ತಾತಂಗ ಮಣ್ಣಂತವ್ರ ಪದ್ಧತಿನ ಇಂದೂ ಕೂಡ ನಂಗ ನಡ್ತೀನಿ ಅಂಡಿ ಆಚಂಗಿ ಆ ಪದ್ಧತಿ ಏನಂಗ ನಂಗಕ್ಕೆ ಗೊತ್ತಿಲ್ಲ
1: ಹಕ್ಕು ಹಕ್ಕು ನೀರು
0: ನಂಗ ತುಂಬಾ

0: ಸುಮಾರು ಜನ ಅಧ್ಯಯನಕರಂಗ ಪರಮೇತ್ರಂಗ ಬಂದ ಹೆಂಗೆ ಅಂತ ಹೇಳ್ತಿದ್ದೆ ಅಂಚಂಗಿ, ಇದು ರಾಕ್ಷಸ ವಿವಾಹ ಪದ್ಧತಿ. ಪಂಡ ನಂಗಡಂಗ ಇದ್ದು ಮಾಡುತ್ತೆ ಅಂಚಂಗ್ ಪರಮೆ ಪೋಯಿರೋಂಜ ಅಲ್ಲಿ ಅಲ್ಲಿ ಅವರು ಜನಾಂಗ ತರ ಜನಳ ಕೆತ್ತಿತ್ತು ಕೊಂದಿತ್ತು ಅಂಗಡ ಮೂಡೆಳ ಪಾರ್ಚಿಟ್ಟು ಬಂದಿತ್ತು ನಂಗ ಮಂಗಲ ಕೈ ಪಂಜಲು. ಅದನ್ನ ನಂಗ ನಂಬಿ ಅಂತ ಕೊಡವಡಲ್ಲಿ ಮೂಡಿಯಕ್ ಪೊಣ್ಣಳಕ್ ಕೊಡಪಂತವ್ರು ಗೌರವ ಅವ್ರು ಸ್ಥಾನಮಾನ ಅಂಡಲ್ಲ, ಅದ್ ನಾನ್ ಎಲ್ಲೂ ಕಂಡಿಟ್ಲೆ. ಚುಕೋ ಜಾಗ ಸುತ್ತಿತ್ತು ನೋಟಿ ನನ್ನ ಕಂಡಿಟ್ಲೆ. ಅನ್ನತಲ್ಲಿ ನಂಗ ಪೋಯಿರೋಂಜ ಆ ಮೂಡಿರ ಅಪ್ಪವನ ಕೆತ್ತಿತ್ತು ಕೊಂದಿತ್ತ ಮೂಡಿ ನಡ್ತಪ್ಪದ ನಂಗ ಅಂಡಣ್ಣಿ. ನಂಗೆ ಹಿಂದೂ ಕಾಲತ್ಲೂ ಅದನ್ನ
1: ನಂಬಿಯೇನೆಂಡ್ರಿ
0: ಚಿರಿಯ ಸೂಕ್ಷ್ಮ ಉಣ್ಣಿ ನಂಗಡಲ್ಲಿ ಪೊಲೆ ಹಚ್ಚಂಗ ನಂಗ ಮಂಗಲ ಕಾಯ್ಪಲ್ಲ ಗೊತ್ತಂಡಲ್ಲ. ಈಗ ನಂಗಡ ಒಕ್ಕತ್ತಲು ಅಥವಾ ನಂಗಡ ಮೂಡಿರ ಕಡೆ ಒಕ್ಕತ್ತಲು ದಾರಿ ಮುಂದೆ ಚತ್ತು ಬಚ್ಚಂಗು ನಂಗ ಪೊಲೆ ತೆರೆಯೇ ಮಂಗಲ ಕಾಯ್ಪಲ್ಲೆ. ಅನ್ನತಲ್ಲಿ ನಂಗ ಮೂಡಿರ ಅಪ್ಪವನ್ನ ಹಿಂಗಡ ಫ್ಯಾಮಿಲಿನೆಲ್ಲ ಕೊಂದಿತ್ತು ನಂಗ ಆ ಪೊಲೆಯಲ್ಲಿ ನಂಗ ಮಂಗಲ ಕಾಯ್ಪದಂಡ ಇಲ್ಲ ಇದೆಲ್ಲ ಪುಟ್ಟು ಇದು ನೇರಾನ ಎತ್ತು ಅಂತ ಚಂಗಿ. ನಂಗಡ ಅಂದೇತ ಕಾಲತ್ತಲ್ಲಿ ನಂಗಡ ಕಣ್ಣಂಡ ತಾಕತ್ತಿನ ನೋಟು ಅಂತದೇ ಈ ಬಾಳೆ ಬೆಂಗೋದೆ ಗಣಿತಿಂಗ್ ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಕಂಡು ನಾಡ ಮನೇಲಿ ಹೆಚ್ಚು ಮಿಂಜಲ್ ಹೆಚ್ಚಕ್ ಬಲ್ಯ ಕಾರ್ ಅಂಡ್ ನಾನು ಹೆಚ್ಚಕ್ ಕೋಟಿರ ಮನೆ ಕಟ್ಟಿ ಅಂಡ್ ದಾರು ನೋಟು ಇಂತ್ಲೆ ಅಂದ ನೋಟು ಎಂಜಿ ಆ ಕಣ್ಣಂಡ ನೈಪು ನೈವ ನೈಪು ಕಾರನ ಇವ ಬಾಟೆ ಕಾರನ ಇವ ದುಂಬ ಚಾಯ್ಲ ಇಡೀ ಒಕ್ಕತ್ತನ ನೋಟು ಪಡೆಕ್ ಪೋಪಕಪ್ಪಕ್ ಇವ ಪಡೆಯಲ್ಲ ಇವ ನಲ್ಲ ಬೀರನ ಅಂಡ್ ಅಂದು ನೋಟು ಎಂಜಿ ತಾಕತ್ತು ನೋಟು ಎಂಜಿ ಆ ತಾಕತ್ತು ನೋಟಿತ್ತು ಮೂಡಿನ ಕೊಡಪ ಎಂಜಿ. ಈಗ ನಿಂಗೆ ಗೊತ್ತಿಲ್ಲ ಹಿಂದೆಲ್ಲ ಮಂಗಲ ತುಂಬ ಸುಲಭತ್ಲಪ್ಪ ಪಂಡ ನಂಗೆ ಗೊತ್ತೇ ಪಂತಿಲ್ಲ ದಾರದಲ್ಲಿ ಎಲ್ಲಿ ಹಿಂಡು ಹಿಂಡು ಕಣ್ಣ ಮೂಡಿನ ನೋಟೋದೇ ಮಂಗಲ ಮುಹೂರ್ತಗಳಲ್ಲಿ ಹಂಗೆ ಗೊತ್ತೇ ಪಂತಿಲ್ಲ. ಅಕ್ಕ ಆ ಮೂಡಿಗೆ ಮಾತ್ರ ಅಲ್ಲ ಆ ಮೂಡಿರ ಒಕ್ಕಕರಕ್ಕೆ ಬೆಂದು ಚಂಗದಕ್ಕೆ ಆ ಕಣ್ಣಂಡ ತಾಕತ್ತನ ನೋಟೋಣಿಜತ್ತು ಅಂದ ಕಾಲದಲ್ಲಿ ಕಣ್ಣನೇ ಬಾಳೆಗೆತ್ತು ಅಂಜೆ ಅಂತ ಒಡಿಕತ್ತಿ ನಡ್ತಿತ್ತು ಎಲ್ಲದಕ್ಕೆ ಆ ಕಣ್ಣು ಬಾಳೆ ಕೆತ್ತು ಅಂಜಿತ್ತು ಬಾಳೆ ಕೆತ್ತಿತ್ತು ಅವನ ತಾಕತ್ತನ್ನ ಕಟ್ಟು ಅಂಜಿತ್ತು ಅಕ್ಕ ಹೆಚ್ಚು ಬಣ್ಣತರ ಬಾಳೆ ಅಲ್ಲ ಅದು ಬಾಳೆ ಕಂದು ಬಂಗನೆ ಪಂಜತ್ತು ಅಣ್ಣನಾಯ್ತು ಅವನ ತಾಕತ್ತನ್ನ ಕಟ್ಟು ಅಂತದ್ದು ದಂಡನೆ ಅವಂಡ ಮಾವು ತಮ್ಮ ಒಂದಲ್ಲ ಪಂಡ ಕಾಲದಲ್ಲಿ ತಾಮನೇ ಅವರು ಬಲ್ಯದನ್ನದು ಅವ್ ತಾಮ ತಮ್ಮ ಎಲ್ಲಾನ ನೋಟು ಹಿಂಜತ್ತು ಅಂಡ ಒಕ್ಕತ್ತಿರ ತಾಕತ್ತೈದಂಡ ಎಂತ ಕಷ್ಟ ಬತ್ತಿಂಗಿ ಬತ್ತಿಂಗಿ ತಮ್ಮ ಎತ್ತು ಅಂಜತ್ತಲ್ಲ ಅಣ್ಣನಾಯ್ತ ತಮ್ಮ ಉಂಡ ತಾಕತ್ತನ ನೋಟಕ್ಕೂ ತಮ್ಮ ಎತ್ತು ಅಂಜತ್ತು ಇನ್ನೇನಾಯ್ತು ಈ ಪರಂಪರೆ ಮಿಂಜಲು ಬಂದಂತದ್ದು ಇದು ದಾಖಲಾಯ್ತೇಳಿ ನಂಗಕ್ಕೆ ನಂಗೆ ಎಂತ ಮಾಡಿದ್ರೆ ರಾಕ್ಷಸ ವಿವಾಹ ಪದ್ಧತಿ ಇಂದು ಸುಮಾರು ಜನ ನಂಗೆ ಕೊಡವಳೆ ಉಂಟಿದೆ ರಾಕ್ಷಸ ವಿವಾಹ ಪದ್ಧತಿ ತಪ್ಪು ನಾನು ಅದೇ ಅವರು ಕೊಡವ ಇದನ್ನ ಇಂತ ಅಧ್ಯಯನ ಮಾಡ್ತೀನಿ ಈ ದಾಖ ನೇರಾನ ಸತ್ಯತೆಯನ್ನ ನನ್ನ ದಾಖಲು ಮಾಡಲು ಅಣ್ಣನಾಯ್ತು ದಾಖಲೇಕರಣ ಅಂಡು ನಾನು
1: ಅದೇ ಅದೇ ಇದು ಒಂದು ವಿಚಾರ ಅಲ್ಲ ಪ್ರತಿ ವಿಚಾರತ್ತು ಕೂಡ ಅಲ್ಲ ಇದು ಅವ್ರ ಪದ್ಧತಿ ಅಲ್ಲ ಈಗ ಈ ತರ ದಾಖಲೀಕರಣ ಮಾಡಿಸಿ ಪ್ರತಿಯೊರ ವಿಷಯನು ಕೂಡ ಎಳ್ತು ರೂಪತ್ ಇಪ್ಪ
0: ಇಪ್ಪ ನಿಂಗನ ಸತ್ಯ ನೋಟ್ ಈಗ ಎಳ್ತು ರೂಪತ್ಲ ಇಲ್ಲ ಅನ್ಸಿ ನಂಗಡವ್ರ ಪದ್ಧತಿ ಎನ್ನೇ ಬದಲಾ ನಿಂಗೆ ನಾನು ಚರ್ಯ ವಿಷಯ ಈಗ ಕೊಡುವ ತಕ್ಕಲೆ ನಂಗ ಪಟ್ಟೆದಾರ ನಾಡು ಪೆರಿಯಂಗಳಾಡು ಅಪ್ಪವ ನಾಡು ನಂಗ ನೀನು ಕಾಕುವ ನಂಗೆ ಎಲ್ಲೂ ನಿಂಗ ಅಂದ ಕಾಕುಲೆ ಈಗ ಇಂಗ್ಲಿಷ್ ಇವಂದು ಅದ ಬಹುವಚನ ಏಕವಚನ ಉಂಡು ಕೊಡುವ ತಕ್ಕಲು ಕೂಡ ನಂಗಕ್ಕೆ ಬಹುವಚನ ಇಲ್ಲ ಅದು ಕೊಡುವಡ ಅವ್ರ ವಿಶೇಷ ಅದು ನಾನು ಕೂಡ ಪಟ್ಟೆದಾರನ ಹೆಚ್ಚಿಕೆ ಹಿಂಗೆ ಪೆರಿಯುವಾಯ್ತಿಕ್ಕು ಹೆಚ್ಚಿಕೆ ಪಡಿಪು ಆಯ್ತಿಕ್ಕು ನೀನಂದೇ ಕಾಕು ಏನಂಗ ಅನಿಸಿಂಗ ಅದವ್ರ ಕೊದಿ ಅದವ್ರ ಸ್ವಂತಕಾರ ನಿಂಗ ಅನಿಸಿಂಗ ಅವರು ನಾಲ್ ಮುಟ್ಟು ಮಿಂಜೆ ಅವರು ಮಧ್ಯದಲ್ಲಿ ಅವ್ರ ಅಂತಾರೆ ಇಪ್ಪಲ್ಲ ಅಣ್ಣನ ಐಪಪ್ಪ ಅದು ಕೊಡೋ ತಕ್ಕಲು ನೀನದೇ ಹಣ್ಣು ಹಿಂದೆ ಅದು ಬದಲಾಯ್ತಿ ದಾರ್ ಕಂಡತ್ತಿಗೂ ನಂಗ ನಿಂಗ ನಿಂಗ ಹಣ್ಣು ಅವ್ರ ಮಧ್ಯದಲ್ಲಿ ಅವ್ರಿಗೆ ಜನರೇಷನ್ ಗ್ಯಾಪ್ ಒಂದು ಹಣ್ಣು ಅಲ್ಲ ಅಣ್ಣನ ಆಯ್ತು ನಂಗಡ ಆ ಪದ್ಧತಿ ಇನ್ನೊಂದು ಚರ್ಚಿರಿ ವಿಷಯ ತಿಕ್ಕು ಇದು ಹಿಂದೆ ನೀನು ನೆನಚಿಂಗ್ ಪೆರಿಯಂಗಕ್ಕೆ ಚಡಿ ಬಂದುರ ಅಥವಾ ಮಕ್ಕಕ್ಕ ನೀನ ಕಾಕತ್ತೆಪ್ಪ ನಿಂಗಂದ್ ಕಾಕತ್ತೆ ನೀನಂದ್ ಕಾಕಂದ್ ಅಣ್ಣಚಿಂಗ್ ಮಕ್ಕ ಕಪ್ಪಲೆ ಇದು ನಂಗಕ್ಕೆ ಪರಮೇತ್ರ ಅವರು ಪ್ರಭಾವ ಅನ್ನಂತದ್ದು ಇದನ್ನೇ ದಾಖಲು ಮಾಡ್ಚಿಂಗ್ ಕೊಡೋ ತಕ್ಕಲು ಏಕವಚನ ಮಾತ್ರ ಬಹುವಚನ ಇಲ್ಲ ನಂಗ ನೀನಂದೇ ಕಾಕೊಂಡು ನಂಗ ದಾಖಲೆ ಮಾಡಿ ಬೆಚ್ಚ ತಿಂಗಿ ನಾಳೆಕ್ಕೂ ಅದು ಮಿನ್ನಕ್ಕೆ ಪೋಪ್ಪ ಇಲ್ಲ ತೋಚಿಂಗ್ ನಂಗಡ ಪದ್ಧತಿ ಬದಲಾಯಂಡೇ ಪೋಪ್ಪ ಇದು.
1: ಈಗ ದಾಖಲೀಕರಣ ಹತ್ರ ಬಗ್ಗೆ ನಂಗೆ ತಕ್ಕ ಬಂದದ್ದು ಈಗ ಕೊಡವ ತುಳು ಅರೆ ಭಾಷಿಕಂಗಕ್ಕೆ ತಾಂಡದ್ಯಾನ ಲಿಪಿ ಬೋಣು ಒಂದು ಸುಮಾರು ಜನ ಅಣ್ಣುವ ಇಂಡ ಬಗ್ಗೆ ನಿಗಡ ಅಭಿಪ್ರಾಯ ಎಂತ?
0: ಲಿಪಿ ಎದೇ ಊರು ತಕ್ಕ ಬಳಿಯೋಕ್ ಲಿಪಿ ಬೋಂಡು ಲಿಪಿ ಏನಂಗಣಿಸಿ ದಾಖಲೆ ಮಾಡುವ ದಾಖಲೀಕರಣ ನೋಡಲ್ಲ ಅದಂಗ ಅವರು ಲಿಪಿ ಬೋಂಡಿತೇ ಬೋಂಡು ಆಚೆಂಗ್ ಎಕ್ಕ ಬೋಂಡು ನೋಡೋದು ನಂಗಡ ಅವ್ರ ಪ್ರಶ್ನೆ ಆಯ್ಕದು. ಅವ್ರ ಭಾಷೆ ಲಿಪಿನುಂಡ ಬಳಿಯುಂಡು ಅಣಿಸಂಗೆ ಭಾಷೆ ಎಕ್ಕ ಅವ್ರ ತಕ್ಕ

0: ಶ್ರೋತೃಗಳು, ಈಗ ರೇಡಿಯೋ ಸಮಯ 5:31:34.
1: ಆಕಾಶವಾಣಿ ಮಡಿಕೇರಿ. ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

0: ಆತ್ಮೀಯ ಚಿತ್ರಕವರಿ ಕೇಳುವರಿಗೆಲ್ಲ ನಿಮ್ಮ ಗೆಳತಿ ವಿಶಾಲಾಕ್ಷ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ಕಿತಡ ಯಾರು ನಮಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ನೋಡೋಣ ಅಲ್ಲ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ, ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್, ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡೋದು ಮೇಡಮ್.
0: ಹಾ ಸರಸ್ವತಿ ತಿಮ್ಮಪ್ಪ, ಹೇಗಿದ್ದೀರಾ?
1: ಚೆನ್ನಾಗಿದ್ದೇವೆ ಮೇಡಮ್, ನೀವೆಲ್ಲರೂ ಹೇಗಿದ್ದೀರಿ?
0: ನಾವು ಚೆನ್ನಾಗಿದ್ದೀವಿ. ಯಾವುದೆಲ್ಲ ನೀವು ಕಾರ್ಯಕ್ರಮಗಳನ್ನ ಕೇಳಿದ್ರಿ ಈ ವಾರ?
1: ನಾನೇ ಬೆಳಿಗ್ಗೆಯಿಂದ ಸಂಜೆವರೆಗೆ ಕೇಳ್ತೇನೆ ಎಲ್ಲಾ ಕಾರ್ಯಕ್ರಮದ ನನ್ನೆದೆ ಹಾಡು, ಮತ್ತೆ ವ್ಯಕ್ತಿ ವಿಶೇಷ, ಮತ್ತೆ ಇದು ಮಕ್ಕಳ ಕಾರ್ಯಕ್ರಮ ಮೇಡಮ್, ಮತ್ತೆ ಮಹಿಳಾ ಕಾರ್ಯಕ್ರಮ, ಮತ್ತೆ ನಿಮ್ಮದು ಒಂದು ಇದು ಉಂಟಲ್ಲ ಎಂತ ಅದು ಕೇಳ್ತೇವೆ, ಅದು ಸಹ ಕೇಳ್ತೇನೆ ಮೇಡಮ್. ಅದು ಬರುವಾಗ ಲೇಟ್ ಆಗ್ತದೆ ಆದ್ರೂ ಕೇಳ್ತೇನೆ ಮೇಡಮ್.
0: ಕೇಳಿ ಕೇಳಿ, ನಾಳೆ ಸಹ ಮಹಿಳಾ ಲೋಕ ಇದೆ ಕೇಳಿ ಆಯ್ತಾ? ಒಂದು ಪ್ರಶ್ನೆ ಕೇಳ, ಒಂದು ಸಣ್ಣ ಪ್ರಶ್ನೆ. ಯಾವುದೇ ಸಂಖ್ಯೆಗೆ ಕೂಡಿದರೂ ಉತ್ತರ ಅದೇ ಸಂಖ್ಯೆ ಬರುವಂತೆ ಮಾಡುವ ಸಂಖ್ಯೆ ಯಾವುದು? ಓ, ಎಷ್ಟು ಸುಲಭವಾಗಿ ಹೇಳಿಬಿಟ್ರಲ್ಲ ಸರಿಯಾದ ಉತ್ತರ. ಯಾವ ಗೀತೆ ಬೇಕಿತ್ತು?
1: ಅಮೃತವರ್ಷಿಣಿ ಚಿತ್ರದಿಂದ.
0: ಯಾಕೆ ನಿಮಗೆ ಆ ಹಾಡು ಇಷ್ಟ ಆಗುತ್ತೆ?
1: ನನಗೆ ತುಂಬಾ ಇಷ್ಟ ಮೇಡಮ್ ಹಾಡು ಅಂದ್ರೆ.
0: ಯಾಕೆ?
1: ಅದಂದ್ರೆ ಒಂದು ಮನಸ್ಸಿಗೆ ಖುಷಿ ಆಗ್ತದೆ ಅದನ್ನು ಕೇಳುವಾಗ, ಆದ್ರೆ ಎಲ್ಲಾ ಹಾಡುಗಳು ತುಂಬಾ ಖುಷಿ ಆಗ್ತದೆ ಮೇಡಮ್.
0: ಹೌದು, ಸರಿ. ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೀವಿ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ
1: ಮೇಡಮ್. ಥ್ಯಾಂಕ್ ಯು ಮೇಡಮ್, ನಮಸ್ತೆ.

0: ಓ
1: ಹಲೋ,
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಚೀರಮ್ಮನೆ ಕೊಳಗದಾಳ್ಗಾರಿಂದ ಚೀರಮ್ಮನ ವಾಣಿಜ್ಯ ಮೊಮ್ಮೆ.
0: ಆಕಾಶವಾಣಿಯ ಗೆಳತಿ, ಹೇಳಿ.
1: ಹೌದು,
0: ನಿಮಗೆ ಒಂದು ಸಣ್ಣ ಪ್ರಶ್ನೆಯನ್ನು ಕೇಳಲ?
1: ಆಯಿತು.
0: ಎರೆಹುಳು ನೋಡಿದಿರಲ್ಮ, ನಿಮ್ಮ ಮನೆ ಹತ್ರ ಇದೆಯಾ? ತುಂಬ
1: ಅಂಗಳದಲ್ಲೆಲ್ಲ ಇದೆ, ಈಗ ಕಡಿಮೆ ಆಗಿದೆ ಮೇಡಮ್, ಯಾಕಂದ್ರೆ ರೈತನ ಮಿತ್ರ. ಆದ್ರೂ ಕೂಡ ಈಗ ಈ ಕಳೆನಾಶಕ ಎಲ್ಲ ಬಿಡ್ತಾರಲ್ಲ, ಅದು
0: ಹೌದು
1: ಕಾಣದ ಅಪರೂಪ ಆಗಿಬಿಟ್ಟಿದೆ ಪಾಪ.
0: ಹೌದು, ಎಲ್ಲ ಸತ್ತು
1: ಅದು ಯಾವಾಗ
0: ಹೋಗ್ತದಲ್ವ?
1: ಯಾರ ಸಾಹಸ ಇಲ್ಲ, ಅದರೊಟ್ಟಿಗೆ ಅದು ಭೂಮಿ ಉಳುವುದು.
0: ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಪ್ರಶ್ನೆ ಕೇಳಲ?
1: ಆಯ್ತು.
0: ಎರೆಹುಳುವಿನ ಉಸಿರಾಟದ ಅಂಗ ಯಾವುದು?
1: ಚರ್ಮ.
0: ಸರಿಯಾದ ಉತ್ತರ ಹೇಳಿದ್ರಿ ನೋಡಿ. ಯಾವ ಗೀತೆ ಬೇಕಿತ್ತು ನಿಮಗೆ?
1: ನನಗೆ ಗಟ್ಟಿಮೇಳದಿಂದ ನವಿಲೇನೋ ಕುಣಿಬೇಕು, ಕೋಗಿಲೆಯೋ ಆಡಬೇಕು, ಆ ಗೀತೆ ಬೇಕು.
0: ಖಂಡಿತ ಪ್ರಸಾರ ಮಾಡೋಣಂತೆ.
1: ಒಂದು ಎರಡು ಚೂಟ ಕೇಳ್ತೀನಿ ಮೇಡಮ್.
0: ಹೇಳಿ ಹೇಳಿ ಹೇಳಿ ಹೇಳಿ ಹೇಳಿ.
1: ಗೆಳತಿ ಹಸಿರು ಗಿಡದಿ ಅರಳಿ ನಿಂತ ಹೂವಿಂದ ಹೂವಿಗೆ ದೂರ ಹಾರಿ ಹೋಗದಿರು ತುಂಬಿಯೇ, ನಿನ್ನ ಜೇಂಕಾರದ ಉಸಿರಲ್ಲಿ ಉಸಿರಾಗಿ ನಾನಿರುವೆ, ಎಂದೂ ನೀನೆನ್ನ ಈ ಜೀವನದ ಜೊತೆಗಾತಿ, ತನುಮನ ಬಿಚ್ಚಿ ನಾನು ನುಡಿವೆ, ನೀನೆನ್ನ ಜೀವಭಾವದ ಗೆಳತಿ ನಂಗಾತಿ.
0: ನೀವು
1: ಹಸಿರು ಹುಲ್ಲು ಹುಟ್ಟಿದೆ ಭೂಮಿಯಲ್ಲಿ, ಮನೆಯಂಗಳದಿ ಮೆಲ್ಲನೆ ಬಳ್ಳಿಯಾಗಿ ಅಬ್ಬಿ ಮೊಗ್ಗು ಬಿರಿದು ಪರಿಮಳದ ಹೂವಾಗಿ ಅರಳಿದೆ, ಜೇಂಕರಿಸು ತುಂಬಿಗಳಿಗೆ ಸವಿಜೇನಾಗಿ ಕಲ್ಲಾರದಿ ಬೆಟ್ಟದ ಗುಡ್ಡದಲ್ಲಿ ಪ್ರಕೃತಿ ಮಳೆ ವಿಧಿಸು, ಬೇವು ಬೆಲ್ಲವಾಗಿ ಬಂಧು ಬಳಗದವರಿಗೆ ಎಲ್ಲರೊಡನೆ ಒಂದಾಗಿ ಬಾಳಿದೆ ಬದುಕಿನ ಆದಿಯಲ್ಲಿ.
0: ತುಂಬಾ ಚೆನ್ನಾಗಿತ್ತು.

0: ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೀವಿ, ಹೀಗೆ ಕರೆ
1: ಆಯ್ತು.
0: ಮಾಡ್ತೇವೆ.
1: ಸಮಸ್ತ ಕೇಳುಗರಿಗಾಗಿ ಧನ್ಯವಾದಗಳು.
0: ಖಂಡಿತ, ನಮಸ್ಕಾರ.
2: ನವಿಲೇನೋ ಕುಣಿಬೇಕು, ನವಿಲೇನೋ ಕುಣಿಬೇಕು, ನವಿಲೇನೋ ಕುಣಿಬೇಕು. ಈಗ ಬಂತು ದಾರಿಗೆ.

0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಅಬೂಬಕ್ಕರ್ ಬೆರಾಜಿಂದ.
0: ಬೆರಾಜಿಂದ ಅಬೂಬಕ್ಕರ್ ಅವರು. ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ.
0: ಚೆನ್ನಾಗಿದ್ದೀರಲ್ಲ. ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಲಾ?
1: ಹೇಳಿ. ಆದರೆ
0: ಇದು ಗೊತ್ತಿರ್ತದೆ ನಿಮಗೆ, ಸಾಧಾರಣ ಈ ಗಾದೆ ಎಲ್ಲರಿಗೂ ಗೊತ್ತಿರುತ್ತೆ. ಅರ್ಧ ಗಾದೆಯನ್ನು ನಾನು ಹೇಳ್ತೀನಿ, ಉಳಿದ ಭಾಗ ನೀವು ಪೂರ್ಣಗೊಳಿಸಬೇಕು.
1: ನಿಮಗೆ ಗೊತ್ತಾಗಲಿಲ್ಲ.
0: ಅಡಿಕೆ ಕದ್ದರೂ ಕಳ್ಳ ಡ್ಯಾಶ್
1: ಆನೆಗಾದ್ರೂ ಕಳ್ಳ.
0: ನೋಡಿ, ಗೊತ್ತಿಲ್ಲ ಅಂತೇಳಿ ಸುಲಭವಾಗಿ ಹೇಳಿದ್ರಲ್ಲ. ಯಾವ ಗೀತೆ ಬೇಕಿತ್ತು?
1: ನನಗೆ ಕದಂಬದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಚಿತ್ರ ಸಂಗಡಿಗರು ಆಡಿದ
0: ಖಂಡಿತ ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ.

0: ಬಿಎಂ ಶ್ರೀಕಂಠಯ್ಯ ಅವರು ಹೀಗೆಂದಿದ್ದಾರೆ, ಕನ್ನಡಿಗರ ದೃಷ್ಟಿ ವಿಶಾಲವಾಗಬೇಕು. ಬೆಳಕು ಗಾಳಿ ಎಲ್ಲೆಲ್ಲಿಂದ ಬರುವುದೋ ಅಲ್ಲಿಂದೆಲ್ಲ ಅದನ್ನು ನಮ್ರತೆಯಿಂದ ಭಕ್ತಿಯಿಂದ ಸ್ವಾಗತಿಸಿ ನಮ್ಮ ಸಂಸ್ಕೃತಿಯನ್ನು ತೇಜಸ್ಸನ್ನು ಬೆಳೆಸಿಕೊಳ್ಳಬೇಕು. ಒಡಕು ಹುಟ್ಟಿಸುವ ಮೋಟು ಗೋಡೆಗಳನ್ನು ಒಡೆದು ಮುಚ್ಚಿದ ಕಿಟಕಿಗಳನ್ನು ತೆರೆದು ಎಲ್ಲ ದಿಕ್ಕುಗಳಿಂದಲೂ ಆಳವನ್ನು ಅಂದವನ್ನು ತುಂಬಿಕೊಂಡು ಕನ್ನಡದ ಮಹಾಕಾವೇರಿಯಾಗಿ ಹರಿಯಬೇಕು, ಕನ್ನಡಿಗರ ಭಾಗ್ಯ ದೇವತೆಯಾಗಿ ಬೆಳಗಬೇಕು. ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು ಕನ್ನಡಕ್ಕಾಗಿ ಕೊಂಚ ಕರುಳನ್ನು ಮರುಗಿಸಿಕೊಂಡು ಕನ್ನಡ ತಾಯಿಯ ಸೇವೆಗಾಗಿ ಮನಸ್ಸು ಮಾಡಿದರೆ ಕನ್ನಡ ನಾಡಿನ ಮತ್ತು ನುಡಿಯ ಭವಿಷ್ಯಕ್ಕೆ ಯಾವ ಭಯವೂ ಇಲ್ಲ.
1: ಹಲೋ ಹಲೋ
2: ಹಲೋ, ಡ್ರೈವ್ ಮಾಡ್ತಾ ಇದ್ದೀರಾ?
1: ಹಲೋ, ಮಾತಾಡಿ, ಪರವಾಗಿಲ್ಲ.
3: ಯಾಕೆ ಸುಮ್ಮನೆ ರಿಸ್ಕ್? ಗಾಡಿನ ಸೈಡಿಂಗ್ ನಿಲ್ಸಿ ಮತ್ತೆ ಮಾತಾಡಿ.
0: ದ್ವಿಚಕ್ರ ಹಾಗೂ ಮೋಟಾರ್ ವಾಹನಗಳನ್ನು ಚಾಲನೆ ಮಾಡುವಾಗ ಚಾಲಕರು ಮೊಬೈಲ್ ಬಳಸುವುದು ಕಾನೂನಿನ ಉಲ್ಲಂಘನೆ. ವಾಹನ ಚಾಲನೆ ಮಾಡುತ್ತಾ ಮೊಬೈಲ್ ಬಳಸಬೇಡಿ ಎಂಬ ಕಾನೂನು ನಮ್ಮ ಒಳ್ಳೆಯದಕ್ಕೆ.

ಶ್ರೋತೃಗಳೇ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಮಳೆ

ಕಾಲದಲ್ಲಿ ಏಲಕ್ಕಿ ಮತ್ತು ಕರಿಮೆಣಸು ಬೆಳೆಗಳ ನಿರ್ವಹಣೆ ಕುರಿತು ಡಾಕ್ಟರ್ ಜಿಎ ರಾಜಣ್ಣ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಇಂದು ಸಂಜೆ 7:20 ಸುದ್ದಿ ಜಂಪೆ. ಪ್ರಾಯೋಜಕರು ದೇರಾಜಶ್ರೀ ಬಿದ್ದಪ್ಪ ಮತ್ತು ಸಂಸಾರ ಮುತ್ತಾರ್ಮುಡಿ ಗ್ರಾಮ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ರಾತ್ರಿ 8:00 ಸಿರಿಗಂಧ ವಾಟ್ಸ್ಆಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕನ್ನಡ ಭಾರತಿ. ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರವು May 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದಲ್ಲಿ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ. ಆಕಾಶವಾಣಿ ಸಾಹಿತ್ಯ ಡಾ ಬಸವರಾಜ್ ಸಾದರ್, ಆಕಾಶವಾಣಿ ಸಂಗೀತ ಡಾ ಎನ್ ರಘು, ಆಕಾಶವಾಣಿ ನಾಟಕ ಹಾಗೂ ಕೇಳುಗರು ಡಾ ಎಂಎಸ್ ವಿದ್ಯಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇಂದು ರಾತ್ರಿ 10:00 ಆರೋಗ್ಯ ಕಾರ್ಯಕ್ರಮದಲ್ಲಿ ಪಿಸಿಒಡಿ, ಪಿಸಿಒಎಸ್ ಮತ್ತು ಪಿಎಂಒಎಸ್ ನಡುವಿನ ವ್ಯತ್ಯಾಸ ಕುರಿತು ಡಾ ಹರಿಚರಣ್ ಟಿಕೆ ಅವರಿಂದ ಮಾಹಿತಿ, ನಂತರ ಬೊಜ್ಜು ಮತ್ತು ಡಯಾಬಿಟಿಸ್ ನಡುವಣ ಸಂಬಂಧ ಕುರಿತು ಡಾ ಗಾನವಿ ಅವರೊಂದಿಗೆ ಮಾತುಕತೆ. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10:30 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ವರ್ಷಗಳ ಸಾಧನೆ ಕುರಿತು ವಿಶೇಷ ಧ್ವನಿ ಮುದ್ರಿತ ಸರಣಿ ಕಾರ್ಯಕ್ರಮ, ವಿಷಯ ವಿರಾಸತ್. ಇವು ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಇನ್ನು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಹೇಗಿದೆ? ನಾಳೆ ಸಂಜೆ 5:10 ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಭಾಗವಹಿಸುವ ರೋಜ್ಗಾರ್ ಮೇಳ 2026 ನೇರ ಪ್ರಸಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನುಳಿದಂತೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6 ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ 6:10. 6:30 ಎಂಪಿಎಂ ಕೊತ್ತಾರಯ್ಯ ಅವರಿಂದ ಚಿಂತನ ಬೆಂಗಳೂರು ಕೇಂದ್ರದಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. ರೈತರಿಗೆ ಸಲಹೆ 6:35. 6:40 ವಾಣಿಜ್ಯ ಜಾಹೀರಾತುಗಳು. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ನಾಳೆ ಬೆಳಿಗ್ಗೆ 6:45. ನಾಳೆ ಬೆಳಿಗ್ಗೆ 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡಾಯಿ. 8:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ ಒ. 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. ಶ್ರೋತೃಗಳಿಗೆ ಗಮನಿಸಿ, ನಾಳೆ ಬೆಳಿಗ್ಗೆ 9:05 ಬೆಂಗಳೂರು ಕೇಂದ್ರದಿಂದ ವಂದೇ ಮಾತರಂ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ಇವೆರಡರ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣೆ.

ನಾ ಸೇವೆಯ ತಾರೆಗಳು. ಭಾಗವಹಿಸ್ತಾರೆ ನಿವೃತ್ತ ಸುಬೇದಾರ್ ಎನ್ ಕೆ ಶಿವಣ್ಣ, ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ ಒ. ಚಿತ್ರಚಿತ್ತಾರ ನಮ್ಮ ನಿಲಯದಿಂದ 9:30. ಬೆಳಿಗ್ಗೆ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಪ್ರಭಾವತಿ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಗಾನ ಭಜಾನ 10:30. 11 ಗಂಟೆಗೆ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಪ್ರಾಮುಖ್ಯತೆ ಮತ್ತು ಪ್ರಯೋಜನ ಕುರಿತು ಡಾಕ್ಟರ್ ಪಿಜಿ ಅರುಣ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಇನ್ನು ಬೆಂಗಳೂರು ಕೇಂದ್ರದಿಂದ ಸಹ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 12:05 ವನಿತಾ ವಿಹಾರ, ಸಾಹಿತಿ ಕವಿಯತ್ರಿ ಸಂಧ್ಯಾ ಹೊನ್ನಗುಂಟಿಕರ್ ಅವರಿಂದ ಕಥೆ ದೇವರು ಬೆಳೆಸಿದ ಬೋನ್ಸಾಯಿ, ನಂತರ ಸ್ವರಚಿತ ಕವನ ವಾಚನ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಿನ್ಸಿಪಾಲರಾದ ಡಾಕ್ಟರ್ ಎಸ್ ಎ ನಿತಿನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಒಂದು ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, ಇದರಲ್ಲಿ ಪಿಎಂ ಸೂರ್ಯಘರ್ ಯೋಜನೆ. 1:30 ಪ್ರಚಲಿತ ವಿವಿಧ ಭಾರತಿ ಕಾರ್ಯಕ್ರಮಗಳ ಸಹಪ್ರಸಾರ. 3 ಗಂಟೆಗೆ ಸಂಜೆ 4 ಗಂಟೆಗೆ ಭಾವಗೀತೆಗಳು. 4:15 ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ. ಪ್ರಸ್ತುತಿ ಸಂತೋಷ್ ಕುಮಾರ್ ಎನ್ಎ. 4:30 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ. ಸಂಜೆ 5:10 ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಭಾಗವಹಿಸುವ ರೋಜ್ಗಾರ್ ಮೇಳ 2026 ನೇರ ಪ್ರಸಾರ. ಸಂಜೆ 6 ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಅವಲೋಕನ. 6:30 ನಾಳೆ ಸಂಜೆ 6:50 ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ. ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವ ವಿಷಯ ತಜ್ಞರು ಡಾಕ್ಟರ್ ಜಿಟಿ ಪುತ್ರ, ಕೃಷಿ ನಿರ್ದೇಶಕರು. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ, ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ದೇರಾಜೆ ಶ್ರೀ ಬಿದ್ದಪ್ಪ ಮತ್ತು ಸಂಸಾರ ಮುತ್ತರಮುಡಿ ಗ್ರಾಮ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ರಾತ್ರಿ 8 ಗಂಟೆಗೆ ಕೇಂದ್ರ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಕಾರ್ಯಕ್ರಮ. ವಿಷಯ ವಿಕಸಿತ ಭಾರತಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮಡಿಕೇರಿ, ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: also indicated plans to expand the company's presence in India. CMS CGM Chairman and CEO Rodolphe Sade said India is rapidly developing as a hub for green shipbuilding. He welcomed company's decision to build 6 LNG-powered vessels in partnership with Indian shipyards and said discussions with the Prime Minister also covered logistics, ship recycling and deep seaport development. The meetings underscored growing economic and technology cooperation between India and France. This is Mahesh Sopre, Akashwani News, Paris, France.
1: The Prime Minister also met CEO of Alstom, Martin Sean. In a social media post, the Ministry of External Affairs said that the discussions between them focused on opportunities in mobility and railway modernization. Prime Minister Narendra Modi is attending the Viva Tech 2026 alongside French President Emmanuel Macron this evening. He will lead a series of high-level engagements at the summit, culminating in a highly anticipated keynote address that highlights India's skyrocketing global digital footprint. We now go over live to listen to the Prime Minister's address.
2: For physical documents in India anymore, such as your driving license or vehicle registration certificate. Another example is the Gati Shakti platform. Thanks to technology, we have integrated more than 1,600 geographic data layers on a single GI-based map. We have created an integrated, data-driven, whole-of-government planning platform for infrastructure.
1: The Viva Tech Summit is Europe's largest technology and startup event, where Mr. Modi is expected to highlight India's growing innovation ecosystem and technological advancements. The Prime Minister is also scheduled to address members of the Indian community during a special diaspora event. Education Ministry today said that 52 Indian institutions are featured in the QS World University Rankings 2027. IIT Delhi remains India's highest ranked institution at 118th globally, while IIT Delhi, IIT Bombay and IIT Madras are among the world's top 200 universities. Education Minister Dharmendra Pradhan expressed happiness that India's global academic footprint continues to expand. Union Education Minister Dharmendra Pradhan today chaired a high-level review meeting to assess preparations for the NEET UG re-examination scheduled on Sunday. During the meeting, Minister stressed the need to maintain the highest standards of integrity, transparency and efficiency in the examination process. He directed all concerned authorities to remain vigilant and ensure all necessary arrangements for the free and fair conduct of the re-examination. India's Meenakshi Hooda advanced to the quarterfinals of the World Boxing Cup 2026 in Kuiyang, China today. Meenakshi secured a convincing 5-0 victory over Poland's Natalia Kuchevska in the women's 51kg round of 16 bout. 4 Indian boxers will be in quarterfinal action tomorrow. And that is the end of this news bulletin.
3: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:10:09.
4: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಂದ. ಡಾಕ್ಟರ್, ಈಗಿನ ಟೈಮಲ್ಲಿ ಒಬೆಸಿಟಿ ಪ್ರಾಬ್ಲಮ್ ತುಂಬಾನೇ ಜಾಸ್ತಿ ಆಗ್ತಿದೆ, ರೀಸನ್ ಏನಾಗಿರ್ಬೋದು?
5: ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಒಬೆಸಿಟಿ ನಸ್ಲಿಂದ ಹಿಡಿದು ಮುದುಕರವರೆಗೆ ಎಲ್ಲರಲ್ಲೂ ನೋಡ್ತಾ ಇದೀವಿ. ಈ ಒಬೆಸಿಟಿಗೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನಮ್ಮ ಎಕ್ಸರ್ಸೈಸ್ ಕಡಿಮೆ ಇರುವಂತದ್ದು. ಮಕ್ಕಳಲ್ಲಿ ಈಗ ಮೊಬೈಲ್ ಅಡಿಕ್ಷನ್ ಆಗ್ಲಿಕ್ಕೆ ಹೋಗಿ ಅಥವಾ ಮನೆಯಲ್ಲೇ ಕುಳಿತುಕೊಳ್ಳಿಕ್ಕೆ ಹೋಗಿ ಮತ್ತೆ ಚೆನ್ನಾಗಿ ಈ ಪ್ರೊಸೆಸ್ಡ್ ಫುಡ್ಗಳನ್ನು ಜಾಸ್ತಿ ತೆಗೆದುಕೊಳ್ಳೋದ್ರಿಂದ ಈ ಒಬೆಸಿಟಿ ಕಾಣಿಸ್ಕೊಳ್ತಾ ಇದೆ. ಸೊ ಇದನ್ನು ತಪ್ಪಿಸಬೇಕಾದ್ರೆ ಮುಖ್ಯವಾಗಿ ಔಟ್ಡೋರ್ ಆಟಗಳನ್ನು ಆಡಬೇಕು. ಮಕ್ಕಳಿಗೆ ಎಕ್ಸರ್ಸೈಸ್ ಮಾಡುವಂತ ಅಥವಾ ಔಟ್ಸೈಡ್ ಆಟ ಆಡುವಂತದನ್ನು ಎನ್ಕರೇಜ್ ಮಾಡಬೇಕು. ಇದಲ್ಲದೆ ಊಟದಲ್ಲಿ ಸಹ ತಂದೆ ತಾಯಿಯವರು ಸ್ವಲ್ಪ ಲಿಮಿಟ್ ನಲ್ಲಿ ಇಟ್ಕೊಳ್ಬೇಕು. ಮಕ್ಕಳು ಕೇಳಿದಾಗೆಲ್ಲ ಪ್ರೊಸೆಸ್ ಫುಡ್ ತೆಗೆದುಕೊಳ್ಳುವಂತದ್ದು ಅಥವಾ ಔಟ್ಸೈಡ್ ಫುಡ್ಗಳನ್ನು ಚಿಪ್ಸ್ ತಿನ್ನುವುದಾಗಲಿ ಬೇರೆ ರೀತಿ ಯಾವುದೇ ರೀತಿಯ ಫುಡ್ಗಳನ್ನು ಪಿಜ್ಜಾ ಬರ್ಗರ್ಗಳನ್ನು ಕೇಳಿದಾಗೆಲ್ಲ ಕೊಡಿಸುವುದರಿಂದ ಈ ರೀತಿಯ ಒಂದು ಒಬೆಸಿಟಿ ಬರ್ತದೆ. ಇದು ಮುಖ್ಯವಾಗಿ ಮಕ್ಕಳಿಗೆ ತೊಂದರೆಗೆ ಕಾರಣ ಆಗಬಹುದು.
6: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್.
7: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.

0: ಸ್ಟಾರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
0: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
1: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
4: ನಿಮ್ಮ ನೆಚ್ಚಿನ ಮುಳಿಯಾದಲ್ಲಿ ಇದೀಗ ಮೆಗಾ ವಿನಿಮಯ ಮೇಳ. ಜೂನ್ 8 ರಿಂದ 30 ರವರೆಗೆ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಪ್ರತಿ ಗ್ರಾಮಿಗೆ 250 ರೂಪಾಯಿ ಬೋನಸ್ ಪಡೆಯಿರಿ. ವಿಶೇಷ ಲೈಟ್ ವೆಟ್ ಆಭರಣಗಳ ಅಮೋಘ ಸಂಗ್ರಹ, ಸಂತೋಷದ ವೈವಿಧ್ಯಮಗಳ ಮಿನುಗುವ ಚಿನ್ನದ ಹಬ್ಬ. ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
0: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ, ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
6: ಆಂಟೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
1: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
7: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
1: ಹಲೋ
8: ಹಲೋ
1: ರಮ್ಯಾ, ಎಲ್ಲೇ ಕಾಲೇಜ್ಗೆ ಬರ್ತಾನೆ ಇಲ್ಲ, ಏನಾಯ್ತು?
8: ನನ್ಗೆ ಮನೆಯಿಂದ ಹೊರಗೆ ಬರಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಕಣೆ. ನನ್ ಮುಖದಲ್ಲಿರುವ ಪಿಂಪಲ್ಸ್, ಬ್ಲಾಕ್ ಮಾರ್ಕ್ಸ್ ತುಂಬಾನೇ ಜಾಸ್ತಿ ಆಗಿದೆ.
1: ನೀನು ನಾಗಾರ್ಜುನ ಅವರ ರಕ್ತ ಚಂದನದ ಆಯುರ್ವೇದಿಕ್ ಸೋಪ್ ಯೂಸ್ ಮಾಡು, ಪಿಂಪಲ್ ಹಾಗೆ ಬ್ಲಾಕ್ ಮಾರ್ಕ್ ಗೆ ಗುಡ್ ಬೈ ಹೇಳು.
8: ರೀ, ನಾನ್ ಇನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
9: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
8: ಹಾಗಾದ್ರೆ ಇವತ್ತೇ ಹೋಗೋಣ.
0: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
10: ಸಾರ್ವಜನಿಕ ಹಿತರಕ್ಷಣಾ ಸಮಿತಿ ಕೊಡಗು ಜಿಲ್ಲೆ, ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 19 ಶುಕ್ರವಾರ ಪೂರ್ವಾಹ್ನ 10:30 ಪೊನ್ನಂಪೇಟೆ ತ್ಯಾಗರಾಜ ರಸ್ತೆಯಲ್ಲಿರುವ ಇಗ್ಗುತ್ತಪ್ಪ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಅಜ್ಜಮಾಡ ಎಸ್ ಕಟ್ಟಿ ಮಂದಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಮಹಾಸಭೆಯಲ್ಲಿ ಸರ್ವ ಸದಸ್ಯರು ಪಾಲ್ಗೊಳ್ಳುವಂತೆ ಸಮಿತಿಯ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
0: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
0: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
1: ಸ್ವಿಸ್ ಗೋಲ್ಡ್ ನಲ್ಲಿ ಮಾನ್ಸೂನ್ ಆಫರ್, ಸೆಲೆಕ್ಟೆಡ್ ಚಿನ್ನಾಭರಣಗಳ ಖರೀದಿಯ ಮೇಲೆ ಪಡೆಯಿರಿ 0% ವೇಸ್ಟೇಜ್, 0% ಮೇಕಿಂಗ್ ಚಾರ್ಜ್. ಈ ಆಫರ್ ಜೂನ್ 30 ರವರೆಗೆ ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
0: ಹೊಸ ಕಾರ್ ತಗೊಳ್ಳ

0: ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
2: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್.

0: ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೂಕ್, ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
1: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ ಸಪ್ಲೈ.
2: ಎಆರ್ಎಂ ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ ಜಿಎಸ್ಟಿ ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು ಬಿಎಚ್ ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
1: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಪುತ್ತೂರು ಮತ್ತು ಸುಳ್ಯದಲ್ಲಿ ಎಲ್ಲ ಮಾಡರ್ನ್ ಫೆಸಿಲಿಟಿ ಹಾಗೂ ವೈಫೈ ಯೊಂದಿಗೆ ಗರ್ಲ್ಸ್ ಪಿಜಿ ಲಭ್ಯವಿದೆ. ಮಾಹಿತಿಗೆ ಕಾಲ್ ಮಾಡಿ 7338591212.
7: SGRMS ಟ್ರಾವೆಲ್ಸ್ ಕುಶಾಲ್ ನಗರ. ಕುಶಾಲ್ ನಗರದಿಂದ ತಿರುಪತಿ ಬಾಲಾಜಿ ದರ್ಶನ, ಪದ್ಮಾವತಿ ದೇವಸ್ಥಾನ, ಕಾಳಹಸ್ತಿ ದೇವಸ್ಥಾನ ದರ್ಶನಕ್ಕೆ ವಿಶೇಷ ಪ್ಯಾಕೇಜ್ ಅನ್ನು ಆಯೋಜಿಸಿದೆ. ಬಸ್ June 22 ಹೊರಡಲಿದ್ದು 3 ರಾತ್ರಿ 2 ದಿನಗಳ ಟ್ರಿಪ್ ಇದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 9448071307 ಅಥವಾ 9483645777 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ.
8: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
1: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
9: ಅಲ್ವೇ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ ನಿನ್ನ ಫೇಸ್ ನಲ್ಲಿ ಸಖತ್ ಚೇಂಜಸ್ ಕಾಣ್ತಾ ಇದೆ. ನಿನ್ನ ಸೌಂದರ್ಯದ ಗುಟ್ಟೇನು?
10: ನಾನು ಪ್ಯೂರ್ ರಕ್ತ ಚಂದನದ ಆಯಿಲ್ ಇರೋ ನಾಗಾರ್ಜುನ ರಕ್ತ ಚಂದನ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ನೀನು ಅದನ್ನೇ ಯೂಸ್ ಮಾಡು, ಗ್ಲೋ ಆಗಿ ಕಾಣ್ತೀಯ.
9: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
11: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
9: ಎಲ್ಲೇ ಅದು?
11: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ.
1: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
12: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
13: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
12: ಹಾಗಾದ್ರೆ ಇವತ್ತೇ ಹೋಗೋಣ.
9: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ಅಲ್ವೇ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ ನಿನ್ನ ಫೇಸ್ ನಲ್ಲಿ ಸಖತ್ ಚೇಂಜಸ್ ಕಾಣ್ತಾ ಇದೆ. ನಿನ್ನ ಸೌಂದರ್ಯದ ಗುಟ್ಟೇನು?
12: ನಾನು ಪ್ಯೂರ್ ರಕ್ತ ಚಂದನದ ಆಯಿಲ್ ಇರೋ ನಾಗಾರ್ಜುನ ರಕ್ತ ಚಂದನ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ನೀನು ಅದನ್ನೇ ಯೂಸ್ ಮಾಡು, ಗ್ಲೋ ಆಗಿ ಕಾಣ್ತೀಯ.
1: ಕೆಎನ್ಸಿಯಿಂದ ಮಾನ್ಯತೆ ಪಡೆದ ನಿರ್ಮಲಾ ರಮಣಾ ನರ್ಸಿಂಗ್ ಸ್ಕೂಲ್, ಮಗ್ಗುಲ, ವಿರಾಜಪೇಟೆ. ಇಲ್ಲಿ 2nd PUC ಪಾಸ್ ಆದ ಅಭ್ಯರ್ಥಿಗಳಿಂದ GNM ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 08274256883, ಮೊಬೈಲ್ ನಂಬರ್ 9880995502 ಅಥವಾ 9591595370.
9: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
14: ಪೊನ್ನಿಮಾನೀಸ್ ನಲ್ಲಿ ಕಾಫಿ ಬ್ಯಾಗಿಂಗ್ ಹಾಗೂ ಕ್ಲೀನಿಂಗ್ ಮಿಷಿನ್, ಕಾಫಿ ಕಾಲಾಡುವ ಹಾಗೂ ಗುಟ್ಟೆ ಮಾಡುವ ಮಿಷಿನ್ ಲಭ್ಯ. ಕಾಫಿ ಹಾಗೂ ಗೊಬ್ಬರ ಸಾಗಿಸಲು

0: ಮೋಟರೈಸ್ಡ್ ಟ್ರಾಲಿ, ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ನೀರಾವರಿ ಪಂಪ್ ಸೆಟ್, ಟ್ರಾಕ್ಟರ್ ಚಾಲಿತ ಪಂಪ್ ಸೆಟ್, ಅಲ್ಯೂಮಿನಿಯಂ ಎಚ್ಡಿಪಿಇ ಪೈಪ್, ಫ್ಲೆಕ್ಸಿ ಹೋಸ್ ಪೈಪ್, ಐಪಿ ಸೆಟ್, ರೆಡಿಮೇಡ್ ಪ್ಲಾಟ್ ಸಿಸ್ಟಮ್, ಚೈನ್ಸಾ, ವೀಡ್ ಕಟರ್, ಸ್ಪ್ರೇಯರ್, 3 KVA ಇಂದ 300 KVA ಪೆಟ್ರೋಲ್ ಅಂಡ್ ಡೀಸೆಲ್ ಜನರೇಟರ್, ಲಿಥಿಯಂ ಬ್ಯಾಟರಿ ಚಾಲಿತ 300ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಪೊನ್ನಿಮಾನೀಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
1: ಚಿಟ್ಟಿಮಾನಿ ಸಿಂಗತ್ತೂರು ಗ್ರಾಮದ ಶ್ರೀ ಮಹಾವಿಷ್ಣು ಹಾಗೂ ಗಣಪತಿ ದೇವರ ಬಿಂಬ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವವು ಇದೇ ತಾರೀಕು 21ರಿಂದ 24ರವರೆಗೆ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಊರ ಕೂಡ ಕಟ್ಟಿನ ಯಜಮಾನತ್ವದಲ್ಲಿ ಪ್ರತಿದಿನ ವಿವಿಧ ಪೂಜಾ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಸರ್ವ ಭಕ್ತಾದಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಿ ದೇವರ ತೀರ್ಥ ಪ್ರಸಾದ ಸ್ವೀಕರಿಸಬೇಕಾಗಿ ತಕ್ಕ ಮುಖ್ಯಸ್ಥರು, ಗ್ರಾಮಸ್ಥರು, ಅಧ್ಯಕ್ಷರು ಹಾಗೂ ಸಮಿತಿ ಸದಸ್ಯರು ಶ್ರೀ ಮಹಾವಿಷ್ಣು ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಕೋರಿದೆ.
2: ಜಾಹೀರಾತುಗಳು ಪ್ರಸಾರವಾದವು. ಆಕಾಶವಾಣಿ ಮಡಿಕೇರಿ. ಈಗ ಆದಿವಿಯಪ್ಪ ಕುರಿವರ್ ಮತ್ತು ಸಂಗಡಿಗರಿಂದ ಒಂದು ಜಾನಪದ ಗೀತೆ.

ಇದುವರೆಗೆ ಆದಿಯಪ್ಪ ಕುರಿಯವರ ಅವರಿಂದ ಒಂದು ಜನಪದ ಗೀತೆಯನ್ನು ಕೇಳಿದಿರಿ. ಪ್ರಕಟಣೆಗಳು. ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಮಡಿಕೇರಿ, ಕೊಡಗು ಜಿಲ್ಲೆ. ಇವರ ಪ್ರಕಟಣೆ. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯು 2026-27 ಸಾಲಿಗೆ ಇಲಾಖೆ ಯೋಜನೆಗಳಾದ ಶುಲ್ಕ ಮರುಪಾವತಿ ಯೋಜನೆ, ವಿವಾಹ ಪ್ರೋತ್ಸಾಹ ಧನ, ಆರೈಕೆದಾರರ ಭತ್ಯೆ ಮತ್ತು ನಿರಾಮಯ ಯೋಜನೆಗಳಿಗೆ ಅರ್ಹ ವಿಕಲಚೇತನರಿಂದ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ಆಯಾ ತಾಲೂಕಿನ ಗ್ರಾಮ ಪಂಚಾಯತಿಯಲ್ಲಿರುವ ಗ್ರಾಮೀಣ ಪುನರ್ವಸಿ ಕಾರ್ಯಕರ್ತರಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಎಲ್ಲಾ ದಾಖಲಾತಿಗಳೊಂದಿಗೆ ದಿನಾಂಕ 31-8-2026 ಒಳಗಾಗಿ ಕಚೇರಿಗೆ ಅಥವಾ ಆಯಾ ತಾಲೂಕಿನ ಗ್ರಾಮ ಪಂಚಾಯತಿಯಲ್ಲಿರುವ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ಸಲ್ಲಿಸಲು ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲೆಯ ಗ್ರಾಮ ಪಂಚಾಯತ್ಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವಿಆರ್ಡಬ್ಲ್ಯೂ ಹಾಗೂ ತಾಲೂಕು ಪಂಚಾಯತಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಹಾಗೂ ಕಚೇರಿ ದೂರವಾಣಿ ಸಂಖ್ಯೆ 295829 ಎಸ್ಟಿಡಿ ಕೋಡ್ 08272 ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ. ಸಾಲಿಗೆ ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿಶೇಷಚೇತನ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಸ್ಟೇಟ್ ಸ್ಕಾಲರ್ಶಿಪ್ ಪಾರ್ಟ್ ಫಾರ್ ಎಫ್ಐ 2026-27 ಚಾಲನೆಯಲ್ಲಿದ್ದು ನೀವು ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಕಂಪನಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 6:30 ನಿಮಿಷವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಮಡಿಕೇರಿ ಕಂಪನಕ ಎಫ್ಎಂ 103.1 ಮೆಗಾಹರ್ಟ್ಸ್. ಶ್ರೋತೃಗಳೇ, 6:30 ನಿಗದಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿಲ್ಲ, ಇದಕ್ಕಾಗಿ ವಿಷಾದಿಸುತ್ತೇವೆ. ಈಗ ರೇಡಿಯೋ ಸಮಯ 6:34:44.
1: ಏ ಅಕ್ಕ, ಬೇಗ ಬಾರೇ, ಕಸ ಬಂತು.
2: ಅದಕ್ಕೆ ಯಾಕೆ ಇಷ್ಟು ಗಾಬರಿ ಆಗ್ತಾ ಇದೆಯಾ? ಕಾಡಿ ಬಂದ್ರೆ ಅದರಲ್ಲೇ ಹಾಕ್ಬೇಕಾ? ನಮ್ಮ ಮನೆ ಹತ್ರನೇ ಮೋರಿ ಇದೆ, ನಾನು ಅದರಲ್ಲೇ ಹಾಕ್ಬಿಡ್ತೀನಿ, ಯಾರಿಗೂ ಗೊತ್ತಾಗಲ್ಲ.
1: ಶಿವ ಶಿವ, ಏನೇ ಹೀಗ್ ಮಾತಾಡ್ತಾ ಇದ್ಯಾ? ಪ್ರತಿದಿನ ಸರ್ಕಾರದಿಂದ ಗಾಡಿ ಬರುತ್ತೆ, ಅದ್ರಲ್ಲಿ ಹಸಿ ಕಸ ಬೇರೆ ಒಣ ಕಸ ಬೇರೆ ಹಾಕ್ಬೇಕು, ನಿನ್ಗೆ ಇಷ್ಟು ಗೊತ್ತಿಲ್ಲ? ಇಷ್ಟು ಓದಿದ್ಯಾ?
2: ಅಯ್ಯೋ, ಗಾಡಿಗೆ ಹಾಕೋದಲ್ದೆ ಪುನಃ ಹಸಿ ಕಸ ಬೇರೆ ಒಣ ಕಸ ಬೇರೆ ಬೇರೆ ಮಾಡ್ಬೇಕಾ? ನನ್ಗಷ್ಟೆಲ್ಲ ಟೈಮ್ ಇಲ್ಲ, ನಾನೆಲ್ಲ ಒಂದ್ರಲ್ಲೇ ಹಾಕ್ತೀನಿ, ಯಾರ ಅದನ್ನೆಲ್ಲ ಚೆಕ್ ಮಾಡ್ತಾರೆ?
1: ಇಲ್ಲ ಕಣೆ, ತುಂಬ ದೊಡ್ಡ ತಪ್ಪು, ಹೀಗ್ ಮಾಡಬಾರ್ದು. ಅಲ್ಲಿ ಕಸ ವಿಂಗಡಣೆ ಮಾಡೋರ್ಗೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ? ಪಾಪ ಅವರು ಅಷ್ಟು ಜನರದು ಕಸ ವಿಂಗಡಣೆ ಮಾಡ್ಬೇಕು ತಾನೆ?
2: ಹೌದು, ಅದು ನಿಜಾನೇ. ಏನ್ ಮಾಡೋಣ ಇವಾಗ, ನಾನು ಆಲ್ರೆಡಿ ಮಿಕ್ಸ್ ಮಾಡ್ಬಿಟ್ಟಿದ್ದೀನಲ್ಲ.
3: ಬರಿ ಮಾತು ಬರಿ ಮಾತು.
2: ನಾನು ಇನ್ಮೇಲೆ ಸೆಪರೇಟ್ ಮಾಡ್ಬಿಟ್ಟು ಹಾಕ್ತೀನಿ.
1: ಅದೆಲ್ಲ ನಡೆಯೋಲ್ಲ, ಈಗ್ಲೇ ಹಸಿ ಕಸ ಬೇರೆ ಒಣ ಕಸ ಬೇರೆ ತಕೊಂಬ. ನಂದು ವಿಂಗಡಣೆ ಆಗಿದೆಪ್ಪ, ನಾನ್ ಹೋಗ್ತಾ ಇದ್ದೀನಿ.
4: ನಗರದ ಸ್ವಚ್ಛತೆಗೆ ಸಹಕರಿಸೋಣ, ನಿರ್ಲಕ್ಷ್ಯ ಬೇಡ, ಜಾಗೃತ ಮನೋಭಾವದಿಂದ ಜವಾಬ್ದಾರಿಯುತವಾಗಿ ನಡೆಯೋಣ, ಅಲ್ಲವೇ?
5: ಹೌದು. ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
6: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
7: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
6: ಹಾಗಾದ್ರೆ ಇವತ್ತೇ ಹೋಗೋಣ.
8: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
8: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ

0: ಆಕಾಶವಾಣಿ ಇನ್ನೀಗ ವಾಣಿಜ್ಯ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.
1: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ ಹೈ.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
3: I'm looking for a life insurance policy that has a low premium, gives a good bonus, and is truly trustworthy.
4: Go for PLI.
5: Along with government employees, all professionals, graduates, and diploma holders can avail the benefits of the PLI policy. PLI is backed by the trust of Postal Department. Contact your nearest post office today or log into indiapost.gov.in.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 0477 2237 0488, ಎಸ್ಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
7: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
8: ಹನಿ ಹನಿ ನೀರಿಗೂ ಬೆಲೆ ಇದೆ. ನೀರನ್ನು ಮಿತವಾಗಿ ಬಳಸಿ ಜೀವ ಸಂಕುಲಗಳ ಉಳಿವಿಗೆ ನೆರವಾಗಿ. ನೀರನ್ನು ವ್ಯರ್ಥ ಪೋಲು ಮಾಡದಿರಿ, ಬಾಯಾರಿದ ಜೀವಗಳ ದಾಹ ನೀಗಿಸಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿ 222 ಮತಗಳ ಪೈಕಿ ಒಂದು ಮತ ಅಸಿಂಧು. ಮೇಕೆದಾಟು ಯೋಜನೆ ಕುರಿತಂತೆ ತಮಿಳುನಾಡು ಸರ್ಕಾರದ ಜೊತೆ ಮಾತನಾಡಲು ಸಿದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ರಸ್ತೆ ಅಭಿವೃದ್ದಿಗೆ 2000 ಕೋಟಿ ರೂಪಾಯಿ ವಿಶೇಷ ಅನುದಾನ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮನವಿ. ಇದೇ ಶನಿವಾರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತಿನ ಹಣ ಬಿಡುಗಡೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿದೆ. 222 ಶಾಸಕರ ಮತಗಳ ಪೈಕಿ ಒಂದು ಮತ ಅಸಿಂಧುವಾಗಿದೆ. ಕಾಂಗ್ರೆಸ್ನ 135, ಬಿಜೆಪಿಯ 62, ಜೆಡಿಎಸ್ 18, ಪಕ್ಷೇತರರು 2, ಸರ್ವೋದಯ ಪಕ್ಷ 1, ಬಿಜೆಪಿ ಉಚ್ಚಾಟಿತ ಶಾಸಕರು 3 ಮತಗಳನ್ನು ಚಲಾಯಿಸಿದ್ದಾರೆ. ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕಾಂಗ್ರೆಸ್ನ 4 ಹಾಗೂ ಬಿಜೆಪಿಯ 2 ನಿರಾಯಾಸವಾಗಿ ಗೆಲುವು ಸಾಧಿಸಲಿದ್ದಾರೆ. ಒಂದು ಸ್ಥಾನಕ್ಕಾಗಿ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಈ ಬಾರಿ 100%

0: ಕಾರಣವಾಗಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಉಚ್ಚಾಟಿತ ಬಿಜೆಪಿ ಶಾಸಕರಾದ ಎಸ್ಟಿ ಸೋಮಶೇಖರ ಹಾಗೂ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ಹಾಕಿರುವುದಾಗಿ ದೃಢಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ನಾಯಕರು ಸೌಜನ್ಯಕ್ಕಾಗಿ ಬೆಂಬಲ ಕೋರಿಲ್ಲ ಎಂದು ಆರೋಪಿಸಿದ್ದಾರೆ. ಕ್ಷೇತ್ರದ ಅಭಿವೃದ್ದಿ ದೃಷ್ಟಿಯಿಂದ ಕಾಂಗ್ರೆಸ್ಗೆ ಮತ ಹಾಕಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಆತ್ಮಸಾಕ್ಷಿಗೆ ಅನುಗುಣವಾಗಿ ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸಲಾಗಿದೆ ಹೊರತು ಬೇರೆ ಯಾವುದೇ ಬೇಡಿಕೆಗಳಿಲ್ಲ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆಯಲ್ಲಿ ಕರ್ನಾಟಕ ಹಾಗೂ ತಮಿಳುನಾಡಿನ ಹಿತ ಅಡಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಕುರಿತಂತೆ ತಮಿಳುನಾಡು ಮುಖ್ಯಮಂತ್ರಿ ಜೊತೆ ಮಾತನಾಡಲು ಸಿದ್ದ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಹೆಚ್ಚು ಅನುಕೂಲವಾಗಲಿದ್ದು ಬೆಂಗಳೂರಿನ ಜನರಿಗೆ ಕುಡಿಯುವ ನೀರು ಒದಗಿಸಲು ಕಾವೇರಿಯೇ ನಮ್ಮ ಮುಂದಿರುವ ಏಕೈಕ ಆಯ್ಕೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಎಲ್ಲಾ ಸಂಸದರು ಮೇಕೆದಾಟು ಯೋಜನೆಗಾಗಿ ಒಗ್ಗಟ್ಟಾಗಿ ಹೋರಾಡುವ ವಿಶ್ವಾಸವಿದೆ ಎಂದು ಹೇಳಿದ್ದಾರೆ.
1: ಯಾವಾಗ ಬೇಕಾದ್ರೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡಕ್ಕೆ ಸಿದ್ಧ ಇದ್ದೀನಿ. ತಮಿಳ್ನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ನಾವೆಲ್ಲ ಭಾರತೀಯರು, ಒಂದೇ ನದಿ ಒಂದೇ ನೀರು ಕುಡಿಬೇಕಾದವರು. ಕಾವೇರಿ ನೀರು ವ್ಯವಸಾಯಕ್ಕೂ ಬೇಕು, ಕುಡಿಯೋ ನೀರಿಗೂ ಬೇಕು, ಪ್ರಾಣಿ ಪಕ್ಷಿಗೂ ಬೇಕು, ಎಲ್ಲರಿಗೂ ಬೇಕು. ಈ ಪ್ರಾಜೆಕ್ಟ್ ತಮಿಳ್ನಾಡವ್ರಿಗೆ ಜಾಸ್ತಿ ಕರ್ನಾಟಕಿನ ಏನಪ್ಪಾ ಅಂದ್ರೆ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದ್ರಿಂದ ಏನು ಕಷ್ಟಕಾಲದಲ್ಲಿ ಅವ್ರಿಗೆ ನೀರನ್ನು ಏನು ನಾವು ಕಂಪಲ್ಸರಿ ಕೊಡಬೇಕು, 177 TMC ನೀರು ಕೊಡಬೇಕು, ಆ ನೀರನ್ನು ಅವ್ರಿಗೆ ಕೊಡ್ತೇವೆ. ಅವರು ಕರ್ನಾಟಕದವರು ಬದುಕಬೇಕು, ತಮಿಳುನಾಡು ಬದುಕಬೇಕು.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ವಾರ್ಡ್ ರಸ್ತೆಗಳನ್ನು ಸುಧಾರಿಸಿ ಅಭಿವೃದ್ದಿಪಡಿಸಲು 2,000 ಕೋಟಿ ರೂಪಾಯಿ ವಿಶೇಷ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಘನತ್ಯಾಜ್ಯ ನಿರ್ವಹಣೆ ಕುರಿತು ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆಟ್ಟು ಹೋಗಿರುವ ವಾರ್ಡ್ ರಸ್ತೆಗಳನ್ನು ಗುರುತಿಸಿ ಅಲ್ಪಾವಧಿಯ ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭಿಸಲು ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. 5 ನಗರ ಪಾಲಿಕೆಗಳ ಆಯುಕ್ತರು ಹದಗೆಟ್ಟಿರುವ ರಸ್ತೆಗಳನ್ನು ಪಟ್ಟಿ ಮಾಡಬೇಕು, ಶೀಘ್ರವೇ ಕಾಮಗಾರಿಗಳನ್ನು ಆರಂಭಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಮಾವು ಬೆಳೆಗಾರರ ಹಿತರಕ್ಷಣೆಗಾಗಿ ಈ ವರ್ಷವೂ ಬೆಲೆ ಕೊರತೆ ಪಾವತಿ ಯೋಜನೆ ಮೂಲಕ ನೆರವಾಗುವಂತೆ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರ ಕೃಷಿ ಸಚಿವರನ್ನು ಒತ್ತಾಯಿಸಿದ್ದಾರೆ. ರಾಜ್ಯದ ಮಾವು ಬೆಳೆಗಾರರ ಬವಣೆ ಸಂಕಷ್ಟ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪತ್ರ ಬರೆದಿರುವ ಸಚಿವರು ಸಮಸ್ಯೆಗಳಿಗೆ ಶೀಘ್ರವೇ ಸ್ಪಂದಿಸುವಂತೆ ಮನವಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹವಾಮಾನ ವೈಪರೀತ್ಯ ಮತ್ತು ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತದಿಂದ ಮಾವು ಬೆಳೆಗಾರರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ಬೆಲೆ ಕೊರತೆ ಪಾವತಿ ಯೋಜನೆ ಅಡಿ ನೆರವಾಗುವಂತೆ ಕೃಷಿ ಸಚಿವರನ್ನು ಒತ್ತಾಯಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 23ನೇ ಕಂತಿನ ಹಣವನ್ನು ಪ್ರಧಾನಿ ನರೇಂದ್ರ ಮೋದಿ ಇದೇ ಶನಿವಾರ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರ್ನಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9,44,00,000 ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳು ನೇರವಾಗಿ ವರ್ಗಾವಣೆಯಾಗಲಿದೆ ಎಂದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 2,18,00,000 ಹೆಚ್ಚು ಮಹಿಳಾ ರೈತರು ಈ ಕಂತಿನ ಪ್ರಯೋಜನ ಪಡೆಯಲಿದ್ದಾರೆ. ಸುಮಾರು 1 ಕೋಟಿಗೂ ಹೆಚ್ಚು ರೈತರು ಅಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ರಾಜ್ಯದ ಬೆಂಗಳೂರಿನ ವಿವಿಧೆಡೆ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಚಿತ್ರದುರ್ಗ, ಬಳ್ಳಾರಿ, ಕಲಬುರಗಿ, ಹುಬ್ಬಳ್ಳಿ, ಬೆಳಗಾವಿ, ಮೈಸೂರು, ರಾಯಚೂರು, ಶಿವಮೊಗ್ಗ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಈ ಯೋಜನೆಯು

0: ಬಾರಿಗೆ ಉದ್ಯೋಗಿಗಳಿಗೆ 15,000 ರೂಪಾಯಿವರೆಗೆ ಮತ್ತು ಪ್ರತಿ ಹೆಚ್ಚುವರಿ ನೇಮಕಾತಿಗೆ ಉದ್ಯೋಗದಾತರಿಗೆ ತಿಂಗಳಿಗೆ 3,000 ರೂಪಾಯಿವರೆಗೆ ಪ್ರೋತ್ಸಾಹಧನ ನೀಡಲಿದೆ. ಇದು ಔಪಚಾರಿಕ ಉದ್ಯೋಗವನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ವಿಸ್ತರಿಸಲಿದೆ. ಕರ್ತವ್ಯ ಯೋಜನೆಯಡಿ ಉದ್ಯೋಗಿಗಳ ನೋಂದಣಿ ಪ್ರಕ್ರಿಯೆಯು ಅತ್ಯಂತ ವೇಗವಾಗಿ ನಡೆಯುತ್ತಿದ್ದು, ಈಗಾಗಲೇ 70.6% ಹೆಚ್ಚು ನೌಕರರು ಯಶಸ್ವಿಯಾಗಿ ನೋಂದಾಯಿಸಿಕೊಂಡಿದ್ದಾರೆ ಎಂದು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ. ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ದತ್ತಾಂಶದ ಪ್ರಕಾರ ಒಟ್ಟು 43 ಪ್ರಮುಖ ಇಲಾಖೆಗಳು ಹಾಗೂ 137 ಸರಣಿ ಇಲಾಖೆಗಳು ಸಂಸ್ಥೆಗಳ ವ್ಯಾಪ್ತಿಯಲ್ಲಿರುವ 4,78,181 ನೌಕರರ ಪೈಕಿ 3,37,748 ನೌಕರರು ಈಗಾಗಲೇ ಆಪ್ನಲ್ಲಿ ಯಶಸ್ವಿಯಾಗಿ ನೋಂದಾಯಿಸಿಕೊಂಡಿದ್ದಾರೆ ಎಂದು ತಿಳಿಸಿದೆ. ಕರ್ತವ್ಯ ತಂತ್ರಾಂಶವು ಸರ್ಕಾರಿ ನೌಕರರ ಹಾಜರಾತಿಯಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ತರಲು ರೂಪಿಸಲಾದ ಕ್ರಾಂತಿಕಾರಿ ಹೆಜ್ಜೆಯಾಗಿದೆ ಎಂದು ಸರ್ಕಾರ ಪುನರುಚ್ಚರಿಸಿದೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಇಂದು ಕೊಪ್ಪಳ ಜಿಲ್ಲೆಗೆ ಆಗಮಿಸಿ ತುಂಗಭದ್ರಾ ಜಲಾಶಯಕ್ಕೆ ಹೊಸದಾಗಿ ಅಳವಡಿಸಿದ ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಕಾರ್ಯಕ್ರಮದ ಸ್ಥಳ ಪರಿಶೀಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಗೇಟ್ಗಳನ್ನು ಬದಲಾಯಿಸುವ ಕಾಮಗಾರಿ ಪೂರ್ಣಗೊಂಡಿದ್ದು, ಇದಕ್ಕಾಗಿ 51 ಕೋಟಿ ರೂಪಾಯಿ ಖರ್ಚಾಗಿದೆ. ಈ ಗೇಟ್ಗಳು 55 ರಿಂದ 60 ವರ್ಷಗಳವರೆಗೆ ಬಾಳಿಕೆ ಬರಲಿವೆ ಎಂದು ತಿಳಿಸಿದರು. ನೂತನ ಗೇಟ್ಗಳ ಲೋಕಾರ್ಪಣೆ ಸಮಾರಂಭಕ್ಕೆ ಕೇಂದ್ರ ಜಲಸಂಪನ್ಮೂಲ ಸಚಿವರು, ತೆಲಂಗಾಣ ಮತ್ತು ಆಂಧ್ರ ರಾಜ್ಯಗಳ ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು ಆಗಮಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಶಾಸನಬದ್ದ ನಿಯಮಗಳನ್ನು ಅಳವಡಿಸಿಕೊಂಡು ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಪ್ರಯತ್ನಿಸಬೇಕು ಎಂದು ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಚಿತ್ರೋದ್ಯಮಿಗಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮೂಕರು ಹಾಗೂ ಕಿವುಡರಿಗೆ ಅನೇಕ ಸೌಕರ್ಯಗಳನ್ನು ಸಿನಿಮಾ ಹಾಗೂ ಸಿನಿಮಾ ಮಂದಿರಗಳು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರೋಗಿಗಳ ಆರೋಗ್ಯದ ತುರ್ತು ಪರಿಸ್ಥಿತಿ ಗಮನದಲ್ಲಿ ಇಟ್ಟುಕೊಂಡು ಎಲ್ಲಾ ವೈದ್ಯಕೀಯ ವರದಿಗಳನ್ನು ವಿಳಂಬವಿಲ್ಲದೆ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಸಮೀಪದ ದಾಸನಪುರದಲ್ಲಿ ವೈದ್ಯರ ಸಲಹೆ ಇಲ್ಲದೆ ಔಷಧಿ ಮಾರಾಟ ಮಾಡುತ್ತಿದ್ದ ಖಾಸಗಿ ಮೆಡಿಕಲ್ ಶಾಪ್ ಪರವಾನಗಿ ರದ್ದುಪಡಿಸಲಾಗಿದೆ ಎಂದು ಸಹಾಯಕ ಔಷಧ ನಿಯಂತ್ರಕರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿ 222 ಮತಗಳ ಪೈಕಿ 1 ಮತ ಅಸಿಂಧು. ಮೇಕೆದಾಟು ಯೋಜನೆ ಕುರಿತಂತೆ ತಮಿಳುನಾಡು ಸರ್ಕಾರದ ಜೊತೆ ಮಾತನಾಡಲು ಸಿದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ರಸ್ತೆ ಅಭಿವೃದ್ದಿಗೆ 2,000 ಕೋಟಿ ರೂಪಾಯಿ ವಿಶೇಷ ಅನುದಾನ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮನವಿ. ಇದೇ ಶನಿವಾರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತಿನ ಹಣ ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ.
1: ಆಕಾಶವಾಣಿ ಮಡಿಕೇರಿ, ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 6:50. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಆಯಾ ಖುಷಿಯೋಗ ಪೈಗಾಮ್ ಪಿಎಂ ಕಿಸಾನ್ ಪಿಎಂ ಕಿಸಾನ್.
2: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ 20 ಜೂನ್ ಕೋ ಹುಗ್ಲಿ ಪಶ್ಚಿಮ ಬಂಗಾಲ ಸೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕಿ 23ವೀ ಕಿಶ್ತ್ ಜಾರಿ ಕರೆಂಗೆ. ಇಸ್ಕೆ ತಹತ್ 9,44,00,000 ಸೇ ಅಧಿಕ್ ಕಿಸಾನೋ ಕೆ ಖಾತೋ ಮೇ 18,880 ಕರೋಡ್ ರುಪಯೇ ಸೇ ಅಧಿಕ್ ಕಿ ಸಮ್ಮಾನ್.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಗಳಲ್ಲಿ ಪೋಷಕಾಂಶ ಮತ್ತು ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಲದಲ್ಲಿರುವಂತಹ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರು ಆದಂಥ ಡಾಕ್ಟರ್ ಜಿ ಎ ರಾಜಣ್ಣ ಅವರು. ನಮಸ್ಕಾರ ಡಾಕ್ಟರ್ ರಾಜಣ್ಣ ಅವರೇ.
1: ನಮಸ್ಕಾರ ಸರ್.
0: ಮಳೆಗಾಲದಲ್ಲಿ ಈ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆನಲ್ಲಿ ಪೋಷಕಾಂಶ ಮತ್ತು ನೀರಿನ ನಿರ್ವಹಣೆ ಯಾಕಾಗಿ ಮುಖ್ಯ ಅಂತೀರ?
1: ಮಳೆಗಾಲವು ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಗಳ ಬೆಳವಣಿಗೆ ಅಧಿಕ ಇಳುವರಿ ತೆಗೆದುಕೊಳ್ಳೋದಕ್ಕೆ ಬಹು ಮುಖ್ಯವಾದಂಥ ಸಮಯ. ಈ ಸಮಯದಲ್ಲಿ ಹೊಸ ಚಿಗುರು ಬರೋದು, ಎಲೆ ಬರ್ತಾ ಇರುತ್ತೆ, ಮತ್ತು ಕಾಯಿ ಬೆಳವಣಿಗೆ ವೇಗವಾಗಿ ನಡೀತಾ ಇರ್ತದೆ. ಹೆಚ್ಚಿನ ಮಳೆಯಿಂದಾಗಿ ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳು ಕೊಚ್ಚಿ ಹೋಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಕೆಲವು ಸಂದರ್ಭದಲ್ಲಿ ಕಡಿಮೆ ಪೋಷಕಾಂಶಗಳಿಂದಾಗಿ ಬೆಳೆಗಳ ಬೆಳವಣಿಗೆ ಕುಂಠಿತಗೊಳ್ಳುವ ಸಂದರ್ಭಗಳು ಜಾಸ್ತಿ ಇರ್ತದೆ. ಅದಕ್ಕೆ ಸರಿಯಾದ ಪೋಷಕಾಂಶಗಳ ಪೂರೈಕೆ ಮತ್ತು ನೀರಿನ ನಿರ್ವಹಣೆ ಮಾಡುವುದರಿಂದ ನಾವು ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಿ ಆದಾಯವನ್ನು ಹೆಚ್ಚಿಸಬಹುದಾಗಿದೆ.
0: ಇನ್ನು ಮುಖ್ಯವಾಗಿ ತಾವು ಹೇಳ್ತಾ ಇರ್ತೀರ ಈ ಬೆಳೆಗಳಲ್ಲಿ ನಾವು ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡ್ಕೋಬೇಕು ಅಂದರೆ ಮಣ್ಣಿನ ಪರೀಕ್ಷೆ ಬಹಳ ಮುಖ್ಯ ಅಂತ. ಈ ಮಣ್ಣಿನ ಪರೀಕ್ಷೆಯ ಮಹತ್ವ ಏನು ಅಂತೀರ ಈ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆನಲ್ಲಿ?
1: ಮಣ್ಣು ಮುಖ್ಯವಾಗಿ ಬೆಳೆಗಳ ಬೆಳವಣಿಗೆ ಆಗಬೇಕಂತಂದರೆ ಮಣ್ಣಿನ ಪೋಷಕಾಂಶಗಳು ಮತ್ತು ಫಲವತ್ತತೆ ಆಧಾರದ ಮೇಲೆ
0: ಇಳುವರಿಯನ್ನು ಪಡ್ಕೋಬಹುದು.
1: ಅದಕ್ಕೆ ಮುಖ್ಯವಾಗಿ ಏನಂತಂದರೆ ನಮ್ಮಲ್ಲಿ ಪ್ರತಿ 3 ವರ್ಷಗಳಿಗೆ ಒಂದು ಬಾರಿ ಮಣ್ಣಿನ ಪರೀಕ್ಷೆ ಮಾಡಿಸಿಕೊಳ್ಳುವ ಅವಶ್ಯಕತೆ ಇರುತ್ತೆ. ತುಂಬ ರೈತರು ಪ್ರತಿ 2 ವರ್ಷಕ್ಕೆ ಒಂದು ಸರ್ತಿನೂ ಮಾಡಿಸ್ತಾರೆ ಮಣ್ಣಿನ ಪರೀಕ್ಷೆ. ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ರೈತರ ಭೂಮಿಯಲ್ಲಿ ಯಾವ ಪೋಷಕಾಂಶಗಳ ಕೊರತೆ ಇದೆ, ಯಾವ ಪೋಷಕಾಂಶಗಳು ಜಾಸ್ತಿ ಇದೆ, ಅದಕ್ಕೆ ತಕ್ಕಂತೆ ನಾವು ಗೊಬ್ಬರಗಳನ್ನು ಕೊಡೋದ್ರಿಂದ ವೆಚ್ಚ ಕಡಿಮೆ ಆಗ್ತದೆ, ಈಲ್ಡ್ ಜಾಸ್ತಿ ಆಗ್ತದೆ.
0: ಅಂದರೆ ಕೆಲವರು ತೀವ್ರವಾದ ಒಂದು ಕೃಷಿ ಮಾಡ್ತಾ ಇರ್ತಾರೆ, ಅಂಥವರು 2 ವರ್ಷಕ್ಕೊಂದ್ಸರಿ ಕೂಡ ಮಾಡಿಸ್ಕೊಂಡ್ರು
1: ತಪ್ಪೇನಿಲ್ಲ
0: ಯಾಕೆಂದರೆ ಹೆಚ್ಚು ಇಳುವರಿಯಿಂದ ತೆಗಿತಾ ಇರ್ತಾರೆ.
1: ಹೌದು.
0: ಆದರೆ ಜನಸಾಮಾನ್ಯ ರೈತರು ಒಂದು 3 ವರ್ಷಕ್ಕೊಂದ್ಸರಿ ಆದರೂ ಮಾಡಿಸ್ಕೊಂಡ್ರೆ ಒಳ್ಳೆಯದು, ಅದಕ್ಕೇನು ಹೆಚ್ಚು ವೆಚ್ಚ ಏನು ತಗಲಲ್ಲ,
1: ಏನು
0: ಆದರೆ ಉಳಿತಾಯ ಆಗೋದು ಜಾಸ್ತಿ
1: ಜಾಸ್ತಿ.
0: ನಮ್ಮ ಮಣ್ಣನ್ನು ಕೂಡ ನಾವು ಚೆನ್ನಾಗಿಟ್ಕೋಬೋದು.
1: ಹೌದು.
0: ಮತ್ತು ಒಳ್ಳೆಯ ಗುಣಮಟ್ಟದ ಒಂದು ಬೆಳೆಯನ್ನು ಕೂಡ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ, ಸುಸ್ಥಿರವಾದ ಒಂದು ಇಳುವರಿಯನ್ನು ಪಡೆಯೋದಕ್ಕೂ ಕೂಡ ಇದು ಅನುಕೂಲವನ್ನು ಮಾಡಿಕೊಡುತ್ತೆ.
1: ಹೌದು.
0: ಇನ್ನು ಇವತ್ತು ನಮ್ಮ ರೈತರು ಈ ಸಾವಯವ ಗೊಬ್ಬರಗಳ ಕಡೆಗೆ ಅಷ್ಟೊಂದು ಗಮನ ಕೊಡ್ತಾ ಇಲ್ಲ. ಯಾಕೆಂದರೆ ಒಂದು ಏನಂದರೆ ದನಕರುಗಳನ್ನು ಸಾಕಾಣಿಕೆ ಮಾಡೋದು ಕಡಿಮೆ ಆಗಿದೆ, ಜೊತೆಗೆ ರಸಗೊಬ್ಬರಗಳು ಸುಲಭವಾಗಿ ಸಿಗೋದರಿಂದ ಅದರ ಬಳಕೆ ಹೆಚ್ಚಾದ ಹಾಗೆ ಈ ಸಾವಯವ ಗೊಬ್ಬರಗಳ ಕಡೆಗೆ ನಮ್ಮ ರೈತರ ಗಮನ ಕಡಿಮೆ ಆಗಿದೆ. ಈ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಗಳು ಬಹುವಾರ್ಷಿಕ ಬೆಳೆಗಳಾದರೂ ಕೂಡ ಇಲ್ಲಿ ಸಾವಯವ ಗೊಬ್ಬರಗಳ ಪಾತ್ರ ಏನು ಅಂತೀರ?
1: ಹೌದು. ನೀವು ಹೇಳ್ದಂಗೆ ದನಕರುಗಳ ಸಂಖ್ಯೆ ಕಡಿಮೆ ಆಗಿದೆ, ರಸಗೊಬ್ಬರಗಳ
0: ಲಭ್ಯತೆ
1: ಚೆನ್ನಾಗಿದೆ, ಅದಕ್ಕೆ ಸಾವಯವ ಗೊಬ್ಬರಗಳ ಉಪಯೋಗ ಕಡಿಮೆ ಮಾಡ್ತಾ ಇದ್ದಾರೆ. ಬಹುಮುಖ್ಯವಾಗಿ ಏನಂತಂದ್ರೆ ನಮ್ಮಲ್ಲಿ ಅಂದ್ರೆ ರೈತರ ಹತ್ರ ಆಲ್ಟರ್ನೇಟಿವ್ಸ್ ಸೋರ್ಸಸ್ ಏನೂ ಇಲ್ಲ,
0: ಪರ್ಯಾಯ ಮೂಲಗಳು
1: ಏನೂ ಇಲ್ಲ. ಪರ್ಯಾಯ ಮೂಲಗಳಂತಂದ್ರೆ ನಮ್ಮಲ್ಲಿ ಇರುವಂತಹ ಜೈವಿಕ ಗೊಬ್ಬರಗಳು, ವರ್ಮಿ ಕಾಂಪೋಸ್ಟ್ ಮತ್ತೆ ಬಯೋಚಾರ್, ಇಂಥವನ್ನೆಲ್ಲ ಮುಖ್ಯವಾಗಿ ರೈತರ ಜಮೀನಿನಲ್ಲಿ ಉಪಯೋಗಿಸಬೇಕಾಗ್ತದೆ.
0: ಅಂದ್ರೆ ಎಲೆ ಗೊಬ್ಬರವನ್ನು ಮಾಡ್ಕೋಬಹುದು ಅವರು.
1: ಮಾಡಬಹುದು. ಅದರ ಜೊತೆಗೆ ಈ ಸಾವಯವ ಗೊಬ್ಬರಗಳು ಮಲ್ಚಿಂಗ್, ನಾವು ಒದಿಕೆ ಏನಂತೀವೋ ಅದೆಲ್ಲ ಮಾಡೋದ್ರಿಂದ ಭೂಮಿಯ ಫಲವತ್ತತೆ ಜಾಸ್ತಿ ಆಗ್ತದೆ, ನೀರಿನ ಅಂಶವನ್ನು ಹಿಡಿದಿಟ್ಟುಕೊಳ್ಳುವಂತ ಶಕ್ತಿ ಜಾಸ್ತಿ ಆಗ್ತದೆ, ಆವಾಗ ರೋಗಗಳು ಕಡಿಮೆ ಆಗುವಂತ ಸಾಧ್ಯತೆ ಕಡಿಮೆ ಇರ್ತದೆ.
0: ಯಾಕೆಂದ್ರೆ ನಮ್ಮ ಮಣ್ಣಲ್ಲಿ ಸಾವಯವ ಅಂಶ ಹೆಚ್ಚಾದಾಗೆ

0: ಒಂದು ಉಪಯೋಗಕಾರಿ ಸೂಕ್ಷ್ಮಾಣುಗಳ ಸಂಖ್ಯೆ ಹೆಚ್ಚಾಗುತ್ತೆ.
1: ಹೌದು,
0: ಈ ಉಪಯೋಗಕಾರಿ ಸೂಕ್ಷ್ಮಾಣುಗಳ ಸಂಖ್ಯೆ ಹೆಚ್ಚಾದಾಗ ರೋಗಗಳನ್ನು ತರುವಂತಹ ಒಂದು ಸೂಕ್ಷ್ಮಾಣುಗಳನ್ನು ಅವು ನಿಯಂತ್ರಣ ಮಾಡ್ತವೆ.
1: ಹೌದು,
0: ಸ್ವಾಭಾವಿಕವಾಗಿ.
1: ಹೌದು,
0: ಅದರಿಂದ ಸಾವಯವ ಅಂಶವನ್ನು ಹೆಚ್ಚೆಚ್ಚು ನಾವು
1: ಕೊಡಬೇಕಾಗುತ್ತೆ.
0: ಅಂದರೆ ಮಣ್ಣಿನ ಕಣಗಳ ಜೋಡಣೆ, ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ, ಮತ್ತು ಏನಾದರೂ ಒಂದು ರೀತಿ ಸಮಸ್ಯಾತ್ಮಕ ಮಣ್ಣಾಗಿದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಅದು ಅದರಿಂದ ರಕ್ಷಣೆ ಕೊಡುತ್ತೆ ಸಾವಯವ ಅಂಶ. ಹಾಗಾಗಿ ಸಾವಯವ ಗೊಬ್ಬರವನ್ನು ಯಾವುದೇ ಕಾರಣಕ್ಕೂ ಕೂಡ ರೈತರು ನಿರ್ಲಕ್ಷ್ಯ ಮಾಡಬಾರದು.
1: ಹೌದು.
0: ಇನ್ನು ನಾವು ಈ ಮುಚ್ಚಿಗೆಯನ್ನು ಮಾಡ್ತಿರ್ತೀವಿ, ತಾವು ಈಗಾಗಲೇ ಹೇಳಿದ್ರಿ ಮುಚ್ಚಿಗೆಯನ್ನು ಮಾಡೋದು ಕೂಡ ಒಂದು ಮಣ್ಣಿಗೆ ಸಾವಯವ ಗೊಬ್ಬರವನ್ನು ಸೇರಿಸಿದಾಗೆ ಅಂತ. ಮುಚ್ಚಿಗೆ ಮಾಡುವುದರ ಪ್ರಯೋಜನ ಏನು? ವಿಶೇಷವಾಗಿ ನಮ್ಮಲ್ಲಿ ಸಿಗುವಂಥ ಕೃಷಿ ಉಳಿಕೆಗಳನ್ನು ಎಲೆಗಳನ್ನು ಬಳಸಿಕೊಂಡು ಮುಚ್ಚಿಗೆ ಮಾಡೋದ್ರ ಪ್ರಯೋಜನಗಳೇನು ಅಂತೀರ?
1: ಮುಚ್ಚಿಗೆ, ಒದಿಕೆ, ಮಲ್ಚಿಂಗ್ ಅನ್ನೋದು ತುಂಬ ಮುಖ್ಯವಾದಂಥ ಒಂದು ಘಟ್ಟ ಆಗಿದೆ ಕೃಷಿಯಲ್ಲಿ. ಬಹುಮುಖ್ಯವಾಗಿ ಏನಂತಂದರೆ ನಮ್ಮಲ್ಲಿ ಸಿಗುವಂತಹ ನೈಸರ್ಗಿಕವಾಗಿ ಲಭ್ಯ ಇರುವಂತಹ ಎಲೆಗಳು, ಮತ್ತೆ ಈ ಕಳೆ ಕೀಳ್ತಾ ಇರ್ತೀವಿ ಅದು ಹೂವು ಬರಕ್ಕಿಂತ ಮುಂಚೆ ಅದನ್ನ ಒದಿಕೆಯಾಗಿ ಉಪಯೋಗಿಸಿದ್ರೆ ತುಂಬಾ ಉತ್ತಮ. ಒಂದು ತೇವಾಂಶ ಏನಿರ್ತೋ ಅದು ಹಿಡಿದಿಟ್ಕೊಳ್ಳುತ್ತೆ, ಮತ್ತೆ ನಿಧಾನವಾಗಿ ಅದು ಡಿಕಂಪೋಸ್ ಆಗಿ ನಮ್ಗೆ ಪೋಷಕಾಂಶಗಳನ್ನು ಕೊಡುತ್ತದೆ,
0: ಬಿಡುಗಡೆ ಮಾಡುತ್ತೆ. ಅದು ಸ್ವಲ್ಪ ತಡವಾಗಿ ಕೂಡ ವಿಭಜನೆ ಆಗುತ್ತೆ,
1: ಹೌದು,
0: ಆದರೂ ಕೂಡ ಪೋಷಕಾಂಶಗಳು ಬಿಡುಗಡೆ ಆಗ್ತಾ ಇರುತ್ತೆ.
1: ಮತ್ತೆ ಮುಖ್ಯವಾಗಿ ತುಂಬಾ ಮಳೆ ಜಾಸ್ತಿ ಆಯ್ತಂದ್ರೆ ಈ ಮಣ್ಣು ಕೊರೆಯುವಿಕೆ ಅಂತ ಇರುತ್ತೆ,
0: ಕೊಚ್ಚೋಗೋದು.
1: ಅದರಲ್ಲಿ ಏನಂತಂದ್ರೆ ಮಣ್ಣು ಕೊಚ್ಚೋಗ್ತಾ ಇದೆ ಅಂದ್ರೆ ಪೋಷಕಾಂಶಗಳನ್ನು ಕೊಚ್ಚೋಗ್ತಾ ಇರ್ತವೆ. ಇದನ್ನ ತಡಿಬಹುದು ಬಹುಮುಖ್ಯವಾಗಿ,
0: ಯಾಕಂದ್ರೆ ರಭಸವಾಗಿ ಬೀಳುವಂತ ಮಳೆ ಹನಿಗಳಿಂದ ಮಣ್ಣು ಕೂಡ ಮೇಲಕ್ಕೆ ಸಿಡಿತಾ ಇರುತ್ತೆ. ಆದರೆ ನಾವು ಹೊದಿಕೆ ಮಾಡೋದ್ರಿಂದ ಮಣ್ಣಿನ ರಕ್ಷಣೆ ಕೂಡ ಆಗುತ್ತೆ. ಅಂದರೆ ಏನು, ನಾವು ಹೊದಿಕೆಯನ್ನು ಮಾಡಿರ್ತೀವಲ್ಲ, ಆ ಹೊದಿಕೆ ಮಣ್ಣಿನ ರಕ್ಷಣೆ ಮಾಡೋದ್ರ ಜೊತೆಗೆ ಬೀಳುವಂಥ ರಭಸವಾದ ಮಳೆ ಹನಿಗಳ ಒಂದು ಬಿರುಸನ್ನು ಕೂಡ ಕಡಿಮೆ ಮಾಡುತ್ತೆ. ಅದು ಒಂದು ಮುಖ್ಯವಾದ ಅಂಶ. ಇನ್ನು ಈ ಜೈವಿಕ ಗೊಬ್ಬರಗಳನ್ನು ಕೂಡ ನಾವು ಸಾಕಷ್ಟು ಬಳಕೆ ಮಾಡ್ಕೊಳ್ತಾ ಇದ್ದೀವಿ, ತಾವು ಕೂಡ ಶಿಫಾರಸು ಮಾಡ್ತಾ ಇದ್ದೀರಾ. ಹೊಸ ಹೊಸ ಜೈವಿಕ ಗೊಬ್ಬರಗಳ ಅಭಿವೃದ್ಧಿಯು ಕೂಡ ನಮ್ಮ ಸಂಶೋಧನಾ ಸಂಸ್ಥೆಗಳು ಪ್ರಯತ್ನ ಪಡ್ತಾ ಇದ್ದಾವೆ. ಈ ಜೈವಿಕ ಗೊಬ್ಬರಗಳ ಬಳಕೆ ಹೇಗೆ ಸಹಕಾರಿಯಾಗುತ್ತೆ?
1: ಮೊದಲೇ ಹೇಳಿದಾಗೆ ದನಕರುಗಳ ಕೊರತೆ ಇರೋದ್ರಿಂದ ನಮಗೆ ಸಾವಯವ ಗೊಬ್ಬರಗಳು ಕಡಿಮೆ ಆಗ್ತಾ ಇದ್ದಾವೆ. ಸಾವಯವ ಈ ಆರ್ಗಾನಿಕ್ ಇದು ಏನು ಮಾಡ್ತೀವೋ ನಾವು, ಅದರಲ್ಲಿ ಮುಖ್ಯವಾಗಿ ಈ ಜೈವಿಕ ಗೊಬ್ಬರಗಳ ಪಾತ್ರ ಬಹುಮುಖ್ಯವಾಗಿರುತ್ತೆ. ಅದರಲ್ಲಿ ಅಜೋಸ್ಪೈರುಲಂ, ರೈಜೋಬಿಯಂ, ಫಾಸ್ಫೋಬ್ಯಾಕ್ಟೀರಿಯಾ, ಮೈಕೋರೈಜಾ, ಈ ತರ ಜೈವಿಕ ಗೊಬ್ಬರಗಳನ್ನು ನಾವು ಪೋಷಕಾಂಶಗಳ ಲಭ್ಯತೆ ಅನುಗುಣವಾಗಿ ಭೂಮಿಗೆ ಮಣ್ಣಿಗೆ ಸೇರಿಸುವುದರಿಂದ ಬೆಳೆಗೆ ಬೇಕಂತಹ ಪೋಷಕಾಂಶಗಳನ್ನು ಕೊಡುತ್ತೆ, ಮತ್ತೆ ರೋಗಗಳನ್ನು ಬರುವಂತಹ ಸಾಧ್ಯತೆಯನ್ನು ಕಡಿಮೆ ಮಾಡ್ತದೆ.
0: ಅಂದ್ರೆ ಒಂದು ಮಣ್ಣಿನಲ್ಲಿ ಬಂಧಿತ ಆಗಿರುವಂತಹ ಪೋಷಕಾಂಶಗಳನ್ನು ದೊರೆಯುವ ರೂಪಕ್ಕೆ ಪರಿವರ್ತನೆ ಮಾಡುತ್ತೆ.
1: ಹೌದು,
0: ಅದು ಒಂದಂಶ. ಜೊತೆಗೆ ನಮ್ಮಲ್ಲಿ ಏನಾದರೂ ಈ ರೋಗಾಣುಗಳು ಇಂಥವಿದ್ರೆ ಅವುಗಳನ್ನು ಕೂಡ ನಿರ್ವಹಣೆ ಮಾಡೋದಕ್ಕೆ ಕೆಲವು ಈ ಜೈವಿಕ ಗೊಬ್ಬರಗಳು ಸಹಾಯ ಮಾಡ್ತವೆ. ಮತ್ತೆ ಕೆಲವೊಂದು ಜೈವಿಕ ಗೊಬ್ಬರಗಳು ಈ ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಕೂಡ ಸ್ಥಿರೀಕರಿಸ್ತವೆ. ಅಂತ ಜೈವಿಕ ಗೊಬ್ಬರಗಳು ಕೂಡ
1: ರೈಜೋಬಿಯಂ,
0: ಮತ್ತೆ ರಂಜಕವನ್ನು ಕರಗಿಸುವಂತಹ ಜೈವಿಕ ಗೊಬ್ಬರಗಳಿದ್ದಾವೆ. ಜೊತೆಗೆ ಕೆಲವೊಂದು ಸಸ್ಯ ಪ್ರಚೋದಕಗಳನ್ನು ಉಂಟು ಮಾಡುವಂತಹ ಸೂಕ್ಷ್ಮಾಣುಜೀವಿಗಳು ಕೂಡ ಇದಾವೆ. ಇವನ್ನೆಲ್ಲ ನಾವು ಬಳಸ್ಕೋಬಹುದು. ಮತ್ತೆ ಬೇರುಗಳ ಮೇಲೆ ಕೆಲವೆಲ್ಲ ಕವಚದ ರೀತಿಯಲ್ಲಿ ವರ್ತಿಸಿ ರೋಗಗಳು ಉಂಟಾಗೋದನ್ನು ಕೂಡ ತಡೆ ಉಂಟು ಮಾಡುವಂತವು ಮೈಕ್ರೋರೈಸಾಗುತ್ತೆ, ಶಿಲೀಂಧ್ರ ಬೇರು ಗೊಬ್ಬರಗಳು. ಈ ರೀತಿಯಾಗಿ ಬೇರೆ ಬೇರೆ ಜೈವಿಕ ಗೊಬ್ಬರಗಳನ್ನು ನಾವು ಈ ಕರಿಮೆಣಸು ಏಲಕ್ಕಿ ಬೆಳೆಯಲ್ಲಿ ಬಳಸ್ಕೋಬಹುದು. ಇನ್ನು ನಮ್ಮ ಕರಿಮೆಣಸು ಬೆಳೆಗೆ ಬಂದರೆ ಮಳೆಗಾಲದಲ್ಲಿ ನಾವು ಕರಿಮೆಣಸು ಬೆಳೆಗಾಗಿ ಯಾವ್ಯಾವ ಮುಖ್ಯ ಪೋಷಕಾಂಶಗಳನ್ನು ಬಳಸ್ಕೋಬೇಕಾಗತ್ತೆ?
1: ನಾನು ಮೊದಲೇ ಹೇಳಿದ ಹಾಗೆ ಬಹುಮುಖ್ಯವಾಗಿ ನಮ್ಮಲ್ಲಿ ಈ ಸಾವಯವ ಗೊಬ್ಬರಗಳು, ಕಾಂಪೋಸ್ಟ್, ವರ್ಮಿ ಕಾಂಪೋಸ್ಟ್ ಈ ತರ ಏನಾದರೂ ಇದ್ದರೆ ನಾವು 10-20 kg ಒಂದು ಬುಡಕ್ಕೆ ಪ್ರತಿ ವರ್ಷಕ್ಕೆ ಕೊಡಬೇಕಾಗ್ತದೆ. ಯಾವುದೇ ಬೆಳೆಗಾದ್ರೂ ಸಾವಯವ ಗೊಬ್ಬರಗಳ ಉಪಯೋಗ ಬಹಳ ಮುಖ್ಯ. ಅದರ ಆದ ಮೇಲೆ ನಾವು ಈ ರೆಕಮೆಂಡೆಡ್ ಫರ್ಟಿಲೈಸರ್ ರೇಟ್ಸ್ ಅಂತ ಕೃಷಿ ವಿಜ್ಞಾನಿಗಳು ಡೆವಲಪ್ ಮಾಡಿದ್ವಿ. ಅದರಲ್ಲಿ ಕರಿಮೆಣಸಿಗೆ ನಮಗೆ 50-50, 150 ಎನ್ ಪಿ ಕೆ ಪರ್ ಗ್ರಾಮ್ ಪರ್ ಪ್ಲಾಂಟ್ ಪರ್ ಇಯರ್ ಕೊಡಬೇಕಾಗ್ತದೆ. 50-50, 150 ರೈತರು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ 50-50, 150

0: ಅಂದ್ರೆ ಅದು ಎನ್ ಪಿ ಕೆ, ಸಾರಜನಕ ರಂಜಕ
1: ಪೊಟ್ಯಾಶ್
0: ಪೊಟ್ಯಾಶ್, ಅದು ಯೂರಿಯಾ ಆರ್ ಡಿ ಎ ಪಿ ಅಲ್ಲ. ಈ ಪೋಷಕಾಂಶಗಳಿಗೆ ತಕ್ಕಂತೆ ರೈತರು ಮಾರುಕಟ್ಟೆಗೆ ಹೋದಾಗ ಈ ಡಿ ಎ ಪಿ ಅನುಗುಣವಾಗಿ ಏನು ಪೋಷಕಾಂಶಗಳು ಕೊಡಬೇಕು, ಸಿಂಗಲ್ ಸೂಪರ್ ಫಾಸ್ಫೇಟ್ ಅನುಗುಣವಾಗಿ ಏನ್ ಪೋಷಕಾಂಶ ಕೊಡಬೇಕು, 19 19 19 ಸಿಕ್ಕಿದರೆ ಅದ್ರ ಮುಖಾಂತರ ಏನ್ ಪೋಷಕಾಂಶ ಕೊಡಬೇಕು ಅಂತ ಹೇಳ್ತೀನಿ. ಡಿ ಎ ಪಿ ನಮ್ಮ ಭಾಗದಲ್ಲಿ, ಕೊಡಗು ಭಾಗದಲ್ಲಿ ತುಂಬಾ ಯೂಸ್ ಮಾಡಿ ರಂಜಕ
1: ಅಂಶ
0: ಮಣ್ಣಿನಲ್ಲಿ ಜಾಸ್ತಿ ಆಗಿದೆ. ಇದ್ರೂ ರೈತರು ಡಿ ಎ ಪಿ ಸೋರ್ಸಸ್ ಏನು ಯೂಸ್ ಮಾಡ್ಬೇಕಂತಿದ್ರೆ ಡಿ ಎ ಪಿ 110 grams ಒಂದು ಗಿಡಕ್ಕೆ ಪ್ರತಿ ವರ್ಷಕ್ಕೆ ಕೊಡಬೇಕಾಗ್ತದೆ. ಡಿ ಎ ಪಿ ಜೊತೆಗೆ ಯೂರಿಯಾ 60 grams ವರ್ಷಕ್ಕೆ, ಮ್ಯೂರೇಟ್ ಆಫ್ ಪೊಟಾಶ್ 250 grams ಕೊಡಬೇಕಾಗುತ್ತದೆ. ಡಿ ಎ ಪಿ ಅವೈಲೇಬಿಲಿಟಿ ಇಲ್ಲ ಅಂತಂದ್ರೆ ನಾವು ಸಿಂಗಲ್ ಸೂಪರ್ ಫಾಸ್ಫೇಟ್
1: ಗೊಬ್ಬರವನ್ನು
0: ಬಳಸ್ಕೋಬಹುದು. ಸಿಂಗಲ್ ಸೂಪರ್ ಫಾಸ್ಫೇಟ್ ನಮಗೆ 300 grams ಪ್ರತಿ ಗಿಡಕ್ಕೆ ಪ್ರತಿ ವರ್ಷಕ್ಕೆ ಕೊಡಬೇಕಾಗ್ತದೆ. ಅದರ ಜೊತೆಗೆ ಯೂರಿಯಾ 110 grams, ಮ್ಯೂರೇಟ್ ಆಫ್ ಪೊಟಾಶು 250 grams. 19 19 19 ಇದೆ ಅಂತಂದ್ರೆ 19 265 grams ಪ್ರತಿ ಗಿಡಕ್ಕೆ ಪ್ರತಿ ವರ್ಷಕ್ಕೆ ಕೊಡಬೇಕಾಗ್ತದೆ. ಅದರ ಜೊತೆಗೆ ಮ್ಯೂರೇಟ್ ಆಫ್ ಪೊಟಾಶು 167 grams ಕೊಟ್ಟರೆ ಸಾಕು, ಯೂರಿಯಾ ಅವಶ್ಯಕತೆ ಇರುವುದಿಲ್ಲ. ಈ ಗೊಬ್ಬರಗಳು ಬಹುಮುಖ್ಯವಾಗಿ ಏನಂತಂದ್ರೆ ಕರಿಮೆಣಸಿನಲ್ಲಿ ಎರಡು ಭಾಗವಾಗಿ ಅದು ಸ್ಪ್ಲಿಟ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ.
1: ಯಾವ್ಯಾವ ಕೊಡಬೇಕಾಗತ್ತೆ?
0: ಅದು ಬಹುಮುಖ್ಯವಾಗಿ ಮೇ ಮತ್ತೆ ಜೂನ್ ತಿಂಗಳಲ್ಲಿ ಮಳೆ ಬರುವಕ್ಕಿಂತ ಮುಂಚೆ ಕೊಡಬೇಕಾಗ್ತದೆ, ಮತ್ತೆ ಮಳೆ ನಿಂತ ಮೇಲೆ ಸೆಪ್ಟೆಂಬರ್ ತಿಂಗಳಲ್ಲಿ ಕೊಡಬೇಕಾಗುತ್ತೆ.
1: ಅಂದ್ರೆ ಮಣ್ಣಲ್ಲಿ ತೇವಾಂಶ ಇರುವ ಕೊಡೋದು ಬಹಳ ಮುಖ್ಯ.
0: ಹೌದು. ಇದ್ರ ಜೊತೆಗೆ ಇರಿಗೇಷನ್ ಫೆಸಿಲಿಟಿ, ನೀರಾವರಿ ಸೌಲಭ್ಯ ಇರುವಂತ ರೈತರು ಏನ್ ಮಾಡ್ತಾರೆ, ಇದೇ ಗೊಬ್ಬರಗಳನ್ನು 3 ಬಾರಿ ಇಲ್ಲ 4 ಬಾರಿ ಕೊಡುವಂತ ಸಾಧ್ಯತೆಗಳು ತುಂಬಾ ಇದೆ.
1: ಅಂದ್ರೆ ಒಟ್ಟಲ್ಲಿ ನಮ್ಮ ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇದೆ ಅಂದ್ರೆ ನಾವು ಅದನ್ನು 3 ಭಾಗ ಮಾಡಿಕೊಡ್ಬೋದು, 4 ಭಾಗ ಮಾಡಿ ಕೂಡ
0: ಕೊಡ್ಬೋದು. ಇದು ಮುಖ್ಯ ಪೋಷಕಾಂಶಗಳು ಕರಿಮೆಣಸಿಗೆ ಬೇಕಾಗಿರುವಂತ. ಇದರ ಜೊತೆಗೆ ನಮಗೆ ಸೂಕ್ಷ್ಮ ಪೋಷಕಾಂಶಗಳು, ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಂತ ಬೇಕಾಗ್ತದೆ.
1: ಹೌದು.
0: ಅದು ಏನಂತಂದ್ರೆ ಅದು ಬೆಳೆಗಳಲ್ಲಿ ಮುಖ್ಯವಾಗಿ ಅದರ ಡಿಫಿಷಿಯನ್ಸಿ ಅಂತೀವಿ, ಕಮ್ಮಿ ಯಾವಾಗ ಬರುತ್ತೋ ಆವಾಗ, ಅದರ ಸಿಂಪ್ಟಮ್ಸ್ ಯಾವಾಗ ಬರುತ್ತೋ ಆವಾಗ ಕೊಡಬೇಕಾಗ್ತದೆ. ಅದರಲ್ಲಿ ಮುಖ್ಯವಾಗಿ ಐರನ್ನು, ಜಿಂಕು, ಮೆಗ್ನೀಷಿಯಮ್ ಇವೆಲ್ಲ ಕೊಡಬೇಕಾಗುತ್ತದೆ. ಈ ಪೋಷಕಾಂಶಗಳು ಬಹುಮುಖ್ಯವಾಗಿ ಮಣ್ಣು ಪರೀಕ್ಷೆ ಆಧಾರಿತವಾಗಿ ಕೊಡೋದು ಬಹುಮುಖ್ಯ.
1: ಅಂದರೆ ನಾವು ಮೊದಲೇ ಮಾತಾಡಿದಾಗೆ ಮಣ್ಣು ಪರೀಕ್ಷೆ ಆಧಾರಿತವಾಗಿ ಕೊಡಬೇಕಾಗತ್ತೆ.
0: ಹೌದು. ಈಗ ಬಹುಮುಖ್ಯವಾಗಿ ಎಲ್ಲ ಸಂಸ್ಥೆಗಳಿಂದಲೂ ಮೈಕ್ರೋ ನ್ಯೂಟ್ರಿಯಂಟ್ ಮಿಕ್ಸ್ಚರ್ಸ್, ಪೆಪ್ಪರ್ ಸ್ಪೆಷಲ್ ಅಂತ ನಮ್ಮಲ್ಲಿ ಸಿಗುತ್ತೆ ಅಪ್ಪಂಗ್ಳ ಸಂಸ್ಥೆಯಿಂದ. ಅದು ಏನಂತಂದ್ರೆ 5 grams ಪೆಪ್ಪರ್ ಸ್ಪೆಷಲ್ 1 liter ನೀರಿನಲ್ಲಿ ಕರಗಿಸಿ ಸಿಂಪಡಣೆ ಮಾಡಬಹುದು, ಇಲ್ಲ ಭೂಮಿಗೂ ಕೊಡಬಹುದು.
1: ಆ ರೀತಿಯನ್ನು
0: ಹಾಕಬಹುದು.
1: ಅಂದ್ರೆ ಯಾವಾಗ ಇದನ್ನ ಹಾಕ್ಬೇಕಾಗತ್ತೆ? ಸಾಧಾರಣವಾಗಿ
0: ಮೇ ಮತ್ತೆ ಸೆಪ್ಟೆಂಬರ್
1: ಎರಡು ಸರಿ ನಾವು ಕೊಡಬೇಕಾಗತ್ತೆ.
0: ಇನ್ನ ಕೆಲವು ಸಂದರ್ಭಗಳಲ್ಲಿ ರೈತರಿಗೆ 2 ಸಲ ಕೊಡುವಂತ ಪರಿಸ್ಥಿತಿಯಲ್ಲಿರಲ್ಲ. ಅವರು ಬಹುಮುಖ್ಯವಾಗಿ ಏನಂದ್ರೆ ಮೊದಲ ಭಾಗದಲ್ಲಿ ಅಂದ್ರೆ ಮೇ ಜೂನ್ ಅಲ್ಲಿ ಪ್ರಿಕಾಷನರಿ ಮೆಜರ್ ಅಂತೀವಿ, ಅದನ್ನ ಕೊಡೋದು ಉತ್ತಮ. ಒಂದು ಗೊಬ್ಬರ ಕೊಡುವಂತ ಕೆಪಾಸಿಟಿ ಇದೆ ಅಂತಂದ್ರೆ ಅದನ್ನ 3 ಭಾಗ 4 ಭಾಗ ಮಾಡೋದು ತುಂಬಾ ಉತ್ತಮ.
1: ಇನ್ನ ನಾವು ಏಲಕ್ಕಿ ಬೆಳೆಗೆ ಬಂದ್ರೆ ಏಲಕ್ಕಿ ಬೆಳೆನಲ್ಲಿ ಈ ಮಳೆಗಾಲದಲ್ಲಿ ಗೊಬ್ಬರದ ನಿರ್ವಹಣೆ ಹೇಗಿರಬೇಕು ಅಂತೀರ?
0: ಈ ಏಲಕ್ಕಿ ಬೆಳೆಯಲ್ಲೂ ಸಹ ನಮ್ಮ ರೆಕಮೆಂಡೆಡ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಏನಿದೆ ಅಂತಂದ್ರೆ 75 75 150 grams ಎನ್ ಪಿ ಕೆ ಪ್ರತಿ ಗಿಡಕ್ಕೆ ಪ್ರತಿ ವರ್ಷಕ್ಕೆ ಕೊಡಬೇಕಾಗ್ತದೆ. ಅದು ಮೊದಲನೇ ಹೇಳಿದಾಗೆ ಡಿ ಎ ಪಿ ಸಿಂಗಲ್ ಸೂಪರ್ ಫಾಸ್ಫೇಟು 19 19 19 ಎಷ್ಟು ಕೊಡಬೇಕು ಅಂತ ಹೇಳ್ತೀನಿ. ಮಾರುಕಟ್ಟೆಯಲ್ಲಿ ಸಿಂಗಲ್ ಸೂಪರ್ ಫಾಸ್ಫೇಟ್ ಸೌಲಭ್ಯ ಇದೆ ಅಂದ್ರೆ ಅದು 470 grams ಪ್ರತಿ ಗಿಡಕ್ಕೆ ಪ್ರತಿ ವರ್ಷಕ್ಕೆ ಕೊಡಬೇಕಾಗ್ತದೆ. ಯೂರಿಯಾ 160 grams ಮತ್ತೆ ಮ್ಯೂರೇಟ್ ಆಫ್ ಪೊಟಾಶ್ 250 grams. ಡಿ ಎ ಪಿ ಅವೈಲೇಬಲ್ ಇದೆ ಅಂದ್ರೆ ಡಿ ಎ ಪಿ 160 grams, ಯೂರಿಯಾ 100 grams, ಮ್ಯೂರೇಟ್ ಆಫ್ ಪೊಟಾಶ್ 250 grams. 19 19 19 ಇದೆ ಅಂದ್ರೆ 395 grams 19 19 19, ಮ್ಯೂರೇಟ್ ಆಫ್ ಪೊಟಾಶಿಯು 125. ಈ ಗೊಬ್ಬರಗಳನ್ನು ಸಹ 2 ಬಾರಿ ಅಥವಾ 3 ಬಾರಿ ಕೊಡುವುದು ತುಂಬಾ ಉತ್ತಮ.
1: ಅಂದ್ರೆ ಮಣ್ಣಲ್ಲಿ ತೇವಾಂಶ ಇರುವಾಗ ಕೊಡೋದು ಬಹಳ

0: ಬಹಳ ಮುಖ್ಯ. ಇದು ಬಹುಮುಖ್ಯವಾಗಿ ಎರಡು ವರ್ಷ ಮೇಲ್ಪಟ್ಟಂತಹ ಗಿಡಗಳಿಗೆ ತೋಟಗಳಲ್ಲಿ ಪ್ರತಿ ವರ್ಷ ಕೊಡಬೇಕಾಗ್ತದೆ. ಮೊದಲನೇ ವರ್ಷ ಇದೆ ಅಂತಂದ್ರೆ ಇದನ್ನ ಎರಡು ವರ್ಷಕ್ಕೂ ತಕ್ಕಂತೆ ಕೊಡೋದು ಉತ್ತಮ.
1: ಮಳೆಗಾಲದಲ್ಲಿ ನಾವು ಈ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯನ್ನು ಗುರುತಿಸೋದು ಹೇಗೆ ಅಂತೀರಾ?
0: ಬಹುಮುಖ್ಯವಾಗಿ ಸಾರಜನಕ, ರಂಜಕ, ಪೊಟಾಶ್ ಏನಿದೆಯೋ ಅದು ಕೆಳಗಡೆ ಇರುವಂತ ಎಲೆಗಳ ಮೇಲೆ ಬಹು ಬೇಗವಾಗಿ ಆ ಸಿಂಪ್ಟಮ್ಸ್ ಬರೋದು ಅಂತ ಕಾಣಿಸುತ್ತೆ ನಮಗೆ. ಹಳದಿ ಆಗುವುದು, ಎಲೆಗಳ ತುದಿಗಳಲ್ಲಿ ಬ್ರೌನಿಂಗ್ ಆಗುವುದು, ಈ ತರ ಎಲ್ಲ ಅದು ಸೂಕ್ಷ್ಮ ಪೋಷಕಾಂಶಗಳು ಮುಖ್ಯವಾಗಿ ಮೇಲೆ ಇರುವಂತ ಎಲೆಗಳಲ್ಲಿ ಬರುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಎಲೆಗಳು ಹಳದಿ ಆಗುವುದು, ನರಗಳ ನಡುವೆ ಹಳದಿ ಬಣ್ಣ ಕಾಣಿಸಿಕೊಳ್ಳುವುದು, ಎಲೆಗಳ ಗಾತ್ರ ಕಡಿಮೆ ಆಗೋದು ಹಾಗೂ ಬೆಳವಣಿಗೆ ಕುಂಠಿತ ಆಗುತ್ತೆ.
1: ಈ ಒಂದು ಅಂಶಗಳನ್ನ ನಾವು ಗಮನಿಸಬೇಕು.
0: ಹೌದು,
1: ಈ ಚಿಹ್ನೆಗಳನ್ನ.
0: ಹೌದು, ಬಹುಮುಖ್ಯವಾಗಿ ಜಿಂಕು, ಬೋರಾನು, ಐರನ್ನು, ಮೆಗ್ನೀಷಿಯಮ್ಮು ಏಲಕ್ಕಿಯಲ್ಲಿ ಕಂಡು ಬರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ.
1: ಈ ಕೊರತೆಗಳು
0: ಇದಕ್ಕೂ ನಮ್ಮಲ್ಲಿ ಕಾರ್ಡಮಮ್ ಸ್ಪೆಷಲ್, ಪೆಪ್ಪರ್ ಸ್ಪೆಷಲ್ ಅಂತ ಸಿಗುತ್ತೆ. ಅದು 5 ಗ್ರಾಮ್ ಒಂದು ಲೀಟರ್ಗೆ ತಕ್ಕಂತೆ ನಾವು ಸಿಂಪಡಣೆ ಮಾಡಿಕೊಂಡು
1: ಮಾಡಬಹುದು. ಅಂದ್ರೆ ವರ್ಷಕ್ಕೆ ಎರಡು ಸಾರಿ ಮಳೆಗಾಲಕ್ಕಿಂತ ಮುಂಚೆ, ಮಳೆಗಾಲದ ನಂತರ. ಆಗ ನಾವು ಸೂಕ್ಷ್ಮ ಪೋಷಕಾಂಶಗಳ ಕೊರತೆ,
0: ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಇದ್ದರೆ ಉಪಯೋಗಿಸುವುದು ತುಂಬಾ ಉತ್ತಮ.
1: ಇಲ್ಲಾಂದ್ರೂ ಬಳಸ್ತಾಬೋದಾ?
0: ಬಳಸಬಹುದು. ಸಾವಯವ ಗೊಬ್ಬರಗಳ ಬಳಕೆಯಲ್ಲಿ ಈ ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಕಂಡು ಬರೋದಿಲ್ಲ. ಸಾವಯವ ಗೊಬ್ಬರಗಳು ಕಡಿಮೆ ಯೂಸ್ ಮಾಡ್ತಾ ಇದ್ರೆ ಇದು ಸ್ಪ್ರೇ ಆಗಿ ಕೊಡುವುದು ತುಂಬಾ ಉತ್ತಮ.
1: ಇನ್ನು ಮಳೆಗಾಲದಲ್ಲಿ ಹೆಚ್ಚು ಮಳೆಯಾಗುತ್ತೆ, ಈ ಸಂದರ್ಭದಲ್ಲಿ ಈ ಪೋಷಕಾಂಶಗಳು ಕೊಚ್ಚೋಗೋದು ಕೂಡ ಬಹಳ ಮುಖ್ಯವಾದ ಒಂದು ಸಮಸ್ಯೆ. ಜೊತೆಗೆ ಜಮೀನುಗಳು ಕೂಡ ಸ್ವಲ್ಪ ಇಳಿಜಾರಾಗಿರುವಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳು ಕೊಚ್ಚೋಗ್ಬೋದು, ಮಣ್ಣನ್ನು ಕೂಡ ಕೊಚ್ಚೋಗ್ತಾ ಇರುತ್ತೆ. ಇದನ್ನು ಹೇಗೆ ತಡಿಬೋದು ಅಂತೀರಿ?
0: ಬಹುಮುಖ್ಯವಾಗಿ ಮೊದಲೇ ಹೇಳಿದ ಹಾಗೆ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸೋದ್ರಿಂದ ಈ ಪೋಷಕಾಂಶಗಳ ಬಸಿಯುವಿಕೆ, ಕೊಚ್ಚಿ ಹೋಗುವಿಕೆಯನ್ನು ತಡೆಗಟ್ಟಬಹುದು. ಅದರ ಅನುಗುಣವಾಗಿ ಮತ್ತೆ ಈ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳು ನಾವು ಏನು ಬೆಳೆಗಳಿಗೆ ಕೊಡ್ತೀವಿ ಅದನ್ನ 2 ಭಾಗ 3 ಭಾಗ 3 ಸ್ಪ್ಲಿಟ್ಸ್ ಮಾಡಿ ಕೊಡೋದ್ರಿಂದ ಈ ಪೋಷಕಾಂಶಗಳ ಕೊಚ್ಚಿ ಹೋಗೋದನ್ನು ತಡೆ ಹಿಡಿಬಹುದು ನಾವು. ಮತ್ತೆ ಮುಖ್ಯವಾಗಿ ಮಲ್ಚಿಂಗ್, ಹೊದಿಕೆ ಮಾಡೋದ್ರಿಂದ ಪೋಷಕಾಂಶ ಕೊಚ್ಚಿ ಹೋಗೋದನ್ನು ತಡಿಬಹುದು.
1: ಈ ಒಂದು ಅಂಶಗಳನ್ನ ನಾವು ಅನುಸರಿಸಬೇಕಾಗತ್ತೆ.
0: ಹೌದು,
1: ಪೋಷಕಾಂಶಗಳು ಕೊಚ್ಚೋಗೋದನ್ನ ತಡೆಯೋದಕ್ಕೆ.
0: ಹೌದು.
1: ಇನ್ನು ಸಾಧಾರಣವಾಗಿ ಈ ಮಳೆಗಾಲದಲ್ಲಿ ಒಂದು ಸಮಸ್ಯೆ ಅಂದ್ರೆ ಈ ಗಿಡಗಳ ಬುಡದಲ್ಲಿ ನೀರು ನಿಲ್ಲೋದು, ಮತ್ತೆ ನಮ್ಮ ಈ ತೋಟಗಳಲ್ಲಿ ಜಮೀನುಗಳಲ್ಲೇ ನೀರು ನಿಲ್ಲೋದು. ಈ ಒಂದು ನೀರು ನಿಂತರೆ ಏನು ಸಮಸ್ಯೆಗಳು ಉಂಟಾಗಬಹುದು ಅಂತೀರಿ?
0: ನೀರು ಬೇರುಗಳ ಏರಿಯಾದಲ್ಲಿ ನಿಂತ್ಕೊಂಡ್ರೆ ಆಮ್ಲಜನಕ ಕೊರತೆ ಉಂಟಾಗುತ್ತದೆ. ಆಮ್ಲಜನಕ ಕೊರತೆ ಉಂಟಾದಾಗ ಬೇರುಗಳಿಗೆ ಕೊಳೆ ರೋಗ, ಕ್ವಿಕ್ ವಿಲ್ಟ್ ಮತ್ತೆ ಇತರ ಶಿಲೀಂಧ್ರ ರೋಗಗಳು ಹೆಚ್ಚಾಗ್ತವೆ.
1: ಮತ್ತೆ ಬೇರು ಕೊಳೆ ರೋಗನೂ ಬರುತ್ತೆ ಈ ಏಲಕ್ಕಿಯಲ್ಲಿ.
0: ಹೌದು,
1: ಗೆಡ್ಡೆ ಕೊಳೆ ಅಂತೀವಲ್ಲ ಅದು.
0: ಹೌದು. ಇವನ್ನ ತಡೆಗಟ್ಟಬೇಕಂದ್ರೆ ನಾವು ಈಗ ಮುಖ್ಯವಾಗಿ ಕರಿಮೆಣಸಿನಲ್ಲಿ ಪೇಪರ್ ಮಲ್ಚ್ ಅಂತ ಬರುತ್ತೆ, ಪ್ಲಾಸ್ಟಿಕ್ ಮಲ್ಚ್, ಮ್ಯಾಟ್ ಅಂತ ಬರ್ತವೆ. ಅದು ಮುಖ್ಯವಾಗಿ ಮಳೆಗಾಲದಲ್ಲಿ ಉಪಯೋಗಿಸೋದ್ರಿಂದ ಆ ಮಳೆ ಪ್ರಮಾಣ ಬೇರಿನ ಜೋನಲ್ಲಿ ನಿಲ್ಲುವುದನ್ನ ಸ್ವಲ್ಪ ತಡೆಗಟ್ಟಬಹುದು. ಮಳೆ ನಿಂತ ಮೇಲೆ ಅದನ್ನ ತೆಗಿಬಹುದು.
1: ಅದೊಂದು ಪರಿಹಾರ ಇದೆ.
0: ಹೌದು. ಮತ್ತೆ ನೀರು ನಿಲ್ಲದಂತೆ ಸರಿಯಾದ ಒಳಚರಂಡಿ ವ್ಯವಸ್ಥೆ, ಡ್ರೈನೇಜ್ ತುಂಬಾ ಮುಖ್ಯ ಆಗುತ್ತೆ.
1: ಬಸಿಗಾಲುವೆ ಅದನ್ನು ತೆಗಿಬೇಕಾಗುತ್ತೆ. ಮತ್ತೆ ನಾವೇನಾದರೂ ಸಾವಯವ ಅಂಶವನ್ನು ಹಾಕಿದರೆ ಸ್ವಲ್ಪ ಮಧ್ಯಕ್ಕೆ ಸರಿಸಬೇಕಾಗತ್ತೆ.
0: ಹೌದು.
1: ಅದರಿಂದಲೂ ಕೂಡ ತೇವಾಂಶದ ಪ್ರಮಾಣ
0: ಜಾಸ್ತಿ
1: ಹೆಚ್ಚಾಗೋ ಸಾಧ್ಯತೆ
0: ಇರುತ್ತೆ.
1: ಹೆಚ್ಚು ಮಳೆ ಆದಾಗ ಅದನ್ನು ದೂರ ಸರಿಸಬೇಕು. ಕಡಿಮೆ ಮಳೆ ಆದಾಗ ಬುಡಕ್ಕಾಕಬೇಕು. ಈ ಅಂಶವನ್ನು ರೈತರು ಗಮನದಲ್ಲಿ ಇಟ್ಕೊಂಡಿರ್ಬೇಕು.
0: ಹೌದು,
1: ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಇನ್ನು ಮಳೆಗಾಲದಲ್ಲಿ ಈ ಒಳಚರಂಡಿ ವ್ಯವಸ್ಥೆ ಅಥವಾ ಬಸಿಗಾಲ ವ್ಯವಸ್ಥೆಯನ್ನು ಹೇಗೆ ನಿರ್ವಹಿಸಬೇಕು ಅಂತೀರಿ?
0: ಮುಖ್ಯವಾಗಿ ತೋಟಗಳಲ್ಲಿ ನೀರು ಹರಿಯುವ ದಿಕ್ಕಿನಲ್ಲಿ ಈ ಬಸಿಗಾಲುವೆಯನ್ನ ಮಾಡ್ಕೋಬೇಕಾಗ್ತದೆ. ವಿಶೇಷವಾಗಿ ಗುಡ್ಡ ಪ್ರದೇಶದಲ್ಲಿ ಏನಂದ್ರೆ ಕಾಂಟೋರ್ ಕಾಲುವೆ ಅಂತ ಬರುತ್ತೆ, ಬಹಳ ಸರಾಗವಾಗಿ ಆ ನೀರು ಕೊಚ್ಕೊಂಡು ಹೋಗ್ಬಿಡ್ಬೇಕು. ಆ ತರ ನೀರು ನಿಲ್ಲದಂತೆ ಮಾಡಬೇಕು. ಪ್ರತಿ ಮಳೆಗಾಲದ ಮೊದಲು ಕಾಲುವೆಗಳನ್ನು ಸ್ವಚ್ಛಗೊಳಿಸಬೇಕು. ಆಲ್ರೆಡಿ ಇದೆ ತೋಟದಲ್ಲಿ ಅಂತಂದ್ರೆ ಎಲ್ಲೂ ನೀರು ನಿಲ್ಲುವಂತ ಸಾಧ್ಯತೆಯನ್ನು ಕಡಿಮೆ ಮಾಡಬೇಕು.
1: ಅಂದ್ರೆ ಅವುಗಳನ್ನೆಲ್ಲ ಮೊದಲೇ ನಾವು ಸ್ವಚ್ಛ ಮಾಡಿ
0: ಇಟ್ಕೋಬೇಕು.
1: ಅದೇನಾದ್ರೂ ಮಣ್ಣೇನಾದ್ರೂ ಅದು ತುಂಬಿಕೊಂಡಿದ್ರೆ ಅದನ್ನೆಲ್ಲ ತೆಗೆದು ಆ ಕಡೆ ಹಾಕ್ಬೇಕು, ಜಮೀನಿಗೆ ಹಾಕ್ಕೋಬಹುದು. ಮತ್ತೆ ಈ ತರಗು ಎಲೆಯಿಂದ

0: ಎಲ್ಲ ಬಿದ್ದು ಕಳಿತಿರುತ್ತೆ, ಆ ಗೊಬ್ಬರವನ್ನು ಕೂಡ ನಾವು ಬಳಸ್ಕೋಬೋದು.
1: ಹೌದು,
0: ಅಂದರೆ ಈ ಕಾಲುವೆಗಳನ್ನು ಚರಂಡಿಗಳನ್ನು ಸ್ವಚ್ಛ ಮಾಡೋದು ಬಹಳ ಮುಖ್ಯ.
1: ಹೌದು.
0: ಇನ್ನು ಈ ರೋಗಗಳ ನಿರ್ವಹಣೆಯಲ್ಲಿ ಮಳೆಗಾಲದಲ್ಲಿ ಈ ಪೋಷಕಾಂಶಗಳ ಒಂದು ಪಾತ್ರ ಏನು ಅಂತೀರಿ?
1: ಈ ಪೋಷಕಾಂಶಗಳಲ್ಲಿ ಬಹುಮುಖ್ಯವಾಗಿ ಸಾರಜನಕ, ರಂಜಕ, ಪೊಟ್ಯಾಶ್ ನಾವು ಏನು ಬೆಳೆಗಳು ಕೊಡ್ತೀವೋ ಅವಲ್ಲಿ ಮುಖ್ಯವಾಗಿ ಸಾರಜನಕ ಎಲೆ, ಈ ಹೊಸ ಎಲೆ ಬರೋದಕ್ಕೆ ಚಿಗುರು ಬೆಳವಣಿಗೆ ತುಂಬ ಸಹಕಾರಿಯಾಗುತ್ತದೆ. ಮತ್ತೆ ಈ ರಂಜಕ ಏನಿದೆಯೋ ಅದು ಬೇರುಗಳ ಬೆಳವಣಿಗೆ ಸಹಾಯ ಮಾಡುತ್ತದೆ. ಮತ್ತೆ ರೋಗಗಳಿಗೆ ರೋಗ ನಿರೋಧಕ ಶಕ್ತಿ ಮತ್ತೆ ಕ್ವಾಲಿಟಿ, ಈ ಕಾಳು ಗುಣಮಟ್ಟ ಹೆಚ್ಚಿಸಬೇಕಂದ್ರೆ ನಮಗೆ ಪೊಟ್ಯಾಶ್ ಕೊಡಬೇಕಾಗ್ತದೆ. ಅದಕ್ಕೆ ಮಣ್ಣು ಪರೀಕ್ಷೆ ಆಧಾರಿತ ಪೋಷಕಾಂಶಗಳು ಕೊಡೋದು ಬಹು ಮುಖ್ಯ. ಆ ಟೈಮಲ್ಲಿ ನಾವು ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಅಂತೀವಿ, ಎಲ್ಲ ಪೋಷಕಾಂಶಗಳನ್ನು ಸಮತೋಲನ ರೀತಿಯಲ್ಲಿ ಕೊಟ್ಟಾಗ ನಮಗೆ ರೋಗಗಳನ್ನು ತಡೆಯುವಂಥ ಶಕ್ತಿ ಗಿಡಕ್ಕೆ ಕೊಡ್ತದೆ ಅದು ಪೊಟ್ಯಾಶಿಯಂ.
0: ಇನ್ನು ಈ ಹವಾಮಾನ ಬದಲಾವಣೆಯ ಹಿನ್ನೆಲೆಯಲ್ಲಿ ಮಳೆಗಾಲದ ನಿರ್ವಹಣೆಯಲ್ಲಿ ಏನು ಬದಲಾವಣೆ ಅಗತ್ಯ ಅಂತೀರ?
1: ಮೊದಲನೇ ಹೇಳಿದಂಗೆ ಈಗ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆ ಆಗ್ತಾ ಇದೆ. ಅದಕ್ಕೆ ತಕ್ಕಂತೆ ಏನಂದರೆ ಅತಿವೃಷ್ಟಿನೂ ಆಗ್ಬೋದು, ಅನಾವೃಷ್ಟಿ ಆಗ್ಬೋದು, ಬರ ಬರ್ಬೋದು. ಅಂಥ ಸಂದರ್ಭದಲ್ಲಿ ನಾವು ಮಳೆ ನೀರು ಸಂರಕ್ಷಣೆ ಮಾಡೋದು ಒಂದು ಮುಖ್ಯ ಉದ್ದೇಶ ಆಗಿರುತ್ತದೆ. ಬರ ಅಂತ ಬಂದಾಗ, ಅತಿವೃಷ್ಟಿ ಬಂದಾಗ ಆ ನೀರು ಜಾಸ್ತಿ ಇದ್ದನ್ನು ಬಸಿಗಾಲುವೆ ಮುಖಾಂತರ ಡ್ರೈನೇಜ್ ಕೊಟ್ಟು ಅದನ್ನು ಸಂರಕ್ಷಿಸಬೇಕಾಗ್ತದೆ. ಮತ್ತೆ ಮಲ್ಚಿಂಗ್, ಒದಿಕೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಅದನ್ನ ಯಾವ ಸಂದರ್ಭದಲ್ಲಿ, ಬರ ಸಂದರ್ಭದಲ್ಲಿ ಉಪಯೋಗಿಸ್ಬೇಕಾಗ್ತದೆ. ನೀರು ಜಾಸ್ತಿ ಆದಾಗ, ಮಳೆ ಜಾಸ್ತಿ ಆದಾಗ ಮಣ್ಣಿನ ಸವೆತ ತಡೆಯೋದಕ್ಕಾಗೂ ಯೂಸ್ ಮಾಡ್ಬೋದು. ಅದೇ ಸಮಯದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಆಗಿ ರೋಗ ಶಿಲೀಂಧ್ರಗಳು ಡೆವಲಪ್ ಆಗುವಂತ ಸನ್ನಿವೇಶದಲ್ಲಿ ಆ ಟೈಮಲ್ಲಿ ನಾವು ಜೈವಿಕ ಗೊಬ್ಬರಗಳು, ಟ್ರೈಕೋಡರ್ಮ ಈ ತರ ಎಲ್ಲ ಉಪಯೋಗಿಸ್ಬೇಕಾಗ್ತದೆ. ಮತ್ತೆ ಮುಖ್ಯವಾಗಿ ನೆರಳಿನ ನಿರ್ವಹಣೆ ಮತ್ತು ಒಳಚರಂಡಿ ವ್ಯವಸ್ಥೆ, ಡ್ರೈನೇಜ್, ಇವು ತುಂಬಾ ಮುಖ್ಯ ಆಗ್ತದೆ.
0: ಅಂದ್ರೆ ಎಲ್ಲ ಒಂದು ಪರಿಸ್ಥಿತಿಗೂ ಕೂಡ
1: ಸಿದ್ಧವಾಗಿರಬೇಕು.
0: ಅತಿಯಾದ ಮಳೆ ಆಗ್ಬೋದು ಅಥವಾ ಕಡಿಮೆ ಮಳೆ ಆಗ್ಬೋದು, ಎರಡೂ ಪರಿಸ್ಥಿತಿಗಳಿಗೂ ಕೂಡ ರೈತ ಬಾಂಧವರು ಈ ಹವಾಮಾನ ಬದಲಾವಣೆಯ ಹಿನ್ನೆಲೆಯಲ್ಲಿ ತಯಾರಾಗಿದ್ದರೂ ಮಾತ್ರ ಈ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಸಾಧ್ಯವಾಗುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಮಳೆಗಾಲದಲ್ಲಿ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆನಲ್ಲಿ ಪೋಷಕಾಂಶ ಮತ್ತು ತೇವಾಂಶದ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಿ ಎ ರಾಜಣ್ಣ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9964013453. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9964013453. ತುಂಬ ಸಂತೋಷ ಡಾಕ್ಟರ್ ರಾಜಣ್ಣ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮಳೆಗಾಲದಲ್ಲಿ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆನಲ್ಲಿ ಪೋಷಕಾಂಶ ಮತ್ತು ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು. ಧನ್ಯವಾದಗಳು ಸರ್.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.
3: ಸಂದರ್ಶನ ಕೇಳಿದಿರಿ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 21,500 ರೂಪಾಯಿಯಿಂದ 22,200 ರೂಪಾಯಿಗಳು, ಅರೇಬಿಕಾ ಚೆರಿ 12,600 ರೂಪಾಯಿಯಿಂದ 14,250 ರೂಪಾಯಿಗಳು, ರೊಬೆಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಯಿಂದ 18,200 ರೂಪಾಯಿಗಳು, ರೊಬೆಸ್ಟಾ ಚೆರಿ 9,400 ರೂಪಾಯಿಯಿಂದ 10,200 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು.
4: माननीय प्रधानमंत्री श्री नरेंद्र मोदी 20 जून को हुगली पश्चिम बंगाल से प्रधानमंत्री किसान सम्मान निधि की 23वीं किश्त जारी करेंगे. इसके तहत 9 करोड़ 44 लाख से अधिक किसानों के खातों में 18,880 करोड़ रुपए से अधिक की सम्मान राशि सीधे हस्तांतरित की जाएगी. पीएम किसान की इस किश्त के साथ ही किसानों को हस्तांतरित कुल राशि 4,46,000 करोड़ रुपए से अधिक हो जाएगी, जो करोड़ों किसान परिवारों को आर्थिक संबल प्रदान कर रही है. अन्नदाता का बढ़ता मान पीएम
3: किसान. ರೈತ ಬಾಂಧವರೇ, ನಾಳೆ ಸಂಜೆ 6:50 ಕ್ಕೆ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ

ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವ ತಜ್ಞರು ಡಾಕ್ಟರ್ ಜಿಟಿ ಪುತ್ರ, ಕೃಷಿ ನಿರ್ದೇಶಕರು, ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ, ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ಇಲ್ಲಿಗೆ ಇಂದಿನ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು.

0: ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು ಮುತ್ತಾರ್ಮುಡಿ ಗ್ರಾಮದ ನಿವೃತ್ತ ಪೊಲೀಸ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ದೇರಜೆ ಶ್ರೀ ಬಿದ್ದಪ್ಪ, ಶ್ರೀಮತಿ ಮಂಜುಳಾ ಮತ್ತೆ ಮಕ್ಕ.
1: ಸುದ್ದಿ ಜಂಪೆ ಓದ್ತಿರೋ ಚೊಕ್ಕಾಡಿವಾಣಿ ವೆಂಕಟೇಶ್ ಜಂಪೆನ ವಿವರ. ಮಡಿಕೇರಿ ತಾಲೂಕಿನ ಅಬ್ಬಿ ಜಲಪಾತ ಮತ್ತು ಮಾಂದಲ್ಪಟ್ಟಿಗೆ ಹೋಗುವ ರಸ್ತೆನ ಜಂಕ್ಷನ್ ಹತ್ತಿರ ಹಂಗೆ ಉಡೋತ್ಮಟ್ಟೆ ಹತ್ತಿರದ ಗಾಜಿನ ಸೇತುವೆ ಜಾಗಕ್ಕೆ ಜಿಲ್ಲಾಧಿಕಾರಿ ಎಸ್ ಎ ಸೋಮಶೇಖರವು ಇಂದು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದವು. ಗಾಜಿನ ಸೇತುವೆ ಕಟ್ಟಿರುವ ಜಾಗ, ಕಟ್ಟಿಕೆ ಅನುಮತಿ ತಕಣಲಾಟುತ ಹಂಗೆ ಇಂಜಿನಿಯರ್ಗಳ ದೃಢೀಕರಣ ಪತ್ರ ಹಂಗೆ ಪ್ರವಾಸಿಗರ ವಾಹನ ನಿಲ್ಲಿಸಿಕೆ ಸ್ಥಳಾವಕಾಶ ಗೊತ್ತು ಮಾಡ್ದ ಶುಲ್ಕ ಸೇರಿದಂಗೆ ಬೇರೆ ಬೇರೆ ಮಾಹಿತಿ ತಕೊಂಡು ಹಂಗೆ ಪ್ರವಾಸೋದ್ಯಮ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಕುತ ನಿರ್ದೇಶನ ಕೊಟ್ಟು ಮಳೆಗಾಲಲ್ಲಿ ಮುನ್ನೆಚ್ಚರ ವಹಿಸುವ ಸಂಬಂಧ ಈ ಎರಡು ಗಾಜಿನ ಸೇತುವೆ ವೀಕ್ಷಣೆಗೆ ಈ ಹಿಂದೆ ನಿರ್ಬಂಧ ಹೇರಲಾಗಿತ್ತು. ಈ ಬಗ್ಗೆ ಮರುಪರಿಶೀಲಿಸಿ ಪ್ರವಾಸಿಗರು ಹಂಗೆ ಎಲ್ಲರ ಹಿತಾಸಕ್ತಿ ಕಾಪಾಡಿ ಕಣಿಕೆ ಜಿಲ್ಲಾಡಳಿತ ಅಗತ್ಯ ಕ್ರಮ ತಕೊಂಡದೆ ಅಂತ ಜಿಲ್ಲಾಧಿಕಾರಿಯವರು ತಿಳಿಸಿದರು. ಹೋಮ್ಸ್ಟೇ ರೆಸಾರ್ಟ್ಗಳಲ್ಲಿ ಸುರಕ್ಷತೆ ಸಂಬಂಧ ತಕಣಕಾದ ಕ್ರಮಗ ಕೆಲಸ ಮಾಡುವ ಸಿಬ್ಬಂದಿಗಳ ಮಾಹಿತಿ ಇಡಕ್ಕೂ ತಯು ಹೇಳಿದವು. ಈ ಸಂದರ್ಭ ಪ್ರವಾಸೋದ್ಯಮ ಇಲಾಖೆನ ಉಪನಿರ್ದೇಶಕರು, ಕಂದಾಯ ಇಲಾಖೆನ ಅಧಿಕಾರಿಗ, ಹೋಮ್ಸ್ಟೇ ರೆಸಾರ್ಟ್ ಮಾಲೀಕರು ಹಾಜರಿತು. ರಕ್ಷಣಾ ಮಂತ್ರಾಲಯದ ಡೈರೆಕ್ಟರೇಟ್ ಜನರಲ್ ಆಫ್ ರೀಸೆಟಲ್ಮೆಂಟ್ ಅವು ಕೋಲ್ ಇಂಡಿಯಾ ಲಿಮಿಟೆಡ್ನವರೊಟ್ಟಿಗೆ ಮಾಜಿ ಸೈನಿಕರ ಕಲ್ಲಿದ್ದಲು ಸಾರಿಗೆ ಸಂಸ್ಥೆಗಳಲ್ಲಿ ಮೃತ ಮಾಜಿ ಸೈನಿಕರ ಹೆಣ್ಮಕ್ಕ, ಅನಾಥ ಮಕ್ಕ ಹಂಗೆ ಗಾಯಗೊಂಡ ಮಾಜಿ ಸೈನಿಕರಿಗೆ ಆರ್ಥಿಕ ಸಹಾಯ ಕೊಡುಗೆ ಒಂದು ಬಾರಿ ಮೊತ್ತನ ಪಾವತಿಸಿದರೆ ತಿಂಗಳು 5 ವರ್ಷಕ್ಕೆ ಮುಟ್ಟ ನಿಶ್ಚಿತ ಮೊತ್ತನ ನೀಡಲಾದೆ. ಈ ಯೋಜನೆ ಸೌಲಭ್ಯ ಪಡ್ಕೊಳ್ಳಿಕ್ಕೆ ಡಿಜಿಆರ್ ವೆಬ್ಸೈಟ್ಲಿ ಜೂನ್ 20 ಮೇಲೆ ಹೆಸರು ನೋಂದಣಿ ಮಾಡ್ಕೊಳಕ್ಕಂತ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಿದರು. 2026-27 ಸಾಲಿಗೆ ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ತರಗತಿಗಳಲ್ಲಿ ಓದ್ತಿರುವ ವಿಶೇಷಚೇತನ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಹಾಕಿಕೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟ್ ಫಾರ್ FY 2026-27 ಚಾಲನೆಯಲ್ಲಿದ್ದು ವೆಬ್ಸೈಟ್ಲಿ ಅರ್ಜಿ ಹಾಕಕ್ಕೆ. ಜಾಸ್ತಿ ಮಾಹಿತಿ ಬೇಕರೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ ಹಂಗೆ ತಾಲೂಕುಗಳಲ್ಲಿರುವ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರನ್ನು ಸಂಪರ್ಕಿಸಕ್ಕಂತ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಯವರು ತಿಳಿಸೇಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಆಯುಷ್ ಇಲಾಖೆ ಇವರ ಕೂಡುಕಟ್ಟಲಿ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ತೇಳುವ ವಿಷಯದಡಿಲಿ ಅಂತಾರಾಷ್ಟೀಯ 12ನೇ ಯೋಗ ದಿನಾಚರಣೆ ಇದೇ ತಿಂಗಳ 21 ಬೆಳಿಗ್ಗೆ 6:30 ಮಡಿಕೇರಿ ಪೇಟೆನ ಕಾವೇರಿ ಹಾಲ್ನಲ್ಲಿ ನಡೆದಿದೆ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ, ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡ, ಸಂಸದರು, ವಿಧಾನ ಪರಿಷತ್ ಸದಸ್ಯರು, ಉಸ್ತುವಾರಿ ಕಾರ್ಯದರ್ಶಿ, ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ ಪಂಚಾಯಿತಿ ಸಿಇಒ, ಜಿಲ್ಲಾ ಆಯುಷ್ ಅಧಿಕಾರಿ ಸೇರಿದಂತೆ ಮುಖ್ಯ ಪಟ್ಟವು ಹಾಜರಿದ್ದವೆ. ಪಿಎಂ ಕಿಸಾನ್ ಯೋಜನೆಯ 23ನೇ ಕಂತಿನ ಹಣ 2026-20 ಬಿಡುಗಡೆ ಆದೆ. ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಡಿಬಿಟಿ ಮೂಲಕ 2,000 ರೂಪಾಯಿ ಜಮೆ ಆದೆ. ಜಿಲ್ಲೆಯಲ್ಲಿ ಮಳೆ ಶುರುವಾಗಿದ್ದು ಸುರಕ್ಷತೆಯ ದೃಷ್ಟಿಯಿಂದ ಜೂನ್ 10 ರಿಂದ ಜುಲೈ 9 ಮುಟ್ಟ ಪೊಯ್ಯ ಮತ್ತು ಮರದ ದಿಮ್ಮಿಗಳನ್ನ ಸಾಗಿಸುವ ದೊಡ್ಡ ವಾಹನಗಳ ಸಂಚಾರ ನಿಷೇಧಿಸಲಾಗಿತ್ತು. ಈಗ ಕೋರಿಕೆನಂಗೆ ಹಂಗೆ ಜಿಲ್ಲೆನ ಹವಾಮಾನ ಪರಿಸ್ಥಿತಿನ ಅವಲೋಕಿಸಿ ಜೂನ್ 25 ಮುಟ್ಟ ವಾಹನ ಓಡಾಡಿಕೆ ಅವಕಾಶ ಕಲ್ಪಿಸಲಾಗುತ್ತ ಜಿಲ್ಲಾಧಿಕಾರಿ ಎಸ್ ಎ ಸೋಮಶೇಖರವು ತಿಳಿಸಿದರು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಭಾರತ ಸರ್ಕಾರ ಇವು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಒಳಪಡುವ ಬೇರೆ ಬೇರೆ ಇಲಾಖೆಗಳಲ್ಲಿ ಖಾಲಿ ಇರುವ ಗ್ರೂಪ್ ಬಿ ನಾನ್ ಗೆಜೆಟೆಡ್ ಮತ್ತು ಗ್ರೂಪ್ ಸಿ ಹುದ್ದೆಗಳನ್ನ ಭರ್ತಿ ಮಾಡಿಕೆ ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2026 ನೇಮಕಾತಿ ಪರೀಕ್ಷೆಗೆ ಅರ್ಜಿ ಕರೆದಳು. ಕುಸಿರವು ಆನ್ಲೈನ್ ಮೂಲಕ ಅರ್ಜಿ ಹಾಕಿಕೆ ಜೂನ್ 22 ಅಖೇರಿ ದಿನ. ಅರ್ಜಿ ಹಾಕಿಕೆ ಹಂಗೆ ಜಾಸ್ತಿ ಮಾಹಿತಿ ಬೇಕರೆ SSC ವೆಬ್ಸೈಟ್ನ ಸಂಪರ್ಕಿಸಕ್ಕಂತ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಉದ್ಯೋಗಾಧಿಕಾರಿಯವರು ತಿಳಿಸೇಳು. 2026-27 ಸಾಲಿಗೆ ಮೆಟ್ರಿಕ್ ನಂತರದ ಕೋರ್ಸುಗಳಲ್ಲಿ ಓದ್ತಿರುವ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗ ಹಂಗೆ ಅಲೆಮಾರಿ ಅರೆ ಅಲೆಮಾರಿ ಪ್ರವರ್ಗ 1 ವಿದ್ಯಾರ್ಥಿಗಳಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಮೂಲಕ ನೀಡಲಾಗ್ತಿರುವ ವಿದ್ಯಾರ್ಥಿ ವೇತನ, ಶುಲ್ಕ ವಿನಾಯಿತಿ, ವಿದ್ಯಾಸಿರಿ, ಊಟ ಮತ್ತು ಒಳಿಯಕ್ಕೆ ಸಹಾಯ ಸೌಲಭ್ಯಕ್ಕಾಗಿ ಆನ್ಲೈನ್ಲಿ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಆಗಸ್ಟ್ 31 ಅಖೇರಿ ದಿನ. ಕಾರ್ಯಕ್ರಮಗಳ ವಿವರ, ಸೌಲಭ್ಯ ಪಡ್ಕೊಳಿಕೆ ಇರಕ್ಕಾದ ಅರ್ಹತೆ, ಸಲ್ಲಿಸಕ್ಕಿರುವ ದಾಖಲೆಗ ಹಂಗೆ ಕಾರ್ಯಕ್ರಮಗಳ ಸರ್ಕಾರಿ ಆದೇಶಗಳಿಗಾಗಿ ಇಲಾಖೆನ ವೆಬ್ಸೈಟ್ನ ಸಂಪರ್ಕಿಸಕ್ಕ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ.
2: ಸುದ್ದಿ ಜಂಪೆ ಪ್ರಸಾರ ಆತು. ಪ್ರಾಯೋಜಕರು ನಿವೃತ್ತ ಪೊಲೀಸ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ದೇರಜೆ ಶ್ರೀ ಬಿದ್ದ

0: ಬಸಪ್ಪ, ಶ್ರೀಮತಿ ಮಂಜುಳಾ ಮತ್ತೆ ಮಕ್ಕ, ಮುತ್ತಾರ್ಮುಡಿ ಗ್ರಾಮ.
1: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
2: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವಾಟ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕೋ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
3: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
6: ನಿಮ್ಮ ನೆಚ್ಚಿನ ಮುಳಿಯಾದಲ್ಲಿ ಇದೀಗ ಮೆಗಾ ವಿನಿಮಯ ಮೇಳ. ಜೂನ್ 8-30 ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಪ್ರತಿ ಗ್ರಾಮಿಗೆ 250 ರೂಪಾಯಿ ಬೋನಸ್ ಪಡೆಯಿರಿ. ವಿಶೇಷ ಲೈಟ್ ವೆಟ್ ಆಭರಣಗಳ ಅಮೋಘ ಸಂಗ್ರಹ. ಸಂತೋಷದ ವೈವಿಧ್ಯಮಗಳ ಮಿನುಗುವ ಚಿನ್ನದ ಹಬ್ಬ. ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
8: ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
7: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
8: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
9: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
10: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
9: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
11: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
12: ಪೊನ್ನಂಪೇಟೆಯ ಸಬ್ ರಿಜಿಸ್ಟ್ರಾರ್ ಕಚೇರಿ ಸಮೀಪ ಇರುವ ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರವು ಪುನರಾರಂಭಗೊಂಡಿದ್ದು ಬೆಳಿಗ್ಗೆ 9-00 ಅಪರಾಹ್ನ 2 ತೆರೆದಿರುತ್ತದೆ. ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಕೋರಲಾಗಿದೆ.
13: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
14: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
13: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಹ್ಮಿನ್ಸ್ ವ್ಯಾಲಿ, ಮಡಿಕೇರಿ.
15: ಫೋನ್ 222-5571.
16: ಗಮನಿಸಿ, ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. ಪ್ರೀಮಿಯಂ ಫರ್ನಿಚರ್ ಗಳಿಗೆ ಆಕರ್ಷಕ ಆಫರ್ಗಳು, ಪ್ರತಿ ಬುಕಿಂಗ್ ಗೆ ಗಿಫ್ಟ್ ಫ್ರೀ, 100,000 ರೂಪಾಯಿ ಮೌಲ್ಯದ ಖರೀದಿಗೆ 2-door ಅಲ್ಮೆರಾ ಗೆಲ್ಲುವ ಸುವರ್ಣಾವಕಾಶ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
17: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲರಿ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
18: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
17: ಹಾಗಾದ್ರೆ ಇವತ್ತೇ ಹೋಗೋಣ.
19: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
11: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
5: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424.
6: ಸುದ್ದಿ ಸಮಾಚಾರ ಓದನುಳು ಚಟ್ಟಂಗಡ ರವಿಸುಬಯ್ಯ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಪಿಂಜ, ಆಯುಷ್ ಇಲಾಖೆಯ ಕೂಟದ ನೆಲೆ ಇದೇ ತಾರೀಕು ಇರೋ ತೊಂದಂಗ್ ಫಲಕ 6:30 ಮಡಿಕೇರಿ ಕಾವೇರಿ ಹಾಲಲ್ಲಿ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಅನ್ನೋ ವಿಷಯಕ್ಕೂ ತನಕ್ಕೆ 12 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡಪ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರೋತ್ತರ ಶಾಸಕ ಜಿಗುಟ್ಟರ ಪೊನ್ನಣ್ಣ, ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ, ಲೋಕಸಭಾ ಸದಸ್ಯ ಯದುವೀರ್ ಕೃಷ್ಣದತ್ತ ಒಡೆಯರ್, ರಾಜ್ಯಸಭೆ ಸದಸ್ಯಗಳಾದ ಅಜಯ್ ಮಾಕೇನ್, ವಿಧಾನ ಪರಿಷತ್ ಸದಸ್ಯಗಳಾದ ಮಂಡೆಪಂಡ ಸುಜಾ ಕುಶಾಲಪ್ಪ, ಎಸ್ ಎಲ್ ಭೋಜೇಗೌಡ, ಡಾಕ್ಟರ್ ಧನಂಜಯ ಸರ್ಜಿ, ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಚೆಪ್ಪುಡೇರ್ ಅರುಣ್ ಮಾಚೇ ಕೂಡದನಕ್ಕೆ ಮುಖ್ಯಪಟ್ಟು ಈ ಕಾರ್ಬಾರ್ಲು ಕೂಡಿಯಾಡುವ. ಮಡಿಕೇರಿ ತಾಲೂಕರ ಅಬ್ಬಿ ಪಿಂಜ ಮಾಂದ್ರಪಟ್ಟಿಗೆ ಪುಪ್ಪ ಬಟ್ಟಲು ಪಿಂಜ ಉಡೋತ್ಮೊಟ್ಟರ ಪಕ್ಕಲುಳ್ಳ ಗ್ಲಾಸ್ ಬ್ರಿಡ್ಜ್ಗೆ ಜಿಲ್ಲಾಧಿಕಾರಿ ಎಚ್ ಎ ಸೋಮಶೇಖರ್ ಖುದ್ದು ಪೋಯ್ತು ಪರಿಶೀಲನೆ ಮಾಡಿಸಿ. ಸೇತುವೆ ಮಾಡಿದ ಜಾಗ, ಸೇತುವೆ ಮಾಡೋಕ್ಕೆ ಪಂಚಾಯತಿರ ಒಪ್ಪಿಗೆ ಪಡೆದ ನಡೀತ, ಸೇತುವೆ ಮಾಡೋಕ್ಕೆ ಇಂಜಿನಿಯರ್ ಒಪ್ಪಿಗೆ ಕಾಗದ ಪಡೆದ ನಡೀತ.

0: ಪ್ರವಾಸಿಗರ ಅನುಕೂಲಕ್ಕೆ ಸರಿಕ ಸೇತುವೆ ಉಂಡ, ಪ್ರವಾಸಿಗರ ವಾಹನ ನಿಪ್ಚಿಡೋಕೆ ಜಾಗ ಉಂಡ, ಪ್ರವಾಸೋದ್ಯಮ ನೇಮಕೋತನಕ್ಕೆ ಕಾರ್ಬಾರ್ ಮಾಡಿನುಂಡ ಅನ್ನೋ ಪರಿಶೀಲನೆ ಮಾಡಿದ್ದು ಸರಿ ಅನ್ನೋ ನಿರ್ದೇಶನ ಕೊಡ್ತಿತ್ತು. ಪ್ರವಾಸಕ್ಕೆ ಪೊಪ್ಪಗಳು ಬಾಡಿಗೆ ಜೀಪ್ರ ಬಾಡಿಗೆರ ವಿವರ ಪಿಂಜ ಲೈಸೆನ್ಸ್ ಉಂಟಂದು ಪರಿಶೀಲನೆ ಮಾಡಿಸಿ. ಕಡಗದಾಳ್ರ ಪಕ್ಕಲುಳ್ಳ ರೆಸಾರ್ಟ್ಗೆ ಹೋಯ್ತು. ಅಲ್ಲಿ ಹತ್ರ ಕೃಷಿ ಭೂಮಿನ ಕೃಷಿ ಕಲ್ಲತೆ ಬೋರೆ ಕಾರ್ಬಾರಕ್ಕೆ ಬಳಸಿಂಡೆ ಅಂತಂದು ಪರಿಶೀಲನೆ ಮಾಡಿತ್ತು. ಇದೇ ತಾರೀಕು 20 ತಿಂಗಳಾಚೆ ಪೊಲಾಕ 10:30 ಶ್ರೀಮಂಗಲ ಗ್ರಾಮ ಪಂಚಾಯತಿ ಸಭಾಭಾಡಲ್ಲಿ ಖೇತ್ ಬಚಾವೋ ಅಭಿಯಾನ್ ಕೃಷಿ ಭೂಮಿ ಉಳಿಸಿ ಆಂದೋಲನ ಹತ್ರ ಕಾರ್ಬಾರ ನಡಪ. ವಿರಾಜಪೇಟೆ ತಾಲೂಕು ಕೃಷಿ ಇಲಾಖೆ ಪಿಂಜ ಗೋಣಿಕೊಪ್ಪತ್ತೊಳ ಕೃಷಿ ವಿಜ್ಞಾನ ಕೇಂದ್ರ ಹತ್ರ ಕೂಟ ಅದನ್ನು ನಡಪ. ಈ ಕಾರ್ಬಾರ್ಲಿ ಕೊಡಗರ ಬೋರೆ ಬೋರೆ ಬೊಳೆಕ್ಕೆ ಸಂಬಂಧಪಟ್ಟ ವಿಚಾರ ಸಂಕೀರ್ಣ, ಗೊಬ್ಬರತನ ಕ್ರಮಪೋಲೆ ಬಳಸುವ, ಕ್ರಮಪೋಲೆ ಪುಳುಕೊಲ್ಲೋಗಳ ಮದ್ದನ ಬಳಸುವ, ಬಿತ್ತುಕುರ್ನ ಕಾತೋದು ಕೂಡನಕ್ಕೆ ಬೋರೆ ವಿಷಯಕ್ಕೆ ಸಂಬಂಧಪಟ್ಟನಕ್ಕೆ ತರಬೇತಿ ಪಿಂಜ ಅರಿವಿಕೆ ಕೊಡಪ ಕಾರ್ಬಾರ್ನ ಕೃಷಿ ವಿಜ್ಞಾನ ಕೇಂದ್ರ ಹತ್ರ ವಿಜ್ಞಾನಿಯ ಪಿಂಜ ಅಧಿಕಾರಿಯ ಮಾಡುವ. ಬೊಳೆಕಾರ ವಿವರ ಕಣಕಲು ಕೂಡಿ ಆಡಿತು. ಅವಶ್ಯವುಳ್ಳ ಮಾಹಿತಿ ಪಡೆದವನಕ್ಕೆ ಸಹಾಯಕ ಕೃಷಿ ನಿರ್ದೇಶಕಂಗ ಅರಿಚಿಟ್ಟಿತು. ಜಿಲ್ಲಾಧಿಕಾರಿ ಎಚ್ ಎಸ್ ಸೋಮಶೇಖರ್ ಮಡಿಕೇರಿ ಪಕ್ಕಲುಳ್ಳ ಹೋಮ್ಸ್ಟೇಗೆ ಹೋಯಿತು. ಹೋಮ್ಸ್ಟೇಗೆ ಗ್ರಾಮ ಪಂಚಾಯತ್ರ ಒಪ್ಪಿಗೆ, ಪೊಲೀಸ್ ಇಲಾಖೆಯ ಒಪ್ಪಿಗೆ ಪಡೆದಂಡಿತ. ವಿದ್ಯುತ್ ಸೇರಿಕೆ ಉಂಡ, CCTV ರಿಜಿಸ್ಟರ್ ಪುಸ್ತಕ, ಪುಕಾರ್ ಪುಸ್ತಕ, ಪ್ರವಾಸಿಗರ ಪಾಸ್ಪೋರ್ಟ್, ವಿಮಾನ ಟಿಕೆಟ್, ಗುರುತು ಚೀಟಿ, ಮಾಹಿತಿ ಉಂಡ, ಕಾಟಕಸರು ಇಲ್ಲತೆ ಮನಾರ್ಥ ಬೆಚ್ಚಿತ ಅನ್ನೋದು ಕೂಡ ನನಗೆ ಹೋಮ್ಸ್ಟೇ ಪಿಂಜ ರೆಸಾರ್ಟರ್ ನೇಮಕೋತನಕ್ಕೆ ಉಂಟಂದು ಪರಿಶೀಲನೆ ಮಾಡಿತು. ಅವಶ್ಯವುಳ್ಳ ನಿರ್ದೇಶನ ಕೊಡ್ತಿತ್ತು. ಇಂದು ಮಜಂತ್ರ ಮೀದ ಪೊನ್ನಪೇಟೆ ತಾಲೂಕರ ಸುಮಾರು ಊರಿಗೆ ನಲ್ಲ ಮಳೆ ಅನ್ನ ವರದಿ ಬಂದಿತ್ತು. ಸುಮಾರು ಬೊಳೆಕರ ಕಾಫಿ ತೋಟಕ್ಕೆ ಗೊಬ್ಬರ ಇಟ್ಟಿದ್ದ ಮಳೆ ಇಲ್ಲತೆ ನಷ್ಟ ಅನುಭವಿಸಿಡಂಡಿ ಹಾಕೊಂದು ಬೇರೆ ಪಟ್ಟಂಡಿಪ್ಪಕ್ಕ ಹಿಂದೆತ್ರ ಈ ಮಳೆ ಬೊಳೆಕರಡ ಮನಸ್ಸಿಗೆ ತೃಪ್ತಿ ಕೊಡ್ತಿತ್ತು. ರಕ್ಷಣಾ ಇಲಾಖೆಯ ಡೈರೆಕ್ಟರೇಟ್ ಜನರಲ್ ಆಫ್ ರೀಸೆಟಲ್ಮೆಂಟ್ ಕಾರ ಮಾಜಿ ಸೈನಿಕಂಗಡ ಕಲ್ಲಿದ್ದಲು ಸಾರಿಗೆ ಸಂಸ್ಥೆಯಲ್ಲಿ ಚಾಕರಿ ಮಾಡಿನ ಮಾಜಿ ಸೈನಿಕಂಗಡ ಪೊಂಗಕ್ಕೆ ಅನಾಥ ಮಕ್ಕಕ್ಕೆ ಪಿಂಜ ಗಾಯ ಅನ ಮಾಜಿ ಸೈನಿಕಂಗಕ್ಕೆ ಪಣಕಾಸರ ಸಹಕಾರ ಕೊಡಬೇಕಾಯಿತು. ಒರು ಕುರಿ ಪಣ ಕಟ್ಟಿಚಂಗೆ ಅಂಜಿಕಾಲಕ್ಕೆತನೆ ಗೊತ್ತು ಮಾಡಿದ ಪಣತನ ಕೊಡಪು. ನೋಂದಣಿ ಮಾಡೋಕೆ ಕೊಡ್ತ ಪಣತನ ಅಂಜಿಕಾಲ ಕೈಂಜದು ಪೂರ್ತಿ ಬಯ್ಯ ಕೊಡಪು. ಈ ಯೋಜನೆಯ ಪ್ರಯೋಜನ ಪಡೆದವಕ್ಕೆ DGR ವೆಬ್ಸೈಟಲ್ಲಿ ಜೂನ್ 20 ತಾರೀಕರ ಮೀದ ನೋಂದಣಿ ಮಾಡಿಯೋಲು ಎಂದು ಸೈನಿಕ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕಂಗ ಅರಿಚಿಟ್ಟಿತು. ಬೈತಂಗಡ ಪಿಂಜ ಊನಕಾರಡ ಸಬಲೀಕರಣ ಇಲಾಖೆಯಿಂದ 2026-27 ಕಾಲಕೋತ್ತನಕ್ಕೆ ಇಲಾಖೆಯ ಶುಲ್ಕ ಮರುಪಾವತಿ ಯೋಜನೆ, ವಿವಾಹ ಪ್ರೋತ್ಸಾಹಧನ, ಆರೈಕೆದಾರರ ಭತ್ಯೆ ಯೋಜನೆಯ ಪ್ರಯೋಜನ ಪಡೆದವಕ್ಕೆ ಊನಕಾರಡ ಆಫ್ಲೈನ್ ಅರ್ಜಿ ಹಾಕಿತ್ತು. ಅರ್ಜಿನ ಅದದ್ದು ತಾಲೂಕರ ಗ್ರಾಮ ಪಂಚಾಯತಿಯಲ್ಲ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತಂಗಡ ಕೈಂಜೆ ಪಡೆದಂಡು August 31 ಒಳಲು ಪುನರ್ವಸತಿ ಕಾರ್ಯಕರ್ತಂಗಕ್ಕೆ ಒಪ್ಪುಚೂಡಣೆಂದು ಇಲಾಖೆಯ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. 2026-27 ಕಾಲತ್ರ ಪ್ರೀ ಮೆಟ್ರಿಕ್ ಪಿಂಜ ಪೋಸ್ಟ್ ಮೆಟ್ರಿಕ್ ತರಬೇತಿಗೂ ಓದನುಳ್ಳ ಊನಕಾರಡ ಮಕ್ಕಳ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಒಪ್ಪಿಸಿಡೋಕ್ಕೆ ವೆಬ್ಸೈಟ್ಲಿ ಅರ್ಜಿ ಒಪ್ಪಿಸಿಡಲು. ಅವರ ವಿವರಕ್ಕೆ ಜಿಲ್ಲಾ ಅಂಗವಿಕಲಂಗಡ ಕಲ್ಯಾಣ ಕಚೇರಿಯಲ್ಲಿ ವ್ಯವಹಾರ ಮಾಡಲು ಎಂದು ಇಲಾಖೆಯ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಭಾರತ ಸರ್ಕಾರ ಎಂಗ ಕೇಂದ್ರ ಸರ್ಕಾರಕ್ಕೆ ಅಡಂಗನ ಬೋರೆ ಬೋರೆ ಇಲಾಖೆಯಲ್ಲಿ ಖಾಲಿ ಉಳ್ಳ ಬಿ ನಾನ್ ಗೆಜೆಟೆಡ್ ಪಿಂಜ ಗ್ರೂಪ್ ಸಿ ಚಾಕರಿಗೆ ಅರ್ಜಿ ಹಾಕಿತು. ಇದೇ June 22 ಆಖೇರಿ ತಾರೀಕು ಎಂದು ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಇಲ್ಲಿಗೆ ಸುದ್ದಿ ಸಮಾಚಾರ ತಂದಿತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
3: ಆಯಾ ಖುಷಿಯೋ ಕಾ ಪೈಗಾಮ್ ಪಿಎಂ ಕಿಸಾನ್, ಪಿಎಂ ಕಿಸಾನ್.
4: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ 20 June ಕೋ ಹುಗ್ಲಿ ಪಶ್ಚಿಮ ಬಂಗಾಲ್ ಸೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕಿ 23ವೀ ಕಿಶ್ತ್ ಜಾರಿ ಕರೆಂಗೆ. ಇಸ್ಕೆ ತಹತ್ 9,44,00,000 ಸೇ ಅಧಿಕ್ ಕಿಸಾನೋ ಕೆ ಖಾತೋ ಮೇ 18,880 ಕರೋಡ್ ರುಪಯೆ ಸೇ ಅಧಿಕ್ ಕಿ ಸಮ್ಮಾನ್ ರಾಶಿ ಸೀಧೆ ಹಸ್ತಾಂತರಿತ್ ಕಿ ಜಾಯೆಗಿ. ಪಿಎಂ ಕಿಸಾನ್ ಕಿ ಇಸ್ ಕಿಶ್ತ್ ಕೆ ಸಾಥ್ ಹೀ ಕಿಸಾನೋ ಕೋ ಹಸ್ತಾಂತರಿತ್ ಕುಲ್ ರಾಶಿ 4,46,000 ಕರೋಡ್ ರುಪಯೆ ಸೇ ಅಧಿಕ್ ಹೋ ಜಾಯೆಗಿ, ಜೋ ಕರೋಡೋ ಕಿಸಾನ್ ಪರಿವಾರೋ ಕೋ ಆರ್ಥಿಕ ಸಂಬಲ್ ಪ್ರದಾನ್ ಕರ್ ರಹಿ ಹೈ.

ಶ್ರೋತೃಗಳೇ, ನಾಳೆ ಸಂಜೆ 5:10 ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಭಾಗವಹಿಸುವ ರೋಜ್ಗಾರ್ ಮೇಳ 2026 ನೇರ ಪ್ರಸಾರ. ನಾಳೆ ಸಂಜೆ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವ ವಿಷಯ ತಜ್ಞರು ಡಾಕ್ಟರ್ ಜಿಟಿ ಪುತ್ರ, ಕೃಷಿ ನಿರ್ದೇಶಕರು. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ, ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ನಾಳೆ ಸಂಜೆ 6:50 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 7:34 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರವನ್ನು ಕೇಳುತ್ತೀರಿ.
1: ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ, ಕಾಂಗ್ರೆಸ್ನ 5, ಬಿಜೆಪಿಯ 2 ಅಭ್ಯರ್ಥಿಗಳಿಗೆ ಗೆಲುವು. ಪ್ಯಾರಿಸ್ನಲ್ಲಿ ಪ್ರಮುಖ ಉದ್ಯಮಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಉನ್ನತ ಮಟ್ಟದ ಸಭೆ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಉದ್ಯೋಗ ಯೋಜನೆಯಡಿ ನಾಳೆ ಪ್ರಧಾನಿ ಅವರಿಂದ ಪ್ರೋತ್ಸಾಹಧನ ವಿತರಣೆ. ಆಹಾರ ಭದ್ರತೆ ಖಚಿತಪಡಿಸಿಕೊಳ್ಳಲು ವೈಜ್ಞಾನಿಕ ಸಂಗ್ರಹಣೆ, ಧಾನ್ಯಗಳ ಪರಿಣಾಮಕಾರಿ ವಿತರಣೆ ಅಗತ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ಎಲ್ಎನ್ಜಿ ವಾಹಕ ದಿಶಾ ನಾಳೆ ಗುಜರಾತ್ ಬಂದರಿಗೆ ಆಗಮನ. ವಾರ್ತೆಗಳ ವಿವರ: ಕರ್ನಾಟಕ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಮತ್ತು ಬಿಜೆಪಿಯ 2 ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. 14 ಮತಗಳನ್ನು ಪಡೆದ ಜೆಡಿಎಸ್ ಅಭ್ಯರ್ಥಿ ಗೋವಿಂದ ರಾಜು ಪರಾಭವಗೊಂಡಿದ್ದಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ 30 ಮತಗಳು, ಪಿವಿ ಮೋಹನ್ 29 ಮತಗಳು, ಬಿಎಸ್ ಶಿವಣ್ಣ 30 ಮತಗಳು, ತಿಪ್ಪಣ್ಣಪ್ಪ ಕಮಕನೂರ 30 ಮತಗಳು ಹಾಗೂ ವಿನಯ್ ಕಾರ್ತಿಕ್ 32 ಮತಗಳನ್ನು ಪಡೆದಿದ್ದಾರೆ. ಇದೇ ವೇಳೆ ಬಿಜೆಪಿಯ ರಘು ಕೌಟಿಲ್ಯ 29 ಮತಗಳು ಹಾಗೂ ಲಿಂಗರಾಜ ಪಾಟೀಲ್ 27 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. 222 ಶಾಸಕರ ಮತಗಳ ಪೈಕಿ 1 ಮತ ಅಸಿಂಧುವಾಗಿದೆ. ಭಾರತ ಫ್ರಾನ್ಸ್ ಆರ್ಥಿಕ ಮತ್ತು ಕೈಗಾರಿಕಾ ಸಹಕಾರವನ್ನು ಗಾಢಗೊಳಿಸುವ ಪ್ರಯತ್ನಗಳ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ಯಾರಿಸ್ನಲ್ಲಿ ಪ್ರಮುಖ ಉದ್ಯಮಿಗಳೊಂದಿಗೆ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗೆ ವಿವಾಟೆಕ್ 2026ರಲ್ಲಿ ಭಾಗವಹಿಸಲಿದ್ದಾರೆ. ವಿವಾಟೆಕ್ ಶೃಂಗಸಭೆಯು ಯುರೋಪಿನ ಅತಿದೊಡ್ಡ ತಂತ್ರಜ್ಞಾನ ಮತ್ತು ನವೋದ್ಯಮ ಕಾರ್ಯಕ್ರಮವಾಗಿದ್ದು, ಅಲ್ಲಿ ಪ್ರಧಾನಿ ಮೋದಿ ಅವರು ಭಾರತದ ಬೆಳೆಯುತ್ತಿರುವ ನಾವೀನ್ಯತೆ, ಪರಿಸರ ವ್ಯವಸ್ಥೆ ಮತ್ತು ತಾಂತ್ರಿಕ ಪ್ರಗತಿಯನ್ನು ಪ್ರಸ್ತಾಪಿಸಲಿದ್ದಾರೆ. ಈ ಆವೃತ್ತಿಯ ವಿವಾಟೆಕ್ ಶೃಂಗಸಭೆಯಲ್ಲಿ ಭಾರತ ಅತಿದೊಡ್ಡ ರಾಷ್ಟೀಯ ವೇದಿಕೆಯನ್ನು ಹೊಂದಿರುತ್ತದೆ. ಇದು ಭಾರತೀಯ ಮತ್ತು ಯುರೋಪಿಯನ್ ನಾವೀನ್ಯತೆ ಪರಿಸರ ವ್ಯವಸ್ಥೆಗಳ ನಡುವಿನ ಪಾಲುದಾರಿಕೆಯ ಅಗಾಧ ಸಾಮರ್ಥ್ಯದ ಸಂಕೇತವಾಗಿದೆ. ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ಸಮುದಾಯದ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಆಲ್ಸ್ಟೋಮ್ನ ಸಿಇಒ ಮಾರ್ಟಿನ್ ಸಿಯಾನ್ ಅವರನ್ನು ಭೇಟಿಯಾದರು. ಸಭೆಯಲ್ಲಿ ಪ್ರಧಾನಮಂತ್ರಿಯವರು ಭಾರತದಲ್ಲಿ ಆಲ್ಸ್ಟೋಮ್ನ ಮಹತ್ವದ ಹೂಡಿಕೆಗಳ ಕುರಿತು ಮಾಹಿತಿ ಪಡೆದರು. ಇದು ಉದ್ಯೋಗ ಸೃಷ್ಟಿ ಮತ್ತು ಭಾರತದ ರೈಲು ಕ್ಷೇತ್ರದ ಬೆಳವಣಿಗೆಗೆ ಕೊಡುಗೆ ನೀಡುತ್ತಿದೆ. ಭಾರತದಲ್ಲಿ ಮತ್ತಷ್ಟು ವಿತರಣೆ ಮತ್ತು ಹೂಡಿಕೆಗಳಿಗಾಗಿ ಆಲ್ಸ್ಟೋಮ್ನ ಯೋಜನೆಗಳ ಕುರಿತು ಮಾರ್ಟಿನ್ ಸಿಯಾನ್ ಅವರು ಮಾಹಿತಿಯನ್ನು ಹಂಚಿಕೊಂಡರು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ

0: ಅವರು ನಾಳೆ ನವದೆಹಲಿಯಲ್ಲಿ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನವನ್ನು ವಿತರಿಸಲಿದ್ದಾರೆ. ಈ ಯೋಜನೆ ಕುರಿತು ನವದೆಹಲಿಯಲ್ಲಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಕಳೆದ ವರ್ಷದ ಆಗಸ್ಟ್ನಿಂದ ಇಲ್ಲಿಯವರೆಗೆ 63 ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಪಿಎಂ ವಿಬಿಆರ್ವೈ ಯೋಜನೆಯಡಿ ಔಪಚಾರಿಕ ಉದ್ಯೋಗ ವಲಯಕ್ಕೆ ಸೇರ್ಪಡೆಗೊಳಿಸಲಾಗಿದೆ. ಇವರಲ್ಲಿ ಸುಮಾರು 30% ಮಹಿಳೆಯರಾಗಿದ್ದಾರೆ ಎಂದು ತಿಳಿಸಿದರು. ಈ ಯೋಜನೆಯಡಿ ಪ್ರೋತ್ಸಾಹಧನ ಪಡೆದಿರುವ ಸಂಸ್ಥೆಗಳಲ್ಲಿ 80%ಕ್ಕೂ ಹೆಚ್ಚು ಸಂಸ್ಥೆಗಳು 25ಕ್ಕಿಂತ ಕಡಿಮೆ ಕಾರ್ಮಿಕರನ್ನು ಹೊಂದಿರುವ ಸಣ್ಣ ಉದ್ಯಮಗಳಾಗಿವೆ. ಮೊದಲ ಸರ್ಕಾರಿ ಉದ್ಯೋಗವನ್ನು ಪಡೆದ ಯುವಜನರಿಗೆ 15,000 ರೂಪಾಯಿವರೆಗೆ ಪ್ರೋತ್ಸಾಹಧನವನ್ನು 2 ಕಂತುಗಳಲ್ಲಿ ನೀಡಲಾಗುವುದು ಎಂದು ಸಚಿವರು ಹೇಳಿದರು. ಈ ಕಾರ್ಯಕ್ರಮದ ವೇಳೆ 15 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಖಾತೆಗಳಿಗೆ ನೇರ ಹಣ ವರ್ಗಾವಣೆ ಮೂಲಕ ಪ್ರೋತ್ಸಾಹಧನ ಜಮಾ ಮಾಡಲಾಗುವುದು ಎಂದು ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಇದೇ ಶನಿವಾರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9.44 ಕೋಟಿಗೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾಯಿಸಲಾಗುವುದು. 2.18 ಕೋಟಿಗೂ ಹೆಚ್ಚು ಮಹಿಳಾ ರೈತರು ಸಹ ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. ಈ ಬಿಡುಗಡೆಯೊಂದಿಗೆ 2019ರ ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಒಟ್ಟು ವಿತರಣೆ 4.46 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಹಾರ ಭದ್ರತೆಯನ್ನ ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಕೃಷಿ ಉತ್ಪಾದನೆ ಮಾತ್ರವಲ್ಲದೆ ವೈಜ್ಞಾನಿಕ ಸಂಗ್ರಹಣೆ ಮತ್ತು ಆಹಾರ ಧಾನ್ಯಗಳ ಪರಿಣಾಮಕಾರಿ ವಿತರಣೆಯೂ ಅಗತ್ಯ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ಆಹಾರ ನಿಗಮದ ವತಿಯಿಂದ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವ ಗೋದಾಮುಗಳಿಗೆ ಸ್ಮಾರ್ಟ್ ವೇರ್ ಹೌಸಿಂಗ್ ವ್ಯವಸ್ಥೆಯ ಉದ್ಘಾಟನಾ ಸಮಾರಂಭ ಮತ್ತು ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಈ ತಂತ್ರಜ್ಞಾನ ಮತ್ತು ಡಿಜಿಟಲೀಕರಣವು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಪರಿವರ್ತಿಸಿದೆ ಮತ್ತು ಆಹಾರ ಧಾನ್ಯ ವಿತರಣೆಯಲ್ಲಿ ಪಾರದರ್ಶಕತೆಯನ್ನು ಬಲಪಡಿಸಿದೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿ ವಿತರಿಸಲಾದ ಸುಮಾರು 98.5% ಆಹಾರ ಧಾನ್ಯಗಳು ಈ ಪಿಒಎಸ್ ಸಾಧನಗಳ ಮೂಲಕ ಆಧಾರ್ ದೃಢೀಕರಿಸಲ್ಪಟ್ಟಿದೆ ಎಂದು ಅವರು ಹೇಳಿದರು. ಎಲ್ಲಾ ಸಂಸ್ಕರಣಾಗಾರಗಳು ಹೆಚ್ಚಿನ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಾಕಷ್ಟು ಕಚ್ಚಾ ತೈಲ ದಾಸ್ತಾನುಗಳನ್ನು ಹೊಂದಿವೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ, ಕಳೆದ 3 ದಿನಗಳಲ್ಲಿ 1.36 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳು ಬುಕಿಂಗ್ಗಳನ್ನು ಸ್ವೀಕರಿಸಲಾಗಿದೆ ಮತ್ತು 1.47 ಕೋಟಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದೆ ಎಂದು ತಿಳಿಸಿದರು. ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯದ ನಿರ್ದೇಶಕ ಓಪೇಶ್ ಕುಮಾರ್ ಶರ್ಮಾ ಮಾತನಾಡಿ, 62,370 ಮೆಟ್ರಿಕ್ ಟನ್ ಸರಕುಗಳನ್ನು ಹೊತ್ತ ಎಲ್ಎನ್ಜಿ ವಾಹಕ ದಿಶಾ ನಾಳೆ ಬೆಳಗ್ಗೆ ಗುಜರಾತ್ನ ದಹೇಜ್ ಬಂದರು ತಲುಪುವ ನಿರೀಕ್ಷೆಯಿದೆ. ಈ ಹಡಗು ಸೋಮವಾರ ಹರ್ಮೋಜ್ ಜಲಸಂಧಿಯನ್ನು ದಾಟಿತ್ತು ಎಂದು ಮಾಹಿತಿ ನೀಡಿದರು. ಅಮೆರಿಕ ಮತ್ತು ಇರಾನ್ ನಡುವಿನ ಮಹತ್ವದ ಒಪ್ಪಂದ ಜಾರಿಗೆ ಬಂದಿದ್ದು ಸುಮಾರು 4 ತಿಂಗಳಿಂದ ಮುಂದುವರೆದಿದ್ದ ನೇರ ಸಂಘರ್ಷಕ್ಕೆ ತಕ್ಷಣದ ವಿರಾಮ ದೊರೆತಿದೆ. ಜೊತೆಗೆ ಸಮಗ್ರ ಶಾಂತಿ ಒಪ್ಪಂದದ ಕುರಿತು ಮಾತುಕತೆ ನಡೆಸಲು 60 ದಿನಗಳ ಕಾಲಾವಕಾಶವನ್ನು ಒದಗಿಸಿದೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆಯಲಿರುವ ಸಭೆಗೆ ಮುನ್ನ ಡಿಜಿಟಲ್ ಸಹಿ ಮಾಡಲಾದ 14 ಅಂಶಗಳ ಈ ಒಪ್ಪಂದವು ತಕ್ಷಣದ ಕದನ ವಿರಾಮವನ್ನು ಜಾರಿಗೊಳಿಸುವುದರ ಜೊತೆಗೆ ಉಭಯ ರಾಷ್ಟಗಳು ಪರಸ್ಪರ ದಾಳಿ ನಡೆಸುವ ಕ್ರಮಗಳಿಂದ ದೂರವಿರಲು ಬದ್ದವಾಗಿದೆ. ಅಲ್ಲದೆ ಇರಾನ್ನ ಅಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತಾ ವಿಷಯಗಳಿಗೆ ಸಂಬಂಧಿಸಿದ ದೀರ್ಘಕಾಲೀನ ವಿವಾದಗಳನ್ನು ಬಗೆಹರಿಸಲು ಒಂದು ಚೌಕಟ್ಟನ್ನು ರೂಪಿಸಿದೆ. ಅಮೆರಿಕ ರಾಯಭಾರಿ ಸರ್ಜಿಯೋ ಗೋರ್ ನವದೆಹಲಿಯಲ್ಲಿ ಇಂದು

0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದರು. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಸಚಿವ ಅಮಿತ್ ಶಾ, ಉಭಯ ರಾಷ್ಟಗಳ ನಡುವಿನ ಭದ್ರತಾ ಸಹಕಾರವನ್ನು ವಿಶೇಷವಾಗಿ ಭಯೋತ್ಪಾದನೆ ನಿಗ್ರಹ ಮತ್ತು ಮಾದಕ ವಸ್ತುಗಳ ನಿಯಂತ್ರಣ ಕ್ಷೇತ್ರಗಳಲ್ಲಿ ಸಹಕಾರ ಮತ್ತಷ್ಟು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಮುದಾಯ ರೇಡಿಯೋಗಳು ದೇಶದ ಕೊನೆಯ ಜನರನ್ನು ತಲುಪುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಚೆನ್ನೈನ ಎಐಆರ್ನಲ್ಲಿ ಇಂದು ನಡೆದ ಪುಸ್ತಕ ಬಿಡುಗಡೆ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಜನರ ಪ್ರಯೋಜನಕ್ಕಾಗಿ ಜಾಗೃತಿ ಸಂದೇಶಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ತಲುಪಿಸಲು ರೇಡಿಯೋದಲ್ಲಿನ ನಾವೀನ್ಯತೆ ಮುಖ್ಯವಾಗಿದೆ ಎಂದು ಹೇಳಿದರು. ಬ್ರೆಜಿಲ್ನ ಬ್ರೆಸಿಯಾದಲ್ಲಿ ನಡೆದ 16ನೇ ಅಂತಾರಾಷ್ಟೀಯ ವಿಶ್ವ ಔಷಧೀಯ ಉತ್ಪನ್ನಗಳ ಸಭೆಯಲ್ಲಿ ಭಾರತ ಜಾಗತಿಕ ಔಷಧೀಯ ಗುಣಮಟ್ಟದ ಮಾನದಂಡಗಳಲ್ಲಿ ತನ್ನ ಬೆಳೆಯುತ್ತಿರುವ ನಾಯಕತ್ವವನ್ನು ಪುನರುಚ್ಚರಿಸಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರುವ ಭಾರತೀಯ ಔಷಧೀಯ ಆಯೋಗದ ನಿಗಮವು ಈ ತಿಂಗಳ 15ರಿಂದ 17ರವರೆಗೆ ನಡೆದ 3 ದಿನಗಳ ಸಭೆಯಲ್ಲಿ ಭಾಗವಹಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ, ಕಾಂಗ್ರೆಸ್ನ 5 ಬಿಜೆಪಿಯ 2 ಅಭ್ಯರ್ಥಿಗಳಿಗೆ ಗೆಲುವು. ಪ್ಯಾರಿಸ್ನಲ್ಲಿ ಪ್ರಮುಖ ಉದ್ಯಮಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಉನ್ನತ ಮಟ್ಟದ ಸಭೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆಯಡಿ ನಾಳೆ ಪ್ರಧಾನಿ ಅವರಿಂದ ಪ್ರೋತ್ಸಾಹಧನ ವಿತರಣೆ. ಆಹಾರ ಭದ್ರತೆ ಖಚಿತಪಡಿಸಿಕೊಳ್ಳಲು ವೈಜ್ಞಾನಿಕ ಸಂಗ್ರಹಣೆ, ಧಾನ್ಯಗಳ ಪರಿಣಾಮಕಾರಿ ವಿತರಣೆ ಅಗತ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ಎಲ್ಎನ್ಜಿ ವಾಹಕ ದಿಶಾ ನಾಳೆ ಗುಜರಾತ್ ಬಂದರಿಗೆ ಆಗಮನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳು, ಈಗ ರೇಡಿಯೋ ಸಮಯ 7:46. ನಿಧಾನ ಸುದ್ದಿ. ಮೂಲತಃ ಮೈತಾಡಿ ಕಾರಳನ, ಮುಂಡ ಚಾಂಡಿರ ಕಾವೇರಿ ಕಾವೇರಪ್ಪ ಹಿಂಗ ಇದಕ್ಕ ಮರಣಪಟ್ಟಿತು. 69 ವೈತರ ಕಾವೇರಪ್ಪ ಇಂಗಡ ಆಕಿರಿ ಕಾರ್ಯ ನಾಳೆ ಮಜಾನ 3 ಗಂಟೆಗೂ ಒಕ್ಕತೂಟಗಳತ್ತು ನಡಪ. ಹರಿಹರ ಗ್ರಾಮ ಮತ್ತಾರ ನಿವಾಸಿ ತೀತಿರ ಮೋಟಯ್ಯ ಸಾಬು ಇಂದು ಮರಣಪಟ್ಟಿತು. 68 ವೈತರ ತೀತಿರ ಸಾಬು ಮೋಟಯ್ಯ ಆಯಿಂಡ ಆಕಿರಿ ಕಾರ್ಯ ನಾಳೆ ಮಜಾನ ಆಯಿಂಡ ಸ್ವಂತ ಮನೆ ನಡಪ. ಈಗ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಜಿಪಿ ರಾಜರತ್ನಂ ಅವರ ರಚನೆಯ ಭಾವಗೀತೆ, ಮೈಸೂರು ಅನಂತಸ್ವಾಮಿ ಅವರ ಸ್ವರದಲ್ಲಿ.

ಅರೆ ತೈ ತೈ ತಂದನ, ಈ ಎಂಟರೊಳಗುಂಟು ನಮ್ಮ ಜೀವನ. ಸುಂದರವಾಗಿರುವಂತಹ ಗೀತೆಯನ್ನು ಇದುವರೆಗೆ ನೀವು ಕೇಳಿದ್ರಿ. ಇದು ಕೋಟಿಗೊಬ್ಬ ಈ ಚಿತ್ರದಿಂದ ಆಯ್ದ ಗೀತೆಯಾಗಿತ್ತು. ಮೂಡಿಬಂದ ಧ್ವನಿಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರುಗಳವಾಗಿದ್ದವು. ಕೆ ಕಲ್ಯಾಣ ಬರೆದಿದ್ದ ಗೀತೆಗೆ ದೇವ ಅವರ ಸಂಗೀತ ಇತ್ತು. ಸಿರಿಗಂಧ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ.

ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಓದಿನ ಮಹತ್ವದ ಕುರಿತಾಗಿ ನಾವು ಮಾತನಾಡ್ತಾ ಇದ್ವಿ. ನಾನು ಹೇಳ್ತಾ ಇದ್ದೆ ಮಾನವನ ನಾಗರಿಕತೆಯ ವಿಕಾಸ ಅಂತ ಏನಿದೆಯಲ್ಲ, ಆ ವಿಕಾಸದಲ್ಲಿ ಬೇರೆ ಬೇರೆ ಅಂಶಗಳು ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತವೆ. ಆದರೆ ಎಲ್ಲಕ್ಕಿಂತ ದೊಡ್ಡ ಪಾತ್ರವನ್ನು ಮನುಷ್ಯನ ನಾಗರಿಕತೆಯ ವಿಕಾಸದಲ್ಲಿ ವಹಿಸೋದು ಓದು ಅನ್ನುವಂತಹ ಒಂದು ಅಂಶ. ಮನುಷ್ಯನ ಜ್ಞಾನದ ವಿಸ್ತರಣೆಗೆ ಓದು ಬಹಳ ಸಹಕಾರಿ, ಅದು ನಮಗೆಲ್ಲ ಕೂಡ ಗೊತ್ತಿದೆ. ಜ್ಞಾನ ವಿವರ್ಧನೆ ಆದರೆ ತಾನೇ ಸಮಾಜದ ಸುಧಾರಣೆ ಕೂಡ ಆಗುತ್ತೆ. ಹಾಗಾಗಿ ಓದು ಸಮಾಜದ ಸುಧಾರಣೆಗೂ ಕೂಡ ಸಾಕಷ್ಟು ಸಹಾಯಕವಾಗಿದೆ. ಮನುಷ್ಯನೊಬ್ಬನ ಸರ್ವಾಂಗೀಣ ವ್ಯಕ್ತಿತ್ವ ವಿಕಸನ ಅಂತ ಕರಿತೀವಲ್ಲ, ಆ ಸರ್ವಾಂಗೀಣ ಅಭಿವೃದ್ಧಿಗೆ ಓದು ಬಹಳ ಬಹಳ ಅವಶ್ಯಕ, ಅದು ಬಹಳ ಬಹಳ ಸಹಾಯಕ. ವ್ಯಕ್ತಿತ್ವ ವಿಕಸನದಲ್ಲಿ ಓದು ಹೇಗೆಲ್ಲ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ವಿಚಾರ ಮಾಡ್ತಾ ಹೋದರೆ, ಓದು ಮನುಷ್ಯನ ಆಲೋಚನಾ ಶಕ್ತಿಯನ್ನು ವಿಶಾಲಗೊಳಿಸುತ್ತೆ. ನೀವು ಯಾವುದಾದ್ರೂ ಓದ್ತಾ ಹೋಗಿ ಒಂದು ಕಲ್ಪನಾ ಲೋಕ ತೆರೆದುಕೊಳ್ಳುತ್ತೆ. ಆ ಕಲ್ಪನೆಯ ಲೋಕ ನಾವು ಯಾವುದೋ ಒಂದು ಸಂಗತಿಯನ್ನು ನೋಡುವಾಗ, ಅಂದರೆ ಅದು ಮೊಬೈಲ್ ಸ್ಕ್ರೀನ್ಗಳಲ್ಲಿ ಅಥವಾ ಟಿವಿಗಳಲ್ಲಿ ನೋಡೋದ್ರ ಮೂಲಕವಾಗಿ ಆ ಕಲ್ಪನಾ ಲೋಕವನ್ನು ನಾವು ತೆರೆದುಕೊಳ್ಳೋದಕ್ಕೆ ಅಥವಾ ಆ ಕಲ್ಪನಾ ಲೋಕದ ಒಳಗಡೆ ಪ್ರವೇಶ ಮಾಡೋದಕ್ಕೆ ಆಗೋದಿಲ್ಲ. ಸಾಮಾನ್ಯವಾಗಿ ಇವತ್ತಿನ ಮಕ್ಕಳುಗಳಿಗೆ ಅದು ಸಮಸ್ಯೆ ಆಗಿದೆ ಕೂಡ. ನೋಡಿ, ಗಮನಿಸಿ, ನಾವೆಲ್ಲ ಕೂಡ ಚಿಕ್ಕವರಿದ್ದಾಗ, ಅಂದರೆ ಸುಮಾರು 80s ಅದರಲ್ಲಿ ಅಥವಾ 90s ರೇಂಜ್ಗಳಲ್ಲಿ ಇರುವಂಥವರು ಓದುತ್ತಾ ಇದ್ವಿ. ನಾವೆಲ್ಲ ಕೂಡ ಓದ್ತಾ ಇದ್ವಿ ಅಂತಂದರೆ ನಾವು ಓದುವಾಗ ನಮ್ಮದೇ ಆದಂತಹ ಅದ್ಭುತವಾದಂತಹ ಒಂದು ಕಲ್ಪನಾ ಲೋಕ ನಮ್ಮ ತಲೆಯ ಒಳಗಡೆಗೆ ತೆರೆಕೊಳ್ತಾ ಇತ್ತು. ಆದರೆ ಇವತ್ತು ಹಾಗಿಲ್ಲ. ವಿಶೇಷತಃ ಮಕ್ಕಳು ಯಾವುದಾದ್ರೂ ಸಂಗತಿಯನ್ನು ತಿಳ್ಕೊಳ್ಬೇಕು ಅಂತಂದಾಗ ಅವರು ನೇರವಾಗಿ ಚಿತ್ರಿಕೆಯ ಮೊರೆ ಹೋಗ್ತಾರೆ, ಮೊಬೈಲ್ ಫೋನ್ಗಳ ಮೂಲಕವಾಗಿ ನೋಡ್ತಾರೆ ಅಥವಾ ಟಿವಿಗಳ ಮೂಲಕವಾಗಿ ನೋಡ್ತಾರೆ. ಹಾಗಾಗಿ ಕಲ್ಪನೆಗೆ ಹೆಚ್ಚಿನ ಆಸ್ಪದ ಇಲ್ಲ. ಆಲೋಚನಾ ಶಕ್ತಿ ಹೆಚ್ಚಬೇಕು ಅಂತಂದರೆ ಓದು ಬಹಳ ಪ್ರಬಲವಾಗಿರುವಂತಹ ಒಂದು ಮಾಧ್ಯಮ ಅಂತ ಖಂಡಿತವಾಗಿ ನಾನಂತೂ ಹೇಳ್ತೀನಿ, ನೀವು ಕೂಡ ಒಪ್ಕೊಳ್ತೀರಿ ತಾನೇ. ಅಷ್ಟೇ ಅಲ್ಲ, ಒಂದು ವಿಷಯದಲ್ಲಿ ತಿಳುವಳಿಕೆ ಬರಬೇಕು ಮತ್ತು ಒಂದು ವಿಷಯದಲ್ಲಿ ಪಕ್ವತೆ ಅನ್ನೋದು ನಮ್ಮಲ್ಲಿ ಮೂಡಬೇಕು ಅಂತಂದರೆ ಓದು ಇದೊಂದೇ ಪರಿಹಾರ. ನಾವು ಓದೋದರಿಂದ ಮಾತ್ರವೇ ಯಾವುದೇ ಒಂದು ವಿಷಯದಲ್ಲಿ ನಮಗೆ ಪಕ್ವತೆ ಅನ್ನೋದು ಬಹಳ ಸುಲಭವಾಗಿ ಸಹಜವಾಗಿ ಬರುತ್ತೆ ಅನ್ನೋದು ಕೂಡ ಇದು ನನ್ನ ಅನುಭವದ ವಿಷಯವೂ ಕೂಡ ಹೌದು. ಬಹುಶಃ ನಿಮಗೂ ಕೂಡ ಇದರ ಅನುಭವ ಆಗಿರುತ್ತೆ ಅಲ್ವಾ ಸ್ನೇಹಿತರೆ? ಇನ್ನು ನಾವು ಎಷ್ಟೋ ಸಲ ತಪ್ಪು ಒಪ್ಪು ಇವುಗಳ ವ್ಯತ್ಯಾಸವನ್ನು ಕಂಡುಹಿಡಿಬೇಕಾಗ್ತಾ ಇರುತ್ತೆ. ಯಾವುದು ಮಾಡಿದರೆ ಸರಿ, ಯಾವುದು ಮಾಡಿದರೆ ತಪ್ಪು, ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನೆಲ್ಲ ವಿಚಾರ ಮಾಡಬೇಕಾದ್ರೆ ಓದು ಅನ್ನೋದಿದೆಯಲ್ಲ, ಅದು ನಮಗೆ ತುಂಬ ಸಹಾಯಕವಾಗಿದೆ. ಓದು ಅನ್ನೋದು ನಮ್ಮಲ್ಲಿ ವಿವೇಚನಾ ಶಕ್ತಿಯನ್ನು ಬೆಳೆಸುತ್ತೆ.

ಅಂತ ತಜ್ಞರು ಹೇಳ್ತಾರೆ. ಆ ಮೂಲಕವಾಗಿ ವಿವೇಚನೆಯನ್ನು ಮಾಡುವುದರ ಮೂಲಕವಾಗಿ ನಾವು ಯಾವುದು ಸರಿ ಯಾವುದು ತಪ್ಪು ಅನ್ನೋದರ ಸರಿಯಾದ ನಿರ್ಧಾರವನ್ನು ಮಾಡ್ತೀವಿ ಜೀವನದಲ್ಲಿ. ಹಾಗಾಗಿ ಓದು ಈ ಒಂದು ವಿವೇಚನಾ ಶಕ್ತಿಯನ್ನು ನಮ್ಮಲ್ಲಿ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲ, ಒಬ್ಬ ಒಳ್ಳೆಯ ಓದುಗ ಇರ್ತಾನಲ್ಲ ಅವನು ಒಳ್ಳೆಯ ಕೇಳುಗನೂ ಆಗಿರ್ತಾನೆ. ಅಷ್ಟೇ ಅಲ್ಲ, ತುಂಬಾ ಪ್ರಭಾವಶಾಲಿಯಾಗಿ ಅವನು ಇತರರ ಜೊತೆಗೆ ಸಂವಹನವನ್ನು ನಡೆಸ್ತಾನೆ. ಹಾಗಾಗಿ ಓದು ಅನ್ನೋದು ಒಬ್ಬ ವ್ಯಕ್ತಿಯ ಸರ್ವಾಂಗೀಣ ಬೆಳವಣಿಗೆ ಅಂದರೆ ವ್ಯಕ್ತಿತ್ವ ವಿಕಸನಕ್ಕೆ ಸಾಕಷ್ಟು ಸಾಕಷ್ಟು ಸಹಾಯಕ ಆಗಿದೆ ಅನ್ನೋದನ್ನು ಖಂಡಿತವಾಗಿಯೂ ಕೂಡ ನಾವು ಹೇಳಬಹುದು. ಬನ್ನಿ ಸರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಈಗ ಕೇಳೋಣ. ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಸೂರಪ್ಪ ಈ ಚಿತ್ರದಿಂದ ಆಯ್ದ ಗೀತೆಯನ್ನು ಬರೆದು ಸಂಗೀತ ಕೇಳಬಡಿಸಿದ್ದಾರೆ ಹಂಸಲೇಖಾ ಅವರು.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಓದು ಅತ್ಯಂತ ಮಹತ್ವದ ಒಂದು ಅಂಶ ನಮ್ಮ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ವಿ. ಹೌದು, ಓದಿಗೆ ಸಾಕಷ್ಟು ಪ್ರಾಶಸ್ತ್ಯವನ್ನು ನಮ್ಮ ಹಿರಿಯರು ಕೊಟ್ಟಿದ್ರು. ನಮ್ಮ ದೇಶದಲ್ಲಿ ಪ್ರಾಚೀನ ಓದಿಗೆ ಒಂದು ಪ್ರಾಚೀನ ಪರಂಪರೆ ಇದೆ. ಅದು ಹೇಗೆ ಅಂತಂದರೆ, ಪ್ರಾಚೀನ ಗ್ರಂಥಗಳಲ್ಲೆಲ್ಲ ಕೂಡ ನಮಗೆ ಆ ವಿಷಯಕವಾಗಿ ಅನೇಕ ಅಂಶಗಳು ನಮಗೆ ಸಿಗ್ತವೆ. ಮಹರ್ಷಿ ಪಾಣಿನಿ ಇವರು ನಮ್ಮ ಸಂಸ್ಕೃತ ಭಾಷೆಯ ವ್ಯಾಕರಣ ಶಾಸ್ತ್ರದ ಪಿತಾಮಹ ಅಂತ ಕರೆಯಲ್ಪಡುವಂತಹ ಮಹರ್ಷಿಗಳು. ಮಹರ್ಷಿ ಪಾಣಿನಿಯವರು ಸೂತ್ರ ರೂಪದಲ್ಲಿ ಬರೆದಿರುವಂತಹ ವ್ಯಾಕರಣ ಗ್ರಂಥ ಇವತ್ತಿಗೂ ಕೂಡ ಭಾರತೀಯ ಭಾಷೆಗಳ ವ್ಯಾಕರಣಕ್ಕೆ ಅಡಿಪಾಯ ಇದ್ದ ಹಾಗೆ. ಈ ಪೀಠಿಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮಹರ್ಷಿ ಪಾಣಿನಿಯವರ ಪಾಣಿನೀಯ ಶಿಕ್ಷಾ ಗ್ರಂಥದಲ್ಲಿ ಒಬ್ಬ ಉತ್ತಮ ಓದುಗನಲ್ಲಿ ಇರಬೇಕಾದಂತಹ 6 ಶ್ರೇಷ್ಠ ಗುಣಗಳು, ಅಂದರೆ ಷಟ್ ಪಾಠಕ ಗುಣಾಹ, 6 ಶ್ರೇಷ್ಠವಾಗಿರುವಂತಹ ಪಾಠಕನಲ್ಲಿ

ಸಾಮಾನ್ಯ ಶಿಕ್ಷಾ ಗ್ರಂಥದಲ್ಲಿ ಈ ವಿಚಾರ ಬಂದಿದೆ. ಈ ಶ್ಲೋಕದ ಅರ್ಥ ಏನು ಅಂತಂದ್ರೆ, ಮಾಧುರ್ಯಂ ಅಂದ್ರೆ ಮಾಧುರ್ಯ ಅಂತಂದ್ರೆ ಮಧುರತೆ, ಓದುವ ಧ್ವನಿ ಅದು ಒರಟಾಗಿರಬಾರ್ದು, ಕೇಳುಗರಿಗೆ ಇಂಪಾಗಿ ಇರಬೇಕು, ಮಧುರವಾಗಿರಬೇಕು. ಅಂದ್ರೆ ನಾವು ಗಟ್ಟಿಯಾಗಿ ಓದ್ತಾ ಇದ್ದೀವಿ ಅಂತಂದ್ರೆ ಆ ಓದು ಬೇರೆಯವರು ಅದನ್ನ ಕೇಳಿಸ್ಕೊಳ್ತಾ ಇರ್ತಾರೆ. ಗಮನಿಸಿ ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಪಂಡಿತರಾದವರು ಅಥವಾ ಜ್ಞಾನಿಗಳಾದವರು ಪುಸ್ತಕವನ್ನ ಗಟ್ಟಿಯಾಗಿ ಓದ್ತಾ ಇದ್ರು, ಮಿಕ್ಕವರು ಅದಕ್ಕೆ ಕಿವಿ ಆಗ್ತಾ ಇದ್ರು. ಹೀಗೆ ಶ್ರವ್ಯ ಕಾವ್ಯ ಅಂತ ನಮ್ಮ ಸಾಹಿತ್ಯ ಪರಂಪರೆಯಲ್ಲಿ ಬೆಳೆದೇ ಬಂದಿದೆ, ಬಹಳ ದೊಡ್ಡ ಪರಂಪರೆಯಾಗಿ ಅದು ಬೆಳೆದುಕೊಂಡು ಬಂದಿದೆ. ಹಾಗೆ ಶ್ರವ್ಯ ಅಂತ ಹೆಸರು ಬರೋದಕ್ಕೂ ಕೂಡ ಈ ರೀತಿ ಒಬ್ಬ ವ್ಯಕ್ತಿ ಓದಿದ್ದನ್ನ ಅನೇಕರು ಕೇಳಿಸ್ಕೊಳ್ತಾ ಇದ್ರು, ಹಾಗೆ ಕೇಳಿಸಿಕೊಂಡು ಮನನ ಮಾಡಿಕೊಂಡು ಬಂದಂತಹ ದೊಡ್ಡ ಪರಂಪರೆ, ಕಾವ್ಯ ಪರಂಪರೆಗೆ ಶ್ರವ್ಯ ಕಾವ್ಯ ಪರಂಪರೆ ಅಂತಲೇ ಹೆಸರಿದೆ. ಹಾಗೆ ಓದುವಂಥದ್ದಕ್ಕೆ ಬಹಳಷ್ಟು ಮಹತ್ವ ಇತ್ತು ಆಗಿನ ಕಾಲದಲ್ಲಿ. ಮತ್ತೆ ಆ ಓದಬೇಕಾದ್ರೆ ಅದು ಒರಟಾಗಿರಬಾರ್ದು, ಮಧುರವಾಗಿರಬೇಕು ಅನ್ನೋದು ಒಂದು ಅಂಶ. ಆದರೆ ಇನ್ನು ಅಕ್ಷರ ವ್ಯಕ್ತಿ ಅಂತ ಹೇಳಿದರೆ, ಅಕ್ಷರ ವ್ಯಕ್ತಿ ಅಂತಂದರೆ ಸ್ಪಷ್ಟವಾದಂತಹ ಉಚ್ಚಾರಣೆಯ ಮೂಲಕವಾಗಿ ನಾವು ಆ ಒಂದು ಸಾಲುಗಳಲ್ಲಿ ಅಥವಾ ಆ ಒಂದು ಪ್ಯಾರಾದಲ್ಲಿ ಇರುವಂತಹ ಎಲ್ಲ ಅಕ್ಷರಗಳು ನಮ್ಮ ನಾಲಿಗೆಯಲ್ಲಿ ಸ್ಪಷ್ಟವಾಗಿ ಅಭಿವ್ಯಕ್ತ ಆಗಬೇಕು ಅಂತರ್ಥ. ಪ್ರತಿಯೊಂದು ಅಕ್ಷರ ಪದದ ಉಚ್ಚಾರಣೆ ಸ್ಪಷ್ಟವಾಗಿ ಮಾಡಬೇಕು, ಯಾವುದೇ ಅಕ್ಷರವನ್ನು ನುಂಗಿ ನಾವು ಓದಬಾರದು. ಇದು ಬಹಳ ಬಹಳ ಮುಖ್ಯ ಆಗುತ್ತೆ. ಇನ್ನು ಪದಚ್ಛೇದ, ಇದು ಬಹಳ ಮುಖ್ಯ. ಅದು ವಿಶೇಷತಃ ನಮ್ಮ ಭಾರತೀಯ ಭಾಷೆಗಳನ್ನು ನಾವು ಓದಬೇಕಾದ್ರೆ ಪದಚ್ಛೇದ ನಮಗೆ ಸರ್ವೇ ಸಾಮಾನ್ಯವಾಗಿರುವಂತಹ ಅಂಶ. ಪದಚ್ಛೇದ ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ಅರ್ಥ ವ್ಯತ್ಯಾಸ ಆಗ್ಬಿಡುತ್ತೆ, ಅರ್ಥ ಕೆಟ್ಟೋಗ್ಬಿಡುತ್ತೆ. ಆ ನಿಟ್ಟಿನಲ್ಲಿ ಪದಚ್ಛೇದ ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ಓದುವಾಗ ಎಲ್ಲಿ ನಿಲ್ಲಿಸಬೇಕು ನೋಡಿ, ನಮ್ಮ ಬರವಣಿಗೆಯಲ್ಲಿ ಹೇಗಿರುತ್ತೆ ಅಂದರೆ ವಿರಾಮ ಚಿಹ್ನೆ, ಅಲ್ಪ ವಿರಾಮ ಚಿಹ್ನೆ, ಇಂಥದ್ದೆಲ್ಲ ಚಿಹ್ನೆಗಳನ್ನು ಕೊಡೋದಕ್ಕೆಲ್ಲ ಕೂಡ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ಒಬ್ಬ ಓದುಗ ಸರಿಯಾಗಿ ಆ ಚಿಹ್ನೆಗಳನ್ನು ಅರ್ಥೈಸಿಕೊಂಡು ಎಲ್ಲೆಲ್ಲಿ ವಿರಾಮವನ್ನು ಕೊಡಬೇಕು, ಎಲ್ಲೆಲ್ಲಿ ಅರ್ಧ ವಿರಾಮವನ್ನು ಕೊಟ್ಟು ಓದಬೇಕು ಅನ್ನೋದನ್ನೆಲ್ಲ ಗಮನಿಸಿಕೊಂಡು ಆತ ಓದ್ತಾ ಇರಬೇಕಾಗತ್ತೆ. ಇನ್ನು ಸುಸ್ವರಾಹ ಅಂತ ಏನಿದೆ, ಉತ್ತಮವಾದಂತಹ ಒಂದು ಧ್ವನಿಯ ಏರಿಳಿತ ಕೂಡ ಬಹಳ ಬಹಳ ಮುಖ್ಯ. ಓದುವಂತಹ ವಿಷಯಕ್ಕೆ ತಕ್ಕಂತೆ ಧ್ವನಿಯ ಏರಿಳಿತ ಕೂಡ ಇರಬೇಕಾಗಿದ್ದು ಬಹಳ ಮುಖ್ಯ ಅನ್ನೋದು. ಸ್ವರ ಅನ್ನುವಂಥದ್ದು ಸರಿಯಾದ ಕ್ರಮದಲ್ಲಿ ಇರಬೇಕು. ಇನ್ನು ಧೈರ್ಯ, ಓದುಗನಿಗೂ ಕೂಡ ಧೈರ್ಯ ಬೇಕಾಗತ್ತೆ. ಧೈರ್ಯ ಅಂತಂದರೆ ಇಲ್ಲೇನು ಭಯ ಪಡೋದಿದೆ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಖಂಡಿತ ಹಾಗಲ್ಲ. ಧೈರ್ಯ ಅಂತಂದರೆ ಒಬ್ಬ ಓದುಗನಿಗೆ ತಾನು ಓದ್ತಾ ಇರುವಂತಹ ವಿಚಾರದ ಬಗ್ಗೆ, ವಿಷಯದ ಬಗ್ಗೆ ಆತ್ಮವಿಶ್ವಾಸ ಅನ್ನೋದು ಬಹಳ ಮುಖ್ಯ. ಓದುವಾಗ ಭಯ ಪಡಬಾರ್ದು, ತಡವರಿಸಬಾರ್ದು, ಪೂರ್ಣ ಪ್ರಮಾಣದ ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಆ ವಿಷಯವನ್ನು ಓದಬೇಕು, ಪ್ರಸ್ತುತಪಡಿಸಬೇಕು. ಇನ್ನು ಆರನೇ ಗುಣ ಲಯ ಸಮರ್ಥಂ ಅಂತ ಹೇಳಿದ್ದಾರೆ. ಅಂದರೆ ಲಯಬದ್ಧತೆ. ನಾವು ಓದಬೇಕಾದ್ರೆ ಆ ಓದಿನಲ್ಲಿ ಒಂದು ಓಘ ಅಂದರೆ ಒಂದು ಲಯ ಇರುತ್ತೆ. ಅದು ಅತ್ಯಂತ ವೇಗವಾಗಿಯೂ ಓದಬಾರದು ಅಥವಾ ನಿಧಾನವಾಗಿಯೂ ಕೂಡ ಓದಬಾರದು. ಒಂದು ನಿರ್ದಿಷ್ಟ ಅಂದರೆ ಒಂದು ಅದಕ್ಕೆ ಒಂದು ಓಘ ಇರುತ್ತಲ್ಲ, ಆ ಪ್ರಕಾರವಾಗಿ ನಾವು ಓದಬೇಕು. ಲಯಬದ್ಧವಾದಂತಹ ವೇಗವನ್ನು ಓದಿನ ಆರಂಭದಿಂದ ಕೊನೆಯವರೆಗೂ ಕೂಡ ಕಾಯ್ದುಕೊಳ್ಬೇಕು. ಹೀಗೆ ಒಟ್ಟಾರೆಯಾಗಿ ಆರು ಗುಣಗಳು ನೋಡಿ, ಮಧುರವಾಗಿರಬೇಕು, ನಮ್ಮ ಅಕ್ಷರ ಉಚ್ಚಾರಣೆ ಸ್ಪಷ್ಟವಾಗಿರಬೇಕು, ಓದಬೇಕಾದ್ರೆ ಪದಚ್ಛೇದವನ್ನು ಸರಿಯಾಗಿ ಮಾಡಬೇಕು, ಏರಿಳಿತಗಳನ್ನು ಸರಿಯಾಗಿ ಬಳಸಬೇಕು, ಆತ್ಮವಿಶ್ವಾಸದಿಂದ ಓದಬೇಕು, ಮತ್ತು ಓದುವಂತಹ ಒಂದು ವೇಗ ಅದು ಅತ್ಯಂತ ವೇಗವೂ ಆಗಿರಬಾರ್ದು, ಅತ್ಯಂತ ನಿಧಾನವಾಗಿಯೂ ಆಗಬಾರ್ದು, ಅದಕ್ಕೆ ಒಂದು ಹದ ಪ್ರಮಾಣದಲ್ಲಿ ಆ ಓದಿನ ವೇಗ ಇರಬೇಕು. ಈ ಆರು ಒಬ್ಬ ಓದುಗನಲ್ಲಿ ಗುಣಗಳಾಗಿ ಇರಬೇಕು ಅನ್ನೋದನ್ನು ಪಾಣಿನಿಯ ಶಿಕ್ಷಾ ನಮಗೆ ವಿವರಿಸುತ್ತೆ. ಇಂಟ್ರೆಸ್ಟಿಂಗ್ ವಿಷಯ ಏನಂತಂದರೆ, ಓದುಗನಲ್ಲಿ ಇರುವಂತಹ ದೋಷಗಳನ್ನು ಕೂಡ ಪಾಣಿನಿ ಮಹರ್ಷಿಗಳು ಪಟ್ಟಿ ಮಾಡಿಕೊಟ್ಟಿದ್ದಾರೆ. ಖಂಡಿತ ನೀವು ಕೂಡ ಕುತೂಹಲಿಗಳಾಗಿದ್ದೀರಿ, ಯಾವೆಲ್ಲ ದೋಷಗಳು ಇರಬಾರ್ದು ಒಬ್ಬ ಓದುಗನಲ್ಲಿ ಅನ್ನೋದನ್ನು ಹೇಳ್ತೀನಿ ಮುಂದಿನ ಗೀತೆಯ ಈ ಗೀತೆಯ ನಂತರ. ಬನ್ನಿ ಈಗ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಯಾವ ಗೀತೆ ಪ್ರಸಾರವಾಗ್ತಾ ಇದೆ ಅಂತಂದರೆ ಸಿಂಹಾದ್ರಿಯ ಸಿಂಹ ಈ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಹಾಗೂ ಸಂಗಡಿಗರೊಂದಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗೀತೆಗೆ ಧ್ವನಿಯಾಗಿದ್ದಾರೆ. ಎಸ್ ನಾರಾಯಣ ಬರೆದಿರುವ ಗೀತೆಗೆ ದೇವಾ ಅವರ ಸ್ವರ ಕಲ್ಪನೆ.

0: ತುಂದು. ಖ್ಯಾತ ಕವಿಗಳ ಸಂದರ್ಶನ.
1: ನನ್ನ ನಾಲ್ಕು ತಂಕಿಯವರೆಗಿನ ಮಾತು ಯಾವ ಭಾಷಾಕ್ಕೂ ಒಯ್ಲಿಕ್ಕೆ ಬರುವಂಗೆ.
2: ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಟು ಯು.
0: ಮಕ್ಕಳ ಕಲಿಕೆಗೆ ಪಠ್ಯಾಧಾರಿತ ಕಾರ್ಯಕ್ರಮ ಕಲಿಯುತ್ತಾ ನಲಿಯೋಣ, ಹಾಡು ಮಾತಾಡು.
3: ಬಹಳ ದಿನಗಳ ಮೇಲೆ ಈ ಬೇಟೆಯ ವಿನೋದ ಅಲ್ಲವೇ ಪ್ರಭು?
4: ಇಷ್ಟು ದಿನ ಮರೆತಿದ್ದೆನಲ್ಲ ಎಂದು ಪಶ್ಚಾತ್ತಾಪವಾಗುತ್ತಿದೆ.
3: ಕಾರಣದೊಡನೆಯೇ ಎಲ್ಲವೂ ನಡೆಯಬೇಕೆಂದಿಲ್ಲ ಎಂಬ ನಿಮ್ಮ ಮಾತು ಈಗ ಅರ್ಥವಾಗುತ್ತಿದೆ ಪ್ರಭು.
4: ಇದಕ್ಕೆ ಕಾರಣವಿದೆ ವಜ್ರ.
0: ರೇಡಿಯೋ ನಾಟಕಗಳು, ರೇಡಿಯೋ ಸರಣಿಗಳು ನಮ್ಮ ಯೂಟ್ಯೂಬ್ನಲ್ಲಿ ಲಭ್ಯ. ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಉಚಿತವಾಗಿ ಕೇಳಿ. ಯೂಟ್ಯೂಬ್ ವಿಳಾಸ ಇನ್ನೊಮ್ಮೆ ಆಲ್ ಇಂಡಿಯಾ ರೇಡಿಯೋ.

ಹೌದು, ಪಾಠಕರಿಗೆ ಅಂದರೆ ಯಾವುದಾದ್ರೂ ಒಂದು ಕಂಟೆಂಟನ್ನು ಓದುವಂತಹ ವ್ಯಕ್ತಿಗಳಿಗೆ ಅವರದೇ ಆದಂತಹ ಒಂದಿಷ್ಟು ಗುಣಗಳನ್ನು ಅವರು ಅಳವಡಿಸ್ಕೊಂಡು ಇರಕು ಅನ್ನೋದನ್ನು ನಮ್ಮ ಪ್ರಾಚೀನ ಶಾಸ್ತ್ರಗಳು ಹೇಳ್ತವೆ. ಪಾಣಿನಿಯ ಶಿಕ್ಷಾ ಗ್ರಂಥದಲ್ಲಿ ಷಟ್ ಪಾಠಕ ಗುಣಗಳು ಅಂದರೆ ಆರು ಬಗೆಯ ಪಾಠಕ ಗುಣಗಳನ್ನು ಯಾವ್ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅನ್ನೋದನ್ನು ನಾವು ಮಾತನಾಡಿದ್ವಿ. ಇನ್ನು ಪಾಠಕಾಧಮಃ ಅಂತ ಹೇಳ್ತಾರೆ, ಅಂದರೆ ಪಾಠಕನಲ್ಲಿ ಇರುವಂತಹ ದೋಷಗಳು, ಅಂತಹ ದೋಷಗಳನ್ನು ನಾವು ಅವಾಯ್ಡ್ ಮಾಡಬೇಕು ಓದಬೇಕಾದ್ರೆ ಅನ್ನೋದನ್ನು ಹೇಳಿದರೆ ಯಾವುದ್ಯಾವುದು. ಮೊದಲಿಗೆ ಆ ಶ್ಲೋಕವನ್ನು ನಾನು ಹೇಳ್ತೇನೆ. ಗೀತಿ ಶೀಘ್ರಿ ಶಿರಕಂಪಿ ತಥಾ ಲಿಖಿತ ಪಾಠಕ ಅನರ್ಥಜ್ಞೋ ಅಲ್ಪಕಂಠಶ್ಚ ಷಡೇತೇ ಅಂತ ಅನ್ಸ್ಕೊಳ್ತಾರೆ. ಯಾವೆಲ್ಲ ದೋಷಗಳು ಇದ್ರೆ ಅವರು ಸರಿಯಾಗಿ ಓದ್ತಾ ಇಲ್ಲ ಅಂತ ಬೇರೆಯವರು ಅಂದುಕೊಳ್ತಾರೆ. ಮೊದಲನೇದಾಗಿ ಗೀತಿ ಅಂತ ಹೇಳಿದ್ದಾರೆ, ಅಂದ್ರೆ ಒಂದು ಗದ್ಯ, ಒಂದು ಗದ್ಯವನ್ನು ಓದಬೇಕು ಅನ್ನುವಾಗ ಪದ್ಯದ ದಾಟಿಯಲ್ಲಿ ಅಥವಾ ಪದ್ಯದ ಶೈಲಿಯಲ್ಲಿ ಅದನ್ನು ಓದಬಾರದು. ಹಾಡಿನ ಹಾಗೆ ರಾಗ ಎಳೆದು ಗದ್ಯವನ್ನು ಓದಬಾರದು ಅನ್ನೋದು ಒಂದು ಒಂದು ಕಾಮನ್ ಸೆನ್ಸ್ ಅಂತ ನಾವು ಹೇಳ್ತೀವಲ್ಲ, ಹಾಗೆ ಸಹಜ ಜ್ಞಾನ ಅದು, ಹಾಗೆ ಓದಬಾರದು. ಇನ್ನು ಶೀಘ್ರಿ ಅಂತ, ಶೀಘ್ರಿ ಅಂತಂದ್ರೆ ಅರ್ಥವಾಗದಂತೆ ವೇಗ ವೇಗವಾಗಿ ಓದಿ ಮುಗಿಸ್ಬಿಡೋದು, ಅಂದ್ರೆ ನಾವು ಒಪ್ಪಿಸೋದು ಅಂತ ಹೇಳ್ತೀವಲ್ಲ, ಏನೋ ಒಂದು ಕಾಟಾಚಾರಕ್ಕೆ ಒಪ್ಪಿಸಿಬಿಡೋದು ಅಂತ. ಅಂದ್ರೆ ನಮಗೆ ಓದಬೇಕು ಅನ್ನೋದು ನಮ್ಮ ಕರ್ಮ, ನಾವು ಅದನ್ನು ಓದಿ ಬಿಡಬೇಕು ಅಷ್ಟೇ, ನಮ್ಮ ಓದಿ ಆಯ್ತಪ್ಪ ಅಂತ ಹೇಳಿಬಿಡಬೇಕು ಬೇರೆಯವರಿಗೆ. ಆ ರೀತಿಯಲ್ಲಿ ವೇಗ ವೇಗವಾಗಿ ಓದಿ ಬಿಡೋದು, ಹಾಗೆ ಓದೋದ್ರಿಂದ ಕೇಳಿಸ್ಕೊಳ್ಳುವಂಥವ್ರಿಗೆ ಅದರ ಅರ್ಥ ಆಗೋದಿಲ್ಲ, ಅದರಿಂದ ಏನು ಪ್ರಯೋಜನ ಇಲ್ಲ. ಓದೋನಿಗೂ ಸ್ವತಃ ಅದು ಅರ್ಥ ಆಗ್ತಾ ಇರಲ್ಲ, ಜೊತೆಗೆ ಆ ಓದನ್ನ ಕೇಳಿಸ್ಕೊಳ್ಳೋನಿಗೂ ಕೂಡ ಹಾಗೆ ಶೀಘ್ರವಾಗಿ ಓದಿದರೆ ಅರ್ಥ ಆಗಲ್ಲ. ಹಾಗಾಗಿ ಅದು ಕೂಡ ದೋಷ. ನಾವು ಹಿಂದೆ ಗುಣವನ್ನು ಗಮನಿಸಬೇಕಾದ್ರೂ ಕೂಡ ನಾವು ಹೇಳ್ತಾ ಇದ್ವಿ, ಗಮನಿಸ್ಕೊಳ್ತಾ ಇದ್ವಿ, ಒಬ್ಬ ಪಾಠಕ ಆದವನು ಎಷ್ಟು ವೇಗದಲ್ಲಿ ಓದಬೇಕು, ಎಷ್ಟು ಅವನು ಸ್ಪೀಡಲ್ಲಿ ಅವನು ಓದಬೇಕು ಅನ್ನೋದ್ರೂ ಕೂಡ ಗಮನ ಹರಿಸ್ಕೊಳ್ಬೇಕಾಗತ್ತೆ ಅಂತ. ಇನ್ನು ಶಿರಕಂಪಿ ಅಂತ ಅಂದರೆ ತಲೆಯನ್ನು ಕಂಪಿಸೋದು, ಕೆಲವರಿಗೆ ಇದೊಂದು ಕೆಟ್ಟ ಅಭ್ಯಾಸ ಆಗ್ಬಿಡುತ್ತೆ. ಓದಬೇಕು ಅಂದಾಗ ತಲೆಯನ್ನು ಅಥವಾ ಮೈಕೈಯನ್ನು ಅಲ್ಲಾಡಿಸ್ಕೊಂಡು ಅಥವಾ ಕಂಪಿಸ್ತಾ ಅದನ್ನು ಓದೋದು, ಇವೆಲ್ಲವೂ ಕೂಡ ಅಧಮರ ಗುಣ ಅಂದರೆ ಪಾಠಕಾದಮರ ಗುಣ ಅಂತ, ಅಂದರೆ ಅದು ದೋಷ ಅಂತ ಅರ್ಥ. ಶಿರಕಂಪಿ ಅಂತ ಅಲ್ಲಿ ಹೇಳಿದ್ದಾರೆ, ಓದುವಾಗ ಅನಗತ್ಯವಾಗಿ ತಲೆಯನ್ನು ಆಡಿಸಬಾರದು, ಹಾಗೆ ಆಡಿಸೋದು ಅದು ದೋಷ ಆಗತ್ತೆ ಅಂತ. ಇನ್ನು ಲಿಖಿತ ಪಾಠಕ ಅಂತ ಅಂದರೆ ಕೇವಲ ಪುಸ್ತಕದಲ್ಲಿ ಬರೆದದನ್ನ ಯಾಂತ್ರಿಕವಾಗಿ ನೋಡಿಕೊಂಡು ಓದ್ಬಿಡೋದು, ಇದು ಪಾಠಕನ ಗುಣ ಅಲ್ಲ. ನೋಡಿ, ಏನು ಬರೆದಿರುತ್ತೋ ಅದನ್ನು ಓದಬೇಕು.

ಆದರೆ ಹಾಗೆ ಓದಬೇಕಾದ್ರೆ ಆ ಓದಿನಲ್ಲಿ ಒಂದು ಭಾವವನ್ನು ತುಂಬಬೇಕು. ಹಾಗೆ ತುಂಬಿದಾಗ ಮಾತ್ರವೇ ಅದು ಪರಿಪೂರ್ಣ ಓದುವಿಕೆ ಆಗತ್ತೆ ಅನ್ನೋದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸ್ಕೊಳ್ಬೇಕು. ಇವತ್ತಂತೂ AI ಟೆಕ್ನಾಲಜಿ, ನಾವು ಏನಾದರೂ ಕಾಂಟೆಂಟನ್ನು ಕೊಟ್ಟರೆ AI ಟೆಕ್ನಾಲಜಿ ಬಳಸ್ಕೊಂಡು ನಾವು ಅದನ್ನು ಸೌಂಡ್ಗಳಲ್ಲಿ ಅಂದರೆ ಶಬ್ದಗಳಲ್ಲಿ ಅದನ್ನು ಓದಿ ಹೇಳುವಂತಹ ತಂತ್ರಜ್ಞಾನ ಎಲ್ಲ ಕೂಡ ಬಂದಿದೆ. ನಿಜ, ಆದರೆ ಇಲ್ಲೂ ಕೂಡ ಇದೇ ದೋಷ, ಅಂದರೆ ಲಿಖಿತ ಪಾಠಕ ಅಂತ ನಾವು ಹೇಳ್ಬೋದು. ಅಲ್ಲಿ ಏನು ಬರೆದಿದ್ದಿದೆಯೋ ಅದನ್ನು ಯಥಾವತ್ತಾಗಿ ಆ AI ತಂತ್ರಜ್ಞಾನದ ಮೂಲಕವಾಗಿ ಓದಿಸಬಹುದು, ಆದರೆ ಅಲ್ಲಿ ಭಾವನೆ ಇರೋದಿಲ್ಲ. ಹಾಗೆ ಆದರೆ ಅದರಿಂದ ಯಾವ ಓದಿನ ಉಪಯೋಗವೂ ಕೂಡ ಓದೋರಿಗೂ ಇಲ್ಲ, ಜೊತೆಗೆ ಆ ಓದನ್ನು ಕೇಳಿಸ್ಕೊಳ್ಳೋರಿಗೂ ಇಲ್ಲ ಅನ್ನೋದನ್ನು ಮರಿಬಾರ್ದು. ಇನ್ನು ಅನರ್ಥಜ್ಞ ಅಂತ ಹೇಳಿದರೆ, ಅಂದರೆ ತಾನು ಓದ್ತಾ ಇರುವಂತಹ ವಿಷಯದ ಅರ್ಥ ತಿಳಿಯದೆ ಕೇವಲ ಅಕ್ಷರವನ್ನು ಓದೋದು, ಇದು ಹಾಗೆ ಮಾಡಬಾರ್ದು, ಆ ರೀತಿಯಲ್ಲಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇನ್ನು ಕೊನೆಯದಾಗಿ ಒಂದು ಅಂಶ, ಅಲ್ಪಕಂಠ ಅಂತ, ಅಂದರೆ ಗಟ್ಟಿಯಾಗಿ ಓದಬೇಕು ಅನ್ನೋದು ಒಂದು ಕ್ರಮ. ಓದಬೇಕು, ಹೇಗೆ ಓದಬೇಕು ಅಂತಂದರೆ ಗಟ್ಟಿಯಾಗಿ ಎಲ್ಲರಿಗೂ ಕೇಳಿಸೋ ಹಾಗೆ ಆತ್ಮವಿಶ್ವಾಸದಿಂದ ನಾವು ಓದಬೇಕು ಅನ್ನೋದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಆದರೆ ಕೆಲವರಿಗೆ ಏನಾಗಿಬಿಡುತ್ತೆ ಅಂತಂದರೆ ಅಲ್ಪಕಂಠ. ಅಲ್ಪಕಂಠ ಅಂತಂದರೆ ಸ್ವಲ್ಪವೇ ಬಾಯಿ ತೆರೆದು ಸ್ವಲ್ಪವೇ ಸಣ್ಣ ಧ್ವನಿಯಲ್ಲಿ ಹೇಳ್ಬಿಡೋದು. ಎಷ್ಟೋ ಸಲ ದೀರ್ಘಾಕ್ಷರಗಳನ್ನು, ಮಹಾಪ್ರಾಣ ಅಕ್ಷರಗಳನ್ನು ಸರಿಯಾಗಿ ಉಚ್ಚಾರಣೆ ಮಾಡದೇನೆ ಓದುವಂಥವರೆಲ್ಲ ಕೂಡ ಇರ್ತಾರೆ. ಹಾಗಾಗಬಾರ್ದು. ಸರಿಯಾದಂತಹ ಉಚ್ಚಾರಣೆ ಕೂಡ ಬಹಳ ಬಹಳ ಮುಖ್ಯ ಓದಬೇಕಾದ್ರೆ. ಹಾಗಾಗಿ ಸ್ವರ ಸರಿಯಾಗಿ ಇರಬೇಕು, ಅಂದರೆ ಪಕ್ಕದಲ್ಲಿ ಇರೋರಿಗೂ ಕೇಳಿಸಿದಷ್ಟು ತೀರಾ ಮೆಲ್ಲಗೆ ಓದ್ತಾ ಇದ್ರೆ ಎದುರುಗಡೆಗೆ ಇರುವಂಥವರು ಅದನ್ನ ಯಾವುದೇ ಸಂದೇಹ ಇಲ್ಲದೆ ಅತ್ಯಂತ ಸ್ಫುಟವಾಗಿ ಕೇಳಿಸಿಕೊಳ್ಳೋ ಹಾಗೆ ಓದಬೇಕು. ನೋಡಿ, ಒಟ್ಟು 6 ದೋಷಗಳು ಇವು ಇರಬಾರ್ದು ಓದುಗರಲ್ಲಿ ಅಂತ ಹೇಳಿ. ಗೀತೆಯ ತರಹ ಓದಬಾರ್ದು, ಶೀಘ್ರ ಶೀಘ್ರವಾಗಿ ಏನೋ ಒಪ್ಪಿಸ್ಬಿಡ್ಬೇಕು ಅಂತ ಓದಬಾರ್ದು, ತಲೆಯನ್ನು ಕಂಪಿಸ್ತಾ ಅಥವಾ ಮೈ ಕೈ ಕಾಲುಗಳನ್ನು ಅಲ್ಲಾಡಿಸ್ಕೊಂಡು ಓದಬಾರ್ದು. ಓದುವಂತಹ ಒಂದು ಓದಬೇಕಾದ್ರೆ ನಮ್ಮ ದೈಹಿಕ ಭಾಷೆ ಅಥವಾ ದೇಹ ಭಾಷೆ ಕೂಡ ಸ್ಪಷ್ಟವಾಗಿರಬೇಕು, ಸರಿಯಾಗಿರಬೇಕು ಅನ್ನೋದನ್ನು ಹೇಳುತ್ತೆ. ಇನ್ನು ಲಿಖಿತ ಪಾಠಕನಾಗಿರಬಾರ್ದು. ಲಿಖಿತ ಪಾಠಕ ಅಂದರೆ ಅಲ್ಲಿ ಏನು ಬರೆದಿದೆಯೋ ಅದನ್ನು ಓದುವಂಥದ್ದು ಹಾಗಾಗಬಾರ್ದು. ಅರ್ಥವನ್ನು ತಿಳಿದುಕೊಂಡು ಓದಬೇಕು, ಅರ್ಥವನ್ನು ತಿಳಿದೇ ಓದಬಾರ್ದು, ಮತ್ತು ಸಣ್ಣ ಧ್ವನಿಯಲ್ಲಿ ಗೊಣಗಿದ ಹಾಗೆ ಓದಬಾರ್ದು. ಸೊ ಹೀಗೆ ಇದು ದೋಷಗಳು, ಈ ದೋಷಗಳು ಓದಿನಲ್ಲಿ ಅಥವಾ ಓದುಗನಲ್ಲಿ ಇರಬಾರದು. ಗ್ರಂಥ ನಮಗೆ ತಿಳಿಸಿಕೊಡುತ್ತೆ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ. ಬನ್ನಿ ಈಗ ಮುಂದಿನ ಗೀತೆಯನ್ನು ನಾವು ಕೇಳಿಸ್ಕೊಂಡು ಹೋಗೋಣ. ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ, ಚಂದ್ರಮುಖಿ ಪ್ರಾಣಸಖಿ ಚಿತ್ರದಿಂದ ಆಯ್ದ ಒಂದು ಗೀತೆ. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ KKalyan ಅವರು. ಗೀತೆಯನ್ನು ಹಾಡಿದವರು SP ಬಾಲಸುಬ್ರಹ್ಮಣ್ಯ ಹಾಗೂ ಚಿತ್ರ ಅವರುಗಳು.

ಇವತ್ತು ಡಿಜಿಟಲ್ ಯುಗ. ಈ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಬಳಕೆ ಅಥವಾ ಸ್ಕ್ರೀನ್ ಟೈಮಿಂಗ್ ಅತಿಯಾಗಿ ಮೀರಿ ಹೋಗ್ತಾ ಇದೆ. ಓದುವಿಕೆ ತುಂಬ ಕಡಿಮೆ ಆಗ್ತಾ ಇದೆ. ಆದರೆ ತೊಂದರೆ ಏನಾಗ್ತಾ ಇದೆ ಅಂತಂದರೆ,

ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಇನ್ನೀಗ ಕೇಳೋಣ ಭಾವಗೀತೆಗಳ ಕಾರ್ಯಕ್ರಮ. ಇವತ್ತಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ಅವರು ಬರೆದಿರುವ ಗೀತೆಗಳನ್ನು ಹಾಡಿದರೆ ವಿವಿಧ ಕಲಾವಿದರು. ಮೊದಲಿಗೆ ಕೇಳಿ ನೂರು ಸಲ, ಮಥುರಾ ದೀಕ್ಷಿತ್ ಅವರು ಹಾಡಿರುವ ಈ ಗೀತೆ.

ಇದುವರೆಗೆ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ಅವರು ಬರೆದಿರುವ ಭಾವಗೀತೆಗಳನ್ನು ವಿವಿಧ ಕಲಾವಿದರ ಧ್ವನಿಗಳಲ್ಲಿ ಕೇಳಿದಿರಿ. ಭಾವಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕನ್ನಡ ಭಾರತಿ. ಆತ್ಮೀಯ ಕೇಳುಗರೆ, ಕನ್ನಡ ಭಾರತಿ ಸಂಚಿಕೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಕಾಶವಾಣಿಗೆ ತೊಂಬತ್ತು ತುಂಬಿದ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳು ಆಯೋಜಿತವಾಗ್ತಾ ಇದೆ, ಅದನ್ನ ನೀವು ಗಮನಿಸಿದ್ದೀರಿ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಗಾಯನ ಸಮಾಜದಲ್ಲಿ ಮೇ 30ನೇ ತಾರೀಕು ಸ್ವರ ಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಸಾಹಿತ್ಯ, ಸಂಗೀತ, ನಾಟಕ ಮತ್ತು ಕೇಳುಗರು ಈ ಎಲ್ಲ ವಿಷಯಗಳ ಬಗ್ಗೆ ತಜ್ಞರು ವಿಷಯಗಳನ್ನು ಮಂಡಿಸಿದರು. ಈ ದಿನ ಆ ಕಾರ್ಯಕ್ರಮದಿಂದ ಆಯ್ದ ಭಾಗಗಳನ್ನು ನೀವು ಆಲಿಸಲಿದ್ದೀರಿ. ಮೊದಲು ಕೇಳೋಣ ಆಕಾಶವಾಣಿ ಮತ್ತು ಸಾಹಿತ್ಯ. ಈ ವಿಷಯವಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ನಿವೃತ್ತ ಕೇಂದ್ರ ನಿರ್ದೇಶಕರಾದ ಡಾಕ್ಟರ್ ಬಸವರಾಜ ಸಾದರ್ ಅವರ ಮಾತುಗಳು.
2: ಸಾಹಿತ್ಯ ನಮ್ಮೆಲ್ಲ ಸಾಹಿತ್ಯದ ವಿದ್ಯಾರ್ಥಿಗಳೇ ಆಗಿರೋದ್ರಿಂದ ಸಾಹಿತ್ಯದ ಬಗ್ಗೆ ನಮ್ಮ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಒಂದು ಮಾತು ಬರ್ತದೆ, ಶಬ್ದಾರ್ಥವು ಸಹಿತವು ಕಾವ್ಯಂ ಅಂತ ಹೇಳಿ, ಸಹಿತವಾದದ್ದು ಅಂತ. ಈ ಸಹಿತ ಅನ್ನುವುದು ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನುವುದಕ್ಕೂ ನಾವು ಸಿಕ್ವಲ್ ಆಗಿ ಬಳಸಿದ್ರೆ ಆಕಾಶವಾಣಿ ಪ್ರಸಾರ ಮಾಡ್ತಾ ಇರುವಂತ ಸಂಗೀತ, ಸಾಹಿತ್ಯ ಅಥವಾ ಇತರೆ ಯಾವುದೇ ಕಾರ್ಯಕ್ರಮಗಳು ಬಹುಜನರ ಹಿತವನ್ನ ಬಹುಜನರ ಸುಖವನ್ನ ಬಯಸುವಂತಹ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇವೆ. ನಾವೆಲ್ಲ MA ಓದ್ತಾ ಇರುವಾಗ ನನಗೆ ಬಹಳ ನೆನಪಿರುವಂತಹ ಒಂದು ಸಂದರ್ಭ, ಅಡಿಗರ ಭೂಮಿಗೀತವನ್ನ ನಾವು ಅಭ್ಯಾಸ ಮಾಡ್ತಾ ಇದ್ವಿ. ಅಡಿಗರ ಭೂಮಿಗೀತವನ್ನ ಅಭ್ಯಾಸ ಮಾಡುವಾಗ ನಮ್ಮ ಕಲಿಸೋರು ಅದರ ಪ್ರತಿ ಶಬ್ದದ ಒಂದೊಂದು ಅರ್ಥವನ್ನ ಬಿಡಿಸಿ ಅದರ ಆಳಕ್ಕೆ ಹೋಗಿ ಹೇಳುವಾಗ ಆ ಶಬ್ದಗಳನ್ನಿಲ್ಲಿ ಹೇಳಕ್ ಹೋದ್ರೆ ಸಮಯ ಹೋಗುತ್ತೆ. ಅಡಿಗರು ಭೂಮಿಯ ಒಳಕ್ಕೆ ಒಳಕ್ಕೆ ಕುಕ್ಕಿ ಕುಕ್ಕಿ ಆಳಕ್ಕೆ ಹೆಕ್ಕಿ ತೆಗೆದಂತೆ ಆ ಗರಿ ಮಿದಿರುವ ಚಿನ್ನ ಸಿಗತ್ತೆ ಅಂತ ಹೇಳ್ತಾರೆ. ಅದಿರು ಸಿಗತ್ತೆ, ಅದನ್ನು ಪುಟಕ್ಕಿಟ್ಟು ಚಿನ್ನ ಮಾಡುತ್ತೆ. ಈ ಕವಿ ಹೆಂಗಿರಬೇಕು ಅಂತ ಹೇಳಿ ಒಂಥರದ ನಿಜವಾಗಿ ಅವಾಗ ಊಹೆ ಮಾಡ್ಕೊಳ್ತಿದ್ವಿ. ಅಡಿಗರ ಭೂಮಿಗೀತ ಕವಿತೆ ಎಷ್ಟು ಅದ್ಭುತವಾದದ್ದಿದೆ, ಈ ಭೂಮಿಗೀತ ಕವಿತೆ ಹುಟ್ಟಿದ್ದೇ ಆಕಾಶವಾಣಿ ಮೈಸೂರಿನಿಂದ ಅಂತ ಕೇಳಿದಾಗ ನಿಜಕ್ಕೂ ನನಗೆ ರೋಮಾಂಚನ. ಭೂಮಿ ನೀಡಿದ ಬೆಳಕು ಅಂತ ಮೈಸೂರು ಆಕಾಶವಾಣಿ ಒಂದು ಕವಿಗೋಷ್ಠಿಯನ್ನು ಮಾಡಿ ಅದಕ್ಕೆ ಅಧ್ಯಕ್ಷತೆಗೆ ಅಡಿಗರನ್ನು ಕರೆದಾಗ ಅವರು ಬರೆದ ಗೀತೆ ಮೊದಲಿದ್ದು ಭೂಮಿಗೀತೆ. ನೋಡಿ, ಒಂದು ನಮ್ಮೆ ಘಟ್ಟದ ಪ್ರವರ್ಧಮಾನಕ್ಕೆ ಕಾರಣರಾದ ಅಡಿಗರು ಆ ಕವಿತೆಯನ್ನು ಬರೆದಿದ್ದು ಆಕಾಶವಾಣಿಯಿಂದ. ಆಕಾಶವಾಣಿಯನ್ನ ಆರಂಭಿಸಿದ ಎಂ ಇ ಗೋಪಾಲಸ್ವಾಮಿಯವರು ಪ್ರಸ್ತಾಪ ಮಾಡಿದ್ರು. ಆಕಾಶವಾಣಿಯ ಆರಂಭದಲ್ಲಿ ಮೊಟ್ಟ ಮೊದಲು ಪ್ರಸಾರ ಆದ ಭಾಷಣ ಕುವೆಂಪು ಅವರ ಸಾಹಿತ್ಯದ ಭಾಷಣ ಅನ್ನೋದು ಕೂಡ ಅಷ್ಟೇ ಮುಖ್ಯವಾದದ್ದು. ಸೊ ಸಾಹಿತ್ಯ ಮತ್ತು ಆಕಾಶವಾಣಿ ಅನ್ನೋದು ಅಭಿನ್ನವಾದ ಎರಡು ಅಂಗಗಳು ಅನ್ನೋದು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿ ಮಾಡಿದ ಸಾಹಿತ್ಯದ ಕಾರ್ಯಕ್ರಮಗಳ ಒಂದು ದೊಡ್ಡ ಯಾದಿಯನ್ನು ಕೊಟ್ಟುಕೊಳ್ತಾ ಹೋದ್ರೆ ಒಂದು ತಿಂಗಳವರೆಗೆ ಅದನ್ನು ಹೇಳಬಹುದು, ಅಷ್ಟು ಸಮೃದ್ಧವಾದದ್ದು. ಆಕಾಶವಾಣಿ ಮಾಡಿರುವಂತಹ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ನಾವು ನೋಡಿದ್ದಿದೆ, ನಮ್ಮ ಹಿಂದಿನವರು ಮಾಡಿ ಹೋಗಿದ್ದಿದೆಯಲ್ಲ ಅದನ್ನು ನಾವು ಕೇಳಿ ಕೂಡ ನಾವು ಅದನ್ನು ಸಂತೋಷ ಪಟ್ಟಿದ್ದೇವೆ. ಉದಾಹರಣೆಗೆ ನಮ್ಮ ಆರ್ಕೇವ್ ಅಲ್ಲಿ ಇರುವಂತಹ ಎಷ್ಟೆಷ್ಟು ಮಾಸ್ತಿಯವರದು, ಕುವೆಂಪು ಅವರದು, ಬೇಂದ್ರೆ ಅವರ ಸಂದರ್ಶನಗಳು, ಅವರ ಭಾಷಣಗಳನ್ನು ಕೇಳಿಬಿಟ್ರೆ ಆ ವ್ಯಕ್ತಿಗಳನ್ನ ನಾವು ನೋಡ್ಬೇಕಿತ್ತಲ್ಲ ಅನ್ನುವಷ್ಟು. ನನ್ನ ಭಾಗ್ಯ ಅಂದ್ರೆ ಆಕಾಶವಾಣಿ ಸೇರಿದ್ದು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಕುವೆಂಪು ಮತ್ತು ಮಾಸ್ತಿ ಅವರು ಇಬ್ಬರನ್ನ ಬಿಟ್ರೆ ಉಳಿದ 6 ಜನ ಜ್ಞಾನಪೀಠ ಪ್ರಶಸ್ತಿ ವಿದೇಶರನ್ನ ಸಂದರ್ಶನ ಮಾಡೋ ಭಾಗ್ಯ ನನಗೆ ಆಕಾಶವಾಣಿಯಲ್ಲಿ ಸಿಕ್ತು. ಇದು ಸಂದರ್ಶನ ಮಾಡೋ ಭಾಗ್ಯ ಅಷ್ಟೇ ಅಲ್ಲ, ಅವರ ವಿಚಾರಗಳನ್ನು ಹಂಚಿಕೊಳ್ಳುವಂಥದ್ದು. ಇದೆಲ್ಲದರಿಂದ ಪ್ರೇರಿತನಾಗಿ ನಾನು ಆಕಾಶವಾಣಿಯಲ್ಲಿ ಮಾಡಿದ ಸಾಹಿತ್ಯಿಕ ಪ್ರಯೋಗಗಳನ್ನು ಒಂದೆರಡನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೆ. 1992 ಆಕಾಶವಾಣಿಯ ಇತಿಹಾಸದಲ್ಲಿ ಒಂದು ಮೊಟ್ಟ ಮೊದಲನೇ ಪ್ರಯೋಗವನ್ನು ಮಾಡಿದ್ವಿ. ಅದರ ಹೆಸರು ನೇರ ನಗೆಜಾಲ ಅಂತ. ಬಹುಶಃ ನಮ್ಮ ಇಂಜಿನಿಯರ್ ವಿಭಾಗದಲ್ಲಿ ಇದ್ದಾರೆ ಅನಿಲ್ ಕುಮಾರ್ ಅಂತ ಒಬ್ಬ ಇಂಜಿನಿಯರ್ ಇದ್ರು, ಅಸಿಸ್ಟೆಂಟ್ ಇಂಜಿನಿಯರು. ಕರ್ನಾಟಕದಲ್ಲಿ ಅವತ್ತು 6 ಕೇಂದ್ರಗಳಿದ್ವು. 6 ಕೇಂದ್ರಗಳನ್ನ ಅಟ್ ಎ ಟೈಮ್ ಲೈವ್ ಲಿಂಕ್ ಮಾಡಿ ಪ್ರಸಾರ ಮಾಡಬೇಕು ಅನ್ನೋದು ಒಂದು ಚಾಲೆಂಜ್ ಅನ್ನು ಅವ್ರಿಗೆ ಹೇಳಿದ್ದೀನಿ. ಇವತ್ತು ತಾಂತ್ರಿಕ ಯುಗದಲ್ಲಿ ಇದು ಸುಲಭ ಆಗ್ಬಹುದು. ಅದು ಎಂಥ ದೊಡ್ಡ ಸಾಧನೆ ಅಂದ್ರೆ ನಮ್ಮ ಡಾಕ್ಟರ್ ಜೋತ್ಸ್ನಾ ಕಾಮತ್ ಅವರು ಇದನ್ನು ಹೆಂಗ್ ಮಾಡ್ತೀರಿ ಅಂತ ನನ್ನನ್ನು ಪ್ರಶ್ನೆ

ಮಾಡ್ತಿದ್ರು, ನೀವು ಬಂದ್ ಸ್ಟುಡಿಯೋದಾಗ ಕುಂತ್ ನೋಡ್ರಿ ಅಂತ ಹೇಳ್ತಿದ್ದೆ. ಎಷ್ಟು ಸಕ್ಸಸ್ಫುಲ್ ಆಯ್ತಂದ್ರೆ, ಆರು ಕೇಂದ್ರಗಳನ್ನ ಅಟ್ ಎ ಟೈಮ್ ಲೈವ್ ಲಿಂಕ್ ಮಾಡಿ ಒನ್ ಸ್ಟೇಷನ್ ಟು ಅನದರ್ ಸ್ಟೇಷನ್ ಹಿಂಗ್ ಹೋಗಿ ನಮ್ಮ ಹಲವಾರು ಕಲಾವಿದರು ಕೂಡ ಅದನ್ನ ನೋಡಿದ್ದಾರೆ. ಆ ಕಾರ್ಯಕ್ರಮ ಪ್ರಸಾರ ಆದ್ಮೇಲೆ ಅವಾಗ ಎ ಆರ್ ಸಿಂಧೆ ಅಂತೇಳಿ ನಮ್ಮ ಡೈರೆಕ್ಟರ್ ಜನರಲ್ ಇದ್ರು, ಅದ್ರದೊಂದು ರಿಪೋರ್ಟ್ ನಮ್ಮ ಚಂದ್ರಮೌಳಿ ಅವರು ಕಳಿಸಿದಾಗ, ಆಕಾಶವಾಣಿ ಬೆಂಗಳೂರು ಮಾಡಿದ ಈ ಕಾರ್ಯಕ್ರಮದ ರೀತಿಯಲ್ಲಿನೇ ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರಗಳು ಮಾಡಬೇಕು ಅಂತ ಹೇಳಿ ಒಂದು ಫರ್ಮಾನ ಹೊರಡಿಸಿ. ಇದು ಆಕಾಶವಾಣಿಯ ಕೊಡುಗೆ. ಇಂತಹ ಹಲವಾರು ಕಾರ್ಯಕ್ರಮಗಳು. ಇನ್ನೊಂದು ನನಗೆ ನೆನಪಾಗ್ತಾ ಇದೆ, ಬೇಂದ್ರೆ ಅವರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ನಾನು ಧಾರವಾಡದಲ್ಲಿದ್ದೆ. ಒಂದು 100 ವರ್ಷಕ್ಕೆ ವಿಶೇಷವಾದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ, ಒಂದು 100 ವರ್ಷಕ್ಕೆ 100 ನಿಮಿಷದ ಕಾರ್ಯಕ್ರಮ, 100 ಶ್ರೋತೃಗಳನ್ನ ಕರೆಯೋದು ಸ್ಟುಡಿಯೋದಲ್ಲಿ, ಇದು ಒಂದು ಹಾಲಲ್ಲಿ 100 ನಿಮಿಷಕ್ಕೆ ಪ್ರಸಾರ ಮಾಡೋದು, ಆಮೇಲೆ ನೇರ ಪ್ರಸಾರ ಅಲ್ಲಿಂದನೆ, ಎಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದಿಂದ ಅರೇಂಜ್ ಮಾಡಿ ಅಲ್ಲಿಂದ ಲೈವ್ ಮಾಡೋದು, ಬಹುಶಃ ಭಾರತದ ಪ್ರಸಾರ ಇತಿಹಾಸದಲ್ಲಿ ಅದು ಕೂಡ ಒಂದು ಮೈಲಿಗಲ್ಲಾಗಿ ಉಳಿತು. ಇವೆಲ್ಲವನ್ನು ನೆನೆಸಿಕೊಂಡಾಗ ಆಕಾಶವಾಣಿಯಿಂದ ಕಾರ್ಯಕ್ರಮ ಮಾಡುವಾಗ ಏನೇನು ಸಾಧ್ಯತೆಗಳಿದ್ದಾವೆ, ಒಂದು ಮಾಡಿದ್ಮೇಲೆ ಹಳತಾಗತ್ತೆ ಇನ್ನೊಂದು ಬರ್ತದೆ. ಇದರ ಜೊತೆಗೆ ಹಲವಾರು ನಾಟಕಗಳನ್ನು ಪ್ರೊಡ್ಯೂಸ್ ಮಾಡುವಾಗ ನಮ್ಮ ಸಂಗೀತ ವಿಭಾಗದ ಹಲವಾರು ಕಲಾವಿದರನ್ನು ನಾನು ಬಳಸ್ಕೊಂಡಿದ್ದೇನೆ. ಮಾಲ್ತಿಯವರಿದ್ದಾರೆ ನೆನಪಾಗತ್ತೆ, ಒಂದು ಜೇನಹನಿ ಅಂತ ಕೇವಲ ಒಂದೇ ಒಂದು ನಿಮಿಷದ ಕಾರ್ಯಕ್ರಮ ಪ್ರಸಾರ ಮಾಡುತ್ತಿದ್ದೆ. ಈ ಜೇನಹನಿಯನ್ನು ಕೇಳೋದಕ್ಕೆ ಲಕ್ಷಾಂತರ ಜನರ ಕಿವಿಗಳು ಕಾಯ್ತಿದ್ವು ಅನ್ನೋದನ್ನ. ಅಪರ್ಣ ಮತ್ತು ನಾನು 1 ವರ್ಷದವರೆಗೆ ಒಂದು ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರ ಮಾಡಿದ್ವಿ, ಬರೀ ಸಾಹಿತ್ಯ ಆಧಾರಿತ. ಆ ಕಾರ್ಯಕ್ರಮ ರಾತ್ರಿ 10 ವರೆಗೆ ಇದ್ರೆ ಆ ವೇಳೆಯಲ್ಲಿಯೂ ಕೂಡ ಎಚ್ಚರಿದು ಕೇಳುವಂಥ ಒಂದು ಕೇಳುವ ವರ್ಗ ನಿರ್ಮಾಣ ಆಯಿತು. ಸಾಹಿತ್ಯದ ಶಕ್ತಿ ಎಷ್ಟು. ಬೆಂಗಳೂರು ಮತ್ತು ಕರ್ನಾಟಕದ ಆಕಾಶವಾಣಿಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ದೊಡ್ಡ ಕ್ರಾಂತಿ ಏನಂತಂದ್ರೆ, ಆಕಾಶವಾಣಿಯಲ್ಲಿ ಪ್ರಸಾರ ಮಾಡುವುದಿದೆ, ಪ್ರಕಟಣೆಯ ಒಂದು ಪ್ರಯೋಜನ ಇಲ್ಲ ನಮ್ಮಲ್ಲಿ. ಆದರೆ ಈ ಬ್ಯಾರಿಯರ್ ಅನ್ನು ಮುರಿದು ಬೆಂಗಳೂರು ಆಕಾಶವಾಣಿ ಪ್ರಸಾರ ಪ್ರಕಟಣೆ ಅನ್ನುವ ಯೋಜನೆಯನ್ನು ಆರಂಭಿಸಿ, ಬಹುಶಃ ಇಡೀ ಭಾರತದ ಚರಿತ್ರೆಯಲ್ಲಿ, ಆಕಾಶವಾಣಿಯ ಚರಿತ್ರೆಯಲ್ಲಿ 10-12 ಪುಸ್ತಕಗಳನ್ನು 1992, 1993, 1994, 1993 ವರ್ಷಗಳಲ್ಲಿ 12 ಪುಸ್ತಕಗಳನ್ನು ಆಕಾಶವಾಣಿಯ ಸಾಹಿತ್ಯದ ಪುಸ್ತಕಗಳನ್ನು ಪ್ರಕಟಿಸಿದ್ದೇವೆ. ಇದು ಬಹಳ ಮುಖ್ಯವಾದದ್ದು. ಇದೇ ಮುಂದುವರೆದ ಭಾಗವಾಗಿ ಗುಲ್ಬರ್ಗ ಆಕಾಶವಾಣಿಯಲ್ಲಿದ್ದಾಗ 20ನೇ ಶತಮಾನದ ಕನ್ನಡ ಸಾಹಿತ್ಯ ಘಟ್ಟಗಳು ಅಂತ ಒಂದು ಸೆಮಿನಾರ್ ಮಾಡಿ 7 ದಿವಸ, ಆ 7 ದಿವಸದ ಸೆಮಿನಾರ್ ಲೈವ್ ಮಾಡಿ ಅವೆಲ್ಲ ಭಾಷಣಗಳನ್ನು ಪ್ರಕಟಿಸಿದ್ದೇವೆ. ಅದು ಇವತ್ತು 450 ಪುಟದ ಒಂದು ಪುಸ್ತಕ ಇದೆ, 3 ಮುದ್ರಣಗಳನ್ನು ಕೊಂಡಿದೆ. ಇವತ್ತು ಕನ್ನಡ ಓದುವ ವಿದ್ಯಾರ್ಥಿಗಳಿಗೆ, IAS KAS ವಿದ್ಯಾರ್ಥಿಗಳಿಗೆ ಅದು ಟೆಕ್ಸ್ಟ್ ಆಗಿದೆ, ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಕೂಡ ಟೆಕ್ಸ್ಟ್ ಆಗಿದೆ. ಇದನ್ನು ನಾನು ಯಾಕೆ ಹೇಳ್ತೇನೆ ಅಂದರೆ, ಆಕಾಶವಾಣಿಯ ಸಾಹಿತ್ಯ ಕಾರ್ಯಕ್ರಮಗಳು ಬರೀ ಕೇಳುವುದಕ್ಕಾಗಿ ಅಲ್ಲ, ಮುಂದಿನ ತಲೆಮಾರಿಗೆ ತಲುಪಿಸುವ ಒಂದು ಕೆಲಸವನ್ನು ಮಾಡುತ್ತೆ. ಈ ಪರಂಪರೆಯ ಮುಂದುವರಿಕೆ ಇದೆಯಲ್ಲ, ಇದು ಆಕಾಶವಾಣಿ ಸಾಹಿತ್ಯದ ಮೂಲಕ ಮಾಡ್ತಾ ಇದೆ. ಒಂದೆರಡು ಸಂದರ್ಭಗಳನ್ನು ಹೇಳಬೇಕು. GS ಶಿವರುದ್ರಪ್ಪ ಅವರಿಗೆ ರಾಷ್ಟ್ರಕವಿ ಪ್ರಶಸ್ತಿ ಬಂದಾಗ ಬೆಂಗಳೂರು ಆಕಾಶವಾಣಿಯವರು ಒಂದು ವಾರ ಪರ್ಯಂತ ಒಂದು ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮ ಮಾಡಿ ಆಕಾಶದೀಪ ಅಂತ ಒಂದು ಪುಸ್ತಕವನ್ನು ತಂದಿದ್ದಾರೆ. ಅದು ಇವತ್ತಿಗೂ ಕೂಡ ಅವರ ಒಂದು ಸಮಗ್ರ ವ್ಯಕ್ತಿತ್ವ ಕಟ್ಟಿಕೊಡೋದು. ಸುಮತಿಯವರು ಒಂದು ಅದ್ಭುತವಾದ ಪುಸ್ತಕ ಬರೆದಿದ್ದಾರೆ, ಬಾನುಲಿಯನ್ನ ಕಟ್ಟಿ ಬೆಳೆಸಿದವರ ಒಂದು ದೊಡ್ಡ ಸರಣಿಯನ್ನ ಪ್ರಸಾರ ಮಾಡಿದೆ. ಹೀಗೆ ಹೇಳ್ತಾ ಹೋದ್ರೆ ಮುಗಿಯಲಾರದ ಕತೆ. ನಮ್ಮ ಆರ್ಕೇವಲ್ ಅಲ್ಲಿ ಇರುವಂತ ಅಶರೀರವಾಣಿಯ ಧ್ವನಿಗಳೇನದವಲ್ಲ, ಅವು ಮುಂದಿನ ತಲೆಮಾರಿಗೆ ದೊಡ್ಡ ಸಂಪತ್ತು. ಅದರ ಜೊತೆಗೆ ಸಂಗೀತದ ಜೊತೆಗೆ ಜನಪದ ಸಾಹಿತ್ಯವನ್ನು ಪ್ರಿಸರ್ವ್ ಮಾಡಿರುವ ಯಾವುದಾದ್ರೂ ಒಂದು ಮಾಧ್ಯಮ ಇದೆ ಅಂದ್ರೆ ಅದು ಆಕಾಶವಾಣಿ ಮಾತ್ರ. ಇವತ್ತು ಕರ್ನಾಟಕದ ಎಲ್ಲ ಆಕಾಶವಾಣಿ ಕೇಂದ್ರಗಳಲ್ಲಿ ಸಂಗ್ರಹಿತವಾದಂತಹ ಧ್ವನಿಮುದ್ರಿತವಾದಂತಹ ಜನಪದ ಸಾಹಿತ್ಯವನ್ನು ಸಂಗ್ರಹಿಸಿದರೆ ಬಹುಶಃ ಒಂದು 700-800 ತಾಸುಗಳಿಗಿಂತ ಜಾಸ್ತಿ ಆಗುತ್ತೆ. ಅದೇ ರೀತಿ ಸಂಗೀತ, ಈ ಥರದ ಎಲ್ಲ ಕಾರ್ಯಕ್ರಮಗಳು. ಬಹಳ ಮುಖ್ಯವಾಗಿ ಏನಂದ್ರೆ, ಆಕಾಶವಾಣಿ ಅನ್ನೋ ಶಬ್ದ ಇದೆಯಲ್ಲ, ಗೋಪಾಲಸ್ವಾಮಿ ಅವರು ಕಾಯಿನ್ ಮಾಡಿದ್ರು ಅಂತ ಹೇಳ್ತೇವೆ ನಾ ಕಸ್ತೂರಿ ಅವರು. ಅದಕ್ಕೂ ಮುಂಚೆ ನಮ್ಮ ರಾಮಾಯಣ, ಮಹಾಭಾರತ, ಪುರಾಣ ಮಹಾಕಾವ್ಯಗಳಲ್ಲಿ ಆಕಾಶವಾಣಿ ಶಬ್ದ ಇದೆ. ಇದು ನನ್ನ ಕೊನೆಯ ಮಾತು. ಆಕಾಶವಾಣಿ ಅನ್ನೋ ಶಬ್ದ ಎಷ್ಟು ಅರ್ಥಪೂರ್ಣವಾಗಿದೆ ಅಂದ್ರೆ ನಾವು ಅಲ್ಲಿ ಹೋಗ್ಬೇಕು. ನೀವು ಗಮನಿಸ್ರಿ, ಆಕಾಶವಾಣಿ ಯಾವಾಗಿದೆ ಆ ಸಂದರ್ಭಗಳನ್ನ ಯೋಚಿಸಿ. ಮನುಷ್ಯನಿಗೆ ಯಾವ್ದಾದ್ರು ಒಂದು ಗಂಡಾಂತರ ಬಂದಾಗ, ಏನಾದ್ರೂ ಒಂದು ಅವಘಡ ಆದಾಗ, ಸೀತೆಯನ್ನ ರಾವಣ ಹೊತ್ಕೊಂಡು ಹೋಗಾಕತ್ತಾನ ಅನ್ನುವಾಗ, ಅಥವಾ ಇಂಥ ಸಂದರ್ಭದಲ್ಲಿ ಅಶರೀರವಾಣಿ ಆಕಾಶವಾಣಿಯಾಗಿ ಈ ಸಂದರ್ಭವನ್ನು ಹೇಗೆ ಗೆಲ್ಲಬೇಕು, ಈ ಸಂದರ್ಭವನ್ನು ಹೇಗೆ ಎದುರಿಸಬೇಕು ಅನ್ನುವ ಹಿನ್ನೆಲೆಯೊಳಗೆ ಆಕಾಶವಾಣಿ ಆಗ್ತಿತ್ತು. ಆ ಆಕಾಶವಾಣಿಯ ಆ ಧ್ವನಿಯನ್ನ ಇವತ್ತು ನಾವು ನಮ್ಮ ವರ್ತಮಾನಕ್ಕೆ ತಂದು ಹಚ್ಚಿಕೊಂಡ್ರೆ, ಎಂಥ ಕೆಟ್ಟ ಸಂದರ್ಭಗಳಲ್ಲಿ, ದುರ್ದರ ಸಂದರ್ಭಗಳಲ್ಲಿನೂ ಆಕಾಶವಾಣಿ ಪ್ರತಿಪಾದಿಸುವ ಸತ್ಯ, ನ್ಯಾಯ ಮತ್ತು ಸಮಾನತೆ, ಇವುಗಳಿಗೆ ಆಕಾಶವಾಣಿ ನಿಂತಿದೆ. ಅದನ್ನು ಮುಂದುವರಿಸಿಕೊಂಡು ಹೋಗುವ ಪರಂಪರೆಯನ್ನು ನಮ್ಮ ಆಕಾಶವಾಣಿ ಮಾಡಲಿ, ಇದು ಬೆಳೆಯಲಿ ಅಂತ ಹಾರೈಸ್ತೇನೆ ಅಷ್ಟೇ. 90 ವರ್ಷ ಏನು ದೊಡ್ಡದಲ್ಲ, ಮನುಷ್ಯನೇ 100 ವರ್ಷ ಬದುಕ್ತಾ ಇದ್ದಾನೆ, ಒಂದು ಸಂಸ್ಥೆ ಬಾಳೋದೇನು ಕಷ್ಟ ಅಲ್ಲ. ಆ ಬೆಳವಣಿಗೆಯನ್ನು ನಾವೆಲ್ಲ ನೋಡಬೇಕು ಅನ್ನೋ ಒಂದು ಅಪೇಕ್ಷೆಯಲ್ಲಿ ಇದ್ದೇವೆ. ಇಂಥ ಒಂದು ಅವಕಾಶ ಕೊಟ್ಟದ್ದಕ್ಕೆ

0: ಬೆಂಗಳೂರು ಆಕಾಶವಾಣಿ ನಿಮಗೆಲ್ಲ ಧನ್ಯವಾದಗಳು. ಕೇಳಿದ್ದಕ್ಕೆ ಎಲ್ಲ ಪ್ರೀತಿಯ ಸಹೃದಯರಿಗೂ ನಮಸ್ಕಾರ.
1: ಇದುವರೆಗೆ ಆಕಾಶವಾಣಿ ಮತ್ತು ಸಾಹಿತ್ಯ ಈ ವಿಷಯವಾಗಿ ವಿಷಯ ಮಂಡನೆ ಮಾಡಿದವರು ಆಕಾಶವಾಣಿ ಬೆಂಗಳೂರು ಕೇಂದ್ರದ ನಿವೃತ್ತ ಕೇಂದ್ರ ನಿರ್ದೇಶಕರು ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಡಾಕ್ಟರ್ ಬಸವರಾಜ ಸಾದರ್ ಅವರು. ಈಗ ಆಕಾಶವಾಣಿ ಮತ್ತು ಸಂಗೀತ ಈ ವಿಷಯದ ಮಂಡನೆಯನ್ನ ಕೇಳೋಣ. ಸಂಗೀತ ತಜ್ಞರು ಮತ್ತು ಆಕಾಶವಾಣಿ ದೂರದರ್ಶನ ದಕ್ಷಿಣ ವಲಯದ ಕಾರ್ಯಕ್ರಮ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಎನ್ ರಘು ಅವರಿಂದ.
2: ಭಾರತದ ಸಂಗೀತ ಕ್ಷೇತ್ರದಲ್ಲಿ ಬೆಂಗಳೂರಿನ ಸಂಗೀತ ಕಲಾವಿದರ ಹೆಸರುಗಳು ಚಲಾವಣೆಗೆ ಬರೋಕೆ ಇಲ್ಲಿನ ಆಕಾಶವಾಣಿಯ ಕೊಡುಗೆ ದೊಡ್ಡ ಪ್ರಮಾಣದ್ದು. 1955 ನವೆಂಬರ್ 2 ವಿದ್ಯುಕ್ತವಾಗಿ ಬೆಂಗಳೂರಿನಲ್ಲಿ ಪ್ರಾರಂಭಗೊಂಡ ಆಕಾಶವಾಣಿ ಕೇಂದ್ರದ ಸಿಬ್ಬಂದಿ, ಆ ಮೊದಲು ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವರು, ಕೇಂದ್ರದೊಂದಿಗೆ ಸಿಬ್ಬಂದಿಗಳೂ ಸ್ಥಳಾಂತರಗೊಂಡು ಬೆಂಗಳೂರಿಗೆ ಬಂದದ್ದು ಇಲ್ಲಿನ ರಸಿಕ ಕಲಾವಿದ ವಿದ್ಯಾರ್ಥಿಗಳ ಭಾಗ್ಯೋದಯ ಆಯಿತು ಅಂತಲೇ ಹೇಳಬೇಕು. ರಾಜಭವನದ ಎದುರಿಗಿನ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಮಗನ ಮನೆಯನ್ನ ಬಾಡಿಗೆಗೆ ಪಡ್ಕೊಂಡು ಅದರಲ್ಲೇ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡು ಧ್ವನಿ ಮುದ್ರಣ ಸ್ಟುಡಿಯೋಗಳನ್ನು ಪ್ರಸಾರ ಸ್ಟುಡಿಯೋಗಳನ್ನು ನಿರ್ಮಾಣ ಮಾಡಿಕೊಂಡು ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸಿದಾಗ ಬೆಂಗಳೂರಿನ ಸ್ಥಳೀಯ ಸಾಹಿತಿ ಕಲಾವಿದರಿಗೆ ಉನ್ನತ ತಂತ್ರಜ್ಞಾನ ಒದಗಿಸಿಕೊಟ್ಟ ಸಾಮಾಜಿಕ ವೇದಿಕೆ ಒಂದು ದೊರಕಿದ ಹಾಗಾಯಿತು. ಇವತ್ತು ಸಾಮಾಜಿಕ ಮಾಧ್ಯಮ ಏನು ಮಾಹಿತಿ ಕ್ರಾಂತಿ ಮಾಡಿದೆಯೋ ಅದಕ್ಕಿಂತಲೂ ಹೆಚ್ಚು ಗುಣಾತ್ಮಕವಾದ ಮೌಲ್ಯಾಧಾರಿತ ಸಾಂಸ್ಕೃತಿಕ ಕ್ರಾಂತಿಗೆ ಬೆಂಗಳೂರು ಆಕಾಶವಾಣಿ ಮುನ್ನುಡಿ ಬರೀತು, ಸಾಕಷ್ಟು ಅದ್ಭುತಗಳನ್ನು ಸಾಧಿಸಿತು ಕೂಡ. ಆಗಿನ ಕಾಲದಲ್ಲಿ ಆಕಾಶವಾಣಿಯ ಪ್ರಸಾರದ ಶೇಕಡಾ 60% ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮಗಳೇ ಆಗಿದ್ದುದು ಗಮನಾರ್ಹವಾದ ಸಂಗತಿ. ಅದರಲ್ಲೂ ಶಾಸ್ತ್ರೀಯ ಸಂಗೀತಕ್ಕೆ, ವಿಶೇಷವಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ. ಉಳಿದಂತೆ ವಾದ್ಯವೃಂದ, ಭಕ್ತಿ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಸುಗಮ ಸಂಗೀತಗಳ ಜೊತೆಗೆ ಚಲನಚಿತ್ರ ಗೀತೆಗಳು ಮೂಡಿ ಬರ್ತಾ ಇತ್ತು. ಕನ್ನಡ ಗೀತೆಗಳು ಅಂತ ಕರೆಯಲಾಗ್ತಾ ಇದ್ದ ಸುಗಮ ಸಂಗೀತ ಆ ಹೊತ್ತಿಗೆ ಇನ್ನೂ ಹೆಚ್ಚಿನ ಪ್ರಚಾರ ಪಡೆಯದೇ ಇದ್ದ ಒಂದು ನವೀನ ಸಂಗೀತ ಪ್ರಕಾರ. ಬೆಂಗಳೂರಿನಲ್ಲಿ ಹಿಂದೂಸ್ತಾನಿ ಸಂಗೀತ ಕಲಾವಿದರು, ಕೇಳುಗರು ಕೇವಲ ಬೆರಳಿಕೆಯಲ್ಲಿ ಇದ್ದ ಕಾಲ ಅದು. ಇಂಥ ಒಂದು ಸಂಕೀರ್ಣ ಸಂಕ್ರಮಣ ಸ್ಥಿತಿಯಲ್ಲಿ ಬೆಂಗಳೂರು ಆಕಾಶವಾಣಿ ಭಾರತೀಯ ಸಂಗೀತದ ವಿವಿಧ ಪ್ರಕಾರಗಳಿಗೆ ಸಮಾನ ಅವಕಾಶಗಳನ್ನು ಒದಗಿಸಿಕೊಡೋದ್ರ ಮೂಲಕ ಆ ಎಲ್ಲ ಪ್ರಕಾರಗಳಿಗೂ ಕೇಳುಗರನ್ನು ಹುಟ್ಟು ಹಾಕಿದ ಪರಿ ಒಂದು ದೊಡ್ಡ ಯಶೋಗಾಥೆ. ಬೆಂಗಳೂರು ಆಕಾಶವಾಣಿಯ ಸಂಗೀತ ಸೇವೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ನಿಲಯದ ಕಲಾವಿದರು, ಕಾರ್ಯಕ್ರಮ ನಿರ್ಮಾಪಕರು, ಕಾರ್ಯಕ್ರಮ ನಿರ್ವಾಹಕರು ಮತ್ತು ಸಾಹಿತಿಗಳು. ಡಾಕ್ಟರ್ ವಿ ದೊರೆಸ್ವಾಮಿ ಅಯ್ಯಂಗಾರ್, ಡಾಕ್ಟರ್ ಆರ್ ಕೆ ಶ್ರೀಕಂಠನ್, ಶಲ್ಲುಪಿಳ್ಳೆ ಅಯ್ಯಂಗಾರ್, ಪಿಟೀಲು ಚೌಡಯ್ಯನವರ ಸಹೋದರಿ ಗಾಯಕಿ ಟಿ ನಾಗಮ್ಮ, ಮೃದಂಗದ ಎಂಎಸ್ ರಾಮಯ್ಯ, ವಯಾಪುರಿ ದೇವರ್, ವಿಎಸ್ ರಾಜಗೋಪಾಲ್, ಘಟ ವಿದ್ವಾಂಸರಾದ ಕೆ ಎಸ್ ಮಂಜುನಾಥ್, ಸೀತಾರಾಮ ಶಾಸ್ತ್ರಿ, ಖಂಜಿರ ವಿದ್ವಾಂಸರಾದ ಸೋಸಲೆ ಶೇಷಗಿರಿದಾಸ್, ಕೊಳಲು ವಿದ್ವಾಂಸರಾದ ಎಸ್ ಪಿ ನಟರಾಜನ್, ವಯಲಿನ್ ವಿದ್ವಾಂಸರಾದ ಕೃಷ್ಣಮಾಚಾರ್ ಅಂದರೆ ಪದ್ಮಚರಣ್ ಅವರು, ಟಿ ಎಸ್ ತಾತಾಚಾರ್, ಜೆ ಎಲ್ ಕಾಶಿನಾಥ ಶಾಸ್ತ್ರಿ ಜಕರಯ್ಯ, ಗೋಟುವಾದ್ಯದ ಎಂ ವಿ ವರಹಸ್ವಾಮಿ, ಮುಖವೀಣೆ ನಾಗೇಂದ್ರಪ್ಪ, ಸೆಲ್ಲೋ ನಾಗೇಂದ್ರಪ್ಪ, ದಿಲ್ರೂಬ ಕಲಾವಿದ ನಾಗರಾಜ್ ಶಾಸ್ತ್ರಿ, ಇವರೆಲ್ಲ ಹಿರಿ ತಲೆಮಾರಿನ ಕಲಾವಿದರು. ಇವರೆಲ್ಲ ಬೆಂಗಳೂರಿನಲ್ಲೇ ನೆಲೆಸಿದ್ರಿಂದ ಇವರ ಶಿಷ್ಯ ಪರಂಪರೆ ಬೆಳೆದು ಇಲ್ಲಿನ ಸಂಗೀತ ಕ್ಷೇತ್ರವನ್ನ ಸಮೃದ್ಧಗೊಳಿಸಿತು. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಚೇರಿಗಳನ್ನು ನೀಡೋಕೆ ಸ್ಥಳೀಯ ಕಲಾವಿದರಿಗೆ ಈ ಹಿರಿಯ ಕಲಾವಿದರು ಸಹಕಾರ ಕೊಡ್ತಾ ಇದ್ದಿದ್ರಿಂದ ಕಿರಿಯ ಕಲಾವಿದರಿಗೆ ಇವರೆಲ್ಲರ ಅನುಭವದ ಮಾರ್ಗದರ್ಶನ ನೇರವಾಗಿ ದೊರಕ್ತಾ ಇದ್ದಿದ್ದು ಅವರ ಅಹೋಭಾಗ್ಯ ಅಂತಾನೆ ಅವರೆಲ್ಲರ ಭಾವನೆ ಆಗಿತ್ತು. ಶಲ್ವಪಿಳ್ಳೆ ಅಯ್ಯಂಗಾರ್ ಮತ್ತು ಆರ್ ಕೆ ಶ್ರೀಕಂಠನ್ ಜೋಡಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಅತ್ಯುಚ್ಚ ಮಟ್ಟವನ್ನ ಕೇಳುಗರಿಗೆ ಪರಿಚಯಿಸುವುದರಲ್ಲಿ ಸಫಲವಾಯಿತು ಅಂತ ಆ ಕಾಲದ ಕೇಳುಗರು ಹಿರಿಯರು ಅವರು ಹೇಳ್ತಾರೆ. ಅದು ಅವರ ಹಾಗೂ ಈಗಿನವರ ಅನುಭವ ಸಿದ್ಧವಾದ ಮಾತು. ಆಗ್ಗೆ ಪ್ರಸಾರ ಆಗ್ತಾ ಇದ್ದ ವಿಶೇಷ ಸಂಗೀತ ಸಂಚಿಕೆಗಳು ಶೋಧಪೂರ್ಣ ಮಾಹಿತಿಯಿಂದ ತುಂಬಿರ್ತಾ ಇದ್ವು ಅನ್ನೋದಕ್ಕೆ ಇವತ್ತಿಗೂ ಲಭ್ಯವಿರುವಂತಹ ಹಲವಾರು ಧ್ವನಿ ಮುದ್ರಣಗಳೇ ಪ್ರಮಾಣ. ಆ ಕಾಲದಲ್ಲೇ ನಿರ್ಮಾಣ ಮಾಡಿದಂಥ 77 ಮೇಳ ರಾಗಮಾಲಿಕೆಯ ವಿವರಣಾತ್ಮಕ ಕಾರ್ಯಕ್ರಮ ಇವತ್ತಿಗೂ ಶ್ರೋತೃಗಳಿಗೆ ಮೆಚ್ಚುಗೆಯಾಗುವಂಥದ್ದು. ನಿಲಯದ ಕಲಾವಿದರ ಪ್ರತಿಭೆಗೆ ಸಾಣೆ ಹಿಡಿತಾ ಇದ್ದಿದ್ದು ಸ್ಥಳೀಯ ಸಾಹಿತಿಗಳು ರಚಿಸುತ್ತಾ ಇದ್ದ ಸಂಗೀತ ರೂಪಕಗಳು. ಹಿರಿಯ ಕವಿ ಡಾಕ್ಟರ್ ಪುತಿ ನರಸಿಂಹಾಚಾರ್ಯರ ಬಹುಪಾಲು ಎಲ್ಲ ಸಂಗೀತ ರೂಪಕಗಳು ಆಕಾಶವಾಣಿಗಾಗಿಯೇ ಬರೆದಂಥವು. ಅವು ಆ ಕಾಲಕ್ಕೆ ಜನಮಾನಸದಲ್ಲಿ ನಲಿದಾಡಿದ್ವು. ಆಕಾಶವಾಣಿ ಅಂದ ಕೂಡಲೇ ಇವತ್ತಿಗೂ ಹಿರಿಯರು ತಾವು ಕೇಳಿದ ಆ ಸಂಗೀತ ರೂಪಕಗಳ ಹೆಸರನ್ನ ಮೆಲುಕು ಹಾಕ್ತಾರೆ. ಕಾರ್ಯಕ್ರಮ ನಿರ್ವಾಹಕರು ಬಹುಶ್ರುತ ವಿದ್ವಾಂಸರು ಆಗಿದ್ದ ನಾರಾಯಣ ಸಂಗಮ, ಇವರು ಶಾಂತಿನಿಕೇತನದಲ್ಲಿ ಕಲಿತು ಬಂದವರು. ಮೂಲ ಬಂಗಾಳಿಯಿಂದ ಗುರುದೇವ ರವೀಂದ್ರನಾಥ ಠಾಗೂರ್ ವಿರಚಿತ ಆಮ್ರಪಾಲಿ ಸಂಗೀತ ರೂಪಕವನ್ನ ಕನ್ನಡಕ್ಕೆ ಪದ್ಯಾನುವಾದ ಮಾಡಿದ್ರು. ಬೆಂಗಳೂರಿನ ಆಗಿನ

0: ಕಿರಿಯ ಕಲಾವಿದರೂ ಸೇರಿದಂತೆ ನಿಲಯದ ಕಲಾವಿದರ ಶ್ರದ್ಧಾಪೂರ್ಣ ಕೊಡುಗೆಯಾಗಿ ಈ ರೂಪಕ ಮೂಡಿಬಂದಿದೆ. ಖ್ಯಾತ ವಿದ್ವಾಂಸರಾಗಿದ್ದ ಮೈಸೂರು ವಾಸುದೇವಾಚಾರ್ಯರ ಮೊಮ್ಮಗ ಶ್ರೀ ಎಸ್ ಕೃಷ್ಣಮೂರ್ತಿ ಆಕೆ ಕಾರ್ಯಕ್ರಮ ನಿರ್ವಾಹಕರಾಗಿದ್ದವರು. ಸಂಗೀತ ಸಂಯೋಜಿಸಿ ನಿರ್ಮಾಣ ಮಾಡಿದ್ದ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರ ಗಿರಿಜಾ ಕಲ್ಯಾಣ ರೂಪಕ ಇವತ್ತಿಗೂ ಪ್ರಸಾರ ಯೋಗ್ಯವಾಗಿದೆ. ರೇಡಿಯೋ ನಾಟಕಗಳ ಕ್ಷೇತ್ರದಲ್ಲಿ ದೊಡ್ಡ ಹೆಸರಾದ ಬಹುಶ್ರುತ ವಿದ್ವಾಂಸ ಡಾಕ್ಟರ್ ವಸಂತ ಕವಲಿ ಅವರ ಒಲವು ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಇದ್ದರೂ ಅಧ್ಯಯನದ ಆಸಕ್ತಿಯಿಂದ ಅವರು ಎರಡೂ ಪದ್ಧತಿಗಳ ಕೊಳ್ಳುಕೊಡುಗಳನ್ನು ಗಮನಿಸಿ ಹಲವು ವಿದ್ವತ್ಪೂರ್ಣ ಕಾರ್ಯಕ್ರಮಗಳನ್ನು ನಿರ್ಮಾಣ ಮಾಡಿದರು. ಮರಾಠಿ ನಾಟ್ಯ ಸಂಗೀತದ ಮೂಲ ಪ್ರೇರಣೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕೀರ್ತನೆಗಳ ಮಟ್ಟುಗಳಲ್ಲಿದೆ ಅನ್ನೋದನ್ನು ಸಾಧಾರವಾಗಿ ತೋರಿಸಿಕೊಟ್ಟಿರುವಂಥ ವಿಶೇಷ ಕಾರ್ಯಕ್ರಮ ಇದು. ಇದರಲ್ಲಿ ಆ ಕಾಲದ ಪ್ರಸಿದ್ಧ ಕಲಾವಿದರೆಲ್ಲರೂ ಭಾಗವಹಿಸಿರೋದು ಮತ್ತೊಂದು ವಿಶೇಷ. ಇಂತಹ ಅನರ್ಘ್ಯ ರೂಪಕಗಳು ಅದೆಷ್ಟೋ ಇವೆ. ಬೆಂಗಳೂರಿನ ಹಿರಿಯ ಸಂಗೀತ ವಿಮರ್ಶಕ ಬಿವಿಕೆ ಶಾಸ್ತ್ರಿಗಳು ರಚಿಸಿ ನಿರ್ದೇಶಿಸಿದ್ದ ಮತ್ತೊಂದು ರೂಪಕದಲ್ಲಿ ರವೀಂದ್ರ ಸಂಗೀತದ ಮೇಲೆ ಕರ್ನಾಟಕ ಸಂಗೀತದ ಪ್ರಭಾವದ ಅಪೂರ್ವ ದಾಖಲೀಕರಣ ಇದೆ. ಕನ್ನಡ ಗೀತೆಗಳು ಅಂತ ಕರೆಯಲಾಗ್ತಾ ಇದ್ದು ಆನಂತರದ ದಿನಗಳಲ್ಲಿ ಸುಗಮ ಸಂಗೀತ ಅಂತ ಹೆಸರು ಪಡೆದ ನವೀನ ಸಂಗೀತ ಪ್ರಕಾರಕ್ಕೆ ಹೆಚ್ಚಿನ ಮಹತ್ವ ನೀಡಿ ಅದಕ್ಕೊಂದು ಸ್ವರೂಪ ಸಿದ್ಧಿಯನ್ನು ಒದಗಿಸಿದ ಹೆಮ್ಮೆ ಬೆಂಗಳೂರು ಆಕಾಶವಾಣಿಯಿದೆ. ಮೈಸೂರಿನಲ್ಲಿ ಈ ಮಹತ್ ಕಾರ್ಯಕ್ಕೆ ಬೀಜಾವಾಪನೆ ಮಾಡಿದ ಪದ್ಮಚರಣರು ಬೆಂಗಳೂರಿಗೆ ಬಂದ ಮೇಲೂ ಈ ಕಾರ್ಯವನ್ನು ಅತ್ಯುತ್ಸಾಹದಿಂದ ಮುಂದುವರೆಸಿದರು. ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಉಡುಗಣ ವೇಷ್ಟಿತ ಕವಿತೆಯನ್ನು ಪದ್ಮಚರಣರ ರಾಗ ಸಂಯೋಜನೆಯಲ್ಲಿ ಹಾಡಿ ಹಿರಿಯ ಗಾಯಕಿ ಮತ್ತು ಸಂಗೀತ ಸಂಯೋಜಕರಾದ ಎಚ್ ಆರ್ ಲೀಲಾವತಿಯವರು ಪ್ರಸಿದ್ಧಿಗೆ ತಂದರು. ಸುಮಾರು 1959 ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಅಸಿಸ್ಟೆಂಟ್ ಪ್ರೊಡ್ಯೂಸರ್ ಲೈಟ್ ಮ್ಯೂಸಿಕ್ ಅಂತ ನಿಯುಕ್ತರಾಗಿದ್ದ ಸಂಗೀತ ಭೂಷಣಂ ಎಂ ಡಿ ಪಾರ್ಥಸಾರಥಿ ಮದ್ರಾಸಿನ ಚಿತ್ರರಂಗದಿಂದ ಬಂದಿದ್ದವರಾದರೂ ಮೂಲತಃ ಕನ್ನಡದವರೇ. ಕನ್ನಡ ಸುಗಮ ಸಂಗೀತದ ಸ್ವರೂಪ ಸಿದ್ಧಿಗೆ ಇವರು ನೀಡಿದ ಕೊಡುಗೆ ಅಪಾರವಾದದ್ದಾದರೂ ಇವತ್ತಿನ ಪೀಳಿಗೆಯ ಬಹಳಷ್ಟು ಜನರಿಗೆ ಅದು ತಿಳಿದಿಲ್ಲ ಅನ್ನುವಂಥದ್ದು ಖೇದದ ಸಂಗತಿ. ಎಚ್ ಕೆ ನಾರಾಯಣ, ಸಿ ಕೆ ತಾರ, ವೈ ಎಸ್ ಇಂದಿರಾ ಈ ರೀತಿಯ ಬೆಂಗಳೂರಿನ ಪ್ರತಿಭೆಗಳು ತಯಾರಾಗಿದ್ದು ಇವರ ಗರಡಿಯಲ್ಲೇ. ಹೀಗೆ ಹೇಳ್ತಾ ಹೋದರೆ ನಮ್ಮ ಆರ್ಕೈವ್ನಲ್ಲಿರುವಂಥ ಸಾಮಗ್ರಿ ಎಷ್ಟು ಹೇಳಿದ್ರೂ ಮುಗಿದೆ ಇರುವಂಥದ್ದು, ಎಷ್ಟು ಕೇಳಿದ್ರೂ ನಮಗೆ ಮನಸ್ಸಿಗೆ ಸಮಾಧಾನ ಆಗಲ್ಲ, ಮತ್ತಷ್ಟು ಕೇಳಬೇಕು ಅಂತ ಅನಿಸುತ್ತೆ. ಇಷ್ಟೆಲ್ಲದರ ಮಧ್ಯೆ ನಮ್ಮ ಮಾಧ್ಯಮ ಬೇರೆ ದಿಕ್ಕಿಗೆ ಹೊರಳ್ತಾ ಇದ್ದಾಗ ಅಮೃತ ವರ್ಷಿಣಿ ಅಂತ ಒಂದು ಸಂಗೀತ ವಾಹಿನಿಯನ್ನು ಬೆಂಗಳೂರು ಆಕಾಶವಾಣಿ ಕೊಡಮಾಡಿದ್ದು ನಮ್ಮ ಎಲ್ಲ ಸಂಗೀತ ಪ್ರೇಮಿಗಳಿಗೆ ಬಹಳಷ್ಟು ಉತ್ಸಾಹವನ್ನು ತಂದುಕೊಡ್ತು. ಮೊದಲಿಗೆ ಕೇವಲ ಒಂದೇ ಪ್ರಸಾರಕ್ಕೆ ಸೀಮಿತವಾಗಿದ್ದುದನ್ನು ನಾವು ನಂತರ ಬೆಳಗ್ಗಿನ ಮತ್ತು ಸಂಜೆ ಪ್ರಸಾರಕ್ಕೆ ಮಾಡಿದಾಗ ಅದರಲ್ಲಿ ಸಂಗೀತ ಸಂಬಂಧಿಯಾದ ಹಲವಾರು ಕಾರ್ಯಕ್ರಮಗಳನ್ನು ಡಿಸೈನ್ ಮಾಡಿ ಅದಕ್ಕೆ ಅಂತಲೇ ಪ್ರಸಾರ ಮಾಡಿದ್ವಿ. ಇದಕ್ಕೆ ನಮ್ಮ ಕೇಳುಗರಿಂದ ಬಂದಂಥ ಪ್ರತಿಕ್ರಿಯೆ ಬಹಳ ದೊಡ್ಡದು. ಇದನ್ನು ಆಧಾರವಾಗಿದ್ದುಕೊಂಡು ಮುಂದಿನ ದಿನಗಳಲ್ಲಿ ರಾಗಂ 24/7 ಆ ಡಿ ಟಿ ಎಚ್ ವಾಹಿನಿಯನ್ನು ನಾವು ಪ್ರಾರಂಭ ಮಾಡಿದಾಗ ಇದಕ್ಕೂ ಕೂಡ ಕೇವಲ ರಾಷ್ಟ್ರದಾದ್ಯಂತ ಅಲ್ಲ, ವಿದೇಶಗಳಿಂದ ಕೂಡ ಅತ್ಯುತ್ತಮವಾದ ಪ್ರತಿಕ್ರಿಯೆ ಬಂದು ಇವತ್ತಿಗೂ ವಿದೇಶಗಳಲ್ಲಿ ಕೂಡ ವಾಹಿನಿಯನ್ನು ನಮ್ಮ ಕೇಳುವರು ಕೇಳ್ತಾ ಇದ್ದಾರೆ. ಈ ಎಲ್ಲದಕ್ಕೂ ಮೂಲ ಸಾಮಗ್ರಿಯನ್ನು ಒದಗಿಸಿಕೊಡೋಕ್ಕೆ ಕಾರಣರಾದವರು ನಮ್ಮ ಕಲಾವಿದರು. ಆಕಾಶವಾಣಿಯೊಂದಿಗಿನ ನಮ್ಮ ಕಲಾವಿದರ ಒಂದು ಸಂಬಂಧ ಹೇಗಿದೆ ಅಂತಂದರೆ ಕರಳುಬಳ್ಳಿ ಸಂಬಂಧ ಅಂತ ಹೇಳ್ತಾರಲ್ಲ ಆ ರೀತಿಯಂಥದ್ದು. ಈ ಸಂಬಂಧವನ್ನು ಸದಾಕಾಲಕ್ಕೂ ಉಳಿಸ್ಕೋಬೇಕು ಅನ್ನುವಂಥದ್ದು ನಮ್ಮ ಎಲ್ಲ ಕಲಾವಿದರ ಅಪೇಕ್ಷೆ. ಅದೇ ಅಪೇಕ್ಷೆ ಆಕಾಶವಾಣಿಯದ್ದು ಆಗಿದೆ. ಅದು ಸಂದರ್ಭ, ಸಾಧ್ಯತೆ ಇವನ್ನೆಲ್ಲನೂ ನೋಡಿಕೊಂಡು ನಾವು ಇದನ್ನು ಮುಂದುವರೆಸುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಸಾವಿರಾರು ಸಂಖ್ಯೆಯ ಆಡಿಷನ್ಗಳನ್ನು ನಮ್ಮ ಬೆಂಗಳೂರು ಕೇಂದ್ರ ನಿರ್ವಹಿಸ್ತಾ ಇದೆ. ಕೋವಿಡ್ ನಂತರದ ಸಂದರ್ಭದಲ್ಲಿ ಕೆಲವೊಂದು ಸ್ಥಿತ್ಯಂತರಗಳಾಗಿರೋದ್ರಿಂದ ಈ ರೀತಿಯ ಕಲಾವಿದರಿಗೆ ಕೆಲವೊಂದು ಅವಕಾಶಗಳು ಕಡಿಮೆ ಆಗಿರೋದು ಒಂದು ಸಂದರ್ಭಗಳು ಇರೋದು ನಿಜವೇ, ಇಲ್ಲ ಅಂತಲ್ಲ. ಇದು ಕೇವಲ ಬೆಂಗಳೂರು ಆಕಾಶವಾಣಿಗೆ ಮಾತ್ರ ಸೀಮಿತ ಅಲ್ಲ, ರಾಷ್ಟ್ರದಾದ್ಯಂತದ ಎಲ್ಲ ಆಕಾಶವಾಣಿಗಳಲ್ಲೂ ಈ ರೀತಿಯ ಒಂದು ಸ್ಥಿತ್ಯಂತರ ಆಗಿದೆ. ಆದರೆ ಅದು ಸಹಜ ಸ್ಥಿತಿಗೆ ಬರೋದರಲ್ಲಿ ಹೆಚ್ಚು ಕಾಲ ಬೇಕಾಗಿಲ್ಲ. ಎಲ್ಲ ಕಾರ್ಯಕ್ರಮ ನಿರ್ವಾಹಕರು ಹಾಗೆ ಕಾರ್ಯಕ್ರಮ ಸಿಬ್ಬಂದಿ ಈ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ನಾನಾಗಲೇ ಹೇಳಿದ ಹಾಗೆ ನಮ್ಮ ಉಳಿವಿಗೆ ಅಥವಾ ನಮ್ಮ ಯಶಸ್ಸಿಗೆ ಮೂಲ ಕಾರಣರಾದವರು ನಮ್ಮ ಕಲಾವಿದರೇ. ಹೀಗಾಗಿ ಕಲಾವಿದರಿಗೆ ಯಾವತ್ತಿಗೂ ಆಕಾಶವಾಣಿಯಲ್ಲಿ ಸ್ವಾಗತ ಇದ್ದೇ ಇದೆ. ಮತ್ತೆ ಮತ್ತೆ ಆಕಾಶವಾಣಿಯೊಂದಿಗೆ ನಿಮ್ಮ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.
1: ಆಕಾಶವಾಣಿ ಮತ್ತು ಸಂಗೀತ ಈ ಬಗ್ಗೆ ಕೇಳಿದರಲ್ಲ, ಮಾತನಾಡಿದವರು ಸಂಗೀತ ತಜ್ಞರು ಹಾಗೂ ಆಕಾಶವಾಣಿ ಮತ್ತು ದೂರದರ್ಶನ ದಕ್ಷಿಣ ವಲಯದ ಉಪನಿರ್ದೇಶಕರಾದ ಡಾಕ್ಟರ್ ಎನ್ ರಘು ಅವರು. ಕೇಳ್ತಾ ಇದ್ದೀರಿ ಬೆಂಗಳೂರು ಗಾಯನ ಸಮಾಜದಲ್ಲಿ May 30 ಆಯೋಜಿತವಾಗಿದ್ದ ಶ್ರೋತೃಗಳ ಸಮ್ಮುಖದ ಕಾರ್ಯಕ್ರಮದ ಧ್ವನಿ ಮುದ್ರಣ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಆಕಾಶವಾಣಿ ನಾಟಕ ಮತ್ತು ಕೇಳುಗರು ಈ ವಿಷಯದ ಮಂಡನೆಯನ್ನ ಕೇಳೋಣ.

0: ಪ್ರಸ್ತುತಪಡಿಸಿದ್ದಾರೆ ಅಬ್ಬಾಸ್ ಖಾನ್ ಕಾಲೇಜಿನ ಪ್ರಾಂಶುಪಾಲರು ಮತ್ತು ರಂಗ ಕಲಾವಿದರೂ ಆದ ಡಾಕ್ಟರ್ ಎಂಎಸ್ ವಿದ್ಯಾ ಅವರು.
1: ಈ ಆಕಾಶವಾಣಿ ಮತ್ತು ಕೇಳುಗ ಅಂತ ಬಂದಾಗ ಆಗಿನ ಕೇಳುಗರ ಒಂದು ಸಂತತಿಯೇ ಬೇರೆ ತರ, ಬಹಳ ವಿಶಿಷ್ಟವಾದ ವಿಭಿನ್ನವಾದ ಸಂತತಿ. ಯಾಕಂದ್ರೆ ಇವಾಗಿನ ತರ ಅನೇಕ ಮಾಧ್ಯಮಗಳು ಇರಲಿಲ್ಲ. ಅವಾಗ ಆಕಾಶವಾಣಿಯ ದೊಡ್ಡ ಮಾಧ್ಯಮ, ಆಕಾಶವಾಣಿಯಲ್ಲಿ ನಾವು ಕೆಲಸ ಮಾಡೋದೊಂದು ಹೆಮ್ಮೆ ವಿಚಾರ, ಒಂದು ರೀತಿ ಸ್ಟಾರ್ಡಮ್ ಅಂತ ಅನ್ಬೋದು. ಯಾರ್ಯಾರು ಆಕಾಶವಾಣಿ ಧ್ವನಿಯನ್ನ ನೀಡ್ತಾ ಬಂದ್ರು ಅವರೆಲ್ಲರಿಗೂ ಈ ಕೇಳುಗ ಅನ್ನೋನು ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು ಅಂದ್ರೆ, ಶ್ರೋತೃಗಳಿಲ್ಲದೆ ಆಕಾಶವಾಣಿ ಇಲ್ಲ. ಆ ಆಕಾಶವಾಣಿಯಲ್ಲಿ ಆ ವಾಣಿಯ ಮುಖಾಂತರ ಕಿವಿಗೆ ನಾವು ಕೇಳಿಸ್ಕೊಂಡು ಆ ನಾಟಕ ಅನ್ನುವುದು ವಾರ್ತೆಗಳ ಜೊತೆಗೆ ಹೇಳ್ತಾರೆ, ವಾರ್ತೆಗಳಷ್ಟೇ ಜನಪ್ರಿಯವಾಗಿದ್ದು ಆಕಾಶವಾಣಿ ನಾಟಕಗಳು ಅಂತ. ಅವರು ನಮ್ಮಮ್ಮ ಮೊದಲು ನಾಟಕ ವಿಭಾಗ ತೋರಿಸ್ಕೊಂಡಾಗ ರಚನೆ ನಿರ್ದೇಶನ, ಆಮೇಲೆ ರಾಷ್ಟ್ರೀಯ ನಾಟಕಗಳ ಅನುವಾದ ಇದೆಲ್ಲ ಬಗ್ಗೆ ತುಂಬಾ ಬರೆದಿದ್ದಾರೆ, ಲೇಖನಗಳು ಬರೀತಾ ಇರುವಾಗ. ಅವಾಗ ಹೇಗೆ ಮೊದಲಿಂದ 58ನೇ ಇಸವಿಯಿಂದ ಅವ್ರ ನಾಟಕಗಳನ್ನ ನೋಡಿದ್ರೋದ್ರಿಂದ ಎಷ್ಟು ಮಟ್ಟಿಗೆ ಅದು ವ್ಯತ್ಯಾಸ ಆಗ್ತಾ ಬಂತು ಅಂತ. ನಾನು ಸುಮಾರು 9ನೇ ಕ್ಲಾಸ್ ಅಲ್ಲಿ ಇದ್ದಾಗ ಮೊದಲು ಬಾರಿ ಕೆ ಎಸ್ ನರಸಿಂಹಸ್ವಾಮಿಯವ್ರನ್ನ ಇಂಟರ್ವ್ಯೂ ಮಾಡಬೇಕಾಗಿ ಬಂತು, ಅಂದ್ರೆ ನಮ್ಮ ಸಹಪಾಠಿಗಳ ಜೊತೆ ವಿಜಯ ಹೈಸ್ಕೂಲಿಂದ. ಅದು ನನ್ನ ಮೊದಲ ರೆಕಾರ್ಡಿಂಗ್ ತರ ಈ ಕಾರ್ಯಕ್ರಮ ಮಾಡಿ ಬಿಟ್ಬಿಟ್ಟೆ. ಸೊ ಹೀಗಾಗಿ ಬೇರೆ ಕಾರ್ಯಕ್ರಮಗಳನ್ನ ನಾನು ತೊಡಗಿಸ್ಕೊಳ್ಳಕ್ ಆಗ್ಲಿಲ್ಲ. ನಂತರ ಆಕಾಶವಾಣಿ ಆಡಿಷನ್ ಆದಾಗ ನಾಟಕದಲ್ಲಿ ನಾಟಕಗಳ ಜೊತೆಗೆ ಎಂ ಎಸ್ ಸತ್ಯು, ಅರುಂಧತಿ ನಾಗ್ ಅಥವಾ ಉಷಾ ನರೋತ್ರಮ್ ಇಂಥವ್ರನ್ನ ಇಂಟರ್ವ್ಯೂ ಮಾಡುವಂತ ಒಂದು ಅವಕಾಶ ನನಗೆ, ಪ್ರತಿಭಾವಂತ ಇಂಟರ್ವ್ಯೂ ಮಾಡುವಂತ ಅವಕಾಶ ಆಕಾಶವಾಣಿ ಒದಗಿಸ್ತು. ಒಂದ್ ರೀತಿಲಿ ಎಲ್ಲಾದ್ರಲ್ಲೂ ನಾಟಕದ ವಿಭಾಗದಲ್ಲಿ ಟ್ಯಾಬ್ಯುಲೇಷನ್ ಅಂತ ಆಗ್ಬೋದು, ಯಾವುದೇ ಆಗ್ಬೋದು, ಒಂದ್ ರೀತಿ ತೊಡಗಿಸಿಕೊಂಡಂತ ಒಂದು ಉತ್ಸಾಹ ನನಗೆ ಮೊದಲಿಂದನೂ. ಈಗಲೂ ಅಷ್ಟೇ, ಆಕಾಶವಾಣಿ ಅಂದ ತಕ್ಷಣ ಬೇರೆ ಯಾವುದೇ ಕೆಲಸ ಇದ್ರೂ ಬಿಟ್ಟು ಮೊದಲು ಬರುವಂತವಳು ನಾನು. ಹೀಗಾಗಿ ಮೊದಲಿಂದಲೂ ನನಗೆ ರೇಡಿಯೋ ಅನ್ನುವುದು ಒಂದು ಆಪ್ತವಾದ ಸ್ನೇಹಿತ ಅಥವಾ ಗೆಳತಿ ಅಂತ ಕರೀಬೇಕು ಹೇಳ್ಬೋದು. ನಾವಷ್ಟೇ ಅಲ್ಲ, ನಮ್ಮ ಮನೆಯವ್ರ ಎಲ್ಲರಿಗೂ. ಆಗ ನಾವು ಕಾಯ್ತಾ ಇದ್ದಿದ್ದೇನು ವಾರದ ಕಾರ್ಯಕ್ರಮ, ಪಕ್ಷಿ ನೋಟ ಆಗಿರ್ಬೋದು, ಸೌಂಡ್ ಟ್ರ್ಯಾಕ್ ಆಗಿರ್ಬೋದು, ಸಿನಿಮಾ ಸೌಂಡ್ ಟ್ರ್ಯಾಕು ಅಥವಾ ಸಿನಿಮಾ ಗೀತೆಗಳಾಗಿರ್ಬೋದು ಅಥವಾ ನಾಟಕಗಳು. ಅವ ನಾಟಕಗಳಂತೂ ವಾರಕ್ಕೆ 2 ಸಲ ಪ್ರಸಾರ ಆಗ್ತಿತ್ತು. ಆಮೇಲೆ ಅಲ್ಲದೆ ರಾಷ್ಟ್ರೀಯ ನಾಟಕಗಳು 3 ತಿಂಗಳಿಗೆ 1 ಸಲ. ಇದೆಲ್ಲರಿಂದ ನಮಗೆ ಆಕಾಶವಾಣಿ, ನಾನೊಬ್ಳು ಕೇಳುಗಳಾಗಿ ನಾನು ಹೇಳ್ತಾ ಇರೋದು, ಕೇಳುಗಳಾಗಿ ನಮ್ಗೊಂದು ರೀತಿಯ ಆತ್ಮೀಯ ವಾತಾವರಣ. ರೇಡಿಯೋ ಇಲ್ಲದೆ ನಮ್ಮ ಮನೆ ಉದಯ ಆಗ್ತಾನೆ ಇರಲಿಲ್ಲ. ಮನೆ ಮೇಲೆ ಸುಪ್ರಭಾತ ಆಗ್ತಿದ್ದವ್ರು ಹೇಳ್ದಂಗೆ ರೇಡಿಯೋ ಇಂದ, ನಮ್ಮನೆ ಮಾತ್ರನೇ ಅಂತ ಅಲ್ಲ, ಸುತ್ತಮುತ್ತಲೂ ಸುಪ್ರಭಾತ ನಡೀತಾ ಇದ್ದಿದ್ದೆ ರೇಡಿಯೋ ಮುಖಾಂತರ. ಇವಾಗ ಇವ್ರು ಹೇಳ್ದಂಗೆ FM ಅಂತ ಬಂದಿರ್ಬೋದು, ನಾವು ವೆಹಿಕಲ್ ಹೋಗ್ತಾ ಬರ್ತಾ ಹಾಕೊಳ್ಬೋದು ಬೇರೆ ವಿಚಾರ. ಆದ್ರೆ ಈ ಒಂದು ಮೂಲ ನಮ್ಗೆ ಆಕಾಶವಾಣಿಯಿಂದ ಸಿಗುವಂತ ಒಂದು ವಿಚಾರಗಳಿದೆಯಲ್ಲ, ವೈಚಾರಿಕ ಮನೋಭಾವ ಇದೆಯಲ್ಲ, ಅದು ಆಕಾಶವಾಣಿಯಿಂದ ದೊರಕದಂಗೆ ಬೇರೆ ಎಲ್ಲೂ ದೊರಕೋದಿಲ್ಲ ಅಂತ ನನ್ನ ಮನಸ್ಸಿನ ಭಾವನೆ. ಇದ್ರ ಮುಖಾಂತರ ನಾಟಕಗಳೇ ಆಗಿರ್ಬೋದು, ನಾಟಕ ಯಾವುದೇ ಒಂದು ನಾವು ಒಂದು ವಸ್ತು ಅಂತ ತೆಗೆದುಕೊಂಡಾಗ ಗಂಭೀರವಾಗಿ ತೋಡಿಸ್ಕೊಳ್ಳುವಂತೆ ಮಾಡುವುದು ಆಕಾಶವಾಣಿ. ನನ್ನ ನೆನಪಿನ ಅಂಗಳದಿಂದ ಆಕಾಶವಾಣಿ ನಾಟಕ ಮತ್ತು ಕೇಳುಗ ಅಂತ ಹೋಗೋದಕ್ಕೆ ನನಗೆ ಮನಸ್ಸು. ಕಿವಿಯಿಂದ ಮೂಲಕ ಮನಸ್ಸನ್ನು ಹೊಕ್ಕು ಕಣ್ಣಿನ ಮುಂದೆ ದೃಶ್ಯನ ಏರ್ಪಾಡು ಮಾಡುವುದು ನಾಟಕ, ಯಾವುದು ಅದು ರೇಡಿಯೋ ನಾಟಕ. ಹೀಗಾಗಿ ಒಂದು ರೀತಿಲಿ ಮನೋರಂಗಕ್ಕೆ ಸೀಮಿತವಾದದ್ದು, ಸೀಮಿತ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ನಮ್ಮ ಒಂದು ಕಲ್ಪನೆ ಸಾಮರ್ಥ್ಯ ಎಷ್ಟು ಬೆಳೆಯುತ್ತೋ ಅಷ್ಟು ದೃಶ್ಯಗಳನ್ನ ಆ ರೀತಿ ನಾವು ಕಲ್ಪಿಸ್ಕೊಳ್ತಾ ಹೋಗ್ಬೋದು ಆಕಾಶವಾಣಿಯ ನಾಟಕಗಳ ಮುಖಾಂತರ. ಆಮೇಲೆ ಮೊದಲು ರಂಗಭೂಮಿ ನಾಟಕಗಳೇ ಆಕಾಶವಾಣಿ ನಾಟಕಗಳಾಯ್ತು. ಯಾಕೆಂದ್ರೆ ರೇಡಿಯೋ ನಾಟಕಗಳನ್ನ ಯಾರು ಮೊದಲು ಬರ್ದಿರ್ಲಿಲ್ಲ, ಮಾಧ್ಯಮ ಶುರು ಆದ್ಮೇಲೆ ತಾನೇ ಎಲ್ಲ ರಚನೆ ಮಾಡಕ್ ಸಾಧ್ಯ. ಅದರಲ್ಲಿ ಆ ರೇಡಿಯೋ ನಾಟಕ ಬರೆಯುವಾಗ 10 ನಿಮಿಷದಿಂದ 1 ಗಂಟೆವರೆಗೂ ಕೇಳುಗರನ್ನ ನಾವು ಹಿಡ್ಕೊಳ್ಬಹುದಾದಂತ ವಿಚಾರ. ಯಾವುದೇ ರೇಡಿಯೋ ನಾಟಕ ಇರಲಿ ಅದಕ್ಕೆ ಧ್ವನಿ ಮುಖ್ಯ ಪಾತ್ರ ವಹಿಸುತ್ತೆ. ಧ್ವನಿ ತಂತ್ರ ಸಂಗೀತ ಇದ್ರೂ ಅಭಿನಯವೇ ಜೀವಾಳ. ನಿರ್ದೇಶಕನ ಮೊದಲ ಕರ್ತವ್ಯ ಅಂದ್ರೆ ಆ ಪಾತ್ರಕ್ಕೆ ಯಾವ ಕಲಾವಿದ ಸರಿ ಹೊಂದುತ್ತಾನೆ, ಸರಿಯಾದ ಕ್ಯಾಸ್ಟಿಂಗ್ ಅಂತ ಕರಿತೀವಲ್ಲ, ಅದನ್ನ ಮಾಡಿದ್ರೆ ನಿರ್ದೇಶಕ ಅರ್ಧ ಪಾಸ್ ಆದ ಹಾಗೆ. ನಂತರ ಅದಕ್ಕೆ ಆರಿಸ್ಕೊಳ್ಳೋದು, ಯಾಕಂದ್ರೆ ನಾಟಕ ರಚನೆಯೂ ಅದೊಂದು ದೊಡ್ಡ ಕಲೆ. ವಿಶೇಷ ಇಷ್ಟು ವಿಚಾರಗಳನ್ನ ಇಷ್ಟು ಸಮಯದಲ್ಲಿ ಇರುಕಿಸಿಕೊಂಡು ಅಂತ ಹೇಳ್ತೀವಲ್ಲ, ಹೇಳುವಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಅದನ್ನ ನಾವು ರೇಡಿಯೋ ಮುಖಾಂತರ ಯಾವುದೇ ಒಂದು ದೃಶ್ಯವಿಲ್ಲದೆ ರೇಡಿಯೋ ಮುಖಾಂತರ ಕೇಳುಗರಿಗೆ ತಲುಪಿಸೋದಿದೆಯಲ್ಲ, ಅದು ಇನ್ನೊಂದು ಸವಾಲಿನ ಕೆಲಸ. ಧ್ವನಿ ತಂತ್ರಗಳ ಬಗ್ಗೆ ಮಾತಾಡುವಾಗಲೂ ಅಷ್ಟೇ, ಎಫೆಕ್ಟ್ಸ್ ತಕ್ಕಾಗಿರ್ಬೇಕು, ಮಂತ್ರಕ್ಕಿಂತ ಉಗುಳೆ ಜಾಸ್ತಿ ಆಗೋಗೆ ಆ ತಂತ್ರಗಳು ಇರಬಾರದು ಅಂತ ನನ್ನ ಭಾವನೆ. ನಂದು ಅಂತಾನೆ ಅಲ್ಲ, ಜನರಲ್ ಆಗಿ ಎಷ್ಟೋ ಸಲ ಏನಾಗುತ್ತೆ, ನೀರು ಕುಡಿಯೋದು ಸುಮ್ ಸುಮ್ಮನೆ ನೀರು ಕುಡಿಯೋ ಶಬ್ದ, ಸುಮ್ಮನೆ ನಡೆಯೋ ಶಬ್ದ, ಸುಮ್ಮನೆ ಬಾಗಿಲು ತೆಗೆಯೋ ಶಬ್ದ, ಅನ್ನೆಸರಿ ಶಬ್ದಗಳನ್ನ ಮಾಡ್ತಿದ್ರೆ, ಅನವಶ್ಯಕವಾದ ಶಬ್ದಗಳನ್ನ ಮಾಡ್ತಿದ್ರೆ ಅದು ನಾಟಕಕ್ಕೆ ಪೂರಕವಾಗಲ್ಲ, ಮಾರಕ ಆಗುತ್ತೆ. ಆ ವಿಚಾರ ಅಲ್ಲಿಗೆ ಬೇಕೇ ಬೇಕು ಅನ್ನೋ ಒಂದು ವಿಚಾರ ಬರೋತ್ನ ಕೆಲವರು ಸುಮ್ಮನೆ ಹೇಳ್ತಾ ಆಹಾ ಹೌದಾ ಓಹೋ ಏಹೆ ಅಂತಿರ್ತಾರೆ, ಅನಗತ್ಯ ಅಂತ ನನ್ನ ಭಾವನೆ. ಶ್ರೀರಂಗನಾಥ್ ಒಂದ್ಸಲಿ ದಪ್ಪ ಹಾಳೆಯನ್ನ ಮೈಕಿನ ಮುಂದೆ ಅಲ್ಲಾಡಿಸಿ ಗುಡುಗಿದ ಶಬ್ದವನ್ನು ಸೃಷ್ಟಿ ಮಾಡುತ್ತಿದ್ದು ನನಗಿನ್ನು ನಾಪಕ ಇದೆ ಅಂತ ಬರೀತಾರೆ. ದಪ್ಪ

0: ಕಾಳುಗಳನ್ನಿಟ್ಕೊಂಡು ಶಬ್ದ ಮಾಡಿದ್ರಂತೆ, ಅದು ಗುಡುಗಿನ ಶಬ್ದ. ಯಾಕಂದ್ರೆ ಇವಾಗಿನ ತರ ಅವಾಗ ಇನ್ನು ಇದು ಬಂದಿರ್ಲಿಲ್ವಲ್ಲ, ರೆಕಾರ್ಡೆಡ್ ಅಲ್ಲಿ ಅಷ್ಟಿರ್ಲಿಲ್ವಲ್ಲ. ಅದನ್ನ ಅಂದ್ರೆ ಆಗಿನ ಸಮಯದಲ್ಲಿ ನಮ್ಮಲ್ಲಿ ಇನ್ನೋವೇಟಿವ್ ಅಂತ ಹೇಳ್ತೀವಲ್ಲ, ನಮ್ಮಲ್ಲಿ ಕ್ರಿಯೇಷನ್ ಮಾಡೋದಕ್ಕೆ, ಸೃಷ್ಟಿ ಮಾಡೋದಕ್ಕೆ ಒಂದ್ ರೀತಿ ನಮ್ಮ ನಮ್ಮ ಮುಂದೆ ಒಂದು ನಮ್ಮ ಬುದ್ಧಿಮತ್ತೆಗೆ ಸವಾಲನ್ನು ಒದಗಿಸ್ತಾ ಇದ್ದಂಥದ್ದು ಆಕಾಶವಾಣಿ. ಇನ್ನೊಂದು ಆಕಾಶವಾಣಿ ಮುಖ್ಯ ಉದ್ದೇಶ ಸಾಮಾನ್ಯ ಮನುಷ್ಯನ ಹಿಡಿದು ಅತ್ಯಂತ ಮೇಧಾವಿಯವರೆಗೂ ತಲುಪುವಂಥದ್ದು. ಆಮೇಲೆ ಮೊದಲು ನಮ್ಮ ರೇಡಿಯೋ ನಾಟಕ ಬರೆಯೋ ಸಂಖ್ಯೆ ಕಡಿಮೆ ಇರೋದ್ರಿಂದ ಎಷ್ಟೋ ಸಲ ಮೊದಲು ಕತೆ ಕಾದಂಬರಿಗಳನ್ನ ರೇಡಿಯೋ ನಾಟಕಗಳಾಗಿ ತೆಗೆದುಕೊಳ್ತಾ ಇದ್ರು. ಅದರಲ್ಲಿ ಮಹಾಸತಿ ಸರಸ್ವತಿ ಇರ್ಬೋದು, ಚೋಮನ ದುಡಿಯಬಹುದು, ಮೂಕಜ್ಜಿ ಕನಸುಗಳು, ನಾಯಿ ನೆರಳು, ಭಟ್ಟನಮಗಳು, ಈ ಕಡೆ ಹೀಗೆ ಲಿಸ್ಟ್ ಬೆಳೀತೋಗುತ್ತೆ. ರೇಡಿಯೋ ತಂತ್ರ ಅಷ್ಟು ರಚನಾ ತಂತ್ರ ಅಷ್ಟು ಸುಲಭ ಅಲ್ಲ. ಆಸಕ್ತಿ ಬೆಳೆಸೋದಕ್ಕೆ ಅದು ತಕ್ಕಾಗಿ ಒಂದು ತರಬೇತಿ ಕೊಟ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಒಂದೆರಡು ಸಲ ಮಾಡಿದ್ರು ವರ್ಕ್ಶಾಪ್ಗಳನ್ನ. ಇನ್ನೊಂದು ಬಹಳ ಮುಖ್ಯವಾದ ವೃತ್ತಪತ್ರಿಕೆಯಲ್ಲಿ ಬಂದಂತ ಒಂದು ಸುದ್ದಿಯನ್ನ ನರೋತ್ನರಾಮ್ ಅವರು ಅರಿಶಿನ ಅಳಿಸಬೇಡಮ್ಮ ಅಂತ ಒಂದು ನಾಟಕ ಮಾಡಿದ್ರಂತೆ. ಒಂದು ಸುದ್ದಿ ಬಂತಂತೆ, ನಾಲ್ಕೇ ಸಾಲಿನ ಸುದ್ದಿ. ಒಬ್ಬ ಮಗ ಸತ್ತೋಗ್ತಾನೆ, ಸೊಸೆ ವಿಧವೆ ಆಗ್ತಾಳೆ, ಅವಳು ಏನ್ ಮಾಡ್ತಾಳೆ, ಅತ್ತೆ ಇನ್ನೊಬ್ಬ ಮಗನಿಗೆ ಕೊಟ್ಟು ಮದ್ವೆ ಮಾಡ್ತಾಳೆ ಅಂತ ಪತ್ರಿಕೆಯಲ್ಲಿ ನ್ಯೂಸ್ ಬಂತಂತೆ. ಅದನ್ನ ನವರತ್ನರಾಮ್ ತಗೊಂಡು ರೇಡಿಯೋ ನಾಟಕಾಗಿ ಅರಿಶಿನ ಅಳಿಸಬೇಡಮ್ಮ ಅಂತ ಅಂದ್ಬಿಟ್ಟು ಅದನ್ನ ಅಳವಡಿಸಿದ್ರಂತೆ. ಒಟ್ಟಿನಲ್ಲಿ ಇಷ್ಟು ಅನೇಕ ವಿಚಾರಗಳನ್ನ ನಾವು ಆಕಾಶವಾಣಿಯಲ್ಲಿ ಯುನೈಟೆಡ್ ಆಡಿಯನ್ಸ್ ಕಾರ್ಯಕ್ರಮ ಮಾಡ್ತಿದ್ದೆ, ತರ ಅಲೆಗಳು ಇರ್ಬೋದು ಅಥವಾ ನಗರಬೇಡಿ ಕಾರ್ಯಕ್ರಮ ಇರ್ಬೋದು, ಆಮೇಲೆ ಅಮ್ಮಮ್ಮ ಅವರ ಕಾವೇರಮ್ಮನಾಕರ ಸ್ವಂತ ಅನುಭವ ತೆಗೆದುಕೊಂಡು ಬರೆದಂಥದ್ದು, ಶವದ ಮನೆ ಬಗ್ಗೆ ಹೇಳ್ತಾರೆ. ಶವದ ಮನೆ ಮಾಡಿದಾಗ ಎಷ್ಟು ಹೆದರಿಕೆ ಆಗ್ತು ಆಡಿಯನ್ಸ್ ಕೇಳಿದಾಗ, ಚದುರಂಗರ ಶವದ ಮನೆ ಕೇಳಿದಾಗ ಎಷ್ಟು ಹೆದರಿಕೆ ಪಟ್ಕೊಂಡ್ರು ಅಂತ ಹೇಳ್ತಾರೆ. ಹೀಗೆ ಮತ್ತೆ ಅದಲ್ಲದೆ ರಂಗನಾಟಕ ತಂಡವನ್ನ ಕರೆಸಿ ಆಕಾಶವಾಣಿಯಲ್ಲಿ ಆ ರಂಗನಾಟಕವನ್ನ ರೇಡಿಯೋ ನಾಟಕ ಅವರೇ ತಂಡದವರೇ ಬಂದು ರಂಗನಾಟಕ ಮಾಡಿದ್ರು ಆಕಾಶವಾಣಿಯಲ್ಲಿ. ಆಮೇಲೆ ಕಾರ್ಖಾನೆಗಳು ಕಾರ್ಮಿಕರ ನಾಟಕ ಮಾಡ್ತಾ ಇದ್ದಿದ್ದು. ಆಮೇಲೆ ರಾಷ್ಟ್ರೀಯ ನಾಟಕಗಳು ಬಹಳ ಮುಖ್ಯವಾಯಿತು. 1958 ಇಸ್ವಿಯಿಂದ ಪ್ರಾರಂಭ ಆಯ್ತಂತೆ. ನಮ್ಮ ದೇಶದಲ್ಲಿ ಹಲವಾರು ರಾಜ್ಯಗಳಿವೆ, ಹಲವಾರು ಭಾಷೆಗಳಿವೆ. ಅವೆಲ್ಲ ಭಾಷೆಗಳನ್ನ ಹೇಗೆ ಅನುವಾದ ಮುಖಾಂತರ ಎಲ್ಲ ಪ್ರಾಂತ್ಯದವರೆಗೂ ತಲುಪಿಸ್ಬೋದು, ಅಲ್ಲ ಸವಾಲು ಸಂಸ್ಕೃತಿನ ಪರಿಚಯ ಮಾಡಿಸುವಂಥದ್ದು ಒಂದು ಗುರಿ ಸ್ವಾತಂತ್ರ್ಯ ಬಂದ್ಮೇಲೆ ಬಹಳ ಮುಖ್ಯವಾಯಿತು ಅಂತ ಅದು ಆಕಾಶವಾಣಿ ಅದ ಒಂದು ಸವಾಲನ್ನು ಅದನ್ನು ಸ್ವೀಕರಿಸ್ತು. ಆಮೇಲೆ ಲಂಕೇಶ್ ನಾಟಕ ಸಪ್ತಾಹ, ಗಿರೀಶ್ ಕಾರ್ನಾಡ್ ನಾಟಕ ಸಪ್ತಾಹ ಇರ್ಬೋದು, ಪತ್ಯದ ನಾಟಕ ಸಪ್ತಾಹ, ವಿಜ್ಞಾನ ನಾಟಕ ಸಪ್ತಾಹ, ಹೀಗಾಗಿ ಅನೇಕ ನಾಟಕಗಳನ್ನ ಮಾಡಿ ಒಂದು ರೀತಿಲಿ ಜನರಿಗೆ. ಆಮೇಲೆ ಇವರು ಶಂಕರನಾಯಣ್ ಸರ್ ಹೇಳ್ದಂಗೆನೆ 97 ಸುವರ್ಣ ಸಂಭ್ರಮ ಅಂತ, ಅವಾಗ ಸ್ವಾತಂತ್ರ್ಯೋತ್ಸವದ ಸಮಯದಲ್ಲಿ 7 ಸ್ಟೇಷನ್ಗಳು ಅದನ್ನ ಇಟ್ಕೊಂಡು ಆಕಾಶವಾಣಿಯ ನಾಟಕ ಮಾಡಿದ್ದು. ಏನು ಅಂದ್ರೆ ಒಟ್ಟಿನ ಸಮಾಜದಲ್ಲಿ ಆಗುವಂತ ರಾಜಕೀಯದಲ್ಲೂ ಆಗು ಹೋಗುಗಳನ್ನ ಒಂದು ವಸ್ತುವಾಗಿ ಸ್ವೀಕರಿಸಿ ಅದನ್ನ ಆಕಾಶವಾಣಿಯ ನಾಟಕಗಳ ಮುಖಾಂತರ ಮಿತ್ರಗೊಳಿಸಿದ್ದು ಬಹಳ ಮುಖ್ಯವಾದ ವಿಚಾರ.
1: ಆಕಾಶವಾಣಿ ನಾಟಕ ಮತ್ತು ಕೇಳುಗರು, ಇದುವರೆಗೆ ಮಾತನಾಡಿದವರು ಅಬ್ಬಾಸ್ ಖಾನ್ ಕಾಲೇಜಿನ ಪ್ರಾಂಶುಪಾಲರು ಮತ್ತು ರಂಗ ಕಲಾವಿದರಾದ ಡಾಕ್ಟರ್ ಎಂಎಸ್ ವಿದ್ಯಾ ಅವರು. ಆತ್ಮೀಯರೇ, ಇವತ್ತಿನ ಕನ್ನಡ ಭಾರತಿ ಸಂಚಿಕೆಯಲ್ಲಿ ಆಕಾಶವಾಣಿ 90 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರ ಮೇ 30 ತಾರೀಖು ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಆಯೋಜಿಸಿದ್ದ ಸ್ವರಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಆಶಾ, ನಿರ್ವಹಣೆ ಕೆಎಲ್ ರಾಜೇಶ್ವರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
1: ದೇಶ ಕ್ಯಾ ಹೈ ತೀರ್ಥ ಕಾ ಈ ಸ್ಥಾನ ಹೈ ಮೇರಾ ಯೇ ದೇಶ ಮೇರಿ ಜಾನ್ ಹೈ.
2: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.

ಸಾಹಿತ್ಯ, ಲಲಿತಕಲೆ, ಶಿಲಾಶಾಸನಗಳು, ತಾಡವೋಲೆ, ವಾಸ್ತುಶಿಲ್ಪ, ಪ್ರಾಚೀನ ವಿಗ್ರಹಗಳು, ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.

0: ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
1: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ, ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ, ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು ಕಲಿಸುತ್ತದೆ.
0: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.

0: ಆಕಾಶವಾಣಿ ಬೆಂಗಳೂರು. ಇನ್ನೀಗ ಆರೋಗ್ಯ ಕಾರ್ಯಕ್ರಮ ಕೆಳಗರೆ. ಇವತ್ತಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪಿಸಿಒಡಿ, ಪಿಸಿಒಎಸ್ ಹಾಗೂ ಪಿಎಂಒಎಸ್ ಇವುಗಳ ನಡುವಿನ ವ್ಯತ್ಯಾಸ, ಈ ವಿಷಯದ ಕುರಿತಂತೆ ಡಾಕ್ಟರ್ ಹರಿಚರಣ್ ಟಿಕೆ ಅವರಿಂದ ಮಾಹಿತಿ ಸಿಗಲಿದೆ. ನಂತರ ಬೊಜ್ಜು ಮತ್ತು ಡಯಾಬಿಟಿಸ್ ಇವುಗಳ ನಡುವೆ ಏನು ಸಂಬಂಧ ಇದೆ, ಈ ವಿಷಯದ ಕುರಿತಂತೆ ಡಾಕ್ಟರ್ ಗಾನವಿ ಅವರೊಡನೆ ಮಾತುಕತೆ ಕೂಡ ಇರಲಿದೆ. ಈ ಕಾರ್ಯಕ್ರಮವನ್ನು ಜಾಂಪಣ್ಣ ಆಶಿಹಾಳ್ ಅವರು ನಡೆಸಿಕೊಡ್ತಾರೆ.
1: ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಆಧುನಿಕ ಜಗತ್ತು ತುಂಬಾ ವೇಗವಾಗಿ ಬೆಳೀತಾ ಇದೆ. ಅಷ್ಟೇ ವೇಗವಾಗಿ ಡಯಾಬಿಟಿಸ್ನಂತಹ ಆರೋಗ್ಯ ಸಮಸ್ಯೆಗಳು ಕೂಡ ನಮ್ಮನ್ನು ಅಧಿಕ ಒತ್ತಡದೆಡೆಗೆ ಕೊಂಡೊಯ್ತಾ ಇವೆ. ಡಯಾಬಿಟಿಸ್ ಮತ್ತು ಬೊಜ್ಜು ಈಗೆಲ್ಲ ಕಾಡುತ್ತಿರುವ ಸಮಸ್ಯೆಗಳಲ್ಲಿ ಬಹಳ ಪ್ರಮುಖನೇ ಅಂತ ಹೇಳಬಹುದು. ಮನುಷ್ಯ ಕುಳಿತಲ್ಲಿಯೇ ಅನೇಕ ಸಮಸ್ಯೆಗಳಲ್ಲಿ ಸಿಲುಕಾಕೊಂಡಿದ್ದಾನೆ. ಸಣ್ಣ ವಯಸ್ಸಿನ ಹೆಣ್ಣುಮಕ್ಕಳು ಕೂಡ ಪಿಸಿಒಡಿ, ಪಿಸಿಒಎಸ್, ಪಿಎಂಒಎಸ್ ನಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಒಂದೇ ಬಾರಿ ಅನೇಕ ಸಮಸ್ಯೆಗಳ ಆಗರ ಈ ಪಿಎಂಒಎಸ್. ಋತುಚಕ್ರದಿಂದ ಆರಂಭವಾಗುವ ಈ ಸಮಸ್ಯೆಗೆ ತುರ್ತು ಪರಿಹಾರ ಈಗ ಬಹಳ ಅಗತ್ಯ. ಬನ್ನಿ, ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಹರಿಚರಣ್ ಟಿಕೆ ಅವರು ಸ್ತ್ರೀಯರು ಎದುರಿಸುತ್ತಿರುವ ಈ ಪಿಸಿಒಡಿ, ಪಿಸಿಒಎಸ್ ಅಥವಾ ಪಿಎಂಒಎಸ್ ಸಮಸ್ಯೆ ಕುರಿತಾಗಿ ಮಾಹಿತಿ ನೀಡುತ್ತಾರೆ. ನಂತರ ಡಾಕ್ಟರ್ ಗಾನವಿ ವೈಪಿ ಅವರು ಬೊಜ್ಜು ಮತ್ತು ಡಯಾಬಿಟಿಸ್ಗೆ ಚಿಕಿತ್ಸೆ ವಿಷಯವಾಗಿಯೂ ಕೂಡ ಮಾಹಿತಿ ಒದಗಿಸಿಕೊಡ್ತಾ ಇದ್ದಾರೆ. ಮೊದಲಿಗೆ ಈ ಪಿಸಿಒಡಿ, ಪಿಸಿಒಎಸ್ ಮತ್ತು ಪಿಎಂಒಎಸ್ ಇವುಗಳ ನಡುವಣ ವ್ಯತ್ಯಾಸ ಏನು ಅಂತ ಅರಿಯೋಣ. ಬನ್ನಿ ಡಾಕ್ಟರ್ ಹರಿಚರಣ್ ಟಿಕೆ ಅವರೊಂದಿಗಿನ ಸಂದರ್ಶನದಲ್ಲಿ.
2: ಸರ್ ನಮಸ್ಕಾರ.
3: ನಮಸ್ಕಾರ.
2: ಅಂದ್ರೆ ರೆಗ್ಯುಲರ್ ಆಗಿ ಅವರಿಗೆ ಪೀರಿಯಡ್ಸ್ ಆಗ್ತಿರಂಗಿಲ್ಲ, ಋತುಚಕ್ರದಲ್ಲಿ ಬದಲಾವಣೆ ಆಗ್ತದೆ, ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತಾವು ವ್ಯಾಖ್ಯಾನಿಸ್ತೀರಿ, ಏನು ಸರ್ ಈ ಸಮಸ್ಯೆಗೆ ಮುಖ್ಯ ಕಾರಣ?
3: ಈ ಸಮಸ್ಯೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ, ಇವಾಗ ಇರುವಂತ ಜೀವನ ಶೈಲಿ ಮತ್ತೆ ಆಹಾರ ಪದ್ಧತಿ, ಇವುಗಳು ಸುಮಾರು ಪೀಡಿಕೆಗಳಿಂದನೇ ಮಾರ್ಪಡೆ ಆಗಿ ಅದು ಇವಾಗ ಇಂಟರ್ ಜನರೇಷನಲ್ ಅಂದರೆ ನೆಕ್ಸ್ಟ್ ನೆಕ್ಸ್ಟ್ ಜನರೇಷನ್ಗೆ ಇನ್ನೂ ಬೇಗ ಬೇಗ ತೊಂದರೆಗಳು ಬರೋ ಪರಿಸ್ಥಿತಿನಲ್ಲಿ ಇವಾಗ ಬಂದ್ಬಿಟ್ಟಿದೆ. ಸೊ ಇದು ಸುಮಾರು ಆಲ್ಮೋಸ್ಟ್ ಹೇಳಬೇಕಂದ್ರೆ 30-40% ಮಕ್ಕಳಲ್ಲೇನೆ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗ್ಬಿಟ್ಟಿದೆ. ಸೊ ಇದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇದರಲ್ಲಿ ಒಂದು ಚಿಕ್ಕ ಹೆಣ್ಮಕ್ಳು, ಅವರಿಗೆ ಮೆನ್ಸಸ್ ಸ್ಟಾರ್ಟ್ ಆಗಿ 1 ವರ್ಷ ಆಗ್ಬಿಟ್ಟಿರುತ್ತೆ, ಕೆಲವು ತಿಂಗಳು ಸರಿಯಾಗಿ ಬಂದಿರುತ್ತೆ, ಮತ್ತೆ ಸರಿಯಾಗಿ ಬರದೆ ಲೇಟ್ ಲೇಟ್ ಆಗಿ ಬರುವಂತದ್ದು.

0: ಬಂದ್ರೆ ಜಾಸ್ತಿ ಪೀರಿಯಡ್ ಕಂಟಿನ್ಯೂಸ್ ಆಗಿ ಹೋಗುವಂತದ್ದು ರಕ್ತ, ಆತರ ಪ್ರಾಬ್ಲಮ್ಗಳು ಬಂದು ಅದ್ರ ಜೊತೆಗೆ ಅವರಿಗೆ ಅವ್ರ ದೇಹದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಒಂದು ಕೊರತೆ ಇಂದ ಸೈಕಲಾಜಿಕಲಿ ಸ್ವಲ್ಪ ಲೋ ಆಗಿ ಫೀಲ್ ಆಗಿ ಅದು ಅದೇ ಟೈಮಲ್ಲಿ ಅವರಿಗೆ ಎಕ್ಸಾಮ್ಗಳು ಪರೀಕ್ಷೆಗಳು ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆತರ ಯಂಗ್ ಟೈಮಲ್ಲಿ ಇರ್ತಾರೆ ಅವರು, ಆವಾಗ ಅದು ಅವರಿಗೆ ಅಡಿಷನಲ್ ಆಗಿ ಅವರಿಗೆ ನಾನ್ ಕಾಂಪಿಟೇಟಿವ್ ಆಗಿ ಮಾಡಿಬಿಡುತ್ತೆ ಅವ್ರನ್ನ. ಸೊ ಇಂಥ ಸೀರಿಯಸ್ ಪ್ರಾಬ್ಲಮ್ ಇದು ಪಿ ಸಿ ಒ ಎಸ್ ಅಂತ, ಇವಾಗ ಅದನ್ನ ಪಿ ಎಂ ಒ ಎಸ್ ಅಂತ ಮಾಡಿಬಿಟ್ಟಿದ್ದಾರೆ. ಮುಂಚೆ ಪಿ ಸಿ ಒ ಡಿ ಅಂತ ಇದ್ರು, ಒಂದೇ ರೋಗ ಅನ್ಕೊಂಡಿದ್ರು ಮುಂಚೆ, ಇವಾಗ ಅದನ್ನ ಪಿ ಸಿ ಒ ಎಸ್ ಅಂತ ಮಾಡಿ ಆಮೇಲೆ ಇವಾಗ ಪಿ ಎಂ ಒ ಎಸ್ ಅಂತ ಮಾಡಿಬಿಟ್ಟಿದ್ದಾರೆ. ಪಿ ಸಿ ಒ ಎಸ್ ಅಂದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ, ಡಿಸೀಸ್ ನ ತೆಗೆದು ಸಿಂಡ್ರೋಮ್ ಅಂತ ಹೇಳಿದೇನಕ್ಕೆ ಅಂತಂದ್ರೆ ಅದು ಒಂದ್ ರೋಗ ಅಲ್ಲ, ಸುಮಾರು ರೋಗಗಳ ಸಮೂಹ ಅಂತ. ನೆಕ್ಸ್ಟ್ ಇವಾಗ ಬಂದು ಅದನ್ನ ಪಿ ಎಂ ಒ ಎಸ್ ಅಂತ ಮಾಡಿದ್ದಾರೆ, ಯಾಕಂದ್ರೆ ಅದು ಪಾಲಿಸಿಸ್ಟಿಕ್ ಅನ್ನೋ ಅಂತ ಸಿಸ್ಟ್ ಅಂತ ಅಂಶ ಯಾವುದು ಇಲ್ಲ ಆಕ್ಚುಲಿ ಅದರಲ್ಲಿ. ಇವಾಗ ಗೊತ್ತಾಗಿರೋದೇನಂತಂದ್ರೆ ಅದು ಪಾಲಿಎಂಡೋಕ್ರೈನ್, ಪಿ ಅಂದ್ರೆ ಪಾಲಿಎಂಡೋಕ್ರೈನ್, ಎಂ ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ. ಸೊ ಓವರಿ ನೋಡೋದಕ್ಕೆ ನಾರ್ಮಲ್ ಓವರಿ ತರ ಕಾಣಿಸೋದಿಲ್ಲ, ಅದರಲ್ಲಿ ಮೋರ್ ದೆನ್ 10-12 ಫಾಲಿಕಲ್ಸ್ ಒಂದೊಂದ್ ಕಡೆನು ಇದ್ದಾಗ ಅದನ್ನ ಪಾಲಿಸಿಸ್ಟಿಕ್ ಓವೇರಿಯನ್ ಮಾರ್ಫಾಲಜಿ ಅಂತೀವಿ. ಅಂದ್ರೆ ಅಲ್ಟ್ರಾಸೌಂಡ್ ಮಾಡಿದಾಗ, ಸ್ಕ್ಯಾನಿಂಗ್ ಮಾಡಿದಾಗ ಒಂದು ಅದರದ್ದು ವಾಲ್ಯೂಮ್ ಅಂದ್ರೆ ಗಾತ್ರ ಜಾಸ್ತಿ ಇರೋದು, ಇಲ್ಲ ಅದರಲ್ಲಿ ಮೊಟ್ಟೆಗಳು ಜಾಸ್ತಿ ಇರುವಂತದ್ದು. ಆ ಮೊಟ್ಟೆಗಳನ್ನ ಮುಂಚೆ ಸಿಸ್ಟ್ ಅಂತ ಕರಿತಾ ಇದ್ರು, ಅದು ಸಿಸ್ಟ್ ಅಲ್ಲ, ಅದು ಮೊಟ್ಟೆ ಅದು. ಸೊ ಅದಕ್ಕೆ ಇವಾಗ ಸಿಸ್ಟ್ ನ ತೆಗೆದ್ಬಿಟ್ರು ಅದರಲ್ಲಿ. ಇವಾಗ ಪಾಲಿ ಎಂಡೋಕ್ರೈನ್, ಎಂಡೋಕ್ರೈನ್ ಅಂದ್ರೆ ಇವಾಗ ಏನ್ ಗೊತ್ತಾಗಿದೆ ಅಂತಂದ್ರೆ ಅದರಲ್ಲಿ ಬರೀ ಅಂಡಾಶಯದ ಪ್ರಾಬ್ಲಮ್ ಅಲ್ಲ, ಅದು ಇಡೀ ದೇಹದಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಹಾರ್ಮೋನ್ಸ್, ಇನ್ಸುಲಿನ್ ಆಗ್ಲಿ ಮತ್ತೆ ಎಲ್ ಎಚ್ ಎಫ್ ಎಸ್ ಎಚ್ ಆಗ್ಲಿ, ಇವೆಲ್ಲಾನು ಅಬ್ನಾರ್ಮಲ್ ಆಗಿರುತ್ತೆ ಇವಾಗ ಪಿ ಎಂ ಒ ಎಸ್ ಅಲ್ಲಿ.
1: ಸರ್, ಇದು ಬಹಳಷ್ಟು ಒಂಥರ ಗೊಂದಲದ ವಿಚಾರ ಆದಂಗೆ ಆಯ್ತು, ಮತ್ತೆ ಅತಿ ದೊಡ್ಡ ಸಮಸ್ಯೆ ಇದು ಅಂತ ಅನಿಸುತ್ತೆ. ಈಗ ತಾವು ಹೇಳ್ತಾ ಇದ್ರಬೇಕಾದ್ರೆ ಇದ್ರ ಬಗ್ಗೆ ನಿರ್ಧಾರಗಳನ್ನು ತಡವಾಗಿ ಬೇರೆ ಬೇರೆ ರೀತಿಯಲ್ಲಿ ಪರೀಕ್ಷೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದೆ ವೈದ್ಯಕೀಯ ಜಗತ್ತು, ಅಂದ್ರೆ ಇನ್ನು ಏನು ಮಾರ್ಪಾಟ ಆಗುತ್ತೋ ಗೊತ್ತಿಲ್ಲ, ಆ ರೀತಿ ಅನಿಸ್ತಾ ಇದೆ ಇದು ಅಲ್ವಾ? ಯಾವ ಕಾರಣಕ್ಕಾಗಿ ಈ ಸಮಸ್ಯೆ ಬರುತ್ತೆ?
0: ಈ ಕಾರಣ ಮೇನ್ಲಿ ಜೀವನ ಶೈಲಿನಲ್ಲಿ ಮಾರ್ಪಡೆ ಆಗಿರೋದ್ರಿಂದ. ಮನುಷ್ಯರು ಸುಮಾರು ಸಾವಿರಾರು ವರ್ಷದಿಂದ ಏನು ಆಹಾರ ತಗೊಂತಾ ಇದ್ರು, ಯಾವ ಥರ ಜೀವನ ಶೈಲಿ ಇತ್ತು ಅವ್ರದ್ದು, ಅದು ಸಡನ್ ಆಗಿ ಇವಾಗ ಮಾರ್ಪಡೆ ಆಗಿರೋದ್ರಿಂದ ಅಗ್ರಿಕಲ್ಚರ್ ಇರಲಿ, ಅದರಿಂದ ಉತ್ಪತ್ತಿ ಆಗಿರುವಂಥ ಆಹಾರ ಸೇವನೆ ನಾವು ಮಾಡೋದಿರಲಿ, ಅದರಲ್ಲಿ ನಾವು ನಮ್ಮ ದೇಹನ ಯೂಸ್ ಮಾಡೋ ಬಳಕೆ ಮಾಡೋ ಪ್ರಕ್ರಿಯೆ ಇರಲಿ, ಅದೆಲ್ಲ ಮಾರ್ಪಡೆ ಆಗಿಬಿಟ್ಟಿದೆ. ಕಷ್ಟಪಟ್ಟು ನಾವು ಕೆಲಸ ಮಾಡೋದು ನಿಂತೋಯ್ತೀವಿ. ಮತ್ತೆ ಆಹಾರ ಸೇವನೆ ಮಾಡಬೇಕಾದ್ರೂ ನಮಗೆ ಪ್ರಾಸೆಸ್ಡ್ ಫುಡ್ ಅಂದರೆ ಅದೇ ಆಹಾರ ನಮ್ಮ ಪ್ಲೇಟಲ್ಲಿ ಬಂದಾಗ ಅದು ಪ್ರಾಸೆಸ್ಡ್ ಆಗಿ ಅದರಲ್ಲಿ ಕಾರ್ಬೋಹೈಡ್ರೇಟ್ ಅಂದರೆ ಶುಗರ್ ಅಂಶ ಜಾಸ್ತಿ ಇರುವಂತ ಪರಿಸ್ಥಿತಿ ಇವಾಗ ಬಂದ್ಬಿಟ್ಟಿದೆ. ಅದು ತಿಂದಿದ ತಕ್ಷಣ ನಮ್ಮ ಹೊಟ್ಟೆಯಿಂದ ರಕ್ತಕ್ಕೆ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ.
1: ಅಂದ್ರೆ ಆಹಾರದ ಶೈಲಿ, ಅದೇ ರೀತಿ ಜೀವನ ಶೈಲಿ, ಮತ್ತೆ ಕಾಲಕಾಲಕ್ಕೆ ಪಾಲಿಸದೇ ಇರುವಂತ ಆರೋಗ್ಯದ ನಿಯಮಗಳು, ಇವೆಲ್ಲವೂ ಕಾರಣ ಆಗ್ತಾ ಇದಾವೆ. ಮತ್ತೆ ಆತಂಕಗಳು, ತಾವು ಹೇಳ್ತಾ ಇದ್ರಲ್ಲ ಹೆಣ್ಮಕ್ಳಲ್ಲಿ ಪರೀಕ್ಷೆ ಇತ್ಯಾದಿ ಬಂದಾಗ ಅದು ಆ ಸಮಸ್ಯೆ, ತಮಗಿರುವಂತಹ ಅನಾರೋಗ್ಯದ ಸಮಸ್ಯೆ, ಅದು ಇನ್ನೊಂದು ಸಮಸ್ಯೆಗೆ ಎಡೆ ಮಾಡಿಕೊಡ್ತದೆ. ಅತಿ ದೊಡ್ಡ ಸಮಸ್ಯೆ ಅದೇ ಅಂತ ಅನ್ಸ್ಬಿಡುತ್ತೆ ಅವಾಗ. ಈಗ ಪಿ ಎಂ ಓ ಎಸ್ ಈ ಸಮಸ್ಯೆಗೆ ಚಿಕಿತ್ಸೆ ಕೊಡ್ಲಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತ ಅನ್ನೋದು ಗೊತ್ತಾಗ್ಬೇಕು ನಮ್ಗೆ.
0: ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ಮೇನ್ ಸಮಸ್ಯೆ ಏನು ಅಂತಂದ್ರೆ, ಸಮಸ್ಯೆ ಇಲ್ಲ ಅಂತ ಅನ್ಕೊಳ್ಳೋದೇ ದೊಡ್ಡ ಸಮಸ್ಯೆ. ಸುಮಾರು ಜನ ಇದನ್ನ ಏನು ಉಷ್ಣ ಇರ್ಬೋದು, ಅದರಿಂದ ಮೆನ್ಸಸ್ ಸರಿಯಾಗಿ ಬರ್ತಾ ಇಲ್ಲ ಅಂತ, ಇಲ್ಲ ಅಂದ್ರೆ ಅದು ನಮ್ಮ ತಾಯಿಗೂ ಇತ್ತು, ಇನ್ನೊಬ್ರಿಗೂ ಇತ್ತು, ಯಾರಿಗೂ ಎಲ್ಲರಿಗೂ ಇದೆ, ಅದರಿಂದ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡೋ ಅಂತದ್ದು ಪರಿಸ್ಥಿತಿ, ಮತ್ತೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋ ಪರಿಸ್ಥಿತಿ. ವೈಜ್ಞಾನಿಕವಾಗಿ ಲಾಜಿಕ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಕೆಲವು ಮಿನಿಮಮ್ ಲೆವೆಲ್ ಎಜುಕೇಶನ್ ಅಥವಾ ತಮ್ಮದೇ ಆದ ರೀಪ್ರೊಡಕ್ಟಿವ್ ಆರ್ಗನ್ಸ್ ಬಗ್ಗೆ ನಾಲೆಜ್ ಬೇಕಾಗ್ಬರುತ್ತೆ. ಅದು ಸುಮಾರು ಜನದಲ್ಲಿ ಇರೋದಿಲ್ಲ. ಆದ್ರಿಂದ ಅವರಿಗೆ ಏನು ಒಂದು ಸುಮಾರು ತುಂಬಾ ದೊಡ್ಡ ತೊಂದರೆ ಇದೆ ಅಂತ ಅನ್ಕೊಂಡ್ಬಿಟ್ಟು ಅದಕ್ಕೆ ಸೊಲ್ಯೂಷನ್ ಇಲ್ಲ ಅನ್ಕೊಂಡ್ಬಿಡೋದು, ಇಲ್ಲ ಅದನ್ನ ಉದಾಸೀನ ಮಾಡ್ಬಿಟ್ಟು ಅದಕ್ಕೆ ಏನು ಮಾಡದೇ ಇರುವಂತದ್ದು, ಈ ಎರಡೂ ಪರಿಸ್ಥಿತಿಗಳು ಸುಮಾರು ಜನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಮತ್ತೆ ವೈದ್ಯರ ಹೋಗಿ ಅದನ್ನ ತಪಾಸಣೆ ಮಾಡಿಸಿ ಅದು ಕ್ರೈಟೀರಿಯಾ ಫುಲ್ಫಿಲ್ ಆಗ್ತಾ ಇದೆಯಾ ಇಲ್ವಾ ಅಂತ ಕಂಡಿಡಿದು, ಮತ್ತೆ ಅದಕ್ಕೆ ಸಿಂಪಲ್ ಆಗಿರೋ ಟ್ರೀಟ್ಮೆಂಟ್, ಬರೀ ಜೀವನ ಶೈಲಿನ ಮಾರ್ಪಡೆ ಹೆಂಗ್ ಮಾಡ್ಬೇಕು, ಯಾವ್ದ್ರಿಂದ ಇದು ತೊಂದರೆ ಆಗ್ತಾ ಇದೆ ಅಂತ ಕಂಡಿಡ್ಕೊಂಡು ಅದನ್ನ ಪಾಲಿಸಿದ್ರೆ ಅಷ್ಟರಲ್ಲೇ ಎಷ್ಟೊಂದಲ್ಲ, ಆಲ್ಮೋಸ್ಟ್ ನಿಮ್ಗೆ 50% ಪ್ರಾಬ್ಲಮ್ ಸಾಲ್ವ್ ಆದಂಗ
1: ಸಾಲ್ವ್ ಆಗತ್ತಲ್ಲ ಸರ್. ಈಗ ಮುಖ್ಯವಾಗಿ ಆತಂಕಗಳು ಏನಂತಂದ್ರೆ, ಮದುವೆ ಆದ ನಂತರ ಮುಂದೆ ನಮಗೆ ಏನು ಸಮಸ್ಯೆ ಆಗಬಾರದು, ಇದು ಈ ಸಮಸ್ಯೆ ಬಹುಶಃ ಅಲ್ಲಿ ಸರಿ ಆಗತ್ತೇನೋ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ.
0: ಹೌದು, ಅದು ತಪ್ಪಾದ ಭಾವನೆ ಆಕ್ಚುಲಿ. ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ತಮ್ಮ ದೇಹದಲ್ಲಿ ಪಾಲಿ ಎಂಡೋಕ್ರೈನ್ ಅಂದ್ರೆ ಸುಮಾರು ಬೇರೆ ಬೇರೆ ಹಾರ್ಮೋನ್ಸ್ ಯಾಕೆ ಅಬ್ನಾರ್ಮಲ್ ಲೆವೆಲ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದೆ, ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ನಾವು ಆಹಾರದಲ್ಲಿ ಏನ್ ತಪ್ಪಾಗಿ ತಿಂತಾ ಇದ್ದಿದ್ನ ನಾವು ಇವಾಗ ಏನ್ ಸರಿ ಮಾಡ್ಕೋಬೇಕು, ಅದನ್ನ ವೈಜ್ಞಾನಿಕ

0: ವೈಜ್ಞಾನಿಕವಾಗಿ ಲಾಜಿಕ್ ಆಗಿ ಅರ್ಥ ಮಾಡಿಕೊಂಡು ಮೋಟಿವೇಟ್ ಆಗಿದ್ದು ಅದನ್ನ ಪಾಲಿಸ್ಬೇಕು. ಅದನ್ನ ಒಂಥರ ಭಾರ ಅಂತ ತಮ್ಮ ಮೇಲೆ ಒಂದ್ ಏನೋ ಹೇರ್ತಾ ಇದಾರೆ ಭಾರ, ಅದನ್ನ ಒತ್ಕೊಂಡು ನಾವು ಹೋಗ್ಬೇಕು ಅಂತ ಹೇಳಿ ಹಂಗೆ ಯೋಚನೆ ಮಾಡ್ಕೊಂಡು ಹೋಗಿ ಅದನ್ನ ಮಾಡಕ್ ಹೋದ್ರೆ ಅದೊಂಥರ ಕೆಲವು ದಿನ ಆದ್ಮೇಲೆ ಅದನ್ನ ಪಾಲಿಸದೇ ಇರೋಂತ ಪರಿಸ್ಥಿತಿ ಬರುತ್ತೆ. ಅದು ಆಮೇಲೆ ಹೋಗಿ ಸುತ್ತಿ ಬಳಸಿ ಬಂದು ಅದೇ ಮುಂಚೆ ಇದ್ದಿದ್ದ ಆಹಾರ ಪದ್ಧತಿ ಇಲ್ಲ ಜೀವನ ಶೈಲಿ ಪ್ರಕ್ರಿಯೆಗೆ ಬಂದ್ಬಿಡ್ತೀವಿ. ಸೊ ಇದರಲ್ಲಿ ತಮ್ಮ ದೇಹದ ಬಗ್ಗೆ ತಮಗೆ ರೆಸ್ಪಾನ್ಸಿಬಿಲಿಟಿ ತಗೊಂಡು ಇದು ಸುಮಾರು ವರ್ಷಗಳಿಂದ ಮೇ ಬಿ ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ಸಮಾಜದಲ್ಲೇ ಯಾರೂ ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ. ಇಷ್ಟು ಎಕ್ಸಸೈಸ್ ಮಿನಿಮಮ್ ಇವಾಗ ಸದ್ಯಕ್ಕೆ ಪ್ರೆಗ್ನೆನ್ಸಿನಲ್ಲಿ 1.5 ಕಿಲೋಮೀಟರ್ ಓಡಿದ್ರೇನು ಒಳ್ಳೇದು ಅಂತ ಇವಾಗ ಎವಿಡೆನ್ಸ್ ಬಂದಿದೆ. ಬಟ್ ನಮ್ಮ ಸಮಾಜದಲ್ಲಿ ಎಸ್ಪೆಷಲಿ ಹಳ್ಳಿನಲ್ಲಿರೋರು ಇದನ್ನ ಸೊ ಆ ಪ್ರಾಬ್ಲಮ್ ಇರೋದ್ರಿಂದ
1: ತಿಳುವಳಿಕೆಯಲ್ಲಿ ಅನೇಕ ಸಮಸ್ಯೆಗಳಿವೆ. ಅಥವಾ ತಪ್ಪಾಗಿ ತಿಳುವಳಿಕೆ ಹೇಳದಂಗೆ ಏನೇನೋ ಆಗುತ್ತೆ. ಇವಾಗ ಮೊಬೈಲ್ ಒಂದು ಇರೋದ್ರಿಂದ ಅಲ್ಲಿ ಸರ್ಚ್ ಮಾಡಿ ಮಾಡಿ ಮಾಡಿ ಏನೇನೋ ಅನ್ಕೊಂಡ್ಬಿಡೋದು ಎಲ್ಲ ಮಾಡ್ತಾರೆ. ಸರ್, ಇದಕ್ಕೆ ಈಗ ಇಂಥದ್ದೇ ಒಂದು ಸಮಸ್ಯೆ ಇದೆ ಅಂತ ಒಂದು ನಿರ್ಧಾರಕ್ಕೆ ಬರಬೇಕಂದ್ರೆ ಬೇರೆ ಬೇರೆ ಪರೀಕ್ಷೆಗಳನ್ನು ಮಾಡ್ತೀರಿ, ತುಂಬಾ ಸುಲಭವಾದಂತಹ ಯಾವ್ಯಾವ ಪರೀಕ್ಷೆಗಳನ್ನು ಮಾಡಿ ಈ ಸಮಸ್ಯೆ ಇಂಥವ್ರಿಗೆ ಇದೆ ಅಂತ ಹೇಳ್ತೀರಾ ತಾವು?
0: ಸಿಂಪಲ್ ಆಗಿ ನೀವು ಯಾರಾದ್ರೂ ಓಬಿಜಿ ಸ್ಪೆಷಲಿಸ್ಟ್ ಗೈನಕಾಲಜಿಸ್ಟ್ ಹತ್ರ ಹೋದ್ರೆ ಅವರು ತಪಾಸಣೆ ಮಾಡಿನೇ ಎಷ್ಟೊಂದು ಸಲ ಗೊತ್ತಾಗ್ಬಿಡುತ್ತೆ ಅದರಲ್ಲಿ ಏನು ಕ್ಲಿನಿಕಲ್ ಕ್ರೈಟೀರಿಯಾ ಏನಿದೆ ಫುಲ್ಫಿಲ್ ಮಾಡಿದ್ರೆ ಅವರು ಅಂದ್ರೆ ಅವ್ರ ಸ್ಕಿನ್ ಅಲ್ಲಿರುವಂತ ಪ್ರಾಬ್ಲಮ್ಮು, ಫೇಸ್ ಅಲ್ಲಿರೋ ಪಿಂಪಲ್ಸ್, ಇಲ್ಲ ಫೇಶಿಯಲ್ ಹೇರು, ಇಲ್ಲ ಮೇಲ್ ಪಾಟರ್ನ್ ಬಾಲ್ಡ್ನೆಸ್, ಇಲ್ಲ ದೇಹದ ಗಾತ್ರ ಅಂದ್ರೆ BMI ಜಾಸ್ತಿ ಇರೋದು, BP ಜಾಸ್ತಿ ಇರೋದು, ಇಲ್ಲ ಶುಗರೇ ಇರೋದು, ಇವೆಲ್ಲಾನು ಇದ್ರಲ್ಲಿ ಸೇರಿರೋದು. ಯಾಕಂದ್ರೆ ಸಿಂಡ್ರೋಮ್ ಅಂತ ಹೇಳಿದ್ನಲ್ಲ, ಸೊ ಎಷ್ಟೊಂದೆಲ್ಲ ಸೇರಿರ್ಬೋದು. ಸೊ ಕೆಲವು ಮಿನಿಮಮ್ ಕ್ರೈಟೀರಿಯಾ ಫುಲ್ಫಿಲ್ ಆದ್ರೆ ಅವ್ರಿಗೆ ನಾವು ಇದಿದೆ ಅಂತ ಖಚಿತವಾಗಿ ಹೇಳಿ ಆಮೇಲೆ ಅದಕ್ಕೆ ಬೇಕಾಗಿರೋಂತ ಇನ್ವೆಸ್ಟಿಗೇಷನ್ಸ್ ಅಂದ್ರೆ ಬ್ಲಡ್ ಮತ್ತೆ ಸ್ಕ್ಯಾನಿಂಗ್ ಮಾಡಿ ಅದರಲ್ಲಿ ಮತ್ತೆ ಕನ್ಫರ್ಮ್ ಮಾಡಿ ಅದನ್ನ ಅದಿದೆ ಅಂತ, ಮತ್ತೆ ಅವ್ರಿಗೆ ಡಯಟು ಎಕ್ಸಸೈಸ್ ಎಲ್ಲ ಹೇಳಿ ಅವ್ರಿಗೆ ನಾವು ಸುಮಾರು ದೇಹದಲ್ಲಿ ಏನೇನು ಡ್ಯಾಮೇಜ್ ಇವಾಗ ಮದುವೆ ಆಗ್ಲಿ ಆಗದೆ ಇರಲಿ ಮಗು ಆಗೋಕೆ ಇಷ್ಟ ಇರಲಿ ಇಲ್ಲದೇ ಇರಲಿ ಅಟ್ಲೀಸ್ಟ್ ಅವ್ರ ದೇಹದಲ್ಲಿ ಆಗ್ತಾ ಇರೋಂಥ ಡ್ಯಾಮೇಜ್ನ ನಿಲ್ಸೋದಕ್ಕಾದ್ರೂ ಅವರು ಈ ವೈದ್ಯರ ಹತ್ರ ಹೋಗಿ ಸಲಹೆ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ.
1: ಸರ್, ಏನೋ ಒಂದು ಟ್ರೀಟ್ಮೆಂಟ್ ಶುರು ಮಾಡಿರ್ತಾರೆ, PCOS PMOS ಸಮಸ್ಯೆ ಏನೋ ಇದೆ ಅಂತ ಗೊತ್ತಾಗ್ತದೆ, ಟ್ರೀಟ್ಮೆಂಟ್ ನಡೀತಾ ಇರ್ತದೆ, ಆ ಹಂತದಲ್ಲಿ ಎಲ್ಲೋ ಒಂದ್ ಕಡೆ ಮದುವೆ ಆಗುತ್ತೆ, ಮುಂದೆ ಹೆಂಗೆ ಸರ್ ಮಕ್ಕಳು ಆಗೋದು ಆ ವಿಚಾರಗಳು ಏನ್ ಸಮಸ್ಯೆ ಇರತ್ತಾ?
0: ಆಲ್ರೆಡಿ ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಈ ಪ್ರಾಬ್ಲಮ್ ಇದೆ ಅಂತ ಕಂಡಿಡ್ಕೊಂಡ್ರಾಗ್ಲೇ 50% ಸಾಲ್ವ್ ಆದಂಗೆ ಪ್ರಾಬ್ಲಮ್. ಪ್ರಾಬ್ಲಮ್ ಏನು ಅಂತ ಗೊತ್ತಾದ್ಮೇಲೆ 50% ಪ್ರಾಬ್ಲಮ್ ಹೋದಂಗೆ, ಇನ್ 50% ಅಲ್ಲಿ ಇನ್ 25% ನಿಮ್ ಮೋಟಿವೇಶನ್ ಲೆವೆಲ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಹೆಂಗೆ ಡಯಟ್ ಎಕ್ಸಸೈಸ್ ಎಲ್ಲ ಫಾಲೋ ಮಾಡ್ತೀರಾ ಅಂತ. ಅದು ಆ ಡಯಟ್ ಎಕ್ಸಸೈಸ್ ಅಲ್ಲೇ ದಟ್ ಇಸ್ ನೋನ್ ಆಸ್ ದ ಕಾರ್ನರ್ ಸ್ಟೋನ್ ಆಫ್ ಮ್ಯಾನೇಜ್ಮೆಂಟ್ ಆಫ್ ದೀಸ್.
1: ಆಯ್ತು, ಡಯಟ್ ಆಯ್ತು, ಎಲ್ಲ ಆಯ್ತು, ಆ ಹಂತದಲ್ಲಿ ಮದುವೆ ಒಂದು ಬರ್ತದೆ, PCOS ಸಮಸ್ಯೆ ಇರುತ್ತೆ, ಮದುವೆ ಆಗ್ತಾರೆ, ಅವಾಗ ಅವರಿಗೆ ಒಂದು ಆತಂಕ, ನಮ್ಗೆ ನಮ್ಮ ವೈವಾಹಿಕ ಜೀವನವನ್ನು ಚೆನ್ನಾಗಿರ್ಬೇಕು ಮತ್ತೆ ಮಕ್ಕಳಾಗ್ಬೇಕು ಅಂತ, ಯಾಕಂದ್ರೆ ಈ ಋತುಚಕ್ರದ ಇದಕ್ಕೂ ಮಕ್ಕಳಾಗೋಕ್ಕೂ ಬಹಳ ಅವಿನಾಭಾವ ಸಂಬಂಧ ಇದೆಯಲ್ಲ.
0: ಅದರಲ್ಲಿ ಅವರಿಗೆ ತಪಾಸಣೆ ಮಾಡಿ ಅಕಸ್ಮಾತ್ ಆಗಿ ಮಕ್ಕಳು ಆಗದೆ ಇರೋದಕ್ಕೆ ಬೇರೆ ಕಾರಣಗಳು ಏನಾದ್ರೂ ಅದ್ರ ಜೊತೆ ಸೇರ್ಕೊಂಡಿದ್ರೆ ಆವಾಗ ಅದಕ್ಕೆ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಏನಾದ್ರು
1: ಅದಕ್ಕೆ ಮತ್ತೆ ಬಂಜೆತ್ತಿನ ಸಮಸ್ಯೆ ಇತ್ಯಾದಿ ನೋಡಿಕೊಂಡು ಆ ಟ್ರೀಟ್ಮೆಂಟ್ ಮಾಡ್ತಾರೆ. ಅಂದ್ರೆ PCOS ಸಮಸ್ಯೆಯಿಂದ ಮಕ್ಕಳು ಆಗಲ್ವಾ?
0: ಇಲ್ಲ ಇಲ್ಲ, ಹಂಗಂತ ಏನಿಲ್ಲ. PCOS ಇರೋರಿಗೆ ಮಕ್ಕಳಾಗೋದಕ್ಕೆ ತೊಂದರೆ ಆಗುತ್ತೆ ಹೊರತು ಮಕ್ಕಳೇ ಆಗೋದಿಲ್ಲ ಅಂತ ಹೇಳಕ್ ಬರಲ್ಲ.
1: ಅಂದ್ರೆ ಸುಲಭವಾಗಿ ಈ ಒಂದು ಸಮಸ್ಯೆಯನ್ನ ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ಪಡ್ಕೊಂಡ್ರೆ ಜೀವನ ಶೈಲಿನಲ್ಲಿ ಖಡಾಖಂಡಿತವಾಗಿ ಬದಲಾವಣೆ ಆಗಬೇಕಾಗತ್ತೆ. ಯಾಕಂದ್ರೆ ಬರೀ ಗುಳಿಗೆ ನುಂಗಿದ್ರೆ ನಾನು ಆರಾಮಾಗ್ಬಿಡ್ತೀನಿ ಅಂತ ಅನ್ನೋಂಗಿಲ್ಲ, ಜೀವನ ಶೈಲಿನಲ್ಲಿ ಮತ್ತೆ ಇನ್ನಿತರ ಕೆಲವು ಸಲಹೆಗಳನ್ನು ತಾವು ಕೊಡ್ತೀರಿ. ಅದರ ಪ್ರಕಾರ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಒಳ್ಳೆ ಬಾಳನ್ನ ನಡೆಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಬಯಸೋಣ. ಸರ್, ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು. ನಮಸ್ಕಾರ.
2: ಇದುವರೆಗೆ PCOD PCOS ಅಥವಾ PMOS ಈ ಸಮಸ್ಯೆ ಕುರಿತಾಗಿ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಹರಿಚರಣ್ TK ಅವರೊಂದಿಗೆ ಸಂದರ್ಶನ ಕೇಳ್ತಾ ಇದ್ರಿ. ಬನ್ನಿ ಈಗ ಬೊಜ್ಜು ಮತ್ತು ಡಯಾಬಿಟಿಸ್ಗೆ ಚಿಕಿತ್ಸೆ ಯಾವ ರೀತಿ ಮಾಡಬಹುದು ಅನ್ನೋದನ್ನ ತಿಳಿಸಿಕೊಡ್ತಾರೆ ಡಾಕ್ಟರ್ ಗಾನವಿ YP ಅವರು.
3: ಪ್ರಚಲಿತದಲ್ಲಿ ತುಂಬಾನೇ ಬಹಳ ಚರ್ಚಿತ ವಿಷಯವಾಗಿರುವಂತಹ ಈ ಬೊಜ್ಜು, ಈ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಬೊಜ್ಜು ಕರಗಿಸಬೇಕು ಅಂತ ಅನ್ನೋದನ್ನ ನಾವು ಇವತ್ತು ದೇಶೀಯ ಮಟ್ಟದಲ್ಲಿ ವ್ಯಾಪಕವಾಗಿ ಮಾತಾಡ್ತಾ ಇದ್ದೇವೆ. ಮಾಹಿತಿ ಕೊಡಲು ಡಾಕ್ಟರ್ ಗಾನವಿ YP ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮೇಡಮ್.
4: ನಮಸ್ತೆ.
3: ಈಗ ಡಯಾಬಿಟಿಸ್ ಅನ್ನ ಕಂಟ್ರೋಲ್ ಮಾಡಬೇಕು, ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಡಯಾಬಿಟಿಸ್ ನಮ್ಮಲ್ಲಿ ತುಂಬಾನೇ ಜಾಸ್ತಿ ಅಂತ ಹೇಳ್ತೀವಿ.
4: ಕಳೆದ ಕೆಲವು ದಶಕಗಳಲ್ಲಿ ಎಸ್ಪೆಷಲಿ ಭಾರತದಲ್ಲಿ ಓವರ್ವೇಟ್ ಮತ್ತೆ ಒಬೆಸಿಟಿ ಇದು ಎಲ್ಲಾ ಏಜ್ ಗ್ರೂಪ್ ಅಲ್ಲೂ ಕೂಡ ಇದು ಜಾಸ್ತಿ ಆಗ್ತಾ ಇದೆ. ನಗರ ಪ್ರದೇಶಗಳಲ್ಲಿ ಈವನ್ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 20-30% ಜನರಲ್ಲಿ ಕೂಡ ಇದು ಕಂಡು ಬರ್ತಿದೆ ಅಂತ ಬಂದಿದೆ. ಸೊ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಈ ಒಬೆಸಿಟಿ ಮತ್ತೆ ಓವರ್ವೇಟ್ ವೇಗವಾಗಿ ಹೆಚ್ಚು

0: ಇದೆ. ಆಹಾರ ಪದ್ಧತಿಯಲ್ಲಿ ಬದಲಾವಣೆ, ವ್ಯಾಯಾಮದ ಕೊರತೆ ಮತ್ತು ಕೂತುಕೂರಿನ ಜೀವನ ಶೈಲಿಯೇ ಇದರ ಪ್ರಮುಖ ಕಾರಣಗಳಾಗಿವೆ. ನಮಗೆಲ್ಲ ಸಿಗ್ತಾ ಇರೋಂತ ಫುಡ್ಗಳು ಕೂಡ ಹೈಲಿ ಪ್ರೊಸೆಸ್ಡ್ ಫುಡ್, ಅದು ಕೂಡ ಕಮ್ಮಿ ರೇಟ್ ಅಲ್ಲಿ ಸಿಗ್ತಾ ಇದೆ ಇವಾಗ. ಸೊ ಇದನ್ನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಕೂಡ ಓವರ್ವೈಟ್ ಮತ್ತೆ ಒಬೆಸಿಟಿ ಕೂಡ ಜಾಸ್ತಿ ಆಗ್ತಾ ಇದೆ. ಆಗಿನ ಕಾಲದಲ್ಲಿ ನಮ್ಮ ಜೀನ್ಸ್ಗಳು ಆ ತರ ಸ್ಟೇಟಿಗೆ ಅಡಾಪ್ಟ್ ಆಗಿತ್ತು, ಬಟ್ ಇವಾಗ ಆಹಾರದ ಕೊರತೆ ಇಲ್ಲ. ಲೈಕ್ ಫುಡ್ ಏನಾದ್ರು ತಗೊಂಡಾಗ ಎಲ್ಲಾ ಫುಡ್ಗಳು ಕೂಡ ಫ್ಯಾಟ್ ಆಗಿ ಸ್ಟೋರ್ ಆಗ್ತಾ ಇದೆ.
1: ಗ್ರಾಮೀಣ ಭಾಗದ ಜನರು ಕೂಡ ನಗರೀಕರಣದ ಶೈಲಿಗೆ ಒಗ್ಗಿಕೊಂಡ್ಬಿಟ್ಟಿದ್ದಾರೆ, ಹಾಗಾಗಿ ಅವರಲ್ಲಿ ಕೂಡ ಒಂದಿಷ್ಟು ವಿಶ್ರಾಂತಿ ಬೇಕು ಅಂತ ಹೇಳೋದಾಗ್ಲಿ ಅಥವಾ ಜಮೀನಿಗೆ ಹೋಗಿ ಕೆಲಸ ಮಾಡೋದು ಕೂಡ ಕಡಿಮೆ ಆಗ್ತಾ ಇದೆ. ಎಲ್ಲರೂ ಕೂಡ ಕುಳಿತು ಕೆಲಸ ಮಾಡುವಂತದ್ದು, ಯಾವುದೋ ಒಂದು ಕೆಲಸ ಬೇಕು, ಸರ್ಕಾರಿ ನೌಕರಿ ಬೇಕು ಅಂತ ಹೇಳಿ ಬಯಸಿ ಹಳ್ಳಿನಲ್ಲಿ ಅವರು ಕೆಲಸ ಮಾಡದೇನೆ ಕೂತ್ಕೊಳ್ಳೋ ತರ ನಡೀತಾ ಇದೆ. ಹೊರಗಡೆ ಸಿಟಿ ಪ್ರದೇಶದಲ್ಲಿ ಸಿಗುವಂತಹ ತಿನಿಸುಗಳು ಕೂಡ ಇವತ್ತು ಹಳ್ಳಿಯಲ್ಲಿ ಸಿಗ್ತಾ ಇದೆ, ಹಣ ಓಡಾಡ್ತಾ ಇದೆ, ಎಲ್ಲಾ ಕಡೆನೂ ನಾವು ಕೂಡ ಖರ್ಚು ಮಾಡಬಲ್ಲೆವು ಅಂತ ಅನ್ನೋದ್ರಲ್ಲಿ ನಡೀತಾ ಇದೆ. ವಿಶೇಷವಾಗಿ ಬೊಜ್ಜುತನ ಅಂತ ಅನ್ನೋದು ಮಕ್ಕಳಿಗೆ ಅಲ್ಲಿಂದ ಶುರು ಆಗತ್ತೋ ಅಥವಾ ಯುವಕರಲ್ಲಿಂದ ಶುರು ಆಗತ್ತೋ
0: ಏನಂತ ಅಂದ್ರೆ, ಇದು ನಾವೇನ್ ಹೇಳ್ತೀವಿ ಓವರ್ವೇಟ್ ಅಥವಾ ಒಬೆಸಿಟಿ, ಇದು ಕುಟುಂಬದಲ್ಲಿ ಕೂಡ ಕಾಣಿಸಬಹುದು. ಅಂದ್ರೆ ಎರಡು ಕಾರಣಗಳಿದೆ, ಒಂದು ಜೀನ್ಸ್ ಮತ್ತೆ ಒಂದು ಕುಟುಂಬದ ಆಹಾರ ಜೀವನ ಶೈಲಿಯ ಅಭ್ಯಾಸಗಳು. ಸೊ ಈವನ್ ಫ್ರಮ್ ಚೈಲ್ಡ್ಹುಡ್ ಆಲ್ಸೋ ಇದು ನಾವು ನೋಡ್ತಾ ಇದೀವಿ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲೇ.
1: ಅದು ಮಕ್ಕಳಿಗೆ ಏನಾದ್ರು ಬೇರೆ ಸಮಸ್ಯೆ ಬರುತ್ತಂತೀರಾ, ಈಗ ಬೊಜ್ಜಿನಿಂದ ಕಿಡ್ನಿ ಸಮಸ್ಯೆ ಆಗಲಿ ಇತ್ಯಾದಿ ಏನಾದ್ರು ಸಮಸ್ಯೆ?
0: ಡೆಫಿನೆಟ್ಲಿ ಡೆಫಿನೆಟ್ಲಿ. ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮಧುಮೇಹ ಅಂದ್ರೆ ಡಯಾಬಿಟೀಸ್ ಅನ್ನೋದು, ಇನ್ನೊಂದು ಡಿಸ್ಲಿಪಿಡೆಮಿಯಾ ಅಂದ್ರೆ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗ್ಬೋದು. ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದ ಹಾರ್ಟ್ ಪ್ರಾಬ್ಲಮ್ಸ್ ಆಗೋ ಸಾಧ್ಯತೆ ಇರುತ್ತೆ. ಚಿಕ್ಕ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ಸ್, ಸ್ಟ್ರೋಕು ಕೂಡ ಈವನ್ 20 ಇಯರ್ಸ್ 30 ಇಯರ್ಸ್ ಅಲ್ಲಿ. ಮುಂಚೆ ನಾವೆಲ್ಲ ಇದು ಮಧ್ಯಮ ವಯಸ್ಸಲ್ಲವರಲ್ಲಿ ನೋಡ್ತಾ ಇದ್ವಿ, ಬಟ್ ಇವಾಗ 20 ಇಯರ್ಸ್ 30 ಇಯರ್ಸ್ ಅವರಲ್ಲೂ ಕೂಡ ಇದೆಲ್ಲ ಕಂಡ್ ಬರ್ತಾ ಇದೆ. ಫ್ಯಾಟಿ ಲಿವರ್ ಕೂಡ ಇಟ್ಸ್ ಅ ವೆರಿ ಬಿಗ್ ಪ್ರಾಬ್ಲಮ್. ಸೊ ಫ್ಯಾಟಿ ಲಿವರ್ ಇಂದ ಲಿವರ್ ಕ್ಯಾನ್ಸರ್ ಕೂಡ ಆಗ್ಬೋದು ಅಂತ ಬಂದಿದೆ.
1: ಜೀನ್ಸ್ ಕೂಡ ತುಂಬಾ ಪ್ರಭಾವ ಇರುತ್ತೆ ಇದರಲ್ಲಿ,
0: ತುಂಬಾ ಇಂಪಾರ್ಟೆಂಟ್.
1: ಆತರ ಈಗ ಉದಾಹರಣೆ ಜೀನ್ಸ್ ಇಂದನೇ ಅವಾಗ ತಾತ ಮುತ್ತಾತದಂತಹ ಸಮಸ್ಯೆ ಇವರಿಗೆ ಬಂದಿರಬಹುದು ಅಂತ ಹೇಳಿ ಇತ್ಯಾದಿ ಕೆಲವು ಅನೇಕ ರೋಗಗಳು ಕೂಡ ನೀವು ಅದನ್ನೇ ಸಸ್ಪೆಕ್ಟ್ ಮಾಡ್ತಿರಲ್ಲ. ಈ ಡಯಾಬಿಟಿಸ್ ಆಗಿರ್ಬೋದು ಇತ್ಯಾದಿ ಕೆಲವು ಕ್ಯಾನ್ಸರ್ ಅಂತ ರೋಗಗಳು ಕೂಡ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾರ ಏನಾರಿತ್ತ ಅಂತ ತಾವು ಕೇಳ್ತೀರಿ. ಅದೇ ರೀತಿ ಒಬೆಸಿಟಿ ಸಮಸ್ಯೆ ಕೂಡ ಅಕಸ್ಮಾತ್ ತೆಳ್ಳಗಿದ್ದವರು ಏನಾರು ಬಂದ್ರಂದ್ರೆ ಅವರಿಗೆ ಒಬೆಸಿಟಿ ಸಮಸ್ಯೆ ಇರುತ್ತಾ ಹೇಗೆ?
0: ಯಾಕೆಂತಂದ್ರೆ ತೆಳ್ಳವರಲ್ಲೂ ಕೂಡ ನಮ್ದು ಜೀನ್ಸ್ ಹೇಗಿದೆ ಅಂತಂದ್ರೆ, ಎಸ್ಪೆಷಲಿ ಸೌತ್ ಇಂಡಿಯನ್ಸ್ ಅಲ್ಲಿ ವಿ ಆರ್ ಅಡಾಪ್ಟೆಡ್ ಟು ಸ್ಟೋರ್ ವಾಟ್ ಎವರ್ ಏನೇನ್ ನಮ್ಮ ಫುಡ್ ಸಿಗುತ್ತೋ, ಎಸ್ಪೆಷಲಿ ಎಕ್ಸ್ಟ್ರಾ ಫುಡ್ ಸಿಕ್ಕದ್ನ ನಾವೆಲ್ಲ ಅದನ್ನ ಎಕ್ಟೋಪಿಕ್ ಫ್ಯಾಟ್ ಅಂತ ನಾವ್ ಹೇಳ್ತೀವಿ. ಅಂದ್ರೆ ನಾರ್ಮಲ್ ಲೊಕೇಶನ್ ಇಲ್ಲದೆ ಬೇರೆ ಲೊಕೇಶನ್ ಅಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ, ಲೈಕ್ ಲಿವರ್ ಅಲ್ಲಿ ಅಥವಾ ಹಾರ್ಟ್ ಸುತ್ತ ಇರೋ ಜಾಗದಲ್ಲಿ ಅಲ್ಲೆಲ್ಲ, ಪ್ಲಸ್ ಹೊಟ್ಟೆ ಭಾಗದಲ್ಲಿ ಇದು ಡೆಪಾಸಿಟ್ ಆಗ್ತಾ ಹೋಗಕ್ ಶುರುವಾಗುತ್ತೆ. ಸೊ ಈ ಎಕ್ಟೋಪಿಕ್ ಫ್ಯಾಟ್ ನ ನಾವು ಇನ್ಫ್ಲಮೇಷನ್ ನಿಗೆ ರಿಲೇಟ್ ಮಾಡ್ತೀವಿ. ಸೊ ಇನ್ಫ್ಲಮೇಷನ್ ಆಗೋದ್ರಿಂದ ಮುಂದೆ ಹಾರ್ಟ್ ಅಟ್ಯಾಕ್, ಸ್ಟ್ರೋಕು ಕೂಡ ಚಿಕ್ಕ ವಯಸ್ಸಲ್ಲೇ ಆಗ್ಬೋದು. ಅದರಿಂದ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವು ಹೇಳ್ತೀವಿ. ಇನ್ಸುಲಿನ್ ಇರುತ್ತೆ ದೇಹದಲ್ಲಿ, ಬಟ್ ಆಕ್ಟ್ ಮಾಡಕ್ ಆಗಲ್ಲ. ಅದರಿಂದನೂ ಕೂಡ ಶುಗರ್ ಲೆವೆಲ್ ಜಾಸ್ತಿ ಆಗ್ಬೋದು ದೇಹದಲ್ಲಿ,
1: ಅದರಿಂದ ಬೇರೆ ಬೇರೆ ಸಮಸ್ಯೆಗಳಿಗೆ ಅದು ಎಡೆ ಮಾಡಿಕೊಡ್ತದೆ. ಆನುವಂಶಿಕ ಕಾರಣಗಳಿಂದ ಬೇರೆ ಬೇರೆ ಸಮಸ್ಯೆಗಳಾಗ್ತವೆ, ಅದನ್ನ ಆಯಾ ಕಾಲಘಟ್ಟಗಳಲ್ಲಿ ಕಂಟ್ರೋಲ್ಗೆ ತಂದು ಚಿಕಿತ್ಸೆ ಕೊಟ್ಟು ಅದನ್ನ ಕಡಿಮೆ ಮಾಡಬಹುದು.
0: ಡೆಫಿನೆಟ್ಲಿ ಅಂದ್ರೆ ಕಂಪ್ಲೀಟ್ಲಿ ದಾಟಬಹುದು ಅಂತ ನಾವು ಹೇಳಕ್ಕಾಗಲ್ಲ, ಬಟ್ ಡಯಟ್ ಕರೆಕ್ಟ್ ಆಗಿರೋ ಜೀವನ ಶೈಲಿ ಅಳವಡಿಸ್ಕೊಂಡ್ರೆ ಡೆಫಿನೆಟ್ಲಿ ಇದನ್ನ ಎಷ್ಟೋ ಮಟ್ಟಿಗೆ ತಡಿಬಹುದು.
1: ಈಗ ಎಲ್ರು ಹೇಳೋದು ಏನಂದ್ರೆ ಈ ಜಂಕ್ ಫುಡ್, ಫಾಸ್ಟ್ ಫುಡ್ಗಳನ್ನೆಲ್ಲ, ಬೇಕರಿ ಫುಡ್ಗಳನ್ನೆಲ್ಲ ಸತತವಾಗಿ ಜಾಸ್ತಿ ತಿನ್ನೋದ್ರಿಂದ ಸಮಸ್ಯೆ ಆಗತ್ತೆ ಅಂತಾರೆ. ಈಗ ಕೌಟುಂಬಿಕ ಕಾರಣಗಳನ್ನ ಹೊರತಾಗಿ ಈ ಅಡೋಲೆಸೆನ್ಸ್, ಈ ಎಲ್ಲ ಮಕ್ಕಳು, ಸಣ್ಣ ಮಕ್ಕಳಾಗಲಿ, ದೊಡ್ಡವರಾಗಲಿ, ಯುವಕರು ಆಗಲಿ, ಅದೇ ಹೇರಿಯ ಎಲ್ಲ ಯುವಕರಿಗೆ ಇದು ಒಂದು ತಿನ್ನೋ ಚಪಲ ಜಾಸ್ತಿ.
0: ಹೌದು,
1: ಅವರು ಹಿಂಗ್ ತಿಂತಾನೆ ಜಾಸ್ತಿ ಈ ತರ ಆರೋಗ್ಯಕ್ಕೆ ಹೋಗಿಬಿಟ್ಟು ಒಬೆಸಿಟಿ ಅಂತ 100% ಬಂದೇ ಬರುತ್ತೆ. ಆಮೇಲೆ ನಂತರದ ಕಾಯಿಲೆಗಳು, ಡಯಾಬಿಟಿಸ್ ಇತ್ಯಾದಿಗಳೆಲ್ಲ ಬರ್ತಾವೆ ಹೇಗೆ ಅಂತ?
0: ಅದೇ ಏನಂತ ಅಂದ್ರೆ ಇದಕ್ಕೆ ಫಂಕ್ಷನಲ್ MRI ಅಂತ ಮಾಡಿಸ್ತಾರೆ, ಅಂದ್ರೆ ಮೆದುಳಿನ ಸ್ಕ್ಯಾನ್ಗಳು. ಸೊ ಇದ್ರ ಪ್ರಕಾರ ಫಾಸ್ಟ್ ಫುಡ್ ಅಥವಾ ಸಕ್ಕರೆ ತುಂಬಿದ ಆಹಾರ ತಿಂದಾಗ ನಮ್ಮಲ್ಲಿ ಬ್ರೈನ್ ಅಲ್ಲಿ ಹೈಪೋಥಾಲಮಸ್ ಅಂತ ಇರುತ್ತೆ, ಅದರಲ್ಲೂ ಕೂಡ ರಿವಾರ್ಡ್ ಸೆಂಟರ್ ಅಂತ ಇರುತ್ತೆ. ಸೊ ಆ ರಿವಾರ್ಡ್ ಸೆಂಟರ್ ಈ ತರ ಫಾಸ್ಟ್ ಫುಡ್, ಜಂಕ್ ಫುಡ್ ಎಲ್ಲ ತಿಂದಾಗ ಅದ್ ಲೈಟ್ ಅಪ್ ಆಗುತ್ತೆ. ಇದೇ ಲೈಕ್ ಮಾರ್ಫಿನ್ ಅಥವಾ ಕೊಕೇನ್ ಆತರ ಡ್ರಗ್ಸ್ ತಗೊಂಡಾಗ ಹೆಂಗೆ ಲೈಟ್ ಅಪ್ ಆಗುತ್ತೋ ಅದೇ ತರ ಈ ಏರಿಯಾಸ್ ಕೂಡ ಹೈಪೋಥಾಲಮಸ್ ಕೂಡ ಲೈಟ್ ಅಪ್ ಆಗುತ್ತೆ. ಸೊ ಹೀಗಾಗಿ ಜಂಕ್ ಫುಡ್ ಅಡಿಕ್ಷನ್ ಅಥವಾ ಆಹಾರ ವ್ಯಸನದ ಚಕ್ರ ಅಂತ ನಾವು ಹೇಳ್ಬೋದು. ಸೊ ಇದು ಕೂಡ ಉಂಟಾಗುತ್ತೆ.
1: ಮೊದಲು ನಮಗೆ ಪ್ರಚೋದನೆ ಮಾಡುತ್ತೆ, ಸತತವಾಗಿ ತಿನ್ಬೇಕು, ಆ ಕಡೆ ಹೋಗ್ಬೇಕು, ಅದೇ ಬಹಳ ಬೆಸ್ಟ್ ಫುಡ್ ನನಗೆ ಅಂತ. ಅದನ್ನ ತಿಂದ್ ಸಂಜೆ ಹೊತ್ತು ನೋಡ್ತೀವಿ ನಾವು ಬಂಡಿಗಳ ಮುಂದೆ ಆರಾಮಾಗಿ ನಿಂತ್ಕೊಂಡು ತಿಂತಾ ಇರ್ತಾರೆ. ಆಕ್ಚುಲಿ ಎಲ್ಲೋ ಒಂದ್ ಕಡೆ ಹೋಟೆಲ್ಗೆ ಹೋದಾಗ ಕೂತ್ಕೊಂಡು ತಿನ್ಬೇಕು ಅಂತ ಮಾತಾಡ್ತೀವಿ, ಆದ್ರೆ

0: ಇದು ನಿಂತ್ಕೊಂಡ್ ತಿನ್ನೋದು, ಅದರಿಂದನೂ ಸ್ವಲ್ಪ ಇನ್ನು ಏನಾರ ಇನ್ನೊಂದು ಸಮಸ್ಯೆ ಆಗತ್ತೆ ಅನ್ಸುತ್ತೆ. ಸಾಮಾನ್ಯ ಕುಳಿತು ಶಾಂತ ರೀತಿಯಿಂದ ತಿನ್ಬೇಕು ಏನೇ ತಿಂದ್ರು ಕೂಡ ಅಂತ ಹೇಳ್ತೀವಿ.
1: ಹೌದು ಹೌದು, ಏನೇ ತಿಂದ್ರು ಕೂಡ ನಿಧಾನವಾಗಿ
0: ನಿಧಾನವಾಗಿ,
1: ಆಮೇಲೆ ಯಾವಾಗ ಹೊಟ್ಟೆ ತುಂಬುತ್ತೋ ಅವಾಗ ನಿಲ್ಲಿಸ್ಬೇಕು. ಸೊ ಅದನ್ನ ನಾವು ಮಾಡಲ್ಲ, ಹಂಗಾಗಿ ಅದರಿಂದನು ಕೂಡ ಇದು ಈ ಪ್ರಮಾಣ ಹೆಚ್ಚಾಗುತ್ತೆ.
0: ಮೇಡಮ್, ಇದರಿಂದ ಈ ಜೀವನ ಶೈಲಿಗೆ ಈ ಬೊಜ್ಜು ಅಥವಾ ಡಯಾಬಿಟಿಸ್ ಅಥವಾ ಈ ರೀತಿ ಹೊರಗಡೆ ತಿಂದು ತಿಂದು ತಿಂದು ಅದಕ್ಕೆ ಆ ಜೀವನ ಶೈಲಿಗೆ ಒಗ್ಗಿರುವಂತಹ ಮನುಷ್ಯನಿಗೆ ಮಾನಸಿಕವಾದಂತಹ ಕೆಲವು ಸಮಸ್ಯೆಗಳು ಏನಾರ ಬರ್ತಾ?
1: ಹೌದು, ಇದರಲ್ಲಿ ಒಬೆಸಿಟಿ ಸ್ಟಿಗ್ಮಾ ಅಂತ ನಾವ್ ಹೇಳ್ತೀವಿ. ಯಾಕೆ ಅಂತಂದ್ರೆ ಎಲ್ಲಿ ಹೋದ್ರು ಓಡ್ತಾ ಇಲ್ಲ ಅಥವಾ ಎಕ್ಸಸೈಸ್ ಮಾಡ್ತಾ ಇಲ್ಲ, ಅದರಿಂದ ಇವನಿಗೆ ಈ ತರ ತೊಂದರೆ ಬಂದಿದೆ, ಅಥವಾ ಜಂಕ್ ಫುಡ್ ಜಾಸ್ತಿ

0: ಡಯಾಬಿಟಿಸ್ ಅಥವಾ ಈ ರೀತಿ ಹೊರಗಡೆ ತಿಂದು ತಿಂದು ತಿಂದು ಅದಕ್ಕೆ ಆ ಜೀವನ ಶೈಲಿಗೆ ಒಗ್ಗಿರುವಂತಹ ಮನುಷ್ಯನಿಗೆ ಮಾನಸಿಕವಾದಂತಹ ಕೆಲವು ಸಮಸ್ಯೆಗಳು ಏನಾರ ಬರ್ತಾ.
1: ಹೌದು, ಇದರಲ್ಲಿ ಒಬೆಸಿಟಿ ಸ್ಟಿಗ್ಮಾ ಅಂತ ನಾವ್ ಹೇಳ್ತೀವಿ. ಯಾಕೆ ಅಂತಂದ್ರೆ ಎಲ್ಲಿ ಹೋದ್ರು ಓಡ್ತಾ ಇಲ್ಲ ಅಥವಾ ಎಕ್ಸಸೈಸ್ ಮಾಡ್ತಾ ಇಲ್ಲ, ಅದರಿಂದ ಇವನಿಗೆ ಈ ತರ ತೊಂದರೆ ಬಂದಿದೆ, ಅಥವಾ ಜಂಕ್ ಫುಡ್ ಜಾಸ್ತಿ ತಿಂದು ಈ ತರ ತೊಂದರೆ ಬಂದಿದೆ ಅಂತ ತುಂಬಾ ಹೀಯಾಳಿಸ್ತಾರೆ ಜನ. ಪ್ಲಸ್ ಬಾಡಿ ಶೇಮಿಂಗ್ ಅಂತ ಹೇಳ್ತಾರೆ, ಅದು ಕೂಡ ತುಂಬಾ ನಡೀತಾ ಇದೆ. ಸೊ ಇದೆಲ್ಲ ನಾವ್ ಸ್ಟಿಗ್ಮಾ ಅಂತ ನಾವ್ ಹೇಳ್ತೀವಿ.
0: ಯಾವ ರೀತಿ ಟ್ರೀಟ್ಮೆಂಟ್ ಗಳನ್ನ ಕೊಡಬೇಕಾಗುತ್ತೆ?
1: ಆಹಾರದ ಪದ್ಧತಿಯಲ್ಲಿ ಬದಲಾವಣೆ, ಪ್ಲಸ್ ಎಕ್ಸಸೈಸ್ ಕೂಡ ರೆಗ್ಯುಲರ್ ಆಗಿ ಮಾಡುವುದು ಕೂಡ ತುಂಬಾ ಇಂಪಾರ್ಟೆಂಟ್. ಇದಲ್ದೇನೆ ಕೂಡ ಮೆಡಿಸಿನ್ಸ್ ಗಳು ಕೂಡ ಇದಕ್ ಬಂದಿದೆ. ಇದಕ್ ನಾವು GLP-1 ಅನಲಾಗ್ಸ್ ಅಂತ ನಾವ್ ಹೇಳ್ತೀವಿ. GLP-1 ಅಂದ್ರೆ ಗ್ಲುಕಗಾನ್ ಲೈಕ್ ಪೆಪ್ಟೈಡ್ ಅಂತ. ಇದು ಒಂದು ಊಟದ ನಂತರ ಇಂಟೆಸ್ಟೈನ್ ಇಂದ ಬಿಡುಗಡೆ ಆಗುವಂತ ಹಾರ್ಮೋನ್ ಇದು. ಸೊ ಇದು ರಕ್ತದಲ್ಲಿನ ಸಕ್ರಿಯ ನಿಯಂತ್ರಣ ಮಾಡುತ್ತೆ, ಪ್ಲಸ್ ಆಹಾರದ ಆಸೆ ಕೂಡ ಕಡಿಮೆ ಮಾಡುತ್ತೆ. ಪ್ಲಸ್ ಸೊ ಇದ್ರ ಜೊತೆ ಎನರ್ಜಿ ಎಕ್ಸ್ಪೆಂಡಿಚರ್ ಅಂತ ನಾವ್ ಹೇಳ್ತೀವಲ್ಲ, ಅದು ಕೂಡ ಜಾಸ್ತಿ ಮಾಡುತ್ತೆ. ಸೊ ಇದ್ರ ಜೊತೆ ಇನ್ಸುಲಿನ್ ಬಿಡುಗಡೆ ಕೂಡ ಹೆಚ್ಚಿಸುತ್ತದೆ. ಒಬೆಸಿಟಿಗ್ ಅಲ್ದೇನೆ ಡಯಾಬಿಟೀಸ್ಗೂ ಕೂಡ ಇದನ್ನ ನಾವು ಉಪಯೋಗಿಸ್ತಾ ಇದೀವಿ. ಸೊ ಇದು ಅಪೆಟೈಟ್ ಕಡಿಮೆ ಮಾಡೋದ್ರಿಂದ, ಪ್ಲಸ್ ಎನರ್ಜಿ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡೋದ್ರಿಂದ, ಪ್ಲಸ್ ನಮ್ದು ಇಂಟೆಸ್ಟೈನಲ್ ಮೋಟಿಲಿಟಿ ಇವೆಲ್ಲ ಕಡಿಮೆ ಮಾಡೋದ್ರಿಂದ, ಮಧುಮೇಹ ನಿಯಂತ್ರಣ ಪ್ಲಸ್ ತೂಕ ಇಳಿಕೆ ಎರಡೂ ಕೂಡ ಈ ಮೆಡಿಸಿನ್ಸ್ ಅಲ್ಲಿ ಸಾಧ್ಯವಾಗುತ್ತದೆ.
0: ಡಯಾಬಿಟಿಸ್ ಅಂತೂ ನಿರಂತರವಾಗಿ ಇದೇ ಇರುತ್ತೆ, ಯಾವಾಗ ಸ್ವಲ್ಪ ಮುಂಚೆನೆ ಕಾಣಿಸಿರಬಹುದು, ಅದನ್ನ ಟ್ರೀಟ್ಮೆಂಟ್ ನಡೀತಾ ಇರ್ತದೆ. ಈ ಒಬೆಸಿಟಿ ಒಂಥರ ಅವನು ದೈಹಿಕವಾಗಿ ಅಟ್ ಲೀಸ್ಟ್ ನಾನು ನೋಡ್ಲಿಕ್ಕಾದ್ರೂ ಚಂದ ಇರಬೇಕು ಅಂತ ಹೇಳಿ ಒಂದು ಇರುತ್ತೆ ತಲೆಯಲ್ಲಿ, ಅದನ್ನಷ್ಟೇ ಮ್ಯಾನೇಜ್ ಮಾಡಬಹುದಾ?
1: ಕಾಸ್ಮೆಟಿಕ್ ಇಶ್ಯೂಸ್ ಕೂಡ ಡೆಫಿನೆಟ್ಲಿ ಇದರಲ್ಲಿ ಇದಾಗುತ್ತೆ. ಸೊ ಈ ಮೆಡಿಸಿನ್ಸ್ ಇಂದ ವೇಟ್ ಕಮ್ಮಿ ಆಗೋದ್ರಿಂದ ನಮ್ದು ಲೈಕ್ ಡೆಫಿನೆಟ್ಲಿ ಕಾಸ್ಮೆಟಿಕಲಿ ಆಲ್ಸೋ ಪೀಪಲ್ ವಿಲ್ ಫೀಲ್ ಬೆಟರ್. ಬಟ್ ಅದಲ್ದೇನೆ ಈ ಮೆಡಿಸಿನ್ಸ್ ಅಲ್ಲಿ ಬೇರೆ ಬೆನಿಫಿಟ್ಸು ಇದೆ. ಲೈಕ್ ವೇಟ್ ಕಡಿಮೆ ಮಾಡೋದ್ರಿಂದ ನಮ್ಮಲ್ಲಿ ಏನೇನ್ ಫ್ಯಾಟ್ ಸ್ಟೋರ್ ಆಗಿರುತ್ತೋ ಲಿವರ್ ಅಲ್ಲಿ ಮತ್ತೆ ಪ್ಯಾನ್ಕ್ರಿಯಸ್ ಅಲ್ಲಿ ಅದು ಕೂಡ ಕಮ್ಮಿ ಆಗುತ್ತೆ.
0: ಈಗ ಈ ಜಿಮ್ ಗಳಿಗೆ ಹೋಗ್ತಾರೆ ಸಾಕಷ್ಟು, ಸ್ವಲ್ಪ ಜಾಸ್ತಿ ಬೆವರು ಹೊರಿಸುವಂತ ಕೆಲವು ಕೆಲಸಗಳು, ವಿಶೇಷವಾಗಿ ಸಿಟಿನಲ್ಲಿ ಜಿಮ್ ಬಗ್ಗೆನೆ ಮಾತಾಡ್ತೀವಿ ನಾವು, ಇದು ಹೇಗೆ ಒಬೆಸಿಟಿಗೆ ಅನುಕೂಲ ಆಗುತ್ತೆ, ಹೆಲ್ಪ್ ಮಾಡುತ್ತೆ?
1: ಸೊ ಏನಂತಂದ್ರೆ ನಾವ್ ನಾರ್ಮಲಿ ಏನ್ ಹೇಳ್ತೀವಿ ಅಂತ ಅಂದ್ರೆ ಲೈಕ್ ವಿಗರಸ್ ಇಂಟೆನ್ಸಿಟಿ ಅಥವಾ ಮಾಡರೇಟ್ ಇಂಟೆನ್ಸಿಟಿ ಎಕ್ಸಸೈಸ್ ಆಗ್ತೀವಿ ಅಟ್ ಲೀಸ್ಟ್ ಪರ್ ಡೇ 45-60 minutes ಮಾಡಿದ್ರೆ ಒಳ್ಳೇದು. ಏರೋಬಿಕ್ ಎಕ್ಸಸೈಸಸ್ ಅಂತ ಅಂದ್ರೆ ಲೈಕ್ ಓಡೋದು, ಸ್ವಿಮ್ಮಿಂಗ್ ಮಾಡೋದು, ಅವೆಲ್ಲ ಏರೋಬಿಕ್ ಎಕ್ಸಸೈಸ್ ಬರುತ್ತೆ, ಸೈಕ್ಲಿಂಗ್ ಎಲ್ಲ. ಸೊ ಇದರಿಂದ ಏನಾಗುತ್ತೆ, ನಮ್ ಕಾರ್ಡಿಯಾಕ್ ಫಂಕ್ಷನ್ ಇಂಪ್ರೂವ್ ಆಗುತ್ತೆ. ವೆರಾಸ್ ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡೋದ್ರಿಂದ ನಮ್ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಪ್ಲಸ್ ಇನ್ಸುಲಿನ್ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಹಂಗಾಗಿ ಎರಡೂ ಕೂಡ ಇಂಪಾರ್ಟೆಂಟ್.
0: ಎರಡು ಇಂಪಾರ್ಟೆಂಟ್. ಈಗ ಕೆಲವು ಸಲ ತುಂಬಾ ಚಿಕ್ಕ ವಯಸ್ಸಿರುತ್ತೆ ನೋಡ್ಲಿಕ್ಕೆ ಒಬೆಸಿಟಿ ದೇಹ, ಅಲ್ಲಿಂದ ಆಗ್ಲೇನೆ ಸ್ವಲ್ಪ ಎಚ್ಚರಿಕೆ ತಗೊಂಡು ಬಾಡಿಯನ್ನ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಮುಂದೆ ಡಯಾಬಿಟಿಸ್ ಇಂದ ದೂರ ಇರಬಹುದು, ಅಥವಾ ದಪ್ಪ ಇದ್ದವರಿಗೆ ಇವರಿಗೆ ಶುಗರ್ ಬಂದ್ಬಿಡುತ್ತೆ ಆಲ್ರೆಡಿ ಇರಬಹುದು ಅಂತ ಹೇಳಿ ಜನನು ಕೂಡ.
1: ಫಸ್ಟ್ ಆಫ್ ಆಲ್ ಒಬೆಸಿಟಿ ಇದ್ದಾಗ ನಾವ್ ಈ ತರ ಮೆಟಬಾಲಿಕ್ ಕಾಂಪ್ಲಿಕೇಶನ್ಸ್ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ ನಾವ್ ಸ್ಕ್ರೀನ್ ಮಾಡೋದು ತುಂಬಾ ಮುಖ್ಯ. ಅಂದ್ರೆ ಶುಗರ್, ಫ್ಯಾಟಿ ಲಿವರ್, ಕೊಲೆಸ್ಟ್ರಾಲ್, BP ಇದೆಯಾ ಇಲ್ವಾ, ಇವೆಲ್ಲ ನಾವ್ ನೋಡೋದು ತುಂಬಾ ಮುಖ್ಯ.
0: ಒಬೆಸಿಟಿ ಇದ್ದವರಿಗೆ ಡಯಾಬಿಟಿಸ್ ಇರುತ್ತಾ?
1: ಹಾ, ಒಬೆಸಿಟಿ ಇಂದಾನೆ ಡಯಾಬಿಟಿಸ್ ಬರುತ್ತೆ.
0: ಬರೀ ಡಯಾಬಿಟಿಸ್ ಬಂದು ಆಮೇಲೆ ಅದು ಒಬೆಸಿಟಿಗೆ ಏನಾರ ಮತ್ತೆ ತೊಂದರೆ ಕೊಡತ್ತಾ? ಅದ ಹಂಗ ಒಂದಕ್ಕೊಂದು ಲಿಂಕ್ ಇದೆಯಾ ಅಂತ?
1: ಲೈಕ್ ಒಬೆಸಿಟಿ ಇಂದ ಡಯಾಬಿಟಿಸ್
0: ಆಗ್ಬಹುದು, ಆದ್ರೆ ಡಯಾಬಿಟಿಸ್ ಇಂದ ಒಬೆಸಿಟಿ ಆಗಲ್ಲ.
1: ತೀರಾ ಶುಗರ್ ಜಾಸ್ತಿ ಆದ್ರೆ ಇನ್ಫ್ಯಾಕ್ಟ್ ವೇಟ್ ಲಾಸ್ ಆಗುತ್ತೆ, ಡಯಾಬಿಟಿಸ್ ಇಂದ ಒಬೆಸಿಟಿ ಬರಲ್ಲ.
0: ಎಕ್ಸರ್ಸೈಸ್ ಮಾಡಬೇಕು, ತುಂಬಾ ವ್ಯಾಯಾಮ ಮಾಡಬೇಕು, ಒಳ್ಳೆ ಕೆಲಸದಲ್ಲಿ ತೊಡಗಿರ್ಬೇಕು, ಕೂತ್ ಕಡೆ ಕೂತಿರಬಾರದು ಇತ್ಯಾದಿಗಳೆಲ್ಲ ಇವೆ. ಇದನ್ನ ಕಂಟ್ರೋಲ್ ಮಾಡಬೇಕಂದ್ರೆ ನಾವು ದಿನನಿತ್ಯ ಕೆಲಸ ಕಾರ್ಯಗಳಲ್ಲಿ ತೊಡಗಿದಾಗನೇ ನಮಗೆ ಸಾಕು, ಇದರೊಳಗನೆ ಮಾಡಕ್ ಸಾಧ್ಯ, ನಮಗೆ ಎಕ್ಸರ್ಸೈಸ್ ಸಪರೇಟ್ ಆಗಿ ಸಮಯ ನಿಗದಿ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ.
1: ಎಕ್ಸರ್ಸೈಸ್ ಮಾಡಕ್ಕೆ ಟೈಮ್ ಇಲ್ಲದೆ ಇಲ್ಲ ಅಂದಾಗ ಸ್ವಲ್ಪ, ಇವಾಗ ಲೈಕ್ ಕ್ಯಾಬ್ ಅಲ್ಲಿ ಹೋಗ್ತಾ ಇದ್ರೆ ಆಫೀಸಿಗೆ, ಸೊ ಒಂದು 2-3 ಸ್ಟಾಪ್ಸ್ ಹಿಂದ್ಗಡೆನೆ ನಿಂತ್ಕೊಳ್ಳೋದು, ಆಮೇಲೆ ಆಫೀಸ್ ಟೈಮ್ ಅಲ್ಲೇ ಲಂಚ್ ಬ್ರೇಕ್ ಅಲ್ಲಿ ಬೇಗ ಊಟ ಮಾಡ್ಬಿಟ್ಟು ಇನ್ನೊಂದೇನ್ ಟೈಮ್ ಇರುತ್ತೋ ಆಫೀಸ್ ಅವರ್ಸ್ ಅಲ್ಲೇ ವಾಕ್ ಮಾಡೋದು, ಕಂಪ್ಯೂಟರ್ ಮುಂದೆ ಕೂತಾಗ ಅಟ್ ಲೀಸ್ಟ್ 1/2 hour ಒಂದ್ಸತಿ ಎದ್ಬಿಟ್ಟು ಕೂಡ ಓಡಾಡಿ ಬಂದು ಸ್ಟ್ರೆಚ್ ಮಾಡ್ಕೊಂಡು ಮತ್ತೆ ಬಂದು ಕೂತ್ಕೊಳ್ಳೋದು, ಅವೆಲ್ಲ ಕೂಡ ಹೆಲ್ಪ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ. ಪ್ಲಸ್ ಲೈಕ್ ಅಕಸ್ಮಾತ್ ಪೆಟ್ಸ್ ಇದ್ರೆ ಮನೆಯಲ್ಲಿ ಅವನ್ ವಾಕಿಂಗ್ ಕರ್ಕೊಂಡು ಹೋಗೋದು, ಪ್ಲಸ್ ಗಾರ್ಡನಿಂಗ್ ಮಾಡೋದು, ಇದರಿಂದನು ಕೂಡ ಹೆಲ್ಪ್ ಆಗುತ್ತೆ.
0: ಈ ಸೋಶಿಯಲ್ ಮೀಡಿಯಾ ಇದು ಕೂಡ ಒಬೆಸಿಟಿಗೆ ತುಂಬಾನೇ ಕೊಡುಗೆ ಕೊಟ್ಟಿದೆ. ಇದರಿಂದ ನಾ ಕೆಲವು ಸಲಹೆಗಳನ್ನ ಸ್ವೀಕಾರ ಮಾಡಬೇಕು ಅಂತ ಅನ್ಸುತ್ತೆ, ಯಾಕಂದ್ರೆ ಅದೇ ಜಮಾನ ಇವಾಗ ಸಾಮಾಜಿಕ ಮಾಧ್ಯಮಗಳ ಭರಾಟೆನಲ್ಲಿ ಜನ ಅದಕ್ಕೆ ಮಾರು ಹೋಗ್ಬಿಟ್ಟಿದ್ದಾರೆ, ಅದರ ಪ್ರಭಾವ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಅದ್ರ ಮೂಲಕವಾಗಿ ಏನು ನಾವು ಹಿಂಟ್ಸ್ ಗಳನ್ನ ತಗೊಳಕ್ ಸಾಧ್ಯ?
1: ಫಸ್ಟ್ ಆಫ್ ಆಲ್ ಯಾರು ಕೊಡ್ತಾ ಇದಾರೆ ಆ ಹಿಂಟ್ಸ್ ನ ನೋಡೋದು ಅದು ತುಂಬಾ ಮುಖ್ಯ. ಯಾರು ಕ್ವಾಲಿಫೈಡ್ ಪರ್ಸನ್ಸ್ ಇದಾರೋ ಅವ್ರ ಹತ್ರ ಈ ತರ ಸಲಹೆ ತಗೊಳ್ಳೋದು ಇನ್ನ ಮುಖ್ಯ. ಎಕ್ಸರ್ಸೈಸ್ ನ ಕಂಟಿನ್ಯೂಸ್ ನಮ್ ಡೈಲಿ ಆಕ್ಟಿವಿಟೀಸ್ ಹೇಗೆ ನಾವು ಬ್ರಷ್ ಮಾಡ್ತೀವೋ ಹೇಗೆ ಸ್ನಾನ ಮಾಡ್ತೀವೋ ಅದೇ ತರ ಅಳವಡಿಸ್ಕೊಂಡ್ರೆ ಒಳ್ಳೇದು.
0: ಒಟ್ಟಾರೆ ಒಂದು

0: ಜೀವನ ಶೈಲಿ ಅದರಲ್ಲಿ ಬದಲಾವಣೆ ಮಾಡದೇನೆ ಒಬೆಸಿಟಿ ಆಗಲಿ ಅಥವಾ ಡಯಾಬಿಟಿಸ್ ಆಗಲಿ ಇವನ್ನೆಲ್ಲವನ್ನು ನಿಯಂತ್ರಣ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಬಂದ್ಬಿಟ್ಟಿದೆ ಈಗ. ಆಮೇಲೆ ಮೆಡಿಸಿನ್ ಜೊತೆಗೆ ಎಕ್ಸರ್ಸೈಸ್ಗಳು ಮಾಡ್ತಾ ಇರಬೇಕು, ಡಾಕ್ಟರ್ಸ್ ಏನು ಕೊಟ್ಟಿರ್ತಾರೆ ಅದು ಎರಡೂ ಕೂಡ ಒಟ್ಟಿಗೆ ಬೇಗ ಕೆಲಸ ಮಾಡುತ್ತೆ. ಆಮೇಲೆ ಇದು ಒಂದು ದೊಡ್ಡ ರೋಗ ಅಂತಂತೇಳಿ ಆ ಭಾವನೆ ಇಟ್ಕೋಬಾರ್ದು. ಯಾಕಂದ್ರೆ ಈ ಡಯಾಬಿಟಿಸ್ ಆಗಲಿ ಒಬೆಸಿಟಿ ಆಗಲಿ ಬೊಜ್ಜುತನ ಆಗಲಿ ಇವು ಯಾವ ರೋಗಗಳಲ್ಲ,
1: ರೋಗಗಳು ಅಂತ ಹೇಳಕ್ಕಾಗಲ್ಲ.
0: ನೀವೇ ಹೇಳ್ತೀರಿ ಡಾಕ್ಟರ್ಸ್ಗಳೆಲ್ಲ ತುಂಬಾ ಒಂದು ಆತ್ಮಸ್ಥೈರ್ಯ ತುಂಬ್ತಿರಿ, ನೀವು ಬಂದಾಗ ಹಾಗೇನು ಸಮಸ್ಯೆ ಅಲ್ಲ ಇದು, ಇದನ್ನು ಮ್ಯಾನೇಜ್ ಮಾಡಬಹುದು ಅಂತ ಹೇಳ್ತಾರೆ. ಬೊಜ್ಜು ಇದರಿಂದ ನಾವು ಹೊರಗೆ ಬರಬೇಕು. ಈ ದೇಶದಲ್ಲಿ ತಾವು ತುಂಬಾ ಅನೇಕ ಸಲಹೆಗಳನ್ನು ನೀಡಿದಿರಿ. ನಮ್ಮ ಕೇಳುವರ ಪರವಾಗಿ ನಿಮಗೆ ಧನ್ಯವಾದಗಳು, ನಮಸ್ಕಾರ.
1: ಥ್ಯಾಂಕ್ ಯು.
0: ಸಾಧನೆ ಎಂಬ ವಿಷಯಕ್ಕೆ ಬಂದರೆ ಅಲ್ಲಿ ಅಸಾಧ್ಯ ಎಂಬ ಪದ ಇರಬಾರದು ಅಂತ ಹೇಳ್ತಾರೆ. ಅಂದರೆ ಮನುಷ್ಯನಿಗೆ ಎದುರಾಗುವ ಕೆಲವು ಅನಾರೋಗ್ಯದ ಸ್ಥಿತಿಗತಿಗಳನ್ನು ಕೂಡ ಸೂಕ್ತ ಚಿಕಿತ್ಸೆ ಪಡೆದು ಸುಧಾರಿಸಿಕೊಳ್ಳಬಹುದು ಎಂದುಕೊಂಡು ನಾವು ಮುನ್ನುಗ್ಗಬೇಕು. ಇದಕ್ಕೆ ಮೊದಲ ಮಾರ್ಗವೆಂದರೆ ಆಲಸ್ಯದ ಬದುಕಿನಿಂದ ಹೊರಬರುವುದು. ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಲು ಚಟುವಟಿಕೆ ಜೀವನವನ್ನು ಮುನ್ನಡೆಸಲೇಬೇಕು. ತನ್ಮೂಲಕ ಸುಖಿ ಸಮಾಜದ ನಿರ್ಮಾಣಕ್ಕೆ ಸಹಕಾರಿಯಾಗಬೇಕು. ಇಲ್ಲಿಗೆ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೇಳ್ತಾ ಇರಿ ದಿನಂಪ್ರತಿ ಇದೇ ಸಮಯಕ್ಕೆ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಇಂದಿನ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ನಿರ್ಮಾಣ ಜಾಂಪಣ್ಣ ಆಶಿಹಾಳ್.
3: ಇದುವರೆಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಪ್ರಸಾರವಾಯಿತು.
4: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

0: ಮಕ್ಕಳ ಶ್ರೇಯಸ್ಸು ಹಾಗೂ ಅಭಿವೃದ್ಧಿಯಲ್ಲಿ ತಾಯಿಯಷ್ಟೇ ಹಿರಿದಾದ ಪಾತ್ರ ವಹಿಸುವವನು ತಂದೆ. ಅಮ್ಮ ಎಂದರೆ ಭೂಮಿ, ಅಪ್ಪ ಎಂದರೆ ಆಕಾಶ. ಇದು ಬಲ್ಲವರ ಮಾತು.
1: ಪ್ರೀತಿ ಮಮತೆ ಕರುಣೆ ಮರುಕ ಕಂಡ ನಿನ್ನ ಕಣ್ಣಲ್ಲಿ.
2: ಕುಟುಂಬ ಪ್ರೇಮ ಬೇಕೇ? ತಂದೆ ತಾಯಿಯನ್ನು ಪ್ರೀತಿಸಿ ಅವರ ಇಳಿ ವಯಸ್ಸಿನಲ್ಲಿ ಅವರಿಗೆ ಆಸರೆಯಾಗಿರಿ.

ತನ್ನ ಮಕ್ಕಳಿಗಾಗಿ ಅಪ್ಪ ಮಾಡಬಹುದಾದ ಅತ್ಯುತ್ತಮ ಕೆಲಸವೆಂದರೆ ಆ ಮಕ್ಕಳ ತಾಯಿ ನೆಮ್ಮದಿಯಿಂದ ಬದುಕುವಂತೆ ನೋಡಿಕೊಳ್ಳುವುದು.

0: ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ. ಇಂದಿನ ವಿಷಯ ವಿರಾಸತ್.
1: ಯೇ ಆಕಾಶವಾಣಿ ಹೈ, 12 ಸಾಲ ವಿಶ್ವಾಸ ಕೆ, ವಿಕಾಸ ಕೆ, ಜನ ಕಲ್ಯಾಣ ಕೆ ವಿಶೇಷ ಶೃಂಖಲಾ ಕೆ ಅಂತರ್ಗತ ಆಜ್ ಸುನಿಯೇ ಪೂರ್ವೋತ್ತರ ಭಾರತ ಕೆ ತೇಜ್ ವಿಕಾಸ ಔರ್ ನಯಿ ಸಂಭಾವನಾಓಂ ಪರ್ ಪೂರ್ವೋತ್ತರ ಕ್ಷೇತ್ರ ಕೆ ವಿಕಾಸ ಮಂತ್ರಾಲಯ ಕೆ ಸಚಿವ ಸಂಜಯ್ ಜಾಜು ಕೆ ಸಾಥ್ ಆಕಾಶವಾಣಿ ಸಂವಾದದಾತಾ ಕಮಲ್ ಕುಮಾರ್ ಪ್ರಜಾಪತಿ ಕಿ ವಿಶೇಷ ಬಾತ್ಚೀತ್.
2: ನಮಸ್ಕಾರ ಶ್ರೋತಾಓ, ಪೂರ್ವೋತ್ತರ ಭಾರತ ಮೇ ಬೀತೆ 12 ವರ್ಷೋ ಮೇ ಜೊ ವಿಕಾಸ ಯಾತ್ರಾ ಕಾ ಹಮ್ನೆ ಏಕ್ ಬಹುತ್ ಬಡಾ ಮಹತ್ವಪೂರ್ಣ ದೌರ್ ದೇಖಾ ಹೈ, ನಯೆ ಕೀರ್ತಿಮಾನ್ ಹಮ್ನೆ ದೇಖೆ ಹೈ. ಇಸ್ ಸಂಬಂಧ ಮೇ ಆಜ್ ಹಮ್ ಕಾರ್ಯಕ್ರಮ ಮೇ ಏಕ ಖಾಸ್ ಬಾತ್ಚೀತ್ ಆಪ್ಕೆ ಲಿಯೆ ಲಾಯೆ ಹೈ. ಹಮಾರೆ ಸಾಥ್ ಕಾರ್ಯಕ್ರಮ ಮೇ ಜುಡೆ ಹೈ ಪೂರ್ವೋತ್ತರ ಕ್ಷೇತ್ರ ವಿಕಾಸ ಮಂತ್ರಾಲಯ ಕೆ ಸಚಿವ ಶ್ರೀ ಸಂಜಯ್ ಜಾಜು. ಬಹುತ್ ಬಹುತ್ ಸ್ವಾಗತ ಹೈ ಸರ್ ಆಪ್ಕಾ ಕಾರ್ಯಕ್ರಮ ಮೇ.
3: ಧನ್ಯವಾದ್.
2: ಸಬ್ಸೆ ಪಹಲೆ ಹಮ್ ಆಪ್ಸೆ ಯಹಿ ಜಾನ್ನಾ ಚಾಹೆಂಗೆ ಕಿ ಬೀತೆ 12 ವರ್ಷೋ ಮೇ ಜೊ ಪೂರ್ವೋತ್ತರ ಭಾರತ ಕಿ ಬದಲ್ತಿ ಹುಯಿ ತಸ್ವೀರ್ ಕೋ ಹಮ್ನೆ ದೇಖಾ ಹೈ. ಇಸ್ ಬದಲ್ತಿ ಪಿಕ್ಚರ್ ಕೋ ಆಪ್ ಕೈಸೆ ದೇಖ್ತೆ ಹೈ ಔರ್ ಕಿಸ್ ತರಹ ಸೆ ಯೆ ಸಂಭವ ಹೋ ಪಾಯಾ ಹೈ, ಕಿನ್ ಕದಮೋ ಕಿ ಬದೌಲತ್ ಹೋ ಪಾಯಾ ಹೈ?
3: ತೋ ಪೂರ್ವೋತ್ತರ ಭಾರತ ಮೇ ಜೊ ವಿಕಾಸ ಹುವಾ ಹೈ ಉಸ್ಕೆ ಮುಖ್ಯತಃ ಜೊ ಕಾರಣ ಹೈ ವೊ ಸಸ್ಟೈನ್ಡ್ ಫೈನಾನ್ಷಿಯಲ್ ಕಮಿಟ್ಮೆಂಟ್, ದೂಸರಾ ಟಾರ್ಗೆಟೆಡ್ ಪ್ರೋಗ್ರಾಮ್ ಡೆಲಿವರಿ ಔರ್ ತೀಸರಾ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನಲ್ ಕೋಆರ್ಡಿನೇಷನ್. ಔರ್ ಯೇ ಸಬ್ ಜೊ ಕಾರ್ಯ ಹುವಾ ಹೈ ಇಸ್ಮೇ ಕೋಯಿ ಏಕ್ ಸಿಂಗಲ್ ಸ್ಕೀಮ್ ಜೊ ಪೂರಿ ಕಹಾನಿ ಕೋ ನಹಿ ಬತಾತಿ ಹೈ. ಯೇ ಮಲ್ಟಿಪಲ್ ಇನಿಷಿಯೇಟಿವ್ಸ್ ಕಾ ಏಕ್ ಸಾಥ್ ಸಮಾವೇಶ ಹೋನಾ, ಉನ್ಕಾ ಕಾನ್ವರ್ಜೆನ್ಸ್ ಹೋನಾ ಜೊ ಯೇ ಚೇಂಜ್ ದಿಖಾಯಿ ಪಡ್ತಾ ಹೈ ಉಸ್ಕೋ ದರ್ಶಿತ್ ಕರ್ತಾ ಹೈ. 10% ಗ್ರಾಸ್ ಬಜೆಟರಿ ಸಪೋರ್ಟ್ ಮೆಕ್ಯಾನಿಸಮ್ ಜೊ 55 ಭಾರತ ಸರ್ಕಾರ ಕೆ ಮಂತ್ರಾಲಯ ಔರ್ ವಿಭಾಗ ಇಂಪ್ಲಿಮೆಂಟ್ ಕರ್ತೇ ಹೈ, ಉಸ್ಮೇ ಭಿ ಉಲ್ಲೇಖನೀಯ ಪ್ರಗತಿ ಹುಯಿ ಹೈ. ಇಸ್ ವರ್ಷ ಲಗ್ಭಗ್ 1,00,000 ಕರೋಡ್ ನಾರ್ಥ್ ಈಸ್ಟ್ ಮೇ ಇನ್ ಮಿನಿಸ್ಟ್ರೀಸ್ ನೇ ಅಪ್ನಾ ವ್ಯಯ ಕಿಯಾ ಹೈ. ಸಾಥ್ ಹಿ ಸಾಥ್ ಐಸೆ ಕೈ ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್ ಹೈ, ಖಾಸ್ ತೌರ್ ಪೆ ನ್ಯಾಷನಲ್ ಹೈವೇಸ್ ಜಹಾಂ ಪರ್ 50,000 ಕರೋಡ್ ಎಸ್ ಆರ್ ಡಿ ಪಿ ನಾರ್ಥ್ ಈಸ್ಟ್ ಕೆ ತಹತ್ ಲಗ್ಭಗ್ 4,800 ಕಿಲೋಮೀಟರ್ ಕೆ ಕಾರ್ಯ ಪೂರೆ ಹುಯೆ. ಸಾಥ್ ಹಿ ಸಾಥ್ ಭಾರತ್ ಮಾಲಾ ಪರಿಯೋಜನಾ ಮೇ 3,000 ಕಿಲೋಮೀಟರ್ ಕೆ ಕಾಮ ಲಗ್ಭಗ್ 70,000 ಕರೋಡ್ ಸೆ ಕಿ ಲಾಗತ್ ಮೇ ಪೂರೆ ಹುಯೆ. ಇನ್ ಸಭಿ ಕಾರ್ಯಕ್ರಮೋ ಸೆ ರೇಲ್, ರೋಡ್ಸ್, ಏರ್ವೇಸ್ ಇನ್ಮೇ ಉಲ್ಲೇಖನೀಯ ಇಂಪ್ರೂವ್ಮೆಂಟ್ ಆಯಾ ಹೈ. ಆಜ್ ನಾರ್ಥ್ ಈಸ್ಟ್ ಮೇ ಜಹಾಂ ತಕ್ ಹಮಾರಿ ಕನೆಕ್ಟಿವಿಟಿ ಕಾ ಸವಾಲ್ ಹೈ, ಕೈ ಕ್ಯಾಪಿಟಲ್ಸ್ ಅಬ್ ಕನೆಕ್ಟ್ ಹೋ ಗಈ ಹೈ. ಸಾಥ್ ಹಿ ಸಾಥ್ 17 ಏರ್ಪೋರ್ಟ್ಸ್ ನಾರ್ಥ್ ಈಸ್ಟ್ ಮೇ. ನಾರ್ಥ್ ಈಸ್ಟ್ ಜಬ್ ಮೇ ಕಹತಾ ಹೂಂ ತೋ ಮೇ ಸಿಕ್ಕಿಂ ಕೋ ಭಿ ಉಸ್ಮೇ ಜೋಡ್ ರಹಾ ಹೂಂ. ಅಷ್ಟಲಕ್ಷ್ಮಿ ಮೇ ರಾಜ್ಯೋ ಮೇ 17 ಏರ್ಪೋರ್ಟ್ಸ್ ಫಂಕ್ಷನಲ್ ಹೈ. ಉಡಾನ್ ಕೆ ತಹತ್ 90 ರೂಟ್ಸ್ ಆಪರೇಷನಲ್ ಹೈ ಔರ್ ಕೃಷಿ ಉಡಾನ್ ಸ್ಕೀಮ್ ಕೆ ತಹತ್ ಏರ್ ಫ್ರೇಟ್ ಚಾನಲ್ ಕೋ ಭಿ ಇಂಪ್ಲಿಮೆಂಟ್ ಕಿಯಾ ಗಯಾ ಹೈ, ಜಿಸ್ಕೆ ದ್ವಾರಾ ಪೆರಿಶಬಲ್ ಎಗ್ರಿ ಪ್ರೊಡ್ಯೂಸ್ ಕೋ ಫಾರ್ಮರ್ಸ್ ಕಿ ಇನ್ಕಮ್ಸ್ ಬಡಾನೆ ಮೇ ಉಪಯೋಗ ಮೇ ಲಿಯಾ ಜಾ ರಹಾ ಹೈ.
2: ಏಕ್ ಬಹುತ್ ಮಹತ್ವಪೂರ್ಣ ಯೋಜನಾ ರಹಿ ಹೈ ಜೊ ಪೂರ್ವೋತ್ತರ ಭಾರತ ಕೆ ವಿಕಾಸ ಮೇ ಏಕ್ ಬಹುತ್ ಬಡಾ ರೋಲ್ ನಿಭಾ ರಹಿ ಹೈ, ಉಸ್ಕೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಮೇ ಪಿ ಎಂ ಡಿವೈನ್. ತೋ ಇಸ್ ಯೋಜನಾ ಕೆ ಬಾರೇ ಮೇ ಆಪ್ ಕುಛ ಬತಾನಾ ಚಾಹೆಂಗೆ, ಕೈಸೆ ಇಸ್ ಯೋಜನಾ ನೇ ಪೂರ್ವೋತ್ತರ ಭಾರತ ಕೆ ವಿಕಾಸ ಕೋ ಏಕ್ ನಯಿ ದಿಶಾ ದಿಖಾಯಿ ಹೈ ಔರ್ ಕೈಸೆ ಯೇ ಯೋಜನಾ ಕಾಮ್ ಕರ್ ರಹಿ ಹೈ?
3: ಪಿ ಎಂ ಡಿವೈನ್ ಸ್ಕೀಮ್ ಜೊ ಹೈ ಯೇ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಹೈ ಔರ್ ಯೇ ಹಾಲಿ ಮೇ ಲಾಂಚ್ ಕಿ ಗಯಿ ಹೈ ಪಿಛ್ಲಿ ಫೈನಾನ್ಸ್ ಕಮಿಷನ್ ಸೈಕಲ್ ಮೇ. ಬಡೇ ಪ್ರಾಜೆಕ್ಟ್ಸ್ ಜಿನ್ಕಿ ಲಾಗತ್ ಸಮಝ ಲೀಜಿಯೇ ಏಕ್ ಇಂಡಿವಿಜುವಲ್ ಪ್ರಾಜೆಕ್ಟ್ಸ್ ಕಿ 50 ಕರೋಡ್ ಸೆ ಜ್ಯಾದಾ, 50 ಕರೋಡ್ ಸೆ 500 ಕರೋಡ್ ತಕ್ ಕೆ ಬೀಚ್ ಕೆ ಬಡೇ ಪ್ರಾಜೆಕ್ಟ್ಸ್, ತಾಕಿ ಜೊ ಬಡೀ ಗ್ಯಾಪ್ಸ್ ಹೈ ಇನ್ಫ್ರಾಸ್ಟ್ರಕ್ಚರ್ ಕಿ ಉನ್ಕೋ ಪೂರಿ ಕಿ ಜಾ ಸಕೆ. ಉಸ್ ಪರ್ಪಸ್ ಸೆ ಪಿ ಎಂ ಡಿವೈನ್ ಕೋ ಲಾಂಚ್ ಕಿಯಾ ಗಯಾ ಔರ್ ಇಸ್ ಯೋಜನಾ ಕೆ ಅಂತರ್ಗತ್ ಪ್ರಾಜೆಕ್ಟ್ಸ್ ಜೊ ಹೈ ವೋ ರಾಜ್ಯ ಸರ್ಕಾರ ಕೆ ಸಾಥ್ ಮೇ ಕನ್ಸಲ್ಟೇಷನ್ ಕರ್ಕೆ ಲಾಂಚ್ ಕಿಯೇ ಜಾತೆ ಹೈ. ಉಸ್ಕೆ ಬಾದ್ ಹಮ್ ಯಹಾಂ ಪೆ ಉನ್ಕಿ ಬಹುತ್ ಡೀಟೇಲ್ಡ್ ಮಾನಿಟರಿಂಗ್ ಕರ್ತೇ ಹೈ. ಯೇ ಕೋಶಿಶ್ ಕರ್ತೇ ಹೈ ಕಿ ಯೇ ಪ್ರಾಜೆಕ್ಟ್ಸ್ ಜೊ ಹೈ ವಿಭಿನ್ನ ಸೆಕ್ಟರ್ಸ್ ಮೇ ರಹೆ, ಜೈಸೆ ಹೆಲ್ತ್ ಕೇರ್, ಟೂರಿಸಂ, ಎಜುಕೇಶನ್, ಐಟಿ ಪಾರ್ಕ್ಸ್, ರೂರಲ್ ಲೈವ್ಲಿಹುಡ್, ವ್ಯಾಲ್ಯೂ ಚೇನ್ ಪ್ರಾಜೆಕ್ಟ್ಸ್. ಔರ್ ಇಸ್ಮೇ ಯೇ ಕೋಶಿಶ್ ಕಿ ಜಾತಿ ಹೈ ಕಿ ಸಾರೇ ಪ್ರಾಜೆಕ್ಟ್ಸ್ ಕಾ ಸೈಟ್ ಸೆಲೆಕ್ಷನ್, ಎನ್ವೈರನ್ಮೆಂಟಲ್ ಸೇಫ್ ಗಾರ್ಡ್ಸ್ ಔರ್ ಟೈಮ್ಲಿ ಮಾನಿಟರಿಂಗ್ ಸುನಿಶ್ಚಿತ್ ಕಿ ಜಾ ಸಕೆ, ತಾಕಿ ಯೇ ಪ್ರಾಜೆಕ್ಟ್ಸ್ ಅಪ್ನೆ ಡಿಸೈನ್ಡ್ ಆಬ್ಜೆಕ್ಟಿವ್ಸ್ ಕೋ ಹಾಸಿಲ್ ಕರ್ ಸಕೆ.
2: आपने हाल ही में अभी जून की शुरुआत में ही पूर्वोत्तर भारत में पीएम डिवाइन योजना के तहत सिक्किम का एक दौरा किया था और इसमें एक स्काईवॉक प्रोजेक्ट का निरीक्षण भी किया था. थोड़ा हमें बताएं हमारे श्रोताओं को कि कैसे ये परियोजना धरातल पर जमीन पर उतर कर काम कर रही है और कैसे एक नए तरह से इस योजना से विकास को देखा जा रहा है और कैसे इससे और भी चीजों को जैसे पर्यटन को बढ़ावा मिल रहा है.
3: कई राज्यों में इनफैक्ट ऑल दी 8 अष्टलक्ष्मी राज्यों का टूरिज्म पोटेंशियल बहुत व्यापक है और उस पोटेंशियल को यूटिलाइज करने के लिए भारत सरकार की टूरिज्म मिनिस्ट्री, कल्चर मिनिस्ट्री, मिनिस्ट्री ऑफ डोनर भी अपने फंड्स को इस्तेमाल करती है और ऐसे कई प्रोजेक्ट्स नॉर्थ ईस्ट में इंप्लीमेंट किए गए हैं. मालेडूंगा में जो ये स्काई वॉक की आप जो बात कर रहे हैं, अपने आप में एक बहुत ही यूनिक और अनूठा ये एक प्रोजेक्ट है. हाल ही में वहाँ मैं जब गया था तो मैं आश्चर्यचकित था कि जो ना केवल जो स्काई वॉक वहाँ पे तैयार हो रहा है पर जो ऑलरेडी वहाँ पर एग्जिस्टिंग जो हमारा इंफ्रास्ट्रक्चर है रूप

0: to the semi-finals, where they will face Chile on Saturday. And that is the end of this news bulletin.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ನಿಲಯದ